107.8 FM ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ನಾನು ಡಾಕ್ಟರ್ ಗುರುರಾಜ್ ಕರಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8. ಇದು ಮಾತು ಎಷ್ಟು ಚಂದದ ಮಾತದು. ನಾಲ್ಕು ಸಾಲಲ್ಲಿ ತುಂಬಬೇಕಾದ್ರೆ ಡಿವಿಜಿಗೆ ಮಾತ್ರ ಸಾಧ್ಯ ಅದು. ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು, ನೆನೆಯದು ಇನ್ನೊಂದನು ಎಲ್ಲವನು ನೀಡುತ್ತ. ನದಿಯಲ್ಲಿ ಜೀವ ಭಾರವನ್ನು ಮರೆಯುವುದು ಹನುಮಂತನ ಉಪದೇಶ ಮಂಕುತಿಮ್ಮ ಅಂತ. ಎಂತ ಅದ್ಭುತ ಮಾತದು. ಅವ್ರು ಹೇಳ್ತಾರೆ ತತ್ವ ಸಣ್ಣದಿರಬಾರ್ದು, ಸಣ್ಣ ತತ್ವ ಇಟ್ಕೋಬೇಡಿ, 40% ಪಾಸ್ ಸಾಕು. ಯಾಕೆ? 100 ಇದೆಯಲ್ಲ, 40 ಯಾಕೆ ಸಾಕು? ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು, ದಿನರಾತ್ರಿ ಮನಸೋಲ್ಬೇಕಂತ. ಅದು ಒಂದೇ ಮಾಡೋದು, ಮತ್ತೊಂದು ಬೇರೆ ಉದ್ದೇಶ ಇಲ್ಲ ನನಗೆ. ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು, ನೆನೆಯದು ಇನ್ನೊಂದನು, ಬೇರೆ ಯಾವ ವಿಚಾರನೂ ಇಲ್ಲ. ಎಲ್ಲವನ್ನು ನೀಡುತ್ತ, ತನ್ನ ಕಾಯ ವಾಚ ಮನಸ ಎಲ್ಲವನ್ನು ಅದಕ್ಕೆ ಹಾಕಬೇಕು. ಅದರ ಅನುಸಂಧಿಯಲ್ಲಿ ಜೀವ ಭಾರವನ್ನು ಮರೆಯುವುದು, ಇದು ಮಾತು ಬಹಳ ಮುಖ್ಯ ಸ್ವಾಮಿ. ಅದರ ಅನುಸಂಧಿಯಲ್ಲಿ ಜೀವ ಭಾರವನ್ನು ಮರೆಯುವುದು. ನಮ್ಮೆಲ್ಲರಿಗೂ ಜೀವ ಭಾರ ಇದ್ದೇ ಇದೆ, ನಮ್ಮ ನಮ್ಮ ಕಷ್ಟಗಳು ಇದ್ದೇ ಇದ್ದಾವೆ, ನಮ್ಮ ಕೋಟಲೆಗಳು ಇದ್ದೇ ಇದ್ದಾವೆ. ಆದರೆ ಆನನ್ನು ಬೆನ್ನು ಹತ್ತೋದ್ರೊಳಗೆ ನನ್ನ ಕಷ್ಟ ಕೋಟಲೆಗಳನ್ನು ಮರೀತೀನಿ ಅಂತ ಅಲ್ವಾ. ಅದರ ಅನುಸಂಧಿಯಲ್ಲಿ ಜೀವ ಭಾರವನ್ನು ಮರೆಯುವುದು. ಯಾಕೆ ಗುಂಡಪ್ಪನವರಿಗೆ ಬಡತನ ಕಾಡಲಿಲ್ಲ, ಯಾಕೆ ನಮ್ಮ ಗುಡಿಯರಿಗೆ ಕಾಡಲಿಲ್ಲ? ತುಂಬ ಜನ ದೊಡ್ಡವರು ಬಡತನದಲ್ಲೇ ಇದ್ರು, ಅವರು ಯಾಕೆ ಕಾಡಲಿಲ್ಲ ಅಂದರೆ ಬಡತನ ಅನಿಸ್ಲಿಲ್ಲ ಅವರಿಗೆ. ಯಾಕಂದ್ರೆ ಆ ಗುರಿ ಇತ್ತಲ್ಲ, ಆ ಗುರಿ ಸಾಧನೆಯಲ್ಲಿ ಜೀವ ಭಾರವನ್ನು ಮರೆಯುವುದು ಹನುಮಂತನ ಉಪದೇಶ ಮಂಕುತಿಮ್ಮ. ಹನುಮಂತ ಹಾಗೆ ಬದುಕಿದ ಅಂತ ಹೇಳ್ತಿದ್ರು. ಡಿ ವಿ ಜಿಗೆ ಹನುಮಂತ ಅಂದರೆ ಆದರ್ಶ. ಅದಕ್ಕದ ಮೇಲೆ ಹನುಮಂತನ ಚಿತ್ರ ಇಟ್ಟಿದ್ದಾರೆ ಅವರು. ಮುಳುಬಾಗಲು ಆಂಜನೇಯ ಅವರಿಗೆ ಭಾಳ ಪ್ರಿಯ. ಎಷ್ಟು ಚಂದ ಹೇಳಬೇಕು ಡಿ ವಿ ಜಿ, ನಮ್ಗೆ ಕ್ಲಾಸ್ ಮಾಡಬೇಕು. ನಮಗೆಲ್ಲ ಕ್ಲಾಸ್ ಮಾಡುವಾಗ ಹೇಳೋರು, ಅವರಷ್ಟು ಭಾವೋದ್ವೇಗದಿಂದ ನನಗೆ ಪಾಠ ಮಾಡಿದವರು ಕಾಣಲಿಲ್ಲ ಇದುವರೆಗೂ. ನಾನು ದಳದಳದಳ ಕಣ್ಣಲ್ಲಿ ನೀರು ಬರಬೇಕು. ಆ ಭರತನ ಬಗ್ಗೆ ಮಾತಾಡುವಾಗ, ರಾಮನ ಬಗ್ಗೆ ಮಾತಾಡುವಾಗ ಅವರಿಗೆ ಅದು ಭಾವೋದ್ವೇಗ ಆಗೋದನ್ನು ಕಂಡಾಗ ನನಗನ್ನಿಸ್ತಿತ್ತು ಅವ್ರಿಗೆ ರಾಮಾಯಣ ಎಂದಿನ ಹಿಂದಿನ ಕಥೆ ಅಲ್ಲ, ಅದು ಮುಂದೆ ನಡೀತಾ ಇದೆ. ಕನ್ನಡಕ ಎತ್ತಿಟ್ಟು ಗಳಗಳ ಅಳಬೇಕು. ಹನುಮಂತ ರೀ, ಹನುಮಂತ ಹೇಳೋರು ಅಕಸ್ಮಾತ್ ರಾಮಾಯಣದಲ್ಲಿ ಯಾವುದೋ ಒಂದು ದೊಡ್ಡ ಪಾತ್ರ ಇಲ್ಲದಿದ್ದರೆ ನಷ್ಟ ಆಗ್ತಿರಲಿಲ್ಲ, ಆದರೆ ಆಂಜನೇಯ ಇಲ್ಲದೆ ರಾಮಾಯಣ ಆಗ್ತಾನೆ ಇರಲಿಲ್ಲ ಅಂತ ಅವರು. ಅವ್ರು ಹೇಳೋರು ಆಂಜನೇಯ ಕಪಿ ಅಂತ ಹೇಳ್ತೀವಿ ನಾವು. ಆ ಒಂದೇ ನಂಬ್ಕೊಂಬಿಟ್ಟ, ರಾಮ ನನ್ನ ಗುರು, ನನ್ನ ದೈವ ಭಗವಂತ ಅಂತ ಒಪ್ಕೊಂಬಿಟ್ಟ. ರಾಮನ ಪಾದ ಗಟ್ಟಿಯಾಗಿ ಹಿಡ್ಕೊಂಡ. ಎಷ್ಟರ ಮಟ್ಟಿಗೆ ಅಂದರೆ ಇದು ನನ್ನ ಜೀವನದ ಉದ್ದೇಶ ಅಂತ ಇಟ್ಕೊಂಬಿಟ್ಟ ಅವನು. ಅದು ಒಂದು ನಂಬ್ಕೊಂಡದಕ್ಕೆ ಏನಾದ, ಅವನು ಎಷ್ಟು ದೊಡ್ಡವನಾದ ಅಂದರೆ ಒಪ್ಕೊಂಬಿಟ್ಟಿದ್ದಾನೆ ಹನುಮಂತ. ನಾನು ದಾಸ ಅಂತ ಒಪ್ಕೊಂಬಿಟ್ಟಿದ್ದಾನೆ, ರಾಮನ ದಾಸ ಒಪ್ಕೊಂಬಿಟ್ಟಿದ್ದಾನೆ. ರಾಮನ ದಾಸನಾದಂಥವನು ಎಷ್ಟು ದೊಡ್ಡವನಾದ ಅಂದರೆ, ಗುಂಡಪ್ಪ ತಮಾಷೆ ಮಾಡಿ ಹೇಳೋರು, ಭಾರತದ ಯಾವುದೇ ಹಳ್ಳಿಗೆ ಹೋಗಿ ನೀವು, ಹನುಮಂತನ ದೇವಸ್ಥಾನ ಇದೆ. ರಾಮನ ದೇವಸ್ಥಾನ ಇರಲಿಕ್ಕಿಲ್ಲ, ಹನುಮನ್ ದೇವಸ್ಥಾನ ಖಂಡಿತ ಇದೆ. ಹಳ್ಳಿ ಹಳ್ಳಿಗಳಲ್ಲಿ ಹನುಮಂತನ ದೇವಸ್ಥಾನ ಇದೆ. ಹನುಮಂತನ ದೇವಸ್ಥಾನದಲ್ಲಿ ರಾಮದೇವರ ವಿಗ್ರಹ ಇಲ್ಲ, ಆದರೆ ರಾಮರದೇವ ದೇವಸ್ಥಾನದಲ್ಲಿ ಹನುಮಂತನ ವಿಗ್ರಹ ಖಂಡಿತ ಇದೆ. ಅಂದರೆ ದಾಸ ಆಗಿ ತನ್ನ ಯಜಮಾನನಕ್ಕಿಂತ ದೊಡ್ಡವನಾಗ್ಬಿಟ್ಟ ಆಂಜನೇಯ ಅಂತ. ಇದಾದದ್ದು ಎದಕ್ಕೆ ಅಂದರೆ ಶ್ರದ್ಧೆ, ಯಜಮಾನ ಮೇಲೆ ಇರುವಂಥ ಶ್ರದ್ಧೆ.

0: You're listening to Radio Sarang, 107.8 FM.
1: ನಮಗೆ ಪಾಠ ಮಾಡಬೇಕು, ಡಿವಿಜಿ ಕ್ಲಾಸ್ ಮಾಡಬೇಕು, ಸಂಡೇ ರಾಮಾಯಣದ್ದು ಭಾಗ ಆರಿಸ್ಕೋಬೇಕು, ಹೇಳಬೇಕು. ನಾನು ಅವ್ರು ಹೇಳಿದ ಮೇಲೆ ವಾಲ್ಮೀಕಿ ರಾಮಾಯಣ ಇವತ್ತಿಗೂ ಬಾಯ್ಪಾಠ ಆಗಿಬಿಟ್ಟಿದೆ ನಮಗೆಲ್ಲ. ಕೇಳಿದವರಿಗೆಲ್ಲ ಹೇಳೋರು, ಕಲ್ಪನೆ ಮಾಡ್ಕೊಳ್ಳಿ, ಯುದ್ಧ, ಘನಘೋರ ಯುದ್ಧ ನಡೀತಾ ಇದೆ. ಇಂದ್ರಜಿತ್ತು ಇದ್ದಾನೆ, ಇಲ್ಲಿ ಲಕ್ಷ್ಮಣ ಬಾಣ ಬಿಡ್ತಾ ಇದ್ದಾನೆ. ಇಂದ್ರಜಿತ್ತು ಬ್ರಹ್ಮಾಸ್ತ್ರ ಗೆದ್ದವನವನು, ಅಂಥದ್ದು ಯಾವ ಬಾಣ ಬಿಟ್ಟರು ಇಂದ್ರಜಿತ್ತು ಸಾಯ್ತಾ ಇಲ್ಲ. ಏನು ಮಾಡಬೇಕು? ಲಕ್ಷ್ಮಣನಿಗೆ ಆತಂಕ ಆಯಿತು. ಇವನು ಕೊಲ್ ಹೊರತು ಬಂದು ಬೆಳವಣಿಗೆ ಇಲ್ಲ, ನಮ್ಮ ಯುದ್ಧ ನಿಲ್ಸೋಕ್ಕಾಗಲ್ಲ. ಡಿ ವಿ ಜಿ ಮಾತಿದ್ರು, ಆವಾಗ ಏನು ಮಾಡಿದ ಗೊತ್ತಾ ಲಕ್ಷ್ಮಣ? ಒಂದು ಆರ್ಡಿನರಿ ಬಾಗಳ ತೆಗದ, ನಡೆಯವ್ರ ಮಾತು ಮಾತು ಹೇಳ್ದ, ಆರ್ಡಿನರಿ ಬಾಣ ತೆಗದ, ದೊಡ್ಡ ಬಾಣ ಅಲ್ಲ, ಆರ್ಡಿನರಿ. ಅವ್ರ ಮಾತಿದು, ನಾನು ಕನ್ನಡದಲ್ಲಿ ಮಾಡೋಕೆ ಹೋಗಲಿಲ್ಲ, ಅದನ್ನು ಅವ್ರು ಹಂಗೆ ಹೇಳಿದ್ದು ನನ್ನ ತಲೆಯಲ್ಲಿ ಕೂತದ ಹಾಗೆ. ಒಂದು ಆರ್ಡಿನರಿ ಬಾಣ ತೆಗದ ರೀ, ಹಣೆಗಿಟ್ಕೊಂಡ, ಏನು ಹೇಳ್ದ? ಧರ್ಮಾತ್ಮ ಸತ್ಯಸಂಧಶ್ಯ ರಾಮೋ ದಾಶರಥಿರ್ಯದಿ ಯುದ್ಧೇಚ ಅಪ್ರತಿದ್ವಂದ್ವ ಜರೈನಂ ಜಹಿ ರಾವಣಿಂ ಅಂತ ಹೇಳ್ದ ಅಂತ. ಇದು ವಾಲ್ಮೀಕಿ ಮಾತು. ಅವನೇನು ಮಾಡಿದ ಲಕ್ಷ್ಮಣ ಅಂದರೆ, ಬಾಣ ಹಣೆಗಿಟ್ಕೊಂಡು ಒಂದೇ ಹೇಳಿದ್ನಂತೆ, ಧರ್ಮಾತ್ಮ ಸತ್ಯಸಂಧಶ್ಯ ರಾಮೋ ದಾಶರಥಿರ್ಯದಿ. ನನ್ನ ಅಣ್ಣ ರಾಮ ಧರ್ಮಾತ್ಮ ಆಗಿದ್ದರೆ, ಸತ್ಯಸಂಧ ಆಗಿದ್ದು ನಿಜ ಆಗಿದ್ದರೆ, ದಶರಥನಿಗೆ ತಕ್ಕ ಮಗ ಆಗಿದ್ದು ಸತ್ಯ ಆಗಿದ್ದರೆ, ಯುದ್ಧೇಚ ಅಪ್ರತಿದ್ವಂದ್ವ ಯುದ್ಧದಲ್ಲಿ ಅವನು ಸೋಲಿಸೋರು ಯಾರೂ ಇಲ್ಲ ಅನ್ನೋ ಸತ್ಯ ಆಗಿದ್ದರೆ, ಈ ಬಾಣ ರಾವಣನ ಮಗನನ್ನು ಪ್ರಾಣ ತಗೊಳ್ಳಿ ಅಂತ ಬಿಟ್ಟ. ಆ ಬಾಣ ಕೇಂದ್ರಿಸಿತ್ತು, ಸತ್ತೋದ ಅಂದ್ಬಿಟ್ಟು ಹೇಳೋರು, ಬಾಣದಿಂದ ಸತ್ತದ್ದಲ್ರಿ, ಶ್ರದ್ಧೆಯಿಂದ ಸತ್ತದ್ದು. ಅಂಡನ ಮೇಲೆ ಯಾವ ಶ್ರದ್ಧೆ ಇದೆ ಎಂದನಿಗೆ? ಯಾವುದೋ ಆರ್ಡಿನರಿ ಬಾಣ ಅದು, ಅವ್ರು ಹೇಳೋ ಮಾತು ಆರ್ಡಿನರಿ ಬಾಣ. ಅದು ಮಹತ್ತಾದ ಬಾಣ ಹೆಂಗಾಯಿತು ಅಂದರೆ, ಅದರೊಳಗೆ ಶ್ರದ್ಧೆ ಸೇರ್ಕೊಂಡಿದ್ದಕ್ಕೆ ದೊಡ್ಡ ಬಾಣ ಆಯಿತು ಅಂತ. ಅದಕ್ಕೆ ಹೇಳೋರು, ಮಾಡೋ ಕೆಲಸದಲ್ಲಿ ಬಿಡ್ರಿ ಇನ್ನೊಂದು ಬಾಣ ನೋಡ್ರಿ, ಆದರೆ ಆಯಿತು ಇಲ್ದಿರಿ ಇಲ್ಲ ಅಂದ್ರೆ ಆಗೋಲ್ಲ. ಅದು ಯಾವ ಶ್ರದ್ಧೆಯಿಂದ ಬಿಟ್ಟ ಈ ಕೆಲಸದಿಂದ ಆಗತ್ತೆ? ಯಾವ ಬಾಣದಿಂದ ಆಗಲಾರದ್ದು? ನನ್ನ ಅಣ್ಣನ ಸತ್ಯಸಂಧೆ ಮೇಲೆ ಪ್ರಮಾಣ ಮಾಡ್ತೀನಲ್ಲ, ಅವನ ಧರ್ಮದ ಮೇಲೆ ಪ್ರಮಾಣ ಮಾಡ್ತೀನಲ್ಲ, ಇದು ಖಂಡಿತ ಆಗ್ತದೆ ಅಂತ ಬಿಟ್ಟದ್ದು ಆಯಿತು ಅಂತ. ಆದ್ದರಿಂದ ಮೊದಲನೇದ್ದು ನಂಬಿಕೆ ನನ್ನಲ್ಲಿ ಇರಬೇಕಾದದ್ದು, ಎರಡನೇದ್ದು ನಾ ಮಾಡೋ ಕೆಲಸದಲ್ಲಿ ನಂಬಿಕೆ ಇರಬೇಕಾದದ್ದು. ಇದು ಛಾಂದೋಗ್ಯದ ಮಾತು.

रेडियो सारंग 107.8 FM. ಮೂರನೇದು ಬಹಳ ಮುಖ್ಯವಾಗಿರ್ಬೇಕಾದದ್ದು, ಭಗವಂತನಲ್ಲಿ ನಂಬಿಕೆ ಇರಬೇಕು. ಕೆಲವು ಜನ ಹುಡುಗರು ಪ್ರಶ್ನೆ ಕೇಳ್ತಾರೆ, ಇದ್ದಾನೆ ಅಂತ ಏನು ಪ್ರೂಫು? ತಪ್ಪೇನಿಲ್ಲ ಕೇಳಬೇಕಾದ್ದೆ. ಒಂದು, ನನಗೆ ಯಾವಾಗಲೂ ಹುಡುಗರ ಮೇಲೆ ಕೋಪ ಇಲ್ಲ, ನನಗೆ ಯಾವತ್ತಿಗೂ ಕೋಪ ಇಲ್ಲ. ನಾನು ಮೇಷ್ಟ್ರ ಆದ್ದರಿಂದ ಹುಡುಗರ ಮೇಲೆ ಕೋಪ ಇಲ್ಲ. ಅವ್ರು ಪ್ರಶ್ನೆ ಕೇಳಬೇಕಾದದ್ದೇ, ನಮಗೆ ಉತ್ತರ ಕೊಡೋಕೆ ಗೊತ್ತಿಲ್ಲದಾಗ ನಾವು ಕೋಪ ಮಾಡ್ಕೋತೀವಿ ಅಷ್ಟೇ. ಅವ್ರಿಗೆ ಉತ್ತರ ಕೊಡೋ ರೀತಿ, ಇವತ್ತಿನ ಹುಡುಗರು ಹೇಗಿದೆ, ಐ ಲವ್ ದೀಸ್ ಚಿಲ್ಡ್ರನ್ ಆಫ್ ಟುಡೇ. ಅವರಿಗೆ ಪ್ರಶ್ನೆ ಕೇಳ್ತಾರೆ, ನೀವು ಉತ್ತರ ಸರಿಯಾಗಿ ಒಪ್ಪಿಗೆ ಆಗುವಂಥ ಉತ್ತರ ಕೊಟ್ಟರೆ ನೀವು ಮಾತನ್ನು ಒಪ್ಕೋತಾರೆ ಅವರು. ದೇ ಬಿಲೀವ್ ಯು ಮೋರ್. ಅದಕ್ಕೆ ನನಗೆ ನಂಬಿಕೆ ಇದೆ. ಹುಡುಗರು ಕೇಳ್ತಾರೆ, ದೇವ್ರದ್ದು ನನ್ನ ಪ್ರೂಫ್ ಏನಿದೆ, ಸಾಕ್ಷಿ ಏನು? ಅದೇ ಚಿಂತೆ ಮಾಡಬೇಡ, ನೀವು ಮೊದಲೇದವನು ಅಲ್ಲ, ಕೊನೆದವನು ಅಲ್ಲ. ಕೇಳಿದ್ದನ್ನು ಬೇಕಾದಷ್ಟು ಮಂದಿ ಕೇಳಿದ್ದಾರೆ, ಸಾಕ್ಷಿ ಇದೆ. ನ್ಯೂಟನ್ ಮೇಲೆ ನಂಬಿಕೆ ಇದೆಯಪ್ಪ ನಿನಗೆ ಅಂತ ಕೇಳಬೇಕು. ನ್ಯೂಟನ್ ಮೇಲೆ ನಂಬಿಕೆ ಇದೆ ಅವರಿಗೆ, ಐಸಾಕ್ ನ್ಯೂಟನ್ ಮೇಲೆ ನಂಬಿಕೆ ಇದೆ, ವಿಜ್ಞಾನಿಗಳು ಹುಡುಗರು. ನಾ ಇದೆ ನ್ಯೂಟನ್ ಮೇಲೆ ನಂಬಿಕೆ ಇದ್ದರೆ ಸಾಕು, ಒಂದು ಘಟನೆ ಹೇಳಿಬಿಡ್ತೀನಿ. ನ್ಯೂಟನ್ ಮೊಟ್ಟ ಮೊದಲನೇ ಬಾರಿಗೆ ಈ ಗ್ರಹಗಳು ಸೂರ್ಯನ ಸುತ್ತ ಹೇಗೆ ಸುತ್ತಾವೆ ಅನ್ನೋದು ಮಾದರಿ ಮಾಡಿದ್ದ, ಮಾಡೆಲ್ ಮಾಡಿದ್ದ ಅವನು. ಫಸ್ಟ್ ಸೈಂಟಿಸ್ಟ್ ಮಾಡಿದ್ದ ಅವನು. ಹಿಂಗೆ ತಿರುಗಿಸಿದ್ರೆ, ಹ್ಯಾಂಡಲ್ ತಿರುಗಿಸಿದ್ರೆ ಆ ಗ್ರಹಗಳು ಸೂರ್ಯನ ಸುತ್ತ ಹೋಗಬೇಕು. ಸೈಂಟಿಫಿಕ್ ಆಗಿ ಹೆಂಗೆ ಹೋಗ್ತದೆ ಅನ್ನೋ ಮಾದರಿ ಮಾಡಿದ್ದ, ಒಂದು ಇಡೀ ಕೋಣೆ ಮಾಡಿದ್ರಂತೆ. ಈಗೆಲ್ಲ ಅಂಗಡಿಯಲ್ಲಿ ಸಿಗ್ತಾವೆ, ಬೇಕಾದಂಗೆ ಸಿಗ್ತಾವೆ ಮಾಡೆಲು. ಅದು ಫಸ್ಟ್ ಮಾಡಿದ್ದು ನ್ಯೂಟನ್. ಅದನ್ನು ಎಷ್ಟು ಚೆಂದ ಆಗಿತ್ತು ಮಾಡೆಲ್ ಅಂದರೆ, ಅದು ನೋಡೋದಕ್ಕೆ ಪ್ರಪಂಚದ ಎಲ್ಲ ಕಡೆಯಿಂದ ವಿಜ್ಞಾನಿಗಳು ಬರ್ತಾ ಇದ್ರು. ಒಬ್ಬ ರಷ್ಯನ್ ವಿಜ್ಞಾನಿ ಬಂದ ಅಂತ ದಾಖಲೆ. ಅವನೇನು ಮಾಡ್ದ, ನೋಡ್ದ, ತಿರುಗಿಸ್ದ, ಭಾಳ ಅದ್ಭುತ ಅನಿಸ್ಬಿಡುತ್ತೆ. ಹೌದಲ್ಲ, ನಮ್ಮ ಕಲ್ಪನೆಯೇ ಇರಲಿಲ್ಲ. ಅವಾಗೆಲ್ಲ ಭೂಮಿ ಕೇಂದ್ರಿತವಾದಂಥ ಪ್ರಪಂಚ ಅಂತ ತಿಳ್ಕೊಂಡದ್ದು ನಾವು. ಸೂರ್ಯ ಕೇಂದ್ರಿತವಾದ ಪ್ರಪಂಚ ಇದೆ ಅಂತ ಗೊತ್ತೇ ಇರಲಿಲ್ಲ. ಗೆಲೀಲಿಯೋ ಪಾಪ ಎಂಥ ಕಷ್ಟ ಆಯಿತು ಅಂತೆಲ್ಲ ಗೊತ್ತು ನಮಗೆ. ಆದರೆ ಅಂಥ ಕಾಲದಲ್ಲಿ ಮಾಡೆಲ್ ಮಾಡಿಟ್ಟಿದ್ದಾನೆ, ಕಣ್ಣಿಗೆ ಕಟ್ಟೋ ಹಾಗೆ ಕಾಣಿಸುತ್ತೆ, ಗ್ರಹಣ ಅಂದರೆ ಏನು ಕಾಣಿಸುತ್ತೆ, ಒಂದು ನೆರಳು ಇನ್ನೊಂದು ಮೇಲೆ ಬೀಳೋದು ಹೆಂಗೆ ಅಂತ ಕಾಣಿಸುತ್ತೆ, ಇಷ್ಟೆಲ್ಲ ಚೆನ್ನಾಗಿ ಮಾಡಿದ್ದಾನೆ ಅಂತ ನೋಡಿಬಿಟ್ಟು ನ್ಯೂಟನ್ ಕಡೆ ಹೋದಂತೆ. ನ್ಯೂಟನ್ ಭಾಳ ಚೆನ್ನಾಗಿ ಮಾಡಿದ್ಯಪ್ಪ ಮಾಡೆಲ್ಲು ಅಂದಂತೆ. ನಾನು ಮಾಡಿಲ್ಲ ಅಂತ ಅವನು. ನೀ ಮಾಡಿಲ್ಲ, ಮತ್ತು ನ್ಯೂಟನ್ಸ್ ಮಾಡೆಲ್ ಅಂತ ಬರೆದಿದ್ದಾರೆ ಅದನ್ನು ಅಂತ. ಬರೆದಿದ್ದಾರೆ, ನಾನು ಮಾಡಿದ್ದಲ್ಲ. ಮತ್ತು ಯಾರು ಮಾಡಿದ್ರು ಅದನ್ನು? ಯಾರೂ ಮಾಡಲಿಲ್ಲ, ತನ್ನಷ್ಟು ತಾನೇ ಬಂದುಬಿಟ್ಟಿದೆ ಅಂದಂತ. ಅವ ರಷ್ಯನ್ ಸೈಂಟಿಸ್ಟ್ ನಕ್ಬಿಟ್ಟು ಹೇಳಿದಂತೆ, ಅದು ಹೆಂಗಪ್ಪ ಬರುತ್ತೆ? ಕಣ್ಣು ಮುಂದೆ ಮಾಡೆಲ್ ಇದೆ, ಮಾದರಿ ಇದೆ, ಕಣ್ಣು ಮುಂದೆ ಕಾಣುತ್ತೆ, ನಾನೇ ಆಡಿ ಬಂದಿದ್ದೇನೆ ಅದನ್ನು. ಕಣ್ಣಿಗೆ ಮುಂದೆ ಮಾಡೆಲ್ ಇರ್ಬೇಕಾದ್ರೆ ಯಾರೋ ಒಬ್ರು ಮಾಡಿರ್ಬೇಕಲ್ಲ. ಆಗ ನ್ಯೂಟನ್ ಒಂದು ಬೆನ್ ತಟ್ಟಿ ನಕ್ಕ ಹೇಳಿದಂತೆ, ಇದು ಒರಿಜಿನಲ್ ಅಲ್ಲಪ್ಪ, ಆ ಕಾಪಿ ಇದು, ಒರಿಜಿನಲ್ ಅಲ್ಲಿದೆ ಮೇಲೆ. ಕಾಪಿ ಮಾಡೋದಕ್ಕೆ ಒಬ್ಬ ಇರಬೇಕು ಅಂತ ನಿನಗೆ ಖಾತ್ರಿ ಆಗೋದಾದರೆ, ಒರಿಜಿನಲ್ ಮಾಡೋದು ಒಬ್ಬ ಇರಬೇಕಲ್ಲ, ಯಾವನೋ ಒಬ್ಬ ಅಲ್ವಾ? ಅದಕ್ಕೆ ನಾವು ದೇವರಂತೀವಿ. ಎಷ್ಟು ಚಂದದ ಉದಾಹರಣೆ ಅಲ್ವಾ, ಎಷ್ಟು ಚಂದದ ಉದಾಹರಣೆ.

0: ನೀವು ಕೇಳ್ತಾ ಇದ್ದೀರಾ ಸಮುದಾಯ ಬಾನುಲಿ. ಇದು ರೇಡಿಯೋ ಸಾರಂ 107.8 FM. ಬಣ್ಣ ಬಣ್ಣದ ಬದುಕು.
1: ನೋಡಿ, ನಾವು ಎಷ್ಟು ಪ್ಲೇನ್ಗಳು ಹೋಗ್ತಾವೆ, ಎಷ್ಟು ರಸ್ತೆಯಲ್ಲಿ ವೆಹಿಕಲ್ ಹೋಗ್ತಾವೆ, ಅಲ್ಲೊಂದು ಇಲ್ಲೊಂದು ಅಪಘಾತ ಆಗೋದಕ್ಕೆ ಹೇಳ್ತೀವಿ ನಾವು. ಒಂದು ಅಪಘಾತ ಆಗಿಲ್ಲರಿ ಇದುವರೆಗೂ ಗ್ರಹಗಳದ್ದು, ಒಂದು ಹಾದಿ ಬಿಟ್ಟು ಹೋಗಿಲ್ಲ. ಅದ್ಯಾಕೆ? ಪಂಚಾಂಗ ಹಿಡಿದ್ರೆ ಇನ್ನು 15 ವರ್ಷಕ್ಕೆ ಯಾವ ದಿವಸ ಯಾವ ಕ್ಷಣಕ್ಕೆ ಗ್ರಹಣ ಆಗಬಹುದು ಅಂತ ಹೇಳ್ಬೋದು. ಅಷ್ಟು ಮ್ಯಾಥಮೆಟಿಕಲಿ ಕರೆಕ್ಟ್ ಆಗಿದೆ. ಯಾವ ನಂಬಿಕೆ ಮೇಲೆ? ಗ್ರಹಗಳು ತಮ್ಮ ಹಾದಿ ತಪ್ಪಿಸ್ಕೊಳ್ಳಲ್ಲ ಅನ್ನೋ ನಂಬಿಕೆ ಮೇಲೆ ಅಲ್ವಾ? ನಾ ಬೆಳಗಾದ್ರೆ ಸೂರ್ಯ ಬೆಳಗಾಯಿತು 17ನೇ ತಾರೀಕು ನಾಳೆ ಅಂತ ಹೇಳ್ತೀವಿ. ಅದು 17ನೇ ತಾರೀಕಿನ ಬಿಸಿಲು ಅಲ್ಲ, ಅದು ನಾವು ಹೇಳೋದು 17ನೇ ತಾರೀಕು ಬಿಸಿಲು ಬಂತು ಅಂತ ಹೇಳ್ತೀವಿ ಬೆಳಗಾಯಿತು ಅಂತ. ಈ ಸೂರ್ಯನ ಬೆಳಕು ನಮಗೇನು ಮುಟ್ಟಿದೆ ಇವತ್ತಿಂದ ಅಲ್ಲ, ಅದು 4 ವರ್ಷದಿಂದ ಬಿಟ್ಟದ್ದು. ಅದು ಸೂರ್ಯನ ಬಿಟ್ಟು 4 ವರ್ಷ ಆಯಿತು. ಈ ನಡುವೆ ಸೂರ್ಯ ಮುಚ್ಚೋಗಿದ್ರು ಗೊತ್ತಾಗಲ್ಲ ನಮಗೆ, ಯಾಕಂದರೆ ಆ ಬೆಳಕು ಬಿಟ್ಟು 4 ವರ್ಷ ಆಯಿತು ಇಲ್ಲಿ ಬರೋ ತನಕನು. ಎಷ್ಟು ಕರೆಕ್ಟಾಗಿ ಹೇಳಿದ್ದಾರೆ ನೋಡಿ ನಮ್ಮ ಜನ. ಅಷ್ಟು ಡಿಸ್ಟೆನ್ಸ್ ಇದೆ, ಅಲ್ಲಿಂದ ಬೆಳಕು ಬರಬೇಕಾದ್ರೆ ಎಷ್ಟು ಟೈಮ್ ತಗೊಳ್ತದೆ ಅಂತ ಹೇಳಿ 4 light years ಅಂತ ಕರಿತೀವಿ ಅದನ್ನು. 4 light years ಅಂದರೆ 4 ವರ್ಷದಿಂದ ಬಿಟ್ಟಂಥ ಬೆಳಕು ಇವತ್ತು ಮುಟ್ಟಿದೆ ನಮ್ಮನ್ನು. ಇದೆಲ್ಲವೂ ಗಣಿತ ಅಲ್ವಾ? ಪಕ್ಕ ಅಲ್ವಾ? ಈ ನಂಬಿಕೆ ಮೇಲೆ ನಾವು ನಡೆದಿದೆ ಜಗತ್ತು ಅಂತ ಹೇಳ್ದ. ಭಗವಂತ ಇದ್ದಾನೆ ಅಂತ ನಂಬಿದ್ದೀವಿ ಅಂತ. ಭಗವಂತನಲ್ಲಿ ನಂಬಿಕೆ ಹೇಳಬೇಕಾದ್ರೆ ನನಗೆ ಒಂದೆರಡು ಘಟನೆಗಳು ಹೇಳಬೇಕಾಗತ್ತೆ, ಯಾಕಂದರೆ ನಾನು ತುಂಬ ಮನಸ್ಸನ್ನು ಕಲಕ್ಸಿದಂಥ ಘಟನೆಗಳು ಕೆಲವೊಂದು. ನನಗೆ ಅತ್ಯಂತ ಮೆಚ್ಚುಗೆ ಆದಂಥ ಘಟನೆ ಯಾದವಾರ್ಯರದು. ಯಾದವಾರ್ಯರು ಅಂತ ಇದ್ದರು ಗುರುಗಳು, ಮನೆಯಲ್ಲಿ ಗುರುಕುಲ ನಡೆಸ್ತಾ ಇದ್ರು. 45-50 ಜನ ಮಕ್ಕಳನ್ನು ಸಾಕ್ಕೊಂಡಿದ್ದಾರೆ. ಆಗಿನ ಕಾಲದಲ್ಲಿ ಗುರುಕುಲ ಅಂದರೆ ಗುರುಗಳೇ ಪೂರ್ತಿ ಜವಾಬ್ದಾರಿ ವಹಿಸೋದು, ಮನೆಯಲ್ಲಿ ಇರೋದು, ಊಟ ವಸ್ತಿ ಎಲ್ಲ ಗುರು ಗುರುಪತ್ನಿನೇ ನೋಡ್ಕೋಬೇಕು. ಮತ್ತು ಗುರುಗಳಿದ್ದ ಹಾಗೆ ಯಾವಾಗಲೂ ಬಡತನದಲ್ಲೇ ಮನೆ ಮನೆ ತನಕ ಹಂಗಿತ್ತು ಪರಿಸ್ಥಿತಿ. ನಾನು ಶಾಲೆಗೆ ಹೋಗ್ತಿರ್ಬೇಕಾದ್ರೆ ಸ್ಕೂಲಲ್ಲಿ ಒಂದು ಎಸೆ ಬರೆದಿದ್ದೆ, ನಮ್ಮ ಮೇಷ್ಟ್ರು ಕೊಟ್ಟಿದ್ದು ಬರೀ ಅಂತ. ದೆರ್ ವಾಸ್ ಎ ಪೂವರ್ ಟೀಚರ್ ಅಂತ ಬರೆದಿದ್ದೆ ಒಂದು ಸಾಲು. ದೆರ್ ವಾಸ್ ಎ ಪೂವರ್ ಟೀಚರ್ ಅಂತ ನಮ್ಮ ಇಂಗ್ಲೀಷ್ ಟೀಚರ್ಗೆ ಸಿಟ್ಟು ಬಂತು, ಕೆಂಡಾಮಂಡಲ ಸಿಟ್ಟು. ವಾಟ್ ನಾನ್ ಸೆನ್ಸ್ ಇಸ್ ದ್ಯಾಟ್ ಅಂದರು. ಯಾಕೆ ಸರ್ ಅಂದೆ. ಐ ಟೋಲ್ಡ್ ಯು ನಾಟ್ ಟು ಯೂಸ್ ಟು ಅಡ್ಜೆಕ್ಟಿವ್ಸ್ ಟುಗೆದರ್. ಎರಡು ವಿಶೇಷಣ ಬಳಸಿ ಒಂದೊಂದು ಬರೆಸಿ ಬರೀಬಾರ್ದು ಅಂತ ಹೇಳಿಲ್ಲ ನಿನಗೆ? ನಾ ಏನು ಮಾಡಿದ್ದೀನಿ ಸರ್ ಅಂದೆ. ಮತ್ತೇನು ಬರೆದಿ ನೀನು? ದೆರ್ ವಾಸ್ ಎ ಪೂವರ್ ಟೀಚರ್ ಅಂತ ಬರೆದಿ. ಟೀಚರ್ ಅಂದರೆ ಪೂವರು, ಮತ್ತೇನು ಪೂವರ್ ಟೀಚರು ಅಂದರೆ? ಆಗಿನ ಕಾಲದ ಮಾತು. ಈಗ ಹಂಗೇನು ಭಾಳ ಪೂವರ್ ಏನು ಉಳ್ಕೊಂಡಿಲ್ಲ ಈಗ.

0: रेडियो सारंग 107.8 FM
1: ಮಕ್ಕಳಿಗೆ ಉಪವಾಸ ಮಲಗಿಸೋಕ್ಕಾಗಲ್ಲ, ಏನೋ ಮಾಡಿ ಹಾಕಬೇಕು, ಗಂಜಿ ಏನೋ ಹಾಕಬೇಕು, ಏನೋ ಮಾಡಿ ಹಾಕಬೇಕು. ಒಂದು ದಿವಸ ಇವರು ಭಗವದ್ಗೀತೆ ಬಹಳ ಪ್ರಿಯವಾದಂಥ ಪುಸ್ತಕ, ಅದರಲ್ಲಿ ಆ ಶ್ಲೋಕ ಇದೆಯಲ್ಲ, ಅನನ್ಯ ಚಿಂತಯಂತೋಮ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅನ್ನುವಂಥ ಪದ ಬಹಳ ಇಷ್ಟ. ಭಗವಂತನ ಗ್ಯಾರಂಟಿ ಅದು. ಎಲ್ ಐ ಸಿ ಅವರು ತೊಗೊಂಬಿಟ್ಟಿದ್ದಾರೆ ಈಗ ಯೋಗಕ್ಷೇಮಂ ವಹಾಮ್ಯಹಂ ಅಂತ. ಆಮೇಲೆ ಬೇರೆ ಅದು ಯೋಗಕ್ಷೇಮ, ನೀವು ಡಿಪಾಸಿಟ್ ಮಾಡಿದಾಗ ಯೋಗಕ್ಷೇಮ ಅದು. ಅಲ್ಲಿ ಭಗವಂತನು ಡಿಪಾಸಿಟ್ ಕೇಳ್ತಾನೆ, ಸುಮ್ಮನೆ ಬಿಡಲ್ಲ, ಪಕ್ಕ ಬಿಸಿನೆಸ್ ಮನ್ ಅವನು. ಅವನು ಸುಮ್ಮನೆ ಸೆಂಟೆನ್ಸ್ ಎಷ್ಟು ಚೆನ್ನಾಗಿದೆ ನೋಡಿದ್ದು, ಅನನ್ಯ ಚಿಂತೆಯಂತೋಮ. ಸುಮ್ಮನೆ ಯೋಗಕ್ಷೇಮ ಮಹಾಮ್ಯಮ ಅಲ್ಲ, ಕಂಡೀಷನಲ್ ಇದೆ ಅದು. ನನ್ನ ಮೇಲೆ ಅನನ್ಯವಾದ ನಂಬಿಕೆಯಿಂದ ಇದ್ದರೆ ಮಾತ್ರ ನೀನು ಕಾಳಜಿ ತಗೋತೇನೆ ನಾನು, ಇದ್ರೆ ಇಲ್ಲ. ಅಲ್ಲಿ ಆ ಮಾತು ನಂಬ್ಕೊಂಡು ತುಂಬ ನಂಬ್ಕೊಂಡವರು. ಆ ಸೆಂಟೆನ್ಸ್ ಭಾಳ ಪ್ರಿಯವಾದಂಥದ್ದು. ಅವತ್ತು ಭಗವದ್ಗೀತೆ ಓದುವಾಗ ಅವ್ರ ಹೆಂಡತಿ ಬಂದು ಹೇಳಿದ್ರಂತೆ, ನೀವೇನು ಓದ್ತಾ ಕೂತಿದ್ದೀರಿ, ಮನೇಲಿ ಒಂದು ಕಾಳು ಅಕ್ಕಿ ಇಲ್ಲ, ಮಗುಗೆ ಏನು ಊಟಕ್ಕೆ ಹಾಕಲಿ, ನಾವು ನಮಗೇನೋ ನೀರು ಕುಡಿದು ಮಲ್ಕೋಬಹುದು, ನಮ್ಗೆ ಊಟ ಉಪವಾಸ ಅಭ್ಯಾಸ ಆಗಿದೆ, ಆದರೆ ಮಕ್ಕಳಿಗೆ ಏನು ಹಾಕಲಿ, ನಾನು 40 ಜನ ಮಕ್ಕಳು, ಊಟಕ್ಕೆ ಏನೂ ಇಲ್ಲ, ಒಂದು ಕಾಳು ಇಲ್ಲ ಮನೆಯಲ್ಲಿ ಅಂತ ಅಳೋಕೆ ಶುರು ಮಾಡಿದ್ರಂತೆ. ಹೋಗಿ ಕೇಳಿ, ಊರಲ್ಲಿ ಭಾಳ ಗೌರವ ಇದೆ ನಿಮಗೆ, ಅಂಗಡಿಯವ್ರನ್ನ ಕೇಳಿ, ಸಾಲ ಆದರೂ ಇಸ್ಕೊಂಬನ್ನಿ, ಸ್ವಲ್ಪ ಏನಾದರೂ ಮಾಡಿ ಹಾಕೋಣ ಮಕ್ಕಳಿಗೆ. ಓದ್ತಾ ಇದ್ರಲ್ಲ, ಹೆಗಲ್ ಮೇಲೆ ಶಾಲ್ ಹಾಕ್ಕೊಂಡ್ರು, ಮನಸ್ಸಿಗೆ ಬೇಜಾರಾಗೋಯ್ತು. ಛೇ ಭಗವಂತ, ನಿನ್ನ ಬಿಟ್ಟು ಇದುವರೆಗೂ ಯಾರೂ ನಂಬ್ಕೊಂಡಿಲ್ಲ, ನಾನು ಯಾರೂ ಕೈ ಚಾಚಿ ಬೇಡದವನಲ್ಲ ನಾನು ಇದುವರೆಗೂ. ಇವತ್ತು ಪರಿಸ್ಥಿತಿ ತಂದುಬಿಟ್ಟೆಪ್ಪ, ನನ್ನ ಮತ್ತೊಬ್ಬರು ಕೈ ಚಾಚೋ ಪ್ರಸಂಗ ಬಂತು. ಛೇ ಅಂದರು, ಕೆಂಪು ಮಸಿ ಪೆನ್ ಇತ್ತು. ಆ ಶ್ಲೋಕ ಇದೆಯಲ್ಲ, ಅನನ್ಯ ಚಿಂತೆ ಎಂತೋ ಮಾಯೇ ಜನ ಪರ್ಯುಪಾಸತೆ, ಅದ್ರ ಮೇಲೆ ಜೋರಾಗಿ ಗೀರಾಗ್ಬಿಟ್ರು. ಸುಳ್ಳುನು ಹೇಳುದು, ನಿನ್ನ ವಾಗ್ದಾನ ಸುಳ್ಳು, ನೀನು ನಂಬ್ಕೊಂಡು ನಾನು ಇದ್ದೀನಿ, ಇವತ್ತು ಮಕ್ಕಳಿಗೆ ಊಟ ಇಲ್ದಂಗೆ ಮಾಡಿಬಿಟ್ಟೆಲ್ಲಪ್ಪ, ನಮಗಿಲ್ಲದ ಪರವಾಗಿಲ್ಲ, ಹೇಗೂ ನಡೀತದೆ ಅಂತ ಹೇಳಿ ಆ ಸಾಲಿನ ಮೇಲೆ ಕೆಂಪು ಮಸಿ ಗೆರೆ ಹಾಕಿ ಹೆಗಲ್ ಮೇಲೆ ಶಾಲ್ ಹಾಕ್ಕೊಂಡು ಹೊರಟರು. ಊರಲ್ಲಿ ಒಂದು ಅಂಗಡಿಗೆ ಹೋದರು. ಯಜಮಾನ್ರಿಗೆ ಇವ್ರ ಮೇಲೆ ಗೊತ್ತು, ಬನ್ನಿ ಬನ್ನಿ ಸ್ವಾಮಿ ಬನ್ನಿ, ಏನು ಬೇಕಾಗಿತ್ತ ಸಾಮಾನು, ಅವನೇ ಕೇಳ್ದ, ಏನು ಬೇಕಾಗಿತ್ತ ಕಳಿಸ್ಲಾ ಅಂತ ಕೇಳ್ದ. ಇಲ್ಲಪ್ಪ ನನಗೇನು ಬೇಕಾಗಿಲ್ಲ, ಕೇಳಿ ಗೊತ್ತೇ ಇಲ್ಲಲ್ಲ ಮನುಷ್ಯನಿಗೆ, ಏನು ಬೇಕಾಗಿಲ್ಲಪ್ಪ, ಮಕ್ಕಳೆಲ್ಲ ಚೆನ್ನಾಗಿದ್ದಾರಾ, ಆರೋಗ್ಯವಾಗಿದ್ದಾರಾ ಅಂತ ಕೇಳಿದರು. ಆತ ನಮಸ್ಕಾರ ಮಾಡಿದ, ಆಶೀರ್ವಾದ ಮಾಡಿದ್ರು, ಹೋದರು. ಮುಂದೆ ಎಲ್ಲಿ ಹೋಗಬೇಕು, ಊರು ಹೊರಗೆ ಒಂದು ಸಣ್ಣ ಹನುಮಾನ್ ದೇವರ ಗುಡಿ, ಅಲ್ಲಿ ಕೂತ್ಕೊಂಬಿಟ್ರು. ಮನೆಗೆ ಹೋದರೆ ಉತ್ತರ ಕೊಡಬೇಕಲ್ಲ ಹೆಂಡತಿಗೆ, ಏನಾದರೂ ಮಾಡ್ಕೊಂಡು ಹೋಗಲಿ, ಏನಾಗ್ತದಾಗಲಿ, ನಮ್ಮ ಮನೆಗೆ ಹೋಗೋದು ಬೇಡ ಅಂತಲ್ಲಿ ಕೂತ್ಕೊಂಬಿಟ್ರು. ಮೂರುವರೆ ಆಯಿತು ಮಧ್ಯಾಹ್ನ. ಈ ಹೊತ್ತಿಗೆ ಏನಾದರೂ ಮಾಡಿರ್ತಾಳೆ ನನ್ನ ಹೆಂಡತಿ, ಸಮಾನ ಗಂಡಸರು ಮಾಡೋದು ಹೆಂಗೆ, ಬಿಟ್ಟು ಹೋದ್ರೆ ಮಾಡ್ಕೋತಾರೆ, ಹೇಗೋ ಮಾಡ್ಕೋತಾರೆ, ಅವ್ರು ಹ್ಯಾಂಗೆ ಮಾಡ್ಕೋತಾರ ಪಾಪ ಅವ್ರ ಕರ್ಮ. ಮೂರುವರೆಗೆ ಯಾವುದು ವಾರ್ಯರು ಮನೆಗೆ ಹೋದರೆ, ಮನೆ ಹತ್ತಿರ ಹೋಗೋತಿ ಹುಡುಗರೆಲ್ಲ ಓಡಾಡ್ತಾ ಇದ್ದಾರೆ, ಖುಷಿಯಾಗಿ ಓಡಾಡ್ತಾ ಇದ್ದಾರೆ, ಮನೆಯಿಂದ ಘಮ ಘಮ ವಾಸನೆ ಬರ್ತಾ ಇದೆ. ಹೆಂಡತಿ ಬಂದರು, ಎಲ್ಲಿ ಹೋಗಿದ್ರಿ ನೀವು ಬೆಳಗ್ಗೆಯಿಂದ, ಹುಡ್ಕಾಡ್ ಹುಡ್ಕಾಡ್ ಸಾಕಾಗಿ ಹೋಗಿದ್ದೆ ನಿಮ್ಮನ್ನು, ಎಲ್ಲಿ ಹೋಗಿದ್ರಿ ಅಂತ. ಯಾಕೆ, ಊಟ ಆಯ್ತು? ಆಯಿತು, ಹುಡುಗರದೆಲ್ಲ ಊಟ ಆಯಿತು, ನಿಮಗೋಸ್ಕರ ಕಾಯ್ತಾ ಇದ್ದೀನಿ ನಾನಿನ್ನು. ಊಟ ಆಯ್ತಾ, ಹೆಂಗೆ ತಂದು ಸಾಮಾನ್ಯ ಯಾರು ಕಳಿಸಿದ್ರು ನಿನಗೆ? ಅಯ್ಯೋ ಹಿಂಗೆ ಕೇಳ್ತಿರಲ್ಲ, ನೀವೇ ಅಲ್ವಾ ಕಳಿಸಿದ್ದು ನನಗೆ? ಆಕೆ ಕೇಳಿದ್ಲಂತೆ, ನಾನೇನು ಕಳಿಸಿದೆ? ಏನು ರೀ ನೀವು ಮರ್ತೇ ಬಿಡ್ತೀರಲ್ಲ, ಆ ಅಂಗಡಿ ಅವನಿಗೆ ಬೈದು ಕಳಿಸಿದ್ದೀರಿ, ಅದು ಎಷ್ಟು ಕಳಿಸೋದ್ರಿ ಸಾಮಾನು? ಒಂದು 2 ದಿವಸಕ್ಕೆ ಕಳಿಸಿ ಅಂತಂದರೆ 6 ತಿಂಗಳಿಗೆ ಆಗೋಷ್ಟು ಸಾಮಾನು ಕಳಿಸಿದ್ದೀರಪ್ಪ. ಅವನು ತಂದು ತಂದು ತಂದು ಹಾಕ್ತಾ ಇದ್ದಾನೆ ಒಳಗಡೆ ನೋಡಿ, ಅದು ಎಷ್ಟು ಅಕ್ಕಿ, ಎಷ್ಟು ಬೇಳೆ, ಎಷ್ಟು ಬೆಲ್ಲ, ಸಿಕ್ಕಾಪಟ್ಟೆ ಸಾಮಾನು ಕಳಿಸ್ಬಿಟ್ಟಿದ್ದೀರಿ. ಮತ್ತು ನೀವು ಇಷ್ಟು ಕ್ರೂರಿಗಳು ಅಂತ ನನಗೆ ಗೊತ್ತಿರಲಿಲ್ಲ. ನಾನೇನು ಮಾಡಿದೆ, ಆ ಹುಡುಗ ಚೀಲ ಹೊತ್ಕೊಂಬರ್ತಾನೆ, ಇಳಿಸ್ತಾನೆ, ಮತ್ತೆ ಹೋಗ್ತಾನೆ, ಚೀಲ ಹೊತ್ಕೊಂಬರ್ತಾನೆ, ಮಾತೇ ಆಡಲ್ಲ ಹುಡುಗ ಅವನು, ಯಾಕೋ ಮಾತಾಡಲ್ಲ ಅಂತ ಕೇಳಿದೆ. ಗೋಣ ಹಾಕಿದ ಮಾತಾಡಲ್ಲ ಅಂತ, ಯಾಕೆ ಅಂತ ಕೇಳಿದರೆ ಬಾಯಿ ತೆಗಿತಾನೆ, ಬಾಯಿ ತುಂಬ ರಕ್ತ. ಏನಾಯಿತು, ನೀನು ನಾಲಿಗೆಗೆ ಕಚ್ಕೊಂಡ್ಯಾ ಅಂತ ಕೇಳಿದೆ. ಇಲ್ಲ, ಯಜಮಾನ್ರು ನನಗೆ ಸಾಮಾನು ತಂದು ಕೊಡು ಅಂತ ಹೇಳಿದ್ರು, ನಾನು ಮರೆತು ಬಿಟ್ಟಿದ್ದೆ, ಅದಕ್ಕೆ ಶಿಕ್ಷೆ ಅಂತ ಹೇಳಿ ನಾನು ನಾಲಿಗೆ ಮೇಲೆ ಗೆರೆ ಹಾಕಿಬಿಟ್ಟಿದ್ದಾರೆ ಯಜಮಾನ್ರು, ನಾಲಿಗೆ ಕತ್ತರಿಸಿ ಹೋಗಿದೆ ನಂದು ಅಂತ. ಇಷ್ಟು ಕ್ರೂರಿ ಆಗೋಕ್ಕೆ ಸಾಧ್ಯ ಇದೆಯಾ ನೀವು ಅಂತ ಗಂಡನ ಕೇಳಿದ್ಲಂತಕ್ಕೆ. ತಕ್ಷಣ ಯದ್ವಾರ್ಯರು ಹೊಳಿತು, ತಾನು ಹಾಕಿದ್ದಾನಲ್ಲ ಭಗವದ್ಗೀತೆ ಶ್ಲೋಕದ ಮೇಲೆ ಗೆರೆ, ಅನನ್ಯ ಚಿಂತೆ ಎಂತೋ ಮನೇಲಿ ಗೆರೆ ಹಾಕಿಬಿಟ್ಟೆ ನಾನು. ಹೋಗಿ ದೇವ್ರ ಮುಂದೆ ದೀರ್ಘದಂಡ ನಮಸ್ಕಾರ ಮಾಡಿ, ಭಗವಂತ ಇನ್ನೆಂದೂ ನಿನ್ನ ಮೇಲೆ ಅಪನಂಬಿಕೆ ಮಾಡಲ್ಲಪ್ಪ, ನಾನು ನೀನು ಕೈ ಹಿಡಿತೀಯ ಅಂತ ಗೊತ್ತಿದೆ, ಆ ನಂಬಿಕೆ ಇದೆ. ಆ ಯಾದವಾರ್ಯರು ಹೇಳ್ತಾರೆ, ನಾನು ಒಂದು ಕ್ಷಣ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದೆ, ನಂಬಿಕೆ ಕಳ್ಕೊಂಡು ಆ ಶ್ಲೋಕದ ಮೇಲೆ ಗೆರೆ ಹಾಕಿಬಿಟ್ಟನಲ್ಲ, ಕೆಂಪು ಗೆರೆ, ನಂಬಿಕೆ ಇಲ್ಲ ನಿನ್ನ ಮೇಲೆ ಅಂತ ಹೇಳಿ ಅದು ಭಗವಂತ ನಾಲಿಗೆ ಮೇಲೆ ಹಾಕಿದಂಗೆ ಆಗಿದೆ. ಅದಕ್ಕೆ ಹೇಳ್ತೀವಲ್ಲ, ನಂಬಿಕೆ ಯಾವ ರೀತಿ ಇರಬೇಕು, ಯಾವ ಮಟ್ಟದ್ದು ಇರಬೇಕು ಅಂತ. ಆ ನಂಬಿಕೆ ಇದ್ರೆ ಮಾತ್ರ ಕೆಲಸ ಆಗೋದು. ಇದು ಟ್ರೈ ಅಂತಿದೆಯಲ್ಲ, ಇದು ಎಲ್ಲೂ ಮುಟ್ಸಲ್ಲ ನಮ್ಮನ್ನು. ಐ ವಿಲ್ ಕಮ್ ಆರ್ ಐ ವಿಲ್ ನಾಟ್ ಕಮ್, ಎರಡೇ ಹಾದಿ.

0: Radio Saran 107.8 FM.
1: ನನಗ ಅದು ಘಟನೆ ಬರ್ದಿದೆ, 25-30 ವರ್ಷದಿಂದ ಆದಂಥದ್ದು. ನಮ್ಮ ಹಳ್ಳಿಗೆ ಹೋಗಿದ್ವಿ, ನಮ್ಮ ಬಿಳಿಗಿ ಅಂತ ಊರು ವಿಜಾಪುರ ಜಿಲ್ಲೆಯಲ್ಲಿ, ದೊಡ್ಡ ವಾಡೆ ನಮ್ಮ ಮನೆ. ಎಲ್ಲ ಮುಗಿಸಿ ವಾಪಸ್ ಊರಿಗೆ ಬರಬೇಕು, ಕಾರಲ್ಲಿ ಸಾಮಾನು ಹಾಕಬೇಕು. ಸುಟ್ಕೇಸ್ ಹೊರಗೆ ಬಂದೆ, ನನ್ನ ಎರಡನೇ ಮಗ ಕಾಣಿಸ್ತಾ ಇಲ್ಲ, 2 ವರ್ಷದ ಇರಬೇಕು ಅವನು. ಎಲ್ಲಿ ಹೋದಪ್ಪ ಇವನು? ಹುಡು ಊರಿಗೆ ಹೋಗೋ ಹೊತ್ತಿಗೆ ಹುಡುಕಾಡ್ ದೊಡ್ಡ ಮನೆ ಎಲ್ಲ ಹುಡುಕಾಡ್ತಾ ಇದ್ವಿ. ಅಲ್ಲಿವರೆಗೆ ಕಾರಲ್ಲಿ ಡಿಕ್ಕಿಯಲ್ಲಿ ಹಾಕಿ ಬರ್ತೀನಿ ಸಾಮಾನು ಅಂಥೇಳಿ 2 ಸುಟ್ಕೇಸ್ ಇಟ್ಕೊಂಡು ಹೊರಗಡೆ ಬಂದೆ. ನಾನು ನಿಮ್ಮ ಕಣ್ಣು ಮುಂದೆ ಚಿತ್ರ ಬರಬೇಕು. ಈ ಹಳೆ ಮನೆ ಮುಂದೆ, ಉತ್ತರ ಕರ್ನಾಟಕದಲ್ಲಿ ಮನೆ ಮುಂದೆ ಕಟ್ಟೆ ಮಾಡಿರ್ತಾರೆ, ಸಾಯಂಕಾಲ ಕೂತು ಹರಟೆ ಹೊಡೆಯೋದಕ್ಕಂತ ಚೆನ್ನಾಗಿರ್ತದೆ ಅಂತ ಕಲ್ಯಾಣ ಕಟ್ಟೆವು, ಎರಡು ಕಡೆನೂ ಕಟ್ಟೆ ಬಾಗಿಲು ಎರಡು ಕಡೆಗೂ. ನಾನು ಹೊರಗಡೆ ಬಂದ ನೋಡ್ತೀನಿ, ಎಡಗಡೆ ಕಟ್ಟೆ ಮೇಲೆ ನಿಂತಿದ್ದಾನೆ ಹುಡುಗ, ಇಲ್ಲೇ ಇದ್ದಾನೆ ಬಿಡಿವನು ಅಂತ ಹೇಳಿ ಕೂಕೊಂಡೆ. ಅವನ ನೋಡಿದ ತಕ್ಷಣ ಏನು ಮಾಡಿದೆ ಗೊತ್ತಾ? 2 ವರ್ಷ ಹುಡುಗ ಅಪ್ಪ ಅಂದ ಹಾರ್ಕೊಂಬಿಟ್ಟ. ನಾನು ಎದೆ ಬಡ್ತಾ ನಿಂತು ಹೋಯ್ತು. ಅವನು ಹಾರ್ಕೊಂಡು ಅವನ ಕೈಯಲ್ಲಿ ಎರಡು ಕೈಯಲ್ಲಿ ಸುಟ್ಕೇಸ್ ಇದೆ, ಅವನು ಹಿಡ್ಕೊಳ್ಳದೆ ಹೋದರೆ ಅವನ ಮುಖ ಎದುರಿಗೇನು ಕಟ್ಟೆಗೆ ಬಡಿತದೆ. ಎರಡೂ ಸುಟ್ಕೇಸ್ ತಪ್ಪು ಅಂತ ಬಿಟ್ಟು ಗಪ್ಪಂತ ಹಿಡ್ಕೊಂಬಿಟ್ಟೆ ಅವನ. ನನ್ನ ಎದೆ ಬಡತ ಜಾಸ್ತಿ ಇತ್ತು. ಏನೋ ಹುಚ್ಚ, ಹಿಂಗೆ ಹಾರ್ಕೊಂಬಿಟ್ಟೆ ಅಲ್ವ ನೀನು, ಹಾಂ ನಾ ಹಿಡ್ಕೊಳ್ಳದೆ ಹೋದರೆ ಕಲ್ಲು ಬಡಿತಿರ್ಲಿಲ್ಲ ನಿನ್ನ ಮುಖಕ್ಕೆ ಅಂತ ಕೇಳಿದೆ. ಹಿ ಸ್ಮೈಲ್ಡ್ ಆ್ಯಸ್ ಓನ್ಲಿ ಎ 2 ಇಯರ್ ಓಲ್ಡ್ ಕ್ಯಾನ್ ಸ್ಮೈಲ್. ನಕ್ಬಿಟ್ಟು ಹೇಳ್ದ, ನೀ ಹಿಡ್ಕೋತಿ ಅಂತ ಗೊತ್ತಿತ್ತು ಅಂದ, ನೀ ಹಿಡ್ಕೋತಿ ಅಂತ ಗೊತ್ತಿತ್ತು ಅಂತ. ನನಗನ್ನಿಸ್ತಾ ಆ ಕ್ಷಣಕ್ಕೆ ಯಾವ ನಂಬಿಕೆ ಮೇಲೆ ಹಾರ್ಕೊಂಡಿರ್ಬೇಕು ಅವನು? ನಮ್ಮಪ್ಪ ನಾನು ಬಿಡಲ್ಲ ಅಂತ ಹಾರ್ಕೊಂಡ, ನಾನು ಬೇರೆ ಕೆಲಸ ಇಲ್ಲ, ನಾನು ಏನಿದ್ರು ಬಿಟ್ಟು ಹಿಡ್ಕೋಬೇಕು ಅವನ, ನನ್ನ ಜವಾಬ್ದಾರಿ ಅದು. ಹಾರ್ಕೊಳ್ಳೋದು ಅವನ ಜವಾಬ್ದಾರಿ, ಹಿಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಅದೇ ರೀತಿ ಭಗವಂತನಲ್ಲಿ ನಾನು ನಂಬಿಕೆ ಇದೆ ಅಂತ ಹಾರ್ಕೊಂಡ್ರೆ, ಆ ಮಗುಗೆ ಏನು ನಂಬಿಕೆ ಇತ್ತೋ ಆ ನಂಬಿಕೆಯಿಂದ ಹಾರ್ಕೊಂಡ್ರೆ ಹಿಡ್ಕೊಳ್ಳೋದು ಅವನ ಜವಾಬ್ದಾರಿ, ಹಿಡ್ಕೋತಾನು. ನಾನು ತಲೆ ಕೆಡಿಸ್ಕೊಳ್ಳೋ ಕಾರಣ ಇದು. ಆದರೆ ನಾವೇನು ಮಾಡ್ತೀವಿ, ಹಾರ್ಕೊಳ್ಳುವಾಗ ಹಿಡ್ಕೋತಾನೋ ಇಲ್ಲೋ, ಅವನು ಬೀಸಿ ಇದ್ದ ಅಂದ್ರೆ ಏನು ಮಾಡೋದು, ಬೇರೆ ಕಡೆ ಹೋಗಿದ್ದಂದ್ರೆ ಏನು ಮಾಡೋದು, ಇದೆಲ್ಲ ಹಾರ್ಕೊಂಡವ್ರು ಗ್ಯಾರಂಟಿ ಮುಖ ಹೊಡ್ಕೊಳ್ಳೋದೇ ನಾವು ಗ್ಯಾರಂಟಿ. ಆವಾಗ ಡೋಂಟ್ ಬ್ಲೇಮ್ ಗಾಡ್, ದೇವ್ರನ್ನ ಬೈಬೇಡ್ರಿ ಅವಾಗ. ಯಾಕಂದರೆ ಇದ್ದಾನೆ ಅಂತ ನಂಬಿಕೆಯಿಂದ ಹಾರ್ಕೊಳ್ಳೋದಾದರೆ ಖಂಡಿತ ಭಗವಂತ ಹಿಡ್ಕೋತಾನೆ ಅಂತ.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗಂ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇಂದಿನ ಸಪ್ತಸ್ವರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ.

0: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
1: ಹಾ ಬಂದೆ ಅಮ್ಮ.
0: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
1: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
0: ನೀತಿ, ಹನಿ ಹನಿ ಸೇರಿದ್ರೇ ಹಳ್ಳ ಮಗಳೇ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
1: ಆಯ್ತಮ್ಮ.
2: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
3: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ
2: ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

107.8 FM ಇದು ಬಣ್ಣ ಬಣ್ಣದ ಬದುಕು. ಸಂಧ್ಯಾರಾಗ ಆನಾ ಕೃಷ್ಣರಾಯ. ಅಯ್ಯಂಗಾರರು ಶೆಟ್ಟರಿಗೆ ಗಂಟು ಬಿದ್ದರು. ಯಾವಾಗ ರಾಜೀನಾಮೆ ಕಳುಹಿಸುತ್ತೀರಪ್ಪ? ಕಳುಹಿಸೋಣ, ಏನವಸರ ಎಂದು ಶೆಟ್ಟರು ತಳ್ಳಿಕೊಂಡೇ ಬಂದರು. ಒಂದು ದಿವಸ ಅಯ್ಯಂಗಾರರು ರೇಗಿ ಗಲಭೆ ಮಾಡಿದಾಗ, ನಾನು ರಾಜೀನಾಮೆಯನ್ನು ಕೊಡುತ್ತೇನೆಂದು ಹೇಳಿದ್ನೆ ಎಂದು ಶೆಟ್ಟರು ಬಡಿದು ಬಿಟ್ಟರು.

0: ರಾಜೀನಾಮೆ ಕೊಡುತ್ತೇನೆಂದು ಶೆಟ್ಟರು ಹೇಳಿರಲಿಲ್ಲ. ಅವರ ಪರವಾಗಿ ಖಾನ್ರು ಹೇಳಿದ್ದರು. ಖಾನ್ರನ್ನು ಕೇಳಿದಾಗ ರಾಜೀನಾಮೆ ಕೊಡಬೇಕಾದವರು ಅವರು, ಅವರನ್ನು ನೀವು ಕೇಳದೆ ನನ್ನನ್ನು ಕೇಳಿದರೆ ಏನು ಪ್ರಯೋಜನ ಎಂದುಬಿಟ್ರು. ಅಯ್ಯಂಗಾರರು ಸಪ್ಪೆ ಮುಖ ಹಾಕಿಕೊಂಡು ಸುಮ್ಮನಾದರು. ಇನ್ನು ಹೆಚ್ಚು ಗಲಭೆ ಎಬ್ಬಿಸಿದರೆ ಮುಂದಿನ ಡೈರೆಕ್ಟರ್ ಇಲೆಕ್ಷನ್ನಲ್ಲಿ ಎಲ್ಲಿ ಸೊನ್ನೆ ಬೀಳುವುದು ಎಂಬ ಭಯವು ಕಾರಣವಾಯಿತು. ಅಸೆಂಬ್ಲಿಗೆ ಈ ಮೂವರಿಂದ ಯಾವ ಪ್ರಯೋಜನವಾಗದಿದ್ದರೂ ಇವರಿಗೆ ಅಸೆಂಬ್ಲಿಯಿಂದ ಬಹಳ ಪ್ರಯೋಜನವಾಗ್ತಾ ಇತ್ತು. ವರ್ಷಕ್ಕೆ ಎರಡು ಸಲ ಕೈಯಿಂದ ಮೂರು ಕಾಸು ಖರ್ಚಾಗದಂತೆ ಮೈಸೂರಿಗೆ ಪ್ರವಾಸಗಳಾಗುತ್ತಿದ್ದವು. ಬಿಟ್ಟಿ ಊಟ, ತಿಂಡಿ, ದಿನಭತ್ಯ, ಎಷ್ಟೋ ದಿವಸಗಳು ಅಸೆಂಬ್ಲಿಗೆ ಹೋಗದೆಯೇ ಕಣ್ಣಂಬಾಡಿ, ಪಟ್ಟಣ, ನಂಜನಗೂಡು ಸುತ್ತಾಡಿಕೊಂಡು ಕೊನೆಯ ದಿವಸ ಅಸೆಂಬ್ಲಿಯ ಗುಮಾಸ್ತರನ್ನು ಆಶ್ರಯಿಸಿ ಹಾಜರಿ ಹಾಕಿಸಿಕೊಂಡು ಎಲ್ಲಾ ದಿವಸಗಳಿಗೂ ಭತ್ಯೆ ಹಣವನ್ನು ವಸೂಲು ಮಾಡಿಕೊಳ್ತಾ ಇದ್ರು. ಸರ್ಕಾರದ ವಿರೋಧವಾಗಿ ಯಾರು ಮಾತಾಡಿದರೂ ಅವರನ್ನು ಪ್ರತಿಭಟಿಸುವುದು ತನ್ನ ಕರ್ತವ್ಯವೆಂದು ರಾಮಚಂದ್ರ ತಿಳಿದುಕೊಂಡಿದ್ದ. ಅಸೆಂಬ್ಲಿಯ ಸದಸ್ಯರಲ್ಲಿ ಯಾರಾದರೂ ಕಂದಾಯದ ಹೊರೆ ತಾಳಲಾರೆವು ಸ್ವಾಮಿ, ಮಳೆ ಬೆಳೆಯೆಲ್ಲ ಹೋಗಿಬಿಟ್ಟಿತು, ಹಳ್ಳಿಯ ಜನ ತಿನ್ನುವುದಕ್ಕಿಲ್ಲದೆ ಕಂಗಲಾದರು ಎಂದು ಬೊಬ್ಬೆ ಹಾಕಿದರೆ ರಾಮಚಂದ್ರ, ಇಷ್ಟು ಸ್ವಲ್ಪ ಕಂದಾಯ ಹಾಕಿ ನಿಮಗೆ ಇಷ್ಟೊಂದು ಸೌಕರ್ಯಗಳನ್ನು ಕಲ್ಪಿಸಿಕೊಟ್ಟಿರುವ ಘನ ಸರ್ಕಾರವನ್ನು ನಾನು ಅಭಿನಂದಿಸುತ್ತೇನೆ. ನಮ್ಮಲ್ಲಿಯೇ ಕಂದಾಯ ಹೆಚ್ಚು ಎನ್ನುವ ಇವರು ಇಂಗ್ಲೆಂಡ್, ಅಮೆರಿಕ ದೇಶಗಳನ್ನು ಪರಿಶೀಲಿಸಬೇಕು ಎಂದು ಮಾರುತ್ತರ ಕೊಡುತ್ತಿದ್ದ. ಮತ್ತೊಬ್ಬ ಸದಸ್ಯ, ಸರ್ಕಾರದ ಅಧಿಕಾರಿಗಳ ಸಂಬಳ ತಗ್ಗಿಸಬೇಕು, ಅವರಿಗೆ ಸಂಬಳ ಹೆಚ್ಚಿದಷ್ಟು ದರ್ಪ ದುರಭ್ಯಾಸ ಹೆಚ್ಚುತ್ತದೆ, ಗ್ರಾಮಾಂತರಗಳಲ್ಲಿ ಅವರ ಹಾವಳಿಯಂತೂ ಸಹಿಸಲ ಸಾಧ್ಯವಾಗಿದೆ. ಹೀಗೆ ಹೇಳಿದರೆ ರಾಮಚಂದ್ರ, ನಮ್ಮ ಅಧಿಕಾರಿಗಳಿಗೆ ದಕ್ಷತೆಗೆ ಅವರ ಯೋಗ್ಯತೆಗೆ ಈಗ ಕೊಡುತ್ತಿರುವುದು ಸಂಬಳ ಕಡಿಮೆ, ಬ್ರಿಟಿಷ್ ಹಿಂದೂಸ್ತಾನದಲ್ಲಿ ಕೊಡುತ್ತಿರುವಷ್ಟು ಕೂಡ ಕೊಡದಿರುವುದು ಶೋಚನೀಯ. ಅಧಿಕಾರಿಗಳ ಸಂಬಳದ ಬಗ್ಗೆ ವಿರೋಧವಾಗಿ ಮಾತನಾಡುವವರಿಗೆ ಜವಾಬ್ದಾರಿ ಇಲ್ಲ, ಜವಾಬ್ದಾರಿ ಸ್ಥಾನಗಳ ಕಷ್ಟ ಸುಖಗಳು ಗೊತ್ತಿಲ್ಲ ಎಂದು ಆರ್ಭಟಿಸಿ ಅಧಿಕಾರಿಗಳ ವರ್ಗದ ಚಿರಕೃತಜ್ಞತೆಗೆ ಪಾತ್ರನಾಗುತ್ತಿದ್ದ. ಸರ್ಕಾರದ ಕೃಪೆಗೆ ಪಾತ್ರವಾಗಿದ್ದ ಪತ್ರಿಕೆಗಳು ರಾಮಚಂದ್ರನ ಭಾಷಣವನ್ನು ದಪ್ಪಕ್ಷರಗಳಲ್ಲಿ ಮುದ್ರಿಸಿ ದೇಶಾಭಿಮಾನವನ್ನು ಮನದಣಿಯ ಕೊಂಡಾಡುತ್ತಿದ್ದವು. ಸರ್ಕಾರದವರು ರಾಮುವಿನ ನಿಷ್ಠತೆಯನ್ನು ಗಮನಿಸದಿರಲಿಲ್ಲ. ತಮ್ಮ ಪಕ್ಷವನ್ನು ಇಷ್ಟು ಅಭಿಮಾನದಿಂದ ಪ್ರತಿಪಾದಿಸುವ ರಾಮಚಂದ್ರನನ್ನು ಸಮಯಾನುಕೂಲ ಒದಗಿದಾಗ ಗೌರವಿಸಬೇಕೆಂದು ಸರ್ಕಾರದವರು ನಿಶ್ಚಯಿಸಿಕೊಂಡಿದ್ರು. ಗೋಪಾಲನಿಗೆ ಇಂಟರ್ಮೀಡಿಯೇಟ್ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿತ್ತು. ಅವನು ಮುಂದೆ ಮೈಸೂರಿಗೆ ಹೋಗಿ ಕಾಲೇಜ್ ಸೇರಬೇಕಾಗಿತ್ತು. ರಾಮಚಂದ್ರ ಉದಾರ ಮನಸ್ಸಿನಿಂದ ಅಪ್ಲಿಕೇಶನ್ ಹಾಕಿರು, ಸೀಟು ಎಲ್ಲಾದರೂ ತಪ್ಪಿ ಹೋದಿತು ಎಂದು ಹೇಳಿದ್ದ. ರಾಯರ ಸ್ಥಿತಿ ತೀರ ಕೆಡುತ್ತಾ ಬಂತು, ಜನಗಳ ನೆನಪೇ ಮರೆತು ಹೋಯಿತು. ಭೀಮರಾಯರು, ಸುಂದರರಾಯರು ಅವರ ಹಾಸಿಗೆ ಬಿಟ್ಟು ಕದಲ್ತಾ ಇರಲಿಲ್ಲ. ಶಾಮಣ್ಣನವರು ತಪ್ಪದೇ ದಿನಕ್ಕೆ ಒಂದು ಗಂಟೆ ಕಾಲ ರಾಯರ ಮುಂದೆ ಭಾರತ ಶ್ರವಣ ಮಾಡ್ತಾ ಇದ್ರು. ಶಾಮಣ್ಣನವರ ಭಾರತವನ್ನು, ಲಕ್ಷ್ಮಣನ ಹಾಡಿಕೆಯನ್ನು ಕೇಳುವಾಗ ರಾಯರ ಮುಖ ಶಾಂತವಾಗಿರ್ತಾ ಇತ್ತು. ಮಿಕ್ಕ ವೇಳೆಗಳಲ್ಲಿ ಸುಕ್ಕುಗೊಂಡು ತೀವ್ರವಾದ ವೇದನೆಯನ್ನು ಸೂಚಿಸ್ತಾ ಇತ್ತು. ಕೊರಗಿ ಕೊರಗಿ ಸಾವಿತ್ರಮ್ಮನಂತೂ ಹಂಚಿಕಡ್ಡಿಯಂತೆ ಆಗಿಬಿಟ್ಲು. ರಾಯರಿಗೆ ಮಾತು ನಿಂತು ಎಷ್ಟೋ ದಿವಸವಾಗಿಬಿಟ್ಟಿತ್ತು. ಕಣ್ಣಿನಿಂದಲೇ, ಮಲಗಿದೆಡೆಯಿಂದ ತಮ್ಮ ಇಂಗಿತವನ್ನು ಸೂಚಿಸ್ತಾ ಇದ್ರು. ಶಾಮಣ್ಣನವರು ದಿನವೂ ದೇವರ ಪೂಜೆ ಮಾಡಿ ತೀರ್ಥೋದಕವನ್ನು ಒಂದು ಚಮಚದಷ್ಟು ರಾಯರಿಗೆ ಕುಡಿಸ್ತಾ ಇದ್ರು. ಕೊನೆ ಕೊನೆಗೆ ರಾಯರು ಏನೂ ತೆಗೆದುಕೊಳ್ಳಲಾಗ್ತಾ ಇರಲಿಲ್ಲ. ಒಂದು ತೊಟ್ಟು ಹಾಲು ಕುಡಿಸಿದ್ರೆ ಅದು ಕೂಡಲೇ ವಾಂತಿಯಾಗಿ ಬಿಡ್ತಾ ಇತ್ತು. ರಾಯರ ಮಕ್ಕಳನ್ನು ಕರೆದು ಸುಂದರ ರಾಯರು, ಇನ್ನೇನು ಆಸೆ ಇಲ್ಲಪ್ಪ, ಗಂಟೆಗಳು ದಿವಸಗಳು ಉಳಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ವೇ ಎಂದು ಲಕ್ಷ್ಮಣ ಕೇಳಿದ. ತಂದೆಯನ್ನು ಉಳಿಸಿಕೊಳ್ಳುವುದಕ್ಕೆ ಏನು ಬೇಕಾದರೂ ಮಾಡಲು ಸಿದ್ಧನಾಗಿದ್ದ. ವೈದ್ಯರು ಡಾಕ್ಟರ್ಗಳ ಕೈಯಲ್ಲಿ ಏನಾದರೂ ಆಗಬಹುದಾಗಿತ್ತು. ರಾಯರಿಗೆ ಉಳಿಯುವುದೇ ಬೇಕಿಲ್ಲ, ಇನ್ನು ಯಾರು ಏನು ಮಾಡುವುದಕ್ಕಾಗುತ್ತದೆ ಎಂದು ಸುಂದರ ರಾಯರು ಹೇಳಿದರು. ಒಂದು ಸಂಜೆ ಶಾಮಣ್ಣನವರು ಭಾರತವನ್ನು ಸಣ್ಣ ಧನಿಯಲ್ಲಿ ಓದ್ತಾ ಇದ್ರು. ರಾಯರು ಆಯಾಸದಿಂದ ಕಣ್ಣು ಮುಚ್ಚಿ ತೆಗೆದು ಮಾಡ್ತಾ ಇದ್ರು. ನಿಲ್ಲಿಸಲೇ ಎಂದು ಶಾಮಣ್ಣನವರು ಕೇಳಿದರು. ರಾಯರು ಬೇಡವೆಂದು ಸೂಚಿಸಿದರು. ಅಕ್ಷಯ ಪಾತ್ರೆಯ ಭಾಗವನ್ನು ಓದ್ತಾ ಇದ್ರು, ದ್ರೌಪದಿ ಶ್ರೀಕೃಷ್ಣನನ್ನು ಪ್ರಾರ್ಥಿಸುವ ವಿಭಾಗ. ಶಾಮಣ್ಣನವರು ಮಾಯಾಮಾಳವ ಗವಳದಿಂದ ಪೂರ್ವಿ ಕಲ್ಯಾಣಿಗೆ ಜಾರಿದ್ರು. ರಾಯರಿಗೆ ನಿದ್ರೆ ಹತ್ತಿತ್ತು. ಶಾಮಣ್ಣನವರು ಭಾರತ ವಾಚನವನ್ನು ನಿಲ್ಲಿಸಿ ಮೆಲ್ಲನೆ ತಂಬೂರಿಯನ್ನು ಕೆಳಗಿಟ್ಟು ರಾಯರಿಗೆ ಹೊದಿಸಿ ಹೊರಕ್ಕೆ ಬಂದರು. ಅರ್ಧ ಗಂಟೆ ಕಳೆಯಿತು. ಔಷಧಿ ಸರದಿ ಬಂತು. ಸಾವಿತ್ರಮ್ಮ ಔಷಧಿಯನ್ನು ಕೈಯಲ್ಲಿ ಹಿಡಿದು ಮೆಲ್ಲನೆ ರಾಯರ ಹೊದಿಕೆಯನ್ನು ತೆಗೆದ್ಲು. ಶಾಂತವಾದ ಗಾಢವಾದ ನಿದ್ರೆ. ಅವಳ ಎದೆ ಸಲ್ಲೆಂದಿತು. ಕೈಯಲ್ಲಿದ್ದ ಔಷಧದ ಪಾತ್ರೆ ಕಳಚಿ ಕೆಳಗೆ ಬಿತ್ತು. ಪಾತ್ರೆ ಒಡೆಯಿತು. ಸಾವಿತ್ರಮ್ಮನ ಹೃದಯ ಒಡೆದು ಹೋಯಿತು. ಅಯ್ಯೋ ನನ್ನ ಸ್ವಾಮಿ ಎಂದು ಚೀರಿ ಬಿದ್ದು ಬಿಟ್ಟರು. ರಾಯರ ಪ್ರಾಣ ಪಕ್ಷಿ ಪೂರ್ವಿಯ ಸಂಧ್ಯಾ ಸಂಭ್ರಮದೊಂದಿಗೆ ಹಾರಿಹೋಗಿತ್ತು. 12 ದಿವಸಗಳು ಸಾಂಗವಾಗಿ ಕರ್ಮವಿಧಿಗಳೆಲ್ಲ ನಡೆದವು. 12ನೆಯ ದಿವಸವೇ ವೈಕುಂಠ ಸಮಾರಾಧನೆ, ಅದು ಮುಗಿಯಿತು. ಹಳ್ಳಿಯಿಂದ ಬಂದಿದ್ದ ಶ್ಯಾಮಭಟ್ಟರು ಅವತ್ತೇ ಹೊರಟು ಬಿಟ್ಟರು. ಶ್ಯಾಮಣ್ಣನವರ ಊಟ ಮುಗಿಯುವ ಹೊತ್ತಿಗೆ ಸಂಜೆಯಾಗಿತ್ತು. ರಾಮಚಂದ್ರ ಹೊರಗಿನ ವರಾಂಡದಲ್ಲಿ ಒಂದು ಪತ್ರಿಕೆಯನ್ನು ಓದುತ್ತಾ ಕುಳಿತಿದ್ದ. ಶ್ಯಾಮಣ್ಣನವರು ಕೈಯಲ್ಲಿ ಒಂದು ಗಂಟು, ಒಂದು ತಂಬೂರಿ, ಒಂದು ಪುಸ್ತಕ ಹಿಡಿದು ಬಂದು ಮುಂದೆ ನಿಂತರು. ಏನು ಶ್ಯಾಮಣ್ಣನವರೇ, ಎಲ್ಲಿಗೆ ಹೊರಟು ಬಿಟ್ರಿ ಎಂದು ರಾಮಚಂದ್ರ ಕೇಳಿದ. ಈ ಸಾವು ಸಂಚಯನ ಸಮಯಗಳಲ್ಲಿ ಹೋಗುವವರು ಹೋಗಿ ಬರುತ್ತೇನೆ ಎಂದು ಹೇಳಬಾರ್ದಂತೆ, ಆದರೆ ನಾನು ಮನೆಯವನೇ ಆಗಿದ್ದೆ, ತಮ್ಮ ಅಪ್ಪಣೆ ಪಡೆದು ಹೋಗೋಣ ಅಂತ ಬಂದೆ. ಅಂದರೆ ಎಲ್ಲಾದರೂ ಹೋಗಿ ಮತ್ತೆ ಬರುತ್ತೀರೋ ಅಥವಾ ಬರೋದೇ ಇಲ್ವೋ, ಹೇಗೆ? ಬರುವ ಸಂಭವವಿಲ್ಲ. ಇಷ್ಟು ದಿವಸ ಅನ್ನ ಬಟ್ಟೆ ಕೊಟ್ಟು ಕಾಪಾಡಿದ್ರಿ, ನನ್ನ ಋಣಾನುಬಂಧ ತೀರಿತು, ಅಪ್ಪಣೆ ಆಗಬೇಕು. ಶ್ಯಾಮಣ್ಣನವರು ಹೋಗುವುದು ರಾಮಚಂದ್ರನಿಗೆ ಸ್ವಲ್ಪವೂ ಇಷ್ಟ ಇಲ್ಲ, ಆದರೆ ಅವರು ನಿಲ್ಲುವುದಕ್ಕೆ ಒಪ್ಪುವ ಹಾಗೆಯಲ್ಲಿಲ್ಲ. ಹಳ್ಳಿಯ ಲೆಕ್ಕಪತ್ರ ಎಲ್ಲ ಅಣಿ ಮಾಡಿ ತಮ್ಮ ಮೇಜಿನ ಮೇಲೆ ಇಟ್ಟಿದ್ದೀನಿ, ನೋಡಿಕೊಳ್ಬೇಕು. ಇರುವುದಕ್ಕೆ ಸಾಧ್ಯವೇ ಇಲ್ವೇ ಶ್ಯಾಮಣ್ಣನವರೇ? ಇಲ್ಲ, ಕ್ಷಮಿಸಬೇಕು ಎಂದು ಹೇಳಿ ಹೊರಟು ಬಿಟ್ಟರು. ಮನೆಯನ್ನು ಬಿಟ್ಟು ತಾವು ಹೊರಟು ಹೋಗುವ ಸುದ್ದಿಯನ್ನು ಹಿಂದಿನ ರಾತ್ರಿಯೇ ಲಕ್ಷ್ಮಣನಿಗೆ ತಿಳಿಸಿದರು. ಲಕ್ಷ್ಮಣನೂ ಹೇಳಿ ನೋಡಿದ್ದ. ಶ್ಯಾಮಣ್ಣನವರು ಮನಸ್ಸು ಗಟ್ಟಿ ಮಾಡಿಬಿಟ್ಟಿದ್ರು. ಎಲ್ಲಿಗೆ ಹೋಗ್ತೀರಿ ಶ್ಯಾಮಣ್ಣನವರೇ? ಇನ್ನೂ ನಿಶ್ಚಯಿಸಿಲ್ಲ. 4 ದಿವಸ ಶೃಂಗೇರಿಗೆ ಹೋಗಿ ಗುರುಗಳ ಸೇವೆ ಮಾಡಿಕೊಂಡು ಮುಂದೆ ಹೋಗೋಣ ಅಂತ ಇದ್ದೀನಿ. ಕೈಯಲ್ಲಿ ತಂಬೂರಿ ಇದೆ, ಕಂಕುಳಲ್ಲಿ ಜೋಳಿಗೆ ಇದೆ, ಕಂಠದಲ್ಲಿ ಕುಮಾರವ್ಯಾಸ ಇದ್ದಾನೆ. ಹೌದು, ದೇಶ ವಿಶಾಲವಾಗಿದೆ. ಸರ್ವಜ್ಞ ಹೇಳುವ ಹಾಗೆ ಕರದಿ ಕಪ್ಪುರ ಉಂಟು, ಹಿರಿದೊಂದು ನಾಡುಂಟು, ಹರನೆಂಬ ದೈವ ನಮಗುಂಟು, ತಿರಿವರಿಂ ಸಿರಿವಂತರಾರು ಸರ್ವಜ್ಞ. ಹೌದು, ಸರಿಯಾದ ಮಾತು. ಮುಂದೆ ನೀನೇನು ಮಾಡ್ತಿ? ನಾನೂ ನಿಮ್ಮ ಮೇಲ್ಪಂಕ್ತಿಯನ್ನನುಸರಿಸಬೇಕಾಗುತ್ತದೆಂದು ಕಾಣುತ್ತದೆ. ನೀವು ಹೊರಟು ಹೋದ ಮೇಲೆ ಈ ರಾಮರಾಜ್ಯದಲ್ಲಿ ಒಬ್ಬನೇ ಇರುವುದು ಹೇಗೆ ಎಂದು ಯೋಚನೆ ಹತ್ತಿದೆ. ಯೋಚಿಸಬೇಡ ಲಕ್ಷಣ್ಣ, ಸತ್ಯ ಧರ್ಮ ನೀನು ಬಿಟ್ಟಿಲ್ಲ, ಸತ್ಯಧರ್ಮಗಳೇ ನಿನ್ನನ್ನು ಕಾಪಾಡ್ತವೆ. ಒಂದಲ್ಲ ಒಂದು ದಿವಸ ನಿಮ್ಮಣ್ಣನೂ ನಿನ್ನ ಪ್ರತಿಭೆಯ ಪ್ರಭಾವ ಕಾಣ್ತಾನೆ. ನಾನು ಅದನ್ನು ಬಯಸಲ್ಲ ಶ್ಯಾಮಣ್ಣನವರೇ. ಇತರರಿಗೆ ಹಿಂಸೆ ಮಾಡದೆ ಅವನ ಪಾಡಿಗೆ ಅವನು ಸುಖವಾಗಿದ್ದರೆ ಸಾಕು. ನೀವೇ ನೋಡುತ್ತಿದ್ದೀರಲ್ಲ, ಅವನಿಗಾದರೂ ಸುಖವಿದೆಯೇ? ಮನಸ್ಸು ಯಾವಾಗಲೂ ಕಿರಿಕಿರಿ, ಯಾವಾಗಲೂ ಒಂದಲ್ಲ ಒಂದಕ್ಕೆ ಅಸಂತುಷ್ಟಿ. ಮನಸ್ಸಿಗೆ ಪೋಷಣೆಯಾಗದೆ ದೇಹ ಬೆಳೆಯುತ್ತದೆಯೇ? ಅವನ ಸ್ಥಿತಿ ನೋಡಿದರೆ ನನಗೆ ದುಃಖವಾಗ್ತದೆ. ಅಪ್ಪ, ನಿನ್ನ ದಾರಿ ಬೇರೆ, ಅವನ ದಾರಿ ಬೇರೆ, ಎರಡೂ ಸೇರುವ ಸಂಭವವಿಲ್ಲ. ನೀನು ಮೇಲಕ್ಕೆ ಹೋಗುವುದಕ್ಕೆ ಆಸೆ ಪಡುತ್ತಿ, ಅವನು ಮುಂದೆ ಹೋಗುವುದಕ್ಕೆ ಆಸೆ ಪಡ್ತಾನೆ. ಏನಾದರೂ ಬಡ ಶ್ಯಾಮಣ್ಣನ ಮರಿಬೇಡ. ನನಗೆ ಲಭ್ಯವಿದ್ದರೆ ಮತ್ತೆ ನಿನ್ನ ನೋಡ್ತೇನೆ ಎಂದು ಸಮಾಧಾನ ಹೇಳಿದರು. ಲಕ್ಷ್ಮಣನಿಗೆ ಎಲ್ಲ ಕಡೆಯಿಂದಲೂ ಶೂನ್ಯತೆ ಕವಿದಂತಾಯಿತು. ಮನಸ್ಸಿಗೆ ಯಾವ ರೀತಿಯಲ್ಲಿಯೂ ಶಾಂತಿಯಿಲ್ಲ. ದಕ್ಷಿಣಕ್ಕೆ ಹೋಗಿ ವಿದ್ಯಾಭ್ಯಾಸವನ್ನು ಮುಂದುವರಿಸುವ ಆಸೆ ಕನಸಾಗಿ ಉಳಿಯುವ ಸಂಭವವೇ ಹೆಚ್ಚಾಯಿತು. ಮನೆಯೂ ಇನ್ಮೇಲೆ ನನ್ನ ಭಾಗಕ್ಕೆ ದೂರವಾಗುವುದೇ ಎಂದು ಒಂದೇ ಸಮನೆ ಯೋಚಿಸುವನು. ಹಿರಣ್ಯಪ್ಪನವರಿಗೂ ರಾಮಚಂದ್ರನಿಗೂ ಬೆಳಗಾದರೆ ಆಠಾರ ಕಚೇರಿ ಯಾತ್ರೆ ಆರಂಭವಾಗಿತ್ತು. ಅವರು ಈ ಯಾತ್ರೆಯ ಸಲುವಾಗಿ ಬಂದು ನಿಂತಿದ್ರು. ರಾಮಚಂದ್ರ ತನ್ನ ಕೇಸಿನ ಕಟ್ಟುಗಳನ್ನು ಲಾಯರು ಮಿತ್ರರ ಕೈಗೆ ಹಾಕಿ ತಾನು ಯಾತ್ರೆಯಲ್ಲಿ ಉದ್ಯುಕ್ತನಾಗಿದ್ದ. 10-10 ಸಲ ಶರೀಫ್ ಖಾನ್ರು ಶೆಟ್ಟರು ಬಂದು ಏನಾಯಿತು ಏನಾಯಿತು ಎಂದು ವಿಚಾರಿಸಿಕೊಂಡು ಹೋಗ್ತಾ ಇದ್ರು. ರಾಮಚಂದ್ರ ಜೋಲು ಮೋರೆ ಹಾಕಿಕೊಂಡು, ಇನ್ನೂ ಏನೂ ಆಗಿಲ್ಲ, ನೋಡಬೇಕು ಅದೃಷ್ಟ ಹೇಗಿದೆಯೋ ಏನೋ, ನಿಮಗೇನು ಭಯ ಬಿಡಿ ಸ್ವಾಮಿ ಎಂದು ಶೆಟ್ಟರು ಧೈರ್ಯ ಹೇಳಿ ಹೋಗ್ತಿದ್ರು. ಮಾರನೇ ದಿವಸ ಖಾನರು ಶೆಟ್ಟರು ಬಂದಾಗ ರಾಮಚಂದ್ರನ ಮುಖದಲ್ಲಿ ಪೂರ್ಣ ಕಳೆ ಕೂಡಿಬಿಟ್ಟಿತ್ತು. ಉದ್ವೇಗದಿಂದ ಅವನು ಹುಚ್ಚನಂತೆ ಆಡುತ್ತಿದ್ದ. ಶೆಟ್ಟರು ಉದ್ವೇಗದಿಂದಲೇ, ಏನಾಯಿತು ಎಂದು ಕೇಳಿದರು. ರಾಮಚಂದ್ರ ಉದ್ದನೆಯ ಲಕೋಟೆಯನ್ನು ಅವರ ಕೈಯಲ್ಲಿ ಕೊಟ್ಟ. ಶೆಟ್ಟರು ಸಾಹೇಬರು ಮುಖಕ್ಕೆ ಮುಖವಿಟ್ಟು ಓದಿ ನೋಡಿಕೊಂಡರು. ಖಾನರು ಓಡಿ ಹೋಗಿ ಒಂದು ಹೂವಿನ ಹಾರ ತುರಾಯಿ ತಂದು ರಾಮಚಂದ್ರನಿಗೆ ಮುಬಾರಕ್ ಎಂದು ಹೇಳಿದರು. ಶೆಟ್ಟರು ಕೈಕುಲುಕಿ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದರು. ಕೆಲಸವಾದ ಬ್ರಹ್ಮಾನಂದದ ಜೊತೆಯಲ್ಲಿ ರಾಮುವಿಗೆ ಸಣ್ಣ ವೇದನೆಯೊಂದು ಕೂಡಿಕೊಂಡಿತ್ತು. ಬ್ಯಾಂಕು, ಸಹಕಾರ ಸಂಘ, ಪ್ರಜಾಪ್ರತಿನಿಧಿ ಸಭೆಗಳಿಗೆಲ್ಲ ಅವನು ರಾಜೀನಾಮೆಯನ್ನು ಕೊಡಬೇಕಾಗಿತ್ತು. ಏತಕ್ಕೆ ಚಿಂತಿಸುವಿರಿ ಸ್ವಾಮಿ, ನಾವಿಲ್ವೇ, ನೀವಿದ್ದರೇನು, ನಾವಿದ್ರೇನು ಎಂದು ಶೆಟ್ಟರು ಭರವಸೆ ಕೊಟ್ಟರು. ತಾವು 8 ದಿವಸ ಬಂದು ನಿಂತು ಪ್ರಯತ್ನ ಪಟ್ಟಿದ್ದಕ್ಕೂ ಸಾರ್ಥಕವಾಗಿ ಅಳಿಯನಿಗೆ ಕೆಲಸ ಸಿಕ್ಕಿತಲ್ಲ ಎಂದು ಹಿರಣ್ಯಪ್ಪನವರು ಪರಮಾನಂದಪಟ್ಟರು. ಪದ್ಮನಂತೂ ಸಂಜೆಯೊಳಗಾಗಿ ಬಸವನಗುಡಿಯ ಎಲ್ಲ ಮಹಿಳೆಯರಿಗೂ ತನ್ನ ಗಂಡನಿಗೆ ಕೆಲಸವಾದ ಸಂಗತಿಯನ್ನು ಹೇಳಿಕೊಂಡು ಬಂದಿದ್ಲು. ಲಕ್ಷ್ಮಣ ಜಯನು ಸಂತೋಷಪಟ್ಟರು. ಆದರೆ ಜಯ ಗಡಗಡನೆ ನಡುಗಿದ್ಲು. ಅವಳ ಮುಖ ಗಂಭೀರವಾಗಿತ್ತು. ಯಾತಕ್ ಜಯ ಎಂದು ಲಕ್ಷ್ಮಣ ಕೇಳಿದ. ಎದಕ್ಕೂ ಇಲ್ಲ, ಭಾವನವರಿಗೆ ಕೆಲಸವಾದದ್ದು ಕೇಳಿ ಸಂತೋಷವಾಯಿತು ಅಷ್ಟೇ. ಸಂತೋಷವಾದರೆ ಯಾರಾದರೂ ನಡುಗ್ತಾರೆಯೇ? ಹ್ಞೂ, ಸಂತೋಷ ಹೆಚ್ಚಾದರೆ ನಡುಕ ಬರುವುದು ಉಂಟು. ಇರಬಹುದು, ಆದರೆ ನೀನು ನಡುಗಿದ್ದೇಕೆ? ಹೇಳಿದರೆ ನೀವು ಕೋಪ ಮಾಡಿಕೊಳ್ಳುವಿರೇನು? ಇಲ್ಲ ಇಲ್ಲ, ಹೇಳು. ಮೊದಲೇ ಭಾವನವರನ್ನು ಹಿಡಿಯುವವರಿಲ್ಲ, ಇನ್ಮೇಲಂತೂ ಸರಿಯೇ ಸರಿ. ನೀವು ನಾನು ಉಳಿಯುವುದಕ್ಕಾದರೂ ಆಗುತ್ತದೆಯೇ? ಕಂಬನಿಯ ಕಟ್ಟೆ ಒಡೆಯಿತು. ಲಕ್ಷ್ಮಣ ಹೆಂಡತಿಯನ್ನು ಪ್ರೀತಿಯಿಂದ ನೇವರಿಸುತ್ತಾ, ಜಯ, ಜಯ ಯಾವಾಗಲೂ ನಮ್ಮದು. ಭಯವೇನು? ನಾನಿಲ್ವೇ, ನಿನಗೇನು ಭಯ? ನನ್ನ ಯೋಚನೆಯಲ್ಲ, ನೀವು ನಿಮ್ಮನ್ನು ಯಾರು ಹೊಟ್ಟೆ ಹಿಡಿದು ನೋಡಬಹುದು. ಅರ್ಧವಾಗಿ ಬಿಟ್ಟಿದ್ದೀರಲ್ಲ, ತಲೆಯಲ್ಲಿ ನರೆಗೂದಲು ಕೂಡ ಆರಂಭವಾಗಿದೆ. ಮುದುಕನಾದೆ ಕಣೆ ಜಯ, ಅದಕ್ಕೆ ನರೆಗೂದ್ಲು. ನನಗೇನಾಗಿದೆ ಎಂದು ಇಷ್ಟು ಯೋಚಿಸ್ತಿ ಎಂದು ಸಮಾಧಾನ ಮಾಡಿದ. ಜಯನ ಊಹೆ ತಪ್ಪಾಗಲಿಲ್ಲ. ಅಡಿಗೆ ಕೆಲಸದ ಎಲ್ಲ ಹೊಣೆಗಾರಿಕೆಯು ಜಯನ ಮೇಲೆ ಬಂದು ಬಿಟ್ಟಿತ್ತು, ಜಯನ ಮೇಲೆ ಬಿದ್ದು ಬಿಟ್ಟಿತ್ತು. ರಾಮಚಂದ್ರನಿಗೆ ಕೆಲಸ ಸಿಕ್ಕಿದ್ದುದು ಪದ್ಮನಿಗೂ ಸಿಕ್ಕಿದಂತೆ ಆಗಿತ್ತು. ಮನೆಗೆ ಅವಳೇ ಯಜಮಾನ್ತಿ. ಮನೆ ಕೆಲಸ ಮಾಡುವುದೆಂದರೆ ತನ್ನ ಆತ್ಮಗೌರವಕ್ಕೆ ಕುಂದು ಬರುವುದೆಂಬ ಭಾವನೆ ಅವಳ ಮನಸ್ಸಿನಲ್ಲಿ ನೆಟ್ಟಿತ್ತು. ಸಾವಿತ್ರಮ್ಮ ತನ್ನ ಪಾಡಿಗೆ ತಾನು ಇದ್ದು ಬಿಡುತ್ತಿದ್ದಳು. ದುಃಖ ತಪದಲ್ಲಿ ಲೀನಳಾಗಿದ್ದ ಅವಳನ್ನು ಯಾರೂ ಮಾತನಾಡಿಸುವ ಹಾಗಿರಲಿಲ್ಲ. ಅತ್ತೆಯನ್ನು ಯಾವ ಕೆಲಸಕ್ಕೂ ಕರೆಯದೆ, ತನ್ನ ಕಷ್ಟವನ್ನು ಹೇಳಿಕೊಳ್ಳದೆ ಜಯ ಗಾಣದೆತ್ತಿನಂತೆ ದುಡಿತಾ ಇದ್ಲು. ಬೆಳಗ್ಗೆ 5 ಗಂಟೆಗೆದ್ದು ಕೆಲಸಕ್ಕೆ ಆರಂಭಿಸಿದರೆ ರಾತ್ರಿ 11 ಆಗುವವರೆಗೂ ಬಿಡುವೆ ಆಗ್ತಿರಲಿಲ್ಲ. ಹೆಂಡತಿಯ ದುಡಿತವನ್ನು ಕಂಡು ಲಕ್ಷ್ಮಣ ಬಹಳವಾಗಿ ಮರುಗಿದ. ಆದರೆ ಮಾತನಾಡುವ ಹಾಗಿರಲಿಲ್ಲ. ತಾನು ಸಂಪಾದನೆಯಿಲ್ಲದೆ ಕೂಲಿಗೆ ದಂಡವಾಗಿ ಮನೆಯಲ್ಲಿ ಕುಳಿತಿದ್ದ. ಹೆಂಡತಿಯೂ ಹಾಗೆ ಕುಳಿತಿರಲು ಸಾಧ್ಯವಿರಲಿಲ್ಲ. ಜಯನಿಗೆ ಶ್ರಮ ಗೊತ್ತಾಗ್ತಾ ಇರಲಿಲ್ಲ. ತನ್ನ ಮನೆ, ತಾನು ದುಡಿಯದೆ ಮತ್ತೆ ಯಾರು ದುಡಿಯಬೇಕು ಎಂಬ ಭಾವನೆಯಿಂದ ಎಷ್ಟು ಕೆಲಸ ಮೇಲೆ ಬಿದ್ದರೂ ಸಂತೋಷದಿಂದ ನಿರ್ವಹಿಸ್ತಾ ಇದ್ಲು. ಆದರೆ ಭಾವನವರ ಬಿರುನುಡಿಗಳು ಅವಳನ್ನು ಹಣ್ಣು ಹಣ್ಣು ಮಾಡಿಬಿಡುತ್ತಿದ್ದವು. ಸೊಸೆಯಂದಿರನ್ನು ಕಾಡಲು ಅಧಿಕಾರ ಪಡೆದ ಅತ್ತೆ, ಕೈ ಹಿಡಿದ ಗಂಡನೇ ಒಂದು ಮಾತು ಆಡದಿರುವಾಗ ಭಾವನವರ ಬಾಯಿಯಿಂದ ಎಷ್ಟು ಮಾತುಗಳನ್ನು ಕೇಳಬೇಕು ಎಂದು ಕೊರಗುವಳು. ಭಾವನವರ ಮರ್ಜಿಯನ್ನನುಸರಿಸಿ ಅವರಿಗೆ ತೃಪ್ತಿಯಾಗುವಂತೆ ಅಡಿಗೆ ಮಾಡುವಳು. ಅವಳು ಏನು ಮಾಡಿದ್ರೂ ಅದರಲ್ಲಿ ಕುಂದುಕೊರತೆ ರಾಮಚಂದ್ರನಿಗೆ ಕಂಡುಬರ್ತಲೇ ಇದ್ದವು. ಇದ್ದಕ್ಕಿದ್ದ ಹಾಗೆ ಜಯನಿಗೆ ತಲೆ ಸುತ್ತುವುದಕ್ಕೆ ಆರಂಭವಾಯಿತು. ಏನು ತಿಂದರೂ ಕೂಡಲೇ ವಾಂತಿಯಾಗುವುದಕ್ಕೆ ಆರಂಭವಾಯಿತು. ಸಾವಿತ್ರಮ್ಮ ಜಯನ ಕೆಲಸ ವಹಿಸಿಕೊಂಡಳು. ಸೊಸೆ ಏನಾದರೂ ಕೆಲಸ ಮಾಡಲು ಬಂದರೆ, ಬೇಡಮ್ಮ 4 ದಿವಸ ಸುಧಾರಿಸಿಕೋ, ನಾನು ನೋಡಿಕೊಂಡು ಹೋಗ್ತೇನೆ ಎಂದು ಹೇಳ್ತಾ ಇದ್ಲು. ಶಾಂತ ಜಯನನ್ನು ಮನೆಗೆ ಕರೆದುಕೊಂಡು ಹೋಗಿ ಹಣ್ಣು ಹಂಪಲು ತರಿಸಿಕೊಳ್ತಿದ್ರು. ಅದು ಇದು ತಿಂಡಿಯನ್ನು ಮಾಡಿ ಅವಳಿಗೆ ಕೊಡ್ತಿದ್ಲು. ಬಯಕೆ ಏನಾದರೂ ಇದ್ರೆ ಹೇಳು ಜಯ, ಯಾವುದನ್ನು ಈಗ ಮುಚ್ಚಿಕೊಳ್ಳಬಾರ್ದು. ನನಗೆ ಬಯಕೆ ಏನೂ ಇಲ್ಲಮ್ಮ ಎಂದು ಜಯ ಉತ್ತರ ಹೇಳಿಬಿಡ್ತಾ ಇದ್ಲು. ಶಾಂತನ ಮನೆಗೆ ಜಯ ಹೋಗಿ ಬರುತ್ತಿದ್ದುದನ್ನು ಪದ್ಮ ಗಂಡನಿಗೆ ತಿಳಿಸಿದಳು. ಕೆಲಸಕ್ಕೆ ಕಳ್ಳಬೀಳುವುದಕ್ಕೆ ಈ ನೆವವನ್ನು ಹೂಡಿರುವುದಾಗಿ ರಾಮಚಂದ್ರ ಭಾವಿಸಿಕೊಂಡ. ಮನಸ್ಸು ಬಂದಂತೆ ಮಾತನಾಡತೊಡಗಿದ. ಜಯನ ಕಿವಿಗೆ ಮಾತುಗಳು ಶೂಲದಂತೆ ಬಂದು ನೆಟ್ಟವು. ಅಂದಿನಿಂದ ತಾನೇ ಕೆಲಸಗಳನ್ನು ಮತ್ತೆ ವಹಿಸಿಕೊಂಡಳು. ಯಾರೆಷ್ಟು ಹೇಳಿದರೂ ಬಿಡ್ತಾ ಇರಲಿಲ್ಲ. ಶಾಂತ ಇದನ್ನು ಕೇಳಿ, ನಿನ್ನನ್ನು ದೇವರು ಕಾಪಾಡಬೇಕು ಕಣೆ ಜಯ, ನೀನು ಹೇಗೆ ಮೈಕಳೆದು ಮತ್ತೆ ಮನುಷ್ಯಳಾಗಿರ್ತೀಯಮ್ಮ ಎಂದು ಹೇಳಿದ್ದು. ಜಯ ಗರ್ಭವತಿಯಾಗಿದ್ದುದು ಸುಳ್ಳೆಂದು ಭಾವಿಸಿದ ರಾಮಚಂದ್ರನ ಕಣ್ಣುಗಳಿಗೆ ಲಕ್ಷಣಗಳು ಚೆನ್ನಾಗಿ ಕಾಣಲಾರಂಭಿಸಿದವು. 5 ತಿಂಗಳು ತುಂಬಿತು. ಆಗಲೂ ಅವಳು ಕೆಲಸ ಮಾಡುತ್ತಿದ್ದರೆ ನೋಡಿಕೊಂಡು ಸುಮ್ಮನೆ ಇರುತ್ತಿದ್ದ. ಯಾವುದಕ್ಕೆ ಸ್ವಲ್ಪ ತಡವಾದರೂ ತನ್ನ ಬೈಗುಳ ಮಳೆಯನ್ನು ಪ್ರಾರಂಭಿಸ್ತಾ ಇದ್ದ. ಒಂದು ದಿನ ರಾಮಚಂದ್ರ ಮನೆಗೆ ಬರುವ ಹೊತ್ತಾಯಿತು. ಹಂಡೆಯಲ್ಲಿ 1 ಬಿಂದಿಗೆಗಿಂತ ಹೆಚ್ಚು ನೀರಿರಲಿಲ್ಲ. ಸ್ನಾನಕ್ಕೆ ನೀರಿಲ್ಲವೆಂದು ರೇಗುವನಲ್ಲ ಎಂದು ಜಯ ಬೇಗ ಬೇಗನೆ ನೀರು ಸೇದಿ ಹಾಕ್ತಾ ಇದ್ಲು. ನೀರು ಸೇದಿ ಹಾಕುವ ರಭಸದಲ್ಲಿ ತಲೆ ತಿರುಗಿ ಬಂತು. ದೊಪ್ಪನೆ ಬಿಂದಿಗೆಯನ್ನು ಕೆಡವಿಕೊಂಡು ಬಿದ್ದು ಬಿಟ್ಟಳು. ಜ್ಞಾನ ತಪ್ಪಿತು. ಸಾವಿತ್ರಮ್ಮ ಓಡಿ ಬಂದರು. ಅಯ್ಯೋ ಅನಾಹುತವಾಯಿತು ಎಂದು ಕೂಗಿ ಗಾಡಿ ತರಿಸಿ ಸೊಸೆಯನ್ನು ಕರೆದುಕೊಂಡು ಹೋಗಿ ಹೆರಿಗೆ ಆಸ್ಪತ್ರೆಗೆ ಸೇರಿಸಿದ್ಲು. ಲಕ್ಷ್ಮಣನ ಬುದ್ಧಿಗೆ ಮಂಕು ಕವಿದುಕೊಂಡಿತ್ತು. ಆಸ್ಪತ್ರೆಯ ಬಾಗಿಲ ಬಳಿ ಕುಳಿತು ಬಿಟ್ಟ. ಸುದ್ದಿ ಕೇಳಿದ ಕೂಡಲೇ ಶಾಂತ ಆಸ್ಪತ್ರೆಗೆ ಓಡಿದ್ಲು. ಜಯನ ಸ್ಥಿತಿಯನ್ನು ನೋಡಲಾರದೆ ತಲೆ ತಗ್ಗಿಸಿಬಿಟ್ಲು. ಡಾಕ್ಟರ್ ಪೂರ್ವ ಸಿದ್ಧತೆಯನ್ನು ಮಾಡಿ ಶಸ್ತ್ರಚಿಕಿತ್ಸೆಗೆ ಕರೆದೊಯ್ದರು. ಕಾಲು ಗಂಟೆಯೊಳಗಾಗಿ ಆಸ್ಪತ್ರೆಯ ದೊಡ್ಡ ಡಾಕ್ಟರು ಶಸ್ತ್ರಚಿಕಿತ್ಸೆಯ ಮಂದಿರಕ್ಕೆ ಹೋದರು. ಚಿಕಿತ್ಸಾ ಮಂದಿರದ ಮುಂದೆ ಸಾವಿತ್ರಮ್ಮ, ಲಕ್ಷ್ಮಣ, ಶಾಂತ ಬೊಂಬೆಗಳಂತೆ ಕುಳಿತು ಬಿಟ್ಟರು. ಮಂದಿರದಿಂದ ಹೊರಬಿದ್ದ ದಾದಿಯನ್ನು ಸಾವಿತ್ರಮ್ಮ ದೊಡ್ಡ ಜೀವ ಉಳಿತೇನೆ ತಾಯಿ ಎಂದು ಕೇಳಿದಳು. ದಾದಿ, ನೋಡಬೇಕಮ್ಮ, ಉಳಿದ್ರೆ ನಿಮ್ಮ ಅದೃಷ್ಟ ದೊಡ್ಡದು ಎಂದು ಹೇಳಿ ಮತ್ತೆ ಒಳಗೆ ಹೊರಟು ಹೋದ್ಲು. ಲಕ್ಷ್ಮಣನ ಕಣ್ಣುಗಳು ಒಮ್ಮೆ ಮಂದಿರದ ಬಾಗಿಲನ್ನು ನೋಡುತ್ತಿದ್ದವು, ಒಮ್ಮೆ ಮಂದಿರದ ಎದುರಿಗಿದ್ದ ಗಡಿಯಾರವನ್ನು ನೋಡ್ತಾ ಇದ್ದವು. ಒಂದೊಂದು ನಿಮಿಷ ಒಂದೊಂದು ಯುಗವಾಗಿತ್ತು. ಕಾಲು ಗಂಟೆಯಾಯಿತು, ಅರ್ಧ ಗಂಟೆಯಾಯಿತು, ಒಂದು ಗಂಟೆಯಾಯಿತು. ಡಾಕ್ಟರ್ ಒಬ್ಬೊಬ್ಬರಾಗಿ ಹೊರಬೀಳಲಾರಂಭಿಸಿದರು. ಯಾರ ಮುಖದಲ್ಲಿಯೂ ಕಳೆಯಿಲ್ಲ, ಗಂಭೀರ ಭಾವ ಮೂಡಿದೆ. ಶಾಂತ ಒಬ್ಬ ಡಾಕ್ಟರನ್ನು ಏನಾಯಿತು ಸರ್ ಎಂದಳು. ಡಾಕ್ಟರ್ ದೀರ್ಘವಾಗಿ ಉಸಿರೆಳೆದು, ಪ್ರಯತ್ನ ಸಫಲವಾಗಲಿಲ್ಲಮ್ಮ ಎಂದು ಬಿಟ್ರು. ಲಕ್ಷ್ಮಣ ನಿಂತಲ್ಲಿಯೇ ಸ್ಮೃತಿ ತಪ್ಪಿ ನೆಲಕ್ಕೆ ಉರುಳಿದ. ಲಕ್ಷ್ಮಣನ ಸ್ಥಿತಿಯೇ ಬೇರೆಯಾಗಿ ಬಿಟ್ಟಿತು. ನಿಂತಲ್ಲಿ ನಿಲ್ಲ, ಕುಳಿತಲ್ಲಿ ಕೂಡ ದೇಹದ ಮೇಲಣ ಪರವೆಯಂತೂ ಮರೆತು ಹೋಗುತ್ತಾ ಬಂತು. ಮೈ ಮೇಲೆ ಬಟ್ಟೆ ಇದೆಯೇ ಇಲ್ಲವೇ ಎಂಬುದು ಅವನಿಗೆ ಗಮನಕ್ಕೆ ಬರ್ತಾ ಇರಲಿಲ್ಲ. ಹುಚ್ಚನಂತಾಗಿ ಬಿಟ್ಟಿದ್ದ. ಕ್ಷೌರ ಕಾಣದೆ ಮುಖವೆಲ್ಲ ಕೂದಲು ತುಂಬಿಕೊಂಡಿತ್ತು. ತಲೆಯ ಅರ್ಧ ಕೂದಲು ನೆರೆಯುತ್ತಾ ಬಂದು ಅವನ ಮೊದಲೇ ಗಂಭೀರವಾದ ಮುಖಕ್ಕೆ ಹೆಚ್ಚಿನ ಗಂಭೀರ ನೋಟವನ್ನಿತ್ತಿತ್ತು. ತನ್ನಷ್ಟಕ್ಕೆ ತಾನೇ ಹಾಡಿಕೊಳ್ಳುವನು, ಮತ್ತೆ ಸುಮನಾಗುವನು. ಕೆಲವು ದಿವಸಗಳು ಬಾಯೇ ಬಿಡುತ್ತಿರಲಿಲ್ಲ. ತಂಬೂರಿಯನ್ನು ನೋಡಿದರೆ ಕಿಲಕಿಲನೆ ನಗುವನು. ನಗುವುದಕ್ಕೆ ಮೊದಲು ಮಾಡಿದರೆ ನಗುತ್ತಲೇ ಇರುವನು. ಶಾಂತ ತುಂಬ ಹೆದರಿದ್ಲು. ತನ್ನ ತಂದೆಯ ಪಾಡೆ ಅಣ್ಣನಿಗಾಗಬಹುದೆಂದು ಭಾವಿಸಿದ್ಲು. ಅಣ್ಣನ ಸ್ಥಿತಿಯನ್ನು ನೋಡಿ ಹೊಟ್ಟೆಯ ದುಃಖ ಮರುಕಳಿಸಿಕೊಂಡು ಬರುತ್ತಿತ್ತು. ಮೆಲ್ಲನೆ ಲಕ್ಷ್ಮಣನನ್ನು ಕರೆದುಕೊಂಡು ಹೋಗಿ ತನ್ನ ಮನೆಯಲ್ಲಿಟ್ಟುಕೊಂಡಳು. ಅವನನ್ನು ಮಗುವಿನಂತೆ ಆಧರಿಸಿದಳು. ಒಂದು ದಿವಸ ತಂಬೂರಿಯನ್ನು ಬೇಡಿದ. ರಾಯರ ಮನೆಯಿಂದ ಅವನ ತಂಬೂರಿಯನ್ನೇ ತರಿಸಿಕೊಟ್ಟಳು. ತಂಬೂರಿಯನ್ನು ಶ್ರುತಿ ಮಾಡಿ ಲಕ್ಷ್ಮಣ 4 ಮೀಟು ಹಾಕಿದ. ಕಣ್ಣಿನಲ್ಲಿ ಧಾರೆಯಾಗಿ ನೀರು ಸುರಿಯಲಾರಂಭಿಸಿತು. ತಂಬೂರಿಯ ತಂತಿಗಳನ್ನು ಒಂದೊಂದನ್ನಾಗಿ ಕಿತ್ತು ಅಲ್ಲಿಂದ ಎದ್ದು ಹೊರಟು ಹೋದ. ಸಂಜೆಯಾದರೂ ಮತ್ತೆ ಅಣ್ಣನ ದರ್ಶನ ಸಿಗಲಿಲ್ಲ. ಮನೆಗೆ ಹೋಗಿರಬಹುದೆಂದು ಅಲ್ಲಿಗೆ ಹೋಗಿ ಬಂದಳು. ಅಲ್ಲಿಯೂ ಬಂದಿರಲಿಲ್ಲ. ಗಂಡ ಬರುತ್ತಲೂ ತಿಳಿಸಿದಳು. ವೆಂಕಟೇಶ ಯಾರದೋ ಕಾರು ತೆಗೆದುಕೊಂಡು ಭೀಮರಾಯರ ಮನೆ, ಸುಂದರರಾಯರ ಮನೆ, ಅನಂತಾಚಾರ್ಯರ ಮನೆ ಎಲ್ಲ ಕಡೆಯೂ ಸುತ್ತಿ ಬಂದ. ಲಕ್ಷ್ಮಣನ ಪತ್ತೆ ಸಿಗಲಿಲ್ಲ. ಅಯ್ಯೋ ಅಣ್ಣ, ನೀನು ಹೊರಟು ಹೋದೆಯಾ ಎಂದು ಶಾಂತ ಒಂದೇ ಸಮನೆ ದುಃಖಿಸಿದಳು. ಈ ಸಮಾಚಾರ ಕೇಳಿ ರಾಮಚಂದ್ರ ಸದ್ಯ ಶನಿ ತೊಲಗಿತು ಎಂದು ಸಮಾಧಾನ ಪಟ್ಟುಕೊಂಡ. ರಾಮಚಂದ್ರನಿಗೆ ಕೆಲಸವಾದ ಮೇಲೆ ಪದ್ಮನಲ್ಲಿ ಅನೇಕ ಬದಲಾವಣೆಗಳು ತಲೆದೋರಲಾರಂಭಿಸಿದವು. ರಾಮಚಂದ್ರ ಮೇಡಮ್ನವರನ್ನು ಗೊತ್ತು ಮಾಡಿ ಹೆಂಡತಿಗೆ ಇಂಗ್ಲಿಷ್ ಕಲಿಸಲಾರಂಭಿಸಿದ. ಅವಳ ತಲೆಯ ಬೈತಲೆ ಪಕ್ಕಕ್ಕೆ ಜಾರಿತು. ಕಾಲಿಗೆ ಹಿಮ್ಮಡಿ ಎತ್ತರದ ಮೋಜುಗಳು ಬಂದಿದ್ದವು. ಅವುಗಳನ್ನು ಹಾಕಿಕೊಂಡು ನಡೆಯಲಾರದೆ ಒಂದೆರಡು ಸಲ ಕಾಲುಳುಕಿಸಿಕೊಂಡಿದ್ದಳು. ಕಿವಿಯ ಓಲೆಯನ್ನು ತೆಗೆದುಹಾಕಿಸಿ ತೂಗುದೀಪಗಳನ್ನು ಹಾಕಿಸಿದ. ಕುಪ್ಪಸದ ತೋಳುಗಳು ಬರಬರುತ್ತಾ ಭುಜದ ಸಮಕ್ಕೆ ಹೋಗುತ್ತಾ ಬಂದವು. ದಿನಕ್ಕೆ 10 ಸಲವಾದರೂ ಮುಖಕ್ಕೆ ವ್ಯಾಸಲಿನ್ಸ್ನೋ ಹಚ್ಚಿಕೊಳ್ಳದಿದ್ದರೆ ಅವಳಿಗೆ ಸಮಾಧಾನವಾಗಲಿಲ್ಲ. ಅಲಂಕಾರದ ಶಿಸ್ತು, 4 ಇಂಗ್ಲಿಷ್ ಮಾತನಾಡುವ ಸಾಮರ್ಥ್ಯವೂ ಬಂದ ಮೇಲೆ ಹೆಂಡತಿಯನ್ನು ಲೇಡೀಸ್ ಕ್ಲಬ್ ಸದಸ್ಯಳನ್ನಾಗಿ ಮಾಡಿದ. ಮಾರನೆಯ ದಿವಸವೇ ಕೈಗೆ ಟೆನಿಸ್ ರ್ಯಾಕೆಟ್ ಬಂದುಬಿಟ್ಟಿತ್ತು. ರಾಮಚಂದ್ರ ಸಾಹೇಬರು ಆಗಿದ್ದಂತೆ ಪದ್ಮ ಅಮ್ಮನವರೂ ಆಗಿಬಿಟ್ರು. ಅಡಿಗೆ ಕೆಲಸಕ್ಕೆ ಒಬ್ಬ ಅಡಿಗೆಯವನನ್ನು ಗೊತ್ತು ಮಾಡಿಸಿಕೊಂಡಿದ್ದರು. ಪದ್ಮನಿಗೆ ಇದ್ದ ವೇಳೆ ಅವಳ ಅಲಂಕಾರ, ಸ್ನೇಹಿತರನ್ನು ಬರಮಾಡಿಕೊಳ್ಳುವುದು, ಟೆನಿಸ್ ಆಟ ಅಭ್ಯಾಸಿಸುವುದು, ಮೇಡಮ್ ಬಂದಾಗ ಇಂಗ್ಲಿಷ್ ಕಲಿಯುವುದು ಇವಕ್ಕೆ ಸಾಲ್ತಾ ಇರಲಿಲ್ಲ. ಗೋವರ್ಧನನನ್ನು ನೋಡಿಕೊಳ್ಳುವುದಕ್ಕಂತೂ ಪುರ್ಸೊತ್ತೇ ಇರಲಿಲ್ಲ. ಗೋವರ್ಧನನ ಲಾಲನೆ ಪಾಲನೆ ಎಲ್ಲ ಅಡಿಗೆ ನಾರಣಾಚಾರಿ, ದಫೆದಾರ ದಾಸಪ್ಪ, ಮೋಟಾರು ಡ್ರೈವರ್ ಜಾನ್ ಇವರುಗಳಿಗೆ ಸೇರಿತ್ತು. ಗೋವಿ ಮಲಗಿಕೊಂಡನೇನೆ ಎಂದು ರಾಮಚಂದ್ರ ಕೇಳಿದಾಗಲೇ ಪದ್ಮಳಿಗೆ ಮಗನ ನೆನಪು ಬರುತ್ತಿದ್ದುದು. ಬೆಂಗಳೂರಿನಂತಹ ಮಹಾಪಟ್ಟಣದಲ್ಲಿ ಜೀವನವನ್ನು ಸಾಗಿಸುವುದೇ ವೆಂಕಟೇಶನಿಗೆ ದೊಡ್ಡ ಸಮಸ್ಯೆಯಾಗಿತ್ತು. ಅವನು ಅವಲಂಬಿಸಿದ್ದ ಜೀವ ವಿಮಾ ಕೆಲಸವಂತೂ ಬಹಳ ಕಷ್ಟಸಾಧ್ಯವಾಗಿತ್ತು. ಯಾರನ್ನು ಕೇಳ ಹೋದರೂ ಅವರೇ ಒಂದು ಕಂಪನಿಯ ಏಜೆಂಟರಾಗಿರುತ್ತಿದ್ದರು. ಜೀವ ವಿಮೆ ಮಾಡುವುದಕ್ಕೆ ಪೇಟೆಯ ಜನಕ್ಕೆ ನಂಬಿಕೆ ಇಲ್ಲ, ಧೈರ್ಯವೂ ಇಲ್ಲ. ತಿಂಗಳು ತಿಂಗಳಿಗೂ ಪ್ರೀಮಿಯಂ ಹಣವನ್ನು ಹೇಗೆ ಕಟ್ಟುವುದು ಎಂಬುದು ಅವರ ಸಮಸ್ಯೆ. ಜೀವ ವಿಮೆ ಮಾಡಿದ ಕೂಡಲೇ ಮನುಷ್ಯ ಸಾಯುತ್ತಾನೆಂದು ಹಳ್ಳಿಯ ಜನರ ನಂಬಿಕೆ. ಈ ಮಧ್ಯೆ ಮೂಢ ಜನರನ್ನು ಸುಲಿದು ತಿನ್ನುವ ವಿಮಾ ಏಜೆಂಟರ ಕಾಟ. ವಿಮಾ ವೃತ್ತಿಯನ್ನು ಬಿಟ್ಟು ಬಿಡುವುದು ಒಳ್ಳೆಯದೇನು ಎಂದು ವೆಂಕಟೇಶ ಹಲವು ಸಾರಿ ಯೋಚಿಸಿದ. ಯಾವ ವೃತ್ತಿಯಾದರೇನು, ಎಲ್ಲದರಲ್ಲಿಯೂ ಒಂದೊಂದು ಬಗೆಯ ಸಂಕಷ್ಟ ಇದ್ದೇ ಇರ್ತದೆ ಎಂದು ಸಮಾಧಾನ ಪಟ್ಟುಕೊಳ್ಳುವನು. 2 ವರ್ಷ ದುಡಿಯುವುದರಲ್ಲಿ ವೃತ್ತಿಯ ಕಷ್ಟಸುಖಗಳು ಸಂಪೂರ್ಣವಾಗಿ ಮನವರಿಕೆಯಾದವು. ವಿಮೆ ನಿಜವಾಗಿಯೂ ಆಪತ್ಕಾಲದಲ್ಲಿ ಮನುಷ್ಯನ ತಲೆ ಕಾಯುತ್ತದೆ ಎಂಬುದನ್ನು ಕಂಡುಕೊಂಡ. ಅನುಭವದಿಂದ ವ್ಯಾಪಾರವೂ ಕುದುರಿತು. ವ್ಯಾಪಾರದ ಮರ್ಮವೂ ಗೊತ್ತಾಯಿತು. ಕಂಪನಿಯವರು 3 ಲಕ್ಷದಷ್ಟು ವಿಮೆ ಮಾಡಿಸಬೇಕು ಎಂದು ಸೂಚಿಸಿದಾಗ ವೆಂಕಟೇಶ ದೇವರ ಮೇಲೆ ಭಾರ ಹಾಕಿ ಆಗಲೆಂದು ಒಪ್ಪಿಬಿಟ್ಟ. ತಿಂಗಳು ತಿಂಗಳಿಗೆ ಸಂಬಳವು, ಪ್ರವಾಸದ ಖರ್ಚು, ವಿಮಾ ಹಣದ ಮೇಲೆ ದಳ್ಳಾಲಿಯೂ ದೊರೆಯಲಾರಂಭವಾದವು. ಕಂಪನಿ ವೆಂಕಟೇಶನ ಯೋಗ್ಯತೆಯನ್ನು, ಪ್ರಾಮಾಣಿಕತೆಯನ್ನು ಕಂಡುಕೊಂಡಿತು. ಅವನು ಕೇಳಿದ ಅನುಕೂಲಗಳನ್ನೆಲ್ಲ ಸಂತೋಷವಾಗಿ ಒದಗಿಸಲಾರಂಭಿಸಿತು. ಹಳ್ಳಿ ದಿಲ್ಲಿಗಳನ್ನೆಲ್ಲ ವೆಂಕಟೇಶ ಸುತ್ತಬೇಕಾಗಿತ್ತು. ಪ್ರವಾಸಕ್ಕೋಸುಗ ಒಂದು ಶವರ್ಲೆ ಕಾರನ್ನು ಕೊಂಡುಕೊಂಡ. ಕಂಪನಿಯೇ ಅದರ ಖರ್ಚನ್ನು ಕೊಟ್ಟು ಸುಲಭವಾದ ಕಂತುಗಳಲ್ಲಿ ಅದನ್ನು ವೆಂಕಟೇಶನ ಸಂಪಾದನೆಯಲ್ಲಿ ಮುರಿದುಕೊಳ್ಳಲಾರಂಭಿಸಿತು. ವೆಂಕಟೇಶ ಕಾರು ಕೊಂಡುಕೊಂಡ ಮೇಲೆ ಅವನು ರಾಮಚಂದ್ರನ ಕಣ್ಣಿಗೆ ಒಬ್ಬ ಮನುಷ್ಯನಾಗಿ ಕಾಣಲಾರಂಭಿಸಿದ. ಪದ್ಮ ಶಾಂತಳನ್ನು ಹುಡುಕಿಕೊಂಡು ಅವರ ಮನೆಗೂ 1-2 ಸಲ ಹೋಗಿ ಬಂದಳು. ತನ್ನ ಟೀಪಾರ್ಟಿಗಳಿಗೆ ಯಾವಾಗಲೂ ವೆಂಕಟೇಶನಿಗೆ ಆಹ್ವಾನ ಕಳಿಸದಿದ್ದವನು ಈ ಸಲ ಕಳುಹಿಸಿದ. ವೆಂಕಟೇಶನಾಗಲಿ ಶಾಂತಳಾಗಲಿ ರಾಮಚಂದ್ರನ ಆಹ್ವಾನ ಸ್ವೀಕರಿಸಲಿಲ್ಲ. ವೆಂಕಟೇಶನ ದುರಹಂಕಾರ ಕಂಡು ರಾಮಚಂದ್ರ ಕೆರಳಿದ. ಆದರೆ ಅದನ್ನು ಪ್ರದರ್ಶಿಸುವುದಕ್ಕೆ ಮಾರ್ಗವಿರಲಿಲ್ಲ. ಗೋಪಾಲ ಡಿಗ್ರಿ ಪರೀಕ್ಷೆಯನ್ನು ಮುಗಿಸಿಕೊಂಡು ಊರಿಗೆ ಬಂದ. ತನ್ನ ಮನೆಯಲ್ಲಿ ಆಗಿದ್ದ ಮಾರ್ಪಾಟುಗಳನ್ನು ಕಂಡು ಅವನಿಗೆ ಆಶ್ಚರ್ಯವಾಯಿತು. ತನ್ನ ಅತ್ತಿಗೆಯ ಅವತಾರವನ್ನು ಕಂಡ ಮೇಲಂತೂ ನೆಲಕ್ಕೆ ಕುಸಿದೇ ಹೋದ. ತನ್ನ ವೇಳೆಯನ್ನೆಲ್ಲ ವೆಂಕಟೇಶನ ಮನೆಯಲ್ಲಿಯೇ ಕಳೆಯಲು ಮೊದಲು ಮಾಡಿದ. ಶಾಂತಳೆ ಒಂದು ದಿವಸ, ನೀನು ಯಾವಾಗಲೂ ಇಲ್ಲೇ ಇದ್ರೆ ನಿಮ್ಮಣ್ಣ ಅತ್ತಿಗೆ ಏನಂತಾರೋ ಗೋಪಿ. ಏನ್ ಬೇಕಾದ್ರೂ ಅಂದುಕೊಳ್ಳಿ ಬಿಡು ಶಾಂತಕ್ಕ, ಅವರ ಅವತಾರ ನಡತೆ ಒಂದು ಸರಿ ಬಿಡಲ್ಲಮ್ಮ ನನಗೆ. ಹಾಗೆನ್ನ ಬಾರ್ದಪ್ಪ, ಎಷ್ಟಾದರೂ ರಾಮಣ್ಣನಿಗೆ ಅಣ್ಣ ಅಲ್ವೇನೋ. ಲಚ್ಚಣ್ಣ ಮನೆ ಬಿಟ್ಟು ಹೋದ್ಮೇಲೆ ಆ ಅಣ್ಣ ತಮ್ಮ ಭಾವನೆಯೆಲ್ಲ ಅವನ ಹಿಂದೆಯೇ ಹೋಗಿಬಿಟ್ಟಿತ್ತು. ಮನುಷ್ಯರ ಸಂಬಂಧ ಇಟ್ಟುಕೊಳ್ಳಬಹುದು, ಆದರೆ ಇವರ ಸಂಬಂಧ ಹೇಗೆ ಸಾಧ್ಯ? ಯಾರೋ ಮುಖಕ್ಕೆ ಪೌಡರ್ ಬಳಿದುಕೊಂಡ್ರು, ನಮ್ಮ ಅತ್ತಿಗೆಯೂ ಬಳಿದುಕೊಂಡ್ಳು. ಯಾರೋ ಹಿಮ್ಮಡಿ ಎತ್ತರದ ಶೂ ಹಾಕಿಕೊಂಡ್ರು, ನಮ್ಮ ಅತ್ತಿಗೆಯೂ ಹಾಕಿಕೊಂಡ್ರು. ಯಾರು ಏನೇ ಮಾಡಲಿ ತಾವು ಮಾಡಿಬಿಡಬೇಕು. ನಾಳೆ ಆ ಚೀನಿ ಆಟಗಾರ ಕಾಲು ಮೇಲಕ್ಕೆ ಮಾಡಿ ಕೈಯಲ್ಲಿ ನಡೆಯುವುದನ್ನು ನಮ್ಮ ಅಣ್ಣ ಅತ್ತಿಗೆ ನೋಡಿದರೆ ಅವರೂ ಅದನ್ನು ಆರಂಭಿಸಿ ಬಿಡ್ತಾರೋ ಏನೋ. ಅವರ ವಿಚಾರದಲ್ಲಿ ನೀನು ಬಹಳ ಕಠಿಣ. ಕಠಿಣ ಅಲ್ಲ ಶಾಂತಕ್ಕ, ಸ್ವಬುದ್ಧಿ ಸ್ವಲ್ಪವೂ ಬೇಡವೆ ಅಂತ ಕೇಳಿದೆ ಅಷ್ಟೆ. ಮೊನ್ನೆ ಭಿಕ್ಷಕ್ಕೆ ಒಬ್ಬ ಪಾದ್ರಿ ಹೆಂಗಸು ಬಂದಿದ್ಲು. ಅವಳ ಹತ್ತಿರ ನಮ್ಮ ಅತ್ತಿಗೆ ಇಂಗ್ಲೀಷ್ನಲ್ಲಿ ಚರ್ಚೆ ಶುರು ಮಾಡಿಬಿಟ್ಲು. ನೋಡಬೇಕಾಗಿತ್ತು, ಪಾದ್ರಿಗೆ ಕನ್ನಡ ಬರ್ತಾ ಇತ್ತು. ಅವಳು ಇಂಗ್ಲೀಷ್ ಕೇಳಲಾರದೆ ಕನ್ನಡದಲ್ಲಿ ಆರಂಭಿಸಿದ್ಲು. ನಮ್ಮ ಅತ್ತಿಗೆ ಇಂಗ್ಲೀಷೇ ಹೊಡೆದ್ಲು. ಕೃತ್ರಿಮ ಜನ, ಕೃತ್ರಿಮ ನಡವಳಿಕೆ. ಹಾಗಾದರೆ ಕಲಿತ ಇಂಗ್ಲೀಷ್ನಲ್ಲಿ ಮಾತಾಡುವುದು ತಪ್ಪೆ? ತಪ್ಪಲ್ಲ ಶಾಂತಕ್ಕ, ಎಲ್ಲದಕ್ಕೂ ಒಂದು ಮಿತಿ ಇದೆ. ಆ ಪಾದ್ರೆ ಹೆಂಗಸು ಬಂದಿದ್ದುದು ಭಿಕ್ಷಕ್ಕೆ. ಅವರ ಮುಂದೇಕೆ ಇವರ ಭಾಷಾ ಪ್ರದರ್ಶನ? ಏನಾದರೂ ಕೊಡುವ ಹಾಗಿದ್ರೆ ಕೊಟ್ಟು ಸಾಗಿಸಬೇಕು. ಪೌಡರ್ ಶೂ ಇಂಗ್ಲೀಷ್ ಬಂದುಬಿಟ್ರೆ ಸಂಸ್ಕಾರವಾದ ಹಾಗೈತೆ. ಮನೆಯಲ್ಲಿ ನಿನಗೆ, ಭಾವನಿಗೆ, ಜಯನಿಗೆ, ಲಚ್ಚಣ್ಣನಿಗೆ ಮಾಡಿದ್ದನ್ನು ಎಷ್ಟು ಪೌಡರ್ ಹಾಕಿದ್ರೆ ಮುಚ್ಚುತ್ತದೆ? ಹೋಗ್ಲಿ ಬಿಡಪ್ಪ, ಅವೆಲ್ಲ ಜ್ಞಾಪಿಸ್ಬೇಡ. ಲಚ್ಚಣ್ಣನ ಸುದ್ದಿ ಸಮಾಚಾರವೇನಾದರೂ ತಿಳಿಯುತ್ತೇನೋ ಗೋಪಿ? ಏನೂ ತಿಳಿದಿಲ್ಲಮ್ಮ, ಜೀವಂತವಾಗಿದ್ದಾನೆ ಎಂದು ತಿಳಿದುಬಿಟ್ರೆ ಸಾಕು. ಎಲ್ಲಿದ್ದಾನೋ, ಏನು ಮಾಡ್ತಾ ಇದ್ದಾನೋ, ಅವನ ವಿದ್ಯೆ ಅವನನ್ನು ಕಾಪಾಡಬೇಕು. ಅದನ್ನು ಬಿಟ್ಬಿಟ್ಟ ಅಂತ ಕಾಣ್ತದಪ್ಪ. ಇಲ್ಲಿಂದ ಹೊರಟು ಹೋಗುವಾಗ ಮುಂಚೆ ತಂಬೂರಿ ತರಿಸಿಕೊಂಡು ಅದರ ತಂತಿಯನ್ನೆಲ್ಲ ಕಿತ್ತು ಹೊರಟು ಹೋದ. ನಾನು ತಂಬೂರಿಯನ್ನು ಹಾಗೇ ತೆಗೆದಿಟ್ಟಿದ್ದೇನೆ. ಒಳ್ಳೆಯ ಕೆಲಸ ಮಾಡಿದೆ. ಅದಕ್ಕೆ ತಂತಿ ಹಾಕಿಸಿ ಇಟ್ಟಿರೋಣ. ಮಹಾರಾಯ ಎಂದು ಬರುತ್ತಾನೋ, ಬಂದು ತೆಗೆದುಕೊಳ್ಳಲಿ. ಬರುತ್ತಾನೆ ಎನ್ನುವ ನಂಬಿಕೆ ನಿನಗಿದೆಯೇ? ಇದೆಯಮ್ಮ, ನನ್ನ ತಪಸ್ಸು ಮುಗಿದಿಲ್ಲ ಎಂದು ಹೇಳುತ್ತಾ ಇದ್ದ. ತಪಸ್ಸನ್ನು ದಾರೆ ಎರೆಯುವ ತನಕ ಅದರ ಸಿದ್ಧಿ ದೊರೆಯುವುದಿಲ್ಲ ಎಂದು ನಾನು ಹೇಳಿದೆ. ದಾರೆ ಎರೆಯುವ ಮೊದಲು ಬಂಡವಾಳ ಸಂಪಾದಿಸಿಕೊಳ್ಳುತ್ತೇನಪ್ಪ, ಬರಿಯ ಕೈಯಲ್ಲೇ ಮೊಳಹಾಕಲೇ ಎಂದು ಹೇಳಿದ್ದ. ಈಗ ಸಂಪಾದನೆಯಲ್ಲಿದ್ದಾನೆ ಎಂದು ಕಾಣುತ್ತದೆ. ಸಂತೋಷದಿಂದ ಶಾಂತನ ಕಣ್ಣುಗಳಲ್ಲಿ ಹನಿಗಳು ತುಂಬಿದವು. ಯಾವಾಗಲಾದರೂ ಬರಲಪ್ಪ ಸಾಕು ಎಂದು ಹೇಳಿದ್ಲು. ತಕ್ಷಣವೇ ಏನನ್ನು ಜ್ಞಾಪಿಸಿಕೊಂಡು, ಗೋಪಣ್ಣ, ನಿನ್ನ ಕಥೆಗಳನ್ನೆಲ್ಲ ಸೇರಿಸಿ ಪುಸ್ತಕ ಮಾಡ್ತೇನೆ ಎಂದು ಹೇಳಿದೆಯಲ್ಲ, ಏನಾಯಿತು ಎಂದು ಕೇಳಿದ್ಲು. ಗೋಪಾಲ ಜೇಬಿನಿಂದ ಒಂದು ಪುಸ್ತಕ ತೆಗೆದು ಅವಳ ಕೈಗೆ ಕೊಟ್ಟ. ಶಾಂತ ಗಟ್ಟಿಯಾಗಿ ಓದಿದ್ಲು. ಮೊದಲ ಕಥೆಯನ್ನು ಶಾಂತ ಓದಲಾರಂಭಿಸಿದಳು. ಹಂಬಲ 10 ಸಣ್ಣ ಕಥೆಗಳು, ಲೇಖಕ ಹೋ ಶ್ರೀ ಗೋಪಾಲರಾಯ. ಎಂತಹ ಸುಳ್ಳುಗಾರನು ನೀನು ಗೋಪಣ್ಣ, ನನಗೆ ಹೇಳಬೇಡವೆ? ಕತೆ ಬರೆದು ಸುಳ್ಳು ಹೇಳುವ ಪಾಠ ಚೆನ್ನಾಗಿ ಬಂದಿದೆ ಎಂದು ಕಾಣ್ತದೆ. ಇಲ್ಲಮ್ಮ, ಪುಸ್ತಕ ಬರ್ತದಲ್ಲ, ಆಗ ಕೈಗೆ ಪ್ರತಿ ಕೊಟ್ಟು ಹೇಳೋಣಂತಿದ್ದೆ. ವೆಂಕಟೇಶಯ್ಯನ ಕಾರಿನ ಧ್ವನಿಯಾಯಿತು. ಅವನೇ ಒಳಗೆ ಬಂದ. ಶಾಂತ ತನ್ನ ಉತ್ಸಾಹ ತಡೆಯಲಾರದೆ ಪುಸ್ತಕವನ್ನು ಗಂಡನಿಗೆ ತೋರಿಸುತ್ತಾ, ನೋಡಿದ್ರಂದ್ರೆ ಗೋಪಣ್ಣನ ಪುಸ್ತಕ ಎಂದಳು. ವೆಂಕಟೇಶಯ್ಯ ಬಟ್ಟೆಯನ್ನು ತೆಗೆಯದೆ ಕುಳಿತು ಪುಸ್ತಕವನ್ನು ತಿರುವಿ ಹಾಕಿದ. ಬಹಳ ಸಂತೋಷ ಗೋಪಿ, ಹೀಗೆ ನೂರಾರು ಬರಲಪ್ಪ. ನಿನ್ನ ಆಶೀರ್ವಾದ ಭಾವಯ್ಯ, ನಾನು ಹೊತ್ತಿಗೆ ಸರಿಯಾಗಿ ಬಂದ ಹಾಗಾಯಿತು. ನಿನ್ನ ಹತ್ತಿರ ಸ್ವಲ್ಪ ಮಾತಾಡುವುದಿತ್ತು. ಶಾಂತ, ಸ್ವಲ್ಪ ಅನ್ನ ಕಲಸಿ ತಂದು ಬಿಡು, ಇಲ್ಲೇ ಕುಳಿತುಕೊಂಡು ಗೋಪಣ್ಣನ ಕೈಲಿ ಮಾತಾಡ್ತಾ ಇರ್ತೇನೆ. ನೀನು ಇಲ್ಲೇ ಊಟ ಮಾಡು ಗೋಪಿ. ಬೇಡಪ್ಪ, ಮನೆಯಲ್ಲಿ ರದ್ದಾಂತವಾಗಿ ಬಿಡ್ತದೆ. ಹಾಗಾದರೆ ಒಂದು ಕಪ್ ಟೀ ಮಾಡಿ ತಂದುಕೊಡು. ಶಾಂತ ಅನ್ನ ಕಲಸಿ ತಂದು ವೆಂಕಟೇಶನ ಕೈಗಿತ್ತಳು. ಅವನು ಊಟ ಮಾಡುತ್ತಿರುವಂತೆ ಟೀಯು ಬಂದಿತ್ತು. ಮುಂದೆ ಏನು ಮಾಡಬೇಕಂತಿದ್ದಿ ಗೋಪಣ್ಣ ಎಂದು ವೆಂಕಟೇಶಯ್ಯ ಕೇಳಿದ. ಈ ವರ್ಷ ಪಾಸಾಗುತ್ತೆ ಅಂತ ಕಾಣುತ್ತೆ, ಮುಂದೆ MAಗೆ ಹೋಗೋಣಂತಿದ್ದೇನೆ, ಆಮೇಲೆ ಲಾಟ್ರಿ ಕೆಲಸ ಹುಡುಕುವುದು. ಯಾವ ತರಹದ ಕೆಲಸ? ಸಾಹಿತ್ಯ ಸಂಬಂಧದ್ದಾದರೆ ನನಗೆ ಸಂತೋಷಪ್ಪ. ಗ್ರಂಥಕರ್ತನಾಗಿ ಇರೋಣವೆಂದರೆ 3 ಕಾಸು ಸಂಪಾದನೆಯಾಗಲ್ಲ. ಏಕೆ, ನಿನ್ನ ಹಂಬಲಕ್ಕೆ ಏನು ಬರಲಿಲ್ವೆ? ಬಂತು 30 ಪ್ರತಿಗಳು. ಪ್ರಕಾಶಕರಿಗೆ ಮುದ್ರಣ ವೆಚ್ಚವಾದರೂ ಹುಟ್ಟಬೇಕೋ ಇಲ್ವೋ? ಅವರಾದರೂ ಹಣ ಎಲ್ಲಿಂದ ತರ್ತಾರೆ? ಹಾಗಾದರೆ ಜರ್ನಲಿಸಮ್ಗೆ ಯಾಕೆ ಹೋಗಬಾರ್ದು? ಸರಿಯಾದ ಪೇಪರ್ ಇದ್ರೆ ಆಗಬಹುದು. ಹಾಗಾದರೆ ಕೇಳು, ನಿನಗೆ ಒಂದು ಸಮಾಚಾರ ಹೇಳ್ತೇನೆ. ಅನಂತರಾಯರ ವೀರ ಕರ್ನಾಟಕ ಗೊತ್ತೋ? ಗೊತ್ತು. ರಾಯರಿಗೆ ಹಿಂದೆ ನಾನು ಅಲ್ಪ ಸ್ವಲ್ಪ ಹಣ ಕೊಟ್ಟಿದ್ದೆ, ಅದೆಲ್ಲ ಸೇರಿ 5,000 ತನಕ ಆಗಿದೆ. ಅದೇ ಬಂದಿರೋದು. ಇನ್ನೂ 2,000 ಕೊಟ್ಟರೆ ಪೇಪರು ಪ್ರೆಸ್ಸು ಎಲ್ಲ ನನಗೆ ಕ್ರಯಕ್ಕೆ ಬರೆದುಕೊಡೋದಕ್ಕೆ ಸಿದ್ಧರಾಗಿದ್ದಾರೆ. ಅವರು ಹಣ ಕೊಡಲಿಲ್ಲ, ನಾನು ತೆಗೆದುಕೊಳ್ಳಲಿಲ್ಲ. ಕೊಟ್ಟ ಹಣ ಹೋಗುವುದಲ್ಲ ಎಂಬ ವ್ಯಥೆಗೆ ಈಗ ಇನ್ನೂ 2,000 ತೆತ್ತು ಪೇಪರ್ ಕಟ್ಟಿಕೊಳ್ಬೇಕಾಗಿದೆ. ನೀನೇನು ಯೋಚನೆ ಮಾಡಿದ್ದಿ? ನೀನೇನಾದರೂ ಪತ್ರಿಕೆ ನಡೆಸುವ ಹಾಗಿದ್ರೆ ಇನ್ನೂ 2,000 ತೆತ್ತು ಕಟ್ಟಿಕೊಳ್ತೇನೆ. MAಗೆ ಹೋಗಬೇಕು ಅಂತ ಇದ್ದೀನಲ್ಲ, ಹೋಗಿ ಬಾ, ಅಲ್ಲಿಯ ತನಕ ಯಾರನ್ನಾದರೂ ಇಟ್ಟು ನಾನು ನಡೆಸ್ತೇನೆ. ನೀನು ಆಗಿಂದಾಗೆ ಲೇಖನಗಳನ್ನು ಬರೀತಿರು, ಪರೀಕ್ಷೆ ಮುಗಿಸಿ ಬಂದು ಸಂಪಾದಕನ ಕೆಲಸ ವಹಿಸ್ಕೋ. ಆಗಬಹುದು. ಈ ಅನಂತರಾಯ ನಿನಗೆ ಹೇಗೆ ಗೊತ್ತಾದ್ರು ಬಾವ? ಅವರ ಪೇಪರ್ನಲ್ಲಿ ನಮ್ಮ ಕಂಪನಿಯ ಜಾಹೀರಾತುಗಳನ್ನು ಹಾಕಿಸ್ತಾ ಇದ್ದೆ. ಹೋಗ್ತಾ ಬರ್ತಾ ಸ್ನೇಹವಾಯಿತು. ಅವರ ತೊಂದರೆ ತಾಪತ್ರಯವೆಲ್ಲ ನೋಡ್ತಾ ಸುಮ್ಮನೆ ಇರುವುದಕ್ಕಾಗ್ತದೆಯೇ? ಹಣ ಕೊಟ್ಟೆ. ಇವರ ವ್ಯವಹಾರವೆಲ್ಲ ಹೀಗೆಪ್ಪ ಗೋಪಿ, ಕೈಯಲ್ಲಿ ಕಾಸಿದ್ರಾಯಿತು, ಯಾರು ಕೇಳಿದರೆ ಅವರಿಗೆ. ಮಹಾರಾಯರು ಧರ್ಮರಾಯರು ಎಂದು ಶಾಂತ ಗಂಡನ ಗುಣವಿಮರ್ಶೆ ಮಾಡಿದ್ಲು. ಪೇಪರ್ನಲ್ಲಿ ಬರುತ್ತಾ ಇದೆಯಲ್ಲ ಮ್ಯಾಜಿಸ್ಟ್ರೇಟ್, ಅವನು ಯಾರು ಬಾವ? ಯಾವ ವಿಚಾರ? ಯಾವನೂ ಒಬ್ಬ ಗುಮಾಸ್ತೆಯನ್ನು ಹೀನಮಾನ ಬೈದರಂತೆ, ಅವನು ಕೋರ್ಟಿನಲ್ಲೇ ವ್ಯಾಜ್ಯಕ್ಕೆ ನಿಂತನಂತೆ, ಮ್ಯಾಜಿಸ್ಟ್ರೇಟ್ ಸಾಹೇಬರು ಅವನಿಗೆ ದಮ್ಮಯ್ಯ ಗುಡ್ಡೆ ಹಾಕಿ ಪಾರಾದ್ರಂತೆ, ವೀರ ಕರ್ನಾಟಕ, ತಾಯಿನಾಡು, ವಿಶ್ವ ಕರ್ನಾಟಕ ಎಲ್ಲದರಲ್ಲಿಯೂ ಬಂದಿತ್ತು ಈ ಸುದ್ದಿ. ಯಾರಪ್ಪ, ನನಗೆ ಗೊತ್ತಿಲ್ಲ. ಈ ಪೇಪರು ನಾನು ತೆಗೆದುಕೊಂಡಿರುವ ವಿಷಯ ಇನ್ನು ಕೆಲವು ದಿವಸ ಗೋಪ್ಯವಾಗಿರಲಿ ಗೋಪಣ್ಣ. ಗೋಪಾಲ ಹೊತ್ತಾಯಿತೆಂದು ಎದ್ದು ಹೋಗಲು ಶಾಂತ, ಯಾರು ಅಂದರೆ ಆ ಮ್ಯಾಜಿಸ್ಟ್ರೇಟ್? ಯಾರೋ, ನನಗೇನು ಗೊತ್ತೇ? ಪೇಪರ್ ನಿಮ್ಮದು, ನಿಮಗೆ ಗೊತ್ತಿಲ್ವೋ? ಹೇಳಿ ಅಂದರೆ ಪರವಾಗಿಲ್ಲ. ಯಾರೂ ಅಲ್ಲ, ಕಾಸ ನಿಮ್ಮಣ್ಣ ರಾಮಚಂದ್ರ ರಾಯರು. ನಾನು ಅದನ್ನು ಊಹಿಸಿಯೇ ಕೇಳಿದೆ. ನೀವು ಏತಕ್ಕೆ ಹಾಕಿದ್ರಿಂದ್ರೆ? ಪೇಪರ್ನಲ್ಲಿ ಎಲ್ಲ ವಿಷಯವೂ ಬರಬೇಕು. ಮಿಕ್ಕ ಪೇಪರ್ನವರು ಹಾಕುವಾಗ ನಾವು ಬಿಡುವುದಕ್ಕಾಗುತ್ತದೆಯೇ? ನಮ್ಮ ಸುದ್ದಿಗಾರ ನೋಡಿದ್ದು ಬರೆದಿದ್ದಾನೆ, ರಾಯರು ಕೋರ್ಟನ್ನು ಮನೆ ಎಂದು ತಿಳಿದುಕೊಂಡು ಬಿಟ್ರು. ನಿಮ್ಮ ದಮ್ಮಯ್ಯ ಅಂಥವುಗಳನ್ನು ಪ್ರಕಟಿಸಿಬೇಡಿಂದ್ರೆ, ಎಲ್ಲಾದರೂ ಕೆಲಸದ ಬಾಯಿಗೆ ಮಣ್ಣು ಬಿದ್ದಿತು. ಬೀಳಲಿ ಬಿಡು, ಬಡವರು ಬದುಕಿಕೊಳ್ತಾರೆ. ನೋಡು ಶಾಂತ, ನಾನು ಸುಳ್ಳು ಸುದ್ದಿ ಹಾಕಿಸಲಿಲ್ಲ. ನಿಜವಾದ ಸುದ್ದಿ ಬಂದರೆ ಖಂಡಿತ ಹಾಕಿಸ್ತೇನೆ, ನಿಮ್ಮಿಷ್ಟ ಎಂದು ಹೇಳಿದಳು. ಮನಸ್ಸಿನಲ್ಲಿ ತುಂಬ ಅಸಮಾಧಾನ. ರಾಮಚಂದ್ರನಿಗೂ ಮನಸ್ಸಿನಲ್ಲಿ ಸಮಾಧಾನವಿರಲಿಲ್ಲ. ಕೋರ್ಟಿನಲ್ಲಿ ನಡೆದ ಘಟನೆ ತುಂಬ ಅಪಮಾನಕ್ಕೆ ಕಾರಣವಾಗಿತ್ತು. ಸಾಲದುದಕ್ಕೆ ಹಾಳು ಪೇಪರುಗಳು ಸುದ್ದಿಯನ್ನು ಊರಿನಲ್ಲೆಲ್ಲ ಹರಡಿದ್ದವು. ರಾಮಚಂದ್ರನ ಕ್ಲಬ್ಬಿನಲ್ಲಿಯೂ ಅದೇ ಮಾತುಕತೆ, ಪದ್ಮನ ಕ್ಲಬ್ಬಿನಲ್ಲಂತೂ ಅದು ಬಿಟ್ಟು ಬೇರೆ ಮಾತೇ ಇಲ್ಲ. ದಯಮಾಡಿ ನನ್ನನ್ನು ಇಲ್ಲಿಂದ ವರ್ಗಾಯಿಸಬೇಕು ಎಂದು ರಾಮಚಂದ್ರ ಸರ್ಕಾರವನ್ನು ಪ್ರಾರ್ಥಿಸಿದ. ಮೈಸೂರಿಗೆ ವರ್ಗವೂ ಸಿಕ್ಕಿತು. ರಾಮಚಂದ್ರ ಬದುಕಿದೆಯ ಬಡಜೀವ ಎಂದುಕೊಂಡ, ಜೊತೆಗೆ ಸ್ವಲ್ಪ ಸಂತೋಷವೂ ಆಯಿತು. ಗೋಪಾಲನಿಗೆ ಕಳುಹಿಸುತ್ತಿದ್ದ ಹಾಸ್ಟೆಲ್ ಖರ್ಚು ಮಿಕ್ಕಿತಲ್ಲ ಎಂದು, ಹಾಸ್ಟೆಲ್ ವಾಸಕ್ಕೂ ತನ್ನ ಸ್ವಾತಂತ್ರ್ಯಕ್ಕೂ ಭಂಗ ಬಂದಿತ್ತಲ್ಲ ಎಂದು ಗೋಪಾಲ ವ್ಯಥೆಪಟ್ಟುಕೊಂಡ. ಆದರೆ ಎಂಎ ಮಾಡುವ ಗುರಿ ಕಣ್ಣು ಮುಂದೆ ಇದ್ದುದರಿಂದ ಮನೆಯ ಕಿರುಕುಳವನ್ನು ಮರೆಯುತ್ತಿದ್ದ. ಬೆಂಗಳೂರಿನ ಜೀವನ, ಕ್ಲಬ್ಬು, ಗೆಳತಿಯರು ಎಲ್ಲ ತಪ್ಪಿಹೋಯ್ತಲ್ಲ ಎಂದು ಪದ್ಮ ದುಃಖಪಟ್ಟಳು. ಮೈಸೂರಿನಲ್ಲಿಯೂ ಕ್ಲಬ್ಬು ಇರುವುದನ್ನರಿತು ಅಲ್ಲಿಯೂ ಗೆಳತಿಯರು ದೊರೆಯುವರು ಎಂದು ಸ್ವಲ್ಪ ಸಮಾಧಾನ ಪಟ್ಟುಕೊಂಡಳು. ಲಕ್ಷ್ಮಣನಿದ್ದ ಸ್ಥಿತಿಯಲ್ಲಿ ಯಾರೂ ಅವನನ್ನು ಗುರುತಿಸುವಂತಿರಲಿಲ್ಲ. ಗುಳಿಬಿದ್ದ ಕಣ್ಣುಗಳು, ಅರ್ಧ ನರೆತ ತಲೆ, ಒಣಗಿದ ಎಲುಬಿನ ಗೂಡಿನಂತಿದ್ದ ಮೈ, ಕೊಳಕಿನ ಮುದ್ದೆಯಾಗಿದ್ದ ಬಟ್ಟೆ, ಇವನೇ ಲಕ್ಷ್ಮಣ ಎಂದು ಯಾರೂ ನಂಬುವಂತಿರಲಿಲ್ಲ. ರೈಲು ಸಿಕ್ಕಿದ್ದಲ್ಲಿ ಹತ್ತುವನು, ಮನಸ್ಸು ಬಂದಾಗ ಇಳಿದು ಬಿಡುವನು. ಬಸ್ಸು ಸಿಕ್ಕಿದರೆ ಹತ್ತುವನು, ಬೇಡವೆನಿಸಿದಾಗ ಇಳಿದು ಬಿಡುವನು. ಎಲ್ಲಿಗೆ ಹೋಗಬೇಕೆಂದು ನಿಶ್ಚಯವಿಲ್ಲ, ಗುರಿಯಿಲ್ಲ. ಇಂದಿದ್ದ ಊರು ನಾಳೆ ಇಲ್ಲ, ನಾಳೆ ಇದ್ದದ್ದು ನಾಳಿದ್ದಿಲ್ಲ. ನಿಂತಲ್ಲಿ ನಿಲ್ಲುತ್ತಿರಲಿಲ್ಲ, ಕುಳಿತಲ್ಲಿ ಕೂಡ್ತಿರಲಿಲ್ಲ. ಯಾರಾದರೂ ತನ್ನ ನೋಡಿದರೆ ಒಂದೇ ಸಮನೆ ಅಲ್ಲಿಂದ ಓಡುವನು. ಯಾರಾದರೂ ಕೃಪೆ ಇಟ್ಟು ನೀಡಿದೆಂದು ಆಹಾರ, ನೀಡದಂದು ನಿರಾಹಾರ. ನೋಡಿದವರೆಲ್ಲ ಹುಚ್ಚ ಹುಚ್ಚ ಎಂದು ಹಾಸ್ಯ ಮಾಡುತ್ತಿದ್ದರು. ತಾನೇ ತನ್ನ ರೂಪವನ್ನು ಹೋಟೆಲಿನ ಬಾಗಿಲಿನಲ್ಲಿ ಕಟ್ಟಿದ್ದ ಕನ್ನಡಿಯಲ್ಲಿ ನೋಡಿಕೊಳ್ಳುತ್ತಾ ಹುಚ್ಚ ಹುಚ್ಚ ಎಂದು ನಕ್ಕು ಬಿಡುತ್ತಿದ್ದ. ಒಂದೊಂದು ಸಲ ತಾನು ಕನ್ನಡಿಯಲ್ಲಿ ನೋಡಿದ ವ್ಯಕ್ತಿ ಬೇರೆ, ತಾನು ಬೇರೆ ಎಂದುಕೊಳ್ಳುವನು. ಕನ್ನಡಿಯಲ್ಲಿದ್ದ ವ್ಯಕ್ತಿಯ ಹುಚ್ಚ ಮನುಷ್ಯನ ರೂಪವನ್ನು ನೆನೆದು ತನ್ನಷ್ಟಕ್ಕೆ ನಗುವನು. ತಲೆಯಲ್ಲಿ ಏನೋ ಶಬ್ದ. ಒಂದೊಂದು ಸಲ ಹಳೆಯ ನೆನಪುಗಳು ಬರುತ್ತಿದ್ದವು, ಅವು ಅಪೂರ್ಣವಾಗಿ ನಿಲ್ಲುತ್ತಿದ್ದವು. ಒಂದೆರಡು ಸಲ ಪೊಲೀಸಿನವರ ಕೈಗೆ ಸಿಕ್ಕಿಬಿದ್ದಿದ್ದಾಗ ತನ್ನ ಗುರುತನ್ನು ಹೇಳಲಾರದೆ ಹೋಗಿದ್ದ. ಹುಚ್ಚನೆಂದು ನಾಲ್ಕು ಚಡಿ ಹೊಡೆದು ಆಚೆಗೆ ಅಟ್ಟಿಬಿಟ್ಟಿದ್ದರು. ಹುಡುಗರು ಹೋದಲ್ಲಿ ಅಟ್ಟಿಸಿಕೊಂಡು ಬಂದು ಕಲ್ಲು ಬೀರುತ್ತಿದ್ದರು. ನಾನೇ ಹುಚ್ಚ, ಕನ್ನಡಿಯಲ್ಲಿದ್ದವನು ಜಾಣ ಎಂದು ನಿರ್ಧರಿಸಿಕೊಂಡು ಈ ಹುಚ್ಚಲೆದಾಟ ಲಕ್ಷ್ಮಣನನ್ನು ಮದರಾಸಿಗೆ ಕರೆದುಕೊಂಡು ಬಂದಿತು. ತಿರುವಳ್ಳಿ ಕೇಣಿಯಲ್ಲಿ ಬರುತ್ತಿರುವಾಗ ಒಂದು ಜನಸಂದಣಿಯನ್ನು ಕಂಡ. ಕುತೂಹಲದಿಂದ ತಾನೂ ಬಂದು ನಿಂತ. ಮದುವೆಯ ಮನೆ, ಒಳಗೆ ಸಂಗೀತ ಕಚೇರಿ ನಡೆಯುತ್ತಿತ್ತು. ಬೀದಿಯ ಜನ ಹೊರಗೆ ಸಂಗೀತ ಶ್ರವಣ ಮಾಡುತ್ತಾ ನಿಂತಿತ್ತು. ಜಾಗ ಬಿಡಿಸಿಕೊಂಡು ಲಕ್ಷ್ಮಣನೂ ಸಂಗೀತವನ್ನು ಕೇಳುತ್ತಾ ನಿಂತ. ಭಾಗವತರು ತೋಡಿಯ ಆಲಾಪನೆಗೆ ತೊಡಗಿದ್ದರು. ಲಕ್ಷ್ಮಣನ ಎದೆ ಡವಡವನೆ ಹೊಡೆದುಕೊಳ್ಳಲಾರಂಭಿಸಿತು. ತಲೆಯಲ್ಲಿ ತುಂಬಿದ್ದ ಮಂಕು ಸ್ವಲ್ಪ ಸ್ವಲ್ಪ ಹರಿಯತೊಡಗಿತ್ತು. ಆಲಾಪನೆ ಮುಗಿಯಿತು. ಲಕ್ಷ್ಮಣ ಸ್ಮೃತಿ ತಪ್ಪಿ ಬಿದ್ದು ಬಿಟ್ಟ. ಮದುವೆಯ ಮನೆಯವರು ಲಕ್ಷ್ಮಣನನ್ನು ಆಸ್ಪತ್ರೆಗೆ ಸಾಗಿಸಿದರು. ತಲೆಯ ಮೇಲಾಗಿದ್ದ ಗಾಯ ಮಾಗುತ್ತಿತ್ತು. ಲಕ್ಷ್ಮಣನಿಗೆ ಎಲ್ಲವೂ ಜ್ಞಾಪಕಕ್ಕೆ ಬರಲಾರಂಭಿಸಿತು. ತನ್ನ ಬಾಳು, ತನ್ನ ಆಸೆ, ತನ್ನ ಸ್ಥಿತಿ ಎಲ್ಲವನ್ನೂ ನೆನೆದುಗೊಳ್ಳೋ ಎಂದು ಅತ್ತ. ಜಯ, ಜಯನ ರೂಪ ಎದುರಿಗೆ ಬಂದು ನಿಂತಿತು. ನೀವು ಸೋತಿರಿ. ಇಲ್ಲ ಜಯ, ನನಗೆ ಮೋಸ ಮಾಡಿದ್ರಿ. ಇಲ್ಲ ಜಯ, ಖಂಡಿತವಾಗಿಯೂ ಇಲ್ಲ. ಕಲಾವಿದರಾಗಬೇಕೆಂಬ ನಿಮ್ಮ ಆಸೆ ಎಲ್ಲಿ ಹೋಯಿತು? ನಿನ್ನ ಹಿಂದೆ ಹೋಯಿತು. ನಾನು ಎಲ್ಲಿಗೆ ಹೋದೆ? ನಿಮ್ಮಲ್ಲೇ ಇರುವೆನಲ್ಲ ಜಯ. ನೀವು ಕರ್ತವ್ಯ ಭ್ರಷ್ಟರಾದಿರಿ, ಗುರಿಯನ್ನು ಮರೆತಿರಿ. ಇಲ್ಲ, ಮರ್ತಿಲ್ಲ. ಗುರು ಋಣವನ್ನು ತೀರಿಸಲಿಲ್ಲ. ಚೆನ್ನಪ್ಪನವರಿಗೆ ಏನು ಹೇಳುವಿರಿ? ಅನಂತಾಚಾರ್ಯರಿಗೆ ಏನು ಹೇಳುವಿರಿ? ತೀರಿಸುತ್ತೇನೆ. ಖಂಡಿತವೇ? ಖಂಡಿತ. ಜಯನ ರೂಪ ಮತ್ತೆ ಮತ್ತೆ ಎದುರು ನಿಲ್ಲುತ್ತಿತ್ತು. ಸಂಜೆ ಡಾಕ್ಟರ್ ಬಂದಾಗ ಕೇಳಿದ, ಇನ್ನು ಎಷ್ಟು ದಿವಸ ಇರಬೇಕು ಡಾಕ್ಟ್ರೇ? ಮೂರ್ನಾಲ್ಕು ದಿವಸ. ಗುಣವಾಗಿದೆ, ವಿಶ್ರಾಂತಿ ಬೇಕು. ಒಂದು ಪ್ರಶ್ನೆ ಕೇಳಲೆ? ಕೇಳಪ್ಪ. ನನ್ನನ್ನು ತಂಜಾವೂರಿಗೆ ಕಳುಹಿಸಿಕೊಡುತ್ತೀರಾ? ನೀನು ಮೈಸೂರಿನವನ ಹಾಗೆ ಕಾಣುವೆಯಲ್ಲ. ನಿಮಗೆ ಗೊತ್ತಾಯಿತು, ನನ್ನ ಹೆಂಡತಿ ಮೈಸೂರಿನವಳು. ಹೌದು, ನಾನು ಮೈಸೂರಿನವನೇ. ಆದರೆ ಹೇಳಿಕೊಳ್ಳಲು ಧೈರ್ಯವಿಲ್ಲ. ತಂಜಾವೂರಿಗೆ ಯಾತಕ್ಕೆ ಹೋಗಬೇಕು? ಊರಿಗೆ ಹೋಗಬಾರ್ದೆ? ಇಲ್ಲ, ಸದ್ಯಕ್ಕೆ ಊರಿಗೆ ಹೋಗುವ ಹಾಗಿಲ್ಲ. ತಂಜಾವೂರು ಕೃಷ್ಣಯ್ಯರ್ನವರು ಚೆನ್ನಾಗಿದ್ದಾರೆಯೇ? ಸೊಗಸಾಗಿದ್ದಾರೆ. ಕಳೆದ ವಾರ ಅಕಾಡೆಮಿಯಲ್ಲಿ ಅವರ ಸಂಗೀತ ಕಚೇರಿ ಕೂಡ ಆಯಿತು. ಕಚೇರಿ ಆಯ್ತೆ? ಎಂಥ ನಿರ್ಭಾಗ್ಯ. ಅವರ ದರ್ಶನ ಇಲ್ಲೇ ಸಿಕ್ತಿತ್ತಲ್ಲ. ನೀನು ಅವರಲ್ಲಿ ಸಂಗೀತ ಕಲಿಯೋದಕ್ಕೆ ಹೋಗುವೆಯಾ?
1: ಹೌದು, ಅದೇ ಉದ್ದೇಶ.
0: ಆದರೆ ಏನು ಹೇಳಿ, ಸಂಕೋಚ ಪಡಬೇಡಿ. ಅವರು ಬಹಳ ದೊಡ್ಡ ವಿದ್ವಾಂಸರು. ಈ ಕಡೆ ಅವರನ್ನು ಸಾಕ್ಷಾತ್ ತ್ಯಾಗರಾಜರ ಅವತಾರ ಎಂದು ಭಾವಿಸ್ತಾರೆ. ನೀನು ಈಗೀಗ ಕಲಿಯುವುದಕ್ಕೆ ಆರಂಭಿಸಿ ಅವರಲ್ಲಿ ಹೋದರೆ ಹೇಳಿಕೊಡುತ್ತಾರೆಯೋ ಇಲ್ಲವೋ ಎಂಬ ಸಂದೇಹ.
1: ಇಲ್ಲ, ನನಗೆ ಸ್ವಲ್ಪ ಸಂಗೀತ ಬರ್ತದೆ.
0: ನಮ್ಮ ಮನೆಯಲ್ಲಿ ಹಾಡುವೆಯಾ? ಏನು ಪ್ರಯೋಜನ? ಏನಾದರೂ ಕೊಡ್ತೇನೆ.
1: ಅಯ್ಯೋ, ಆ ಪ್ರಯೋಜನವಲ್ಲ. ನಾನು ದುಡ್ಡನ್ನು ಅಪೇಕ್ಷಿಸಲಿಲ್ಲ. ನನಗೆ ಗುರುಗಳ ಕಟಾಕ್ಷವನ್ನು ಸಂಪಾದಿಸಿಕೊಡುತ್ತೀರಾ?
0: ನೋಡು, ನಾನು ಕೃಷ್ಣಯ್ಯರ್ನವರನ್ನು ಚೆನ್ನಾಗಿ ಬಲ್ಲೆ. ನೀನು ಗುಣವಾದ ಮೇಲೆ ಒಂದು ದಿವಸ ನಮ್ಮ ಮನೆಯಲ್ಲಿ ಹಾಡು. ನಾನು ಒಪ್ಪಿದ್ದಲ್ಲಿ ಭಾಗವತರಿಗೆ ಕಾಗದ ಬರೆದುಕೊಟ್ಟು ನಿನ್ನನ್ನು ಕಳುಹಿಸಿಕೊಡ್ತೇನೆ.
1: ಆಗಬಹುದು, ತುಂಬ ಉಪಕಾರವಾಯಿತು ಎಂದ.
0: ಲಕ್ಷ್ಮಣ ಹಾಸಿಗೆ ಬಿಟ್ಟು ಏಳಲು ಒಂದು ವಾರ ಬೇಕಾಯಿತು. ಡಾಕ್ಟರು, ಈಗಲೇ ಬೇಡ, ಇನ್ನು 4 ದಿವಸ ವಿಶ್ರಮಿಸಿಕೋ ಎಂದರು.
1: ಪರವಾಗಿಲ್ಲ, ಇಂದು ರಾತ್ರಿ ಹಾಡ್ತೇನೆ ಎಂದು ಹೇಳಿದ.
0: ಡಾಕ್ಟರು ಪಕ್ಕ ವಾದ್ಯಗಾರರಿಗೆ ಹೇಳಿ 4 ಜನ ಸ್ನೇಹಿತರನ್ನು ಕರೆದರು. ಇವರ ಮುಂದೆಲ್ಲ ಹಾಡಬೇಕೆ ಎಂದು ಲಕ್ಷ್ಮಣ ಕೇಳಿದ.
1: ಇವರು ನನ್ನ ಹಾಗೆ ಸಂಗೀತ ಪ್ರೇಮಿಗಳು, ಹಾಡು ಪರವಾಗಿಲ್ಲ, ಸಂಕೋಚವೇತಕ್ಕೆ ಎಂದು ಹೇಳಿದರು.
0: ಲಕ್ಷ್ಮಣ ಭೈರವಿವರ್ಣ ಹಾಡಿ 1-2 ಕೀರ್ತನೆಗಳನ್ನು ಹಾಡಿ ವಿಸ್ತಾರವಾಗಿ ತೋಡಿರಾಗವನ್ನು ಆಲಾಪನೆ ಮಾಡಿದ. ವಾದ್ಯಗಾರರು ಮುಗ್ಗರಿಸುತ್ತಾ ಅನುಸರಿಸ್ತಾ ಇದ್ದರು. ಅತಿಥಿಗಳಲ್ಲಿ ಒಬ್ಬರು, ದಯವಿಟ್ಟು ಸ್ವಲ್ಪ ಪೂರ್ವಿ ಹಾಡಿ, ಅದೊಂದು ರಾಗಬೇಡಿ, ಬೇರೆ ಯಾವುದನ್ನೂ ಬೇಕಾದರೂ ಹಾಡ್ತೇನೆ. ಹಾಗಾದರೆ ಮೋಹನ ಹಾಡಬಹುದಲ್ಲ?
1: ಮೋಹನವನ್ನು ಮುಗಿಸಿದ.
0: ಡಾಕ್ಟರ್ ಒಂದು ಬೆಳ್ಳಿ ತಟ್ಟೆಯಲ್ಲಿ ಫಲತಾಂಬೂಲ 50 ರೂಪಾಯಿಗಳನ್ನಿಟ್ಟು, ನೀವು ಇಷ್ಟು ದೊಡ್ಡ ವಿದ್ವಾಂಸರು ಎಂದು ಹೇಳದೇ ಇಲ್ವಲ್ಲ?
1: ನಾನು ಯಾರೋ ಸಾಮಾನ್ಯ ದೇಶಾವರದ ಸಂಗೀತಗಾರರು ಎಂದುಕೊಂಡೆ. ನನ್ನನ್ನು ಕ್ಷಮಿಸಿ, ಈ ಅಲ್ಪ ಮರ್ಯಾದೆ ಸ್ವೀಕರಿಸಬೇಕು.
0: ಕ್ಷಮಿಸಬೇಕು, ನಾನಿನ್ನು ಕೇವಲ ವಿದ್ಯಾರ್ಥಿ, ನನಗೆ ಹಣ ಬೇಡ. ಗುರುಕೃಪೆ ಒಂದು ತಾವು ಒದಗಿಸಿಕೊಟ್ಟರೆ 1 ಲಕ್ಷ ರೂಪಾಯಿ ಕೊಟ್ಟದ್ದಕ್ಕಿಂತಲೂ ಹೆಚ್ಚಾಗ್ತದೆ.
1: ಅವಶ್ಯಕವಾಗಿ ಆಗಲಿ ಎಂದರು ಡಾಕ್ಟರ್ ಹೆಂಡತಿ.
0: ಅಪ್ಪ, ನೀವು ವಿದ್ಯಾ ಮುಗಿಸಿಕೊಂಡು ಊರಿಗೆ ಹೋಗುವಾಗ ನಮ್ಮ ಮನೆಗೆ ಬಂದು ಹೋಗಬೇಕು, ಇದು ನಿಮ್ಮ ಮನೆ ಎಂದು ಹೇಳಿದರು. ಕನ್ನಡಿತಿಯ ಆಧಾರದ ಮಾತುಗಳನ್ನು ಕೇಳಿ ಲಕ್ಷ್ಮಣನ ಹೃದಯ ಅರಳಿತು.
1: ನಿಜ ತಾಯಿ, ಇದು ನನ್ನ ಮನೆ. ನೀವು, ನಿಮ್ಮ ಯಜಮಾನರು, ನನ್ನ ತಾಯಿ ಶಾರದಾಂಬ ಸೇವೆ ಮಾಡುತ್ತಾ ಇದ್ದೀರಿ. ನನಗೆ ನೀವೇ ಬಂಧು ಬಳಗ.
0: ಬರುತ್ತೇನಮ್ಮ, ಖಂಡಿತ ಬಂದು ನಿಮ್ಮ ಮುಂದೆ ಹಾಡಿ ಹೋಗ್ತೇನೆ ಎಂದು ಮಾತು ಕೊಟ್ಟ. ಲಕ್ಷ್ಮಣನಿಗೆ ಬೇಕಾಗುವ ಬಟ್ಟೆ ಬರೆಗಳನ್ನು ಒದಗಿಸಿ ಡಾಕ್ಟರ್ ಕಾಗದ ಬರೆದುಕೊಟ್ಟು ತಂಜಾವೂರಿಗೆ ಲಕ್ಷ್ಮಣನನ್ನು ಕಳುಹಿಸಿಕೊಟ್ರು. ಕಾಗದವನ್ನು ಕೈಯಲ್ಲಿ ಹಿಡಿದು ಬಸ್ಸಿನಲ್ಲಿ ಕುಳಿತ. ಅದನ್ನು ಮತ್ತೆ ಮತ್ತೆ ಮುಟ್ಟುವನು. ತಮಿಳಿನಲ್ಲಿ ಬರೆದಿದ್ದ ವಿಳಾಸವನ್ನು ಎವೆ ಇಕ್ಕದೆ ನೋಡುವನು. ಡಾಕ್ಟರನ್ನು, ಅವರ ಹೆಂಡತಿಯನ್ನು ಮನಸಾರೆ 100 ಸಾರಿ ವಂದಿಸಿದ. ದಿಕ್ಕಿಲ್ಲದ ಪರದೇಶಿಯಂತೆ ಬಂದೆ, ಇಲ್ಲಿ ನನ್ನ ಭಾಗ್ಯದ ಬಾಗಿಲು ತೆರೆಯಿತು, ಆತ್ಮೀಯನಾದ ಬಂಧು ದೊರಕಿದ ಎಂದುಕೊಂಡ. ತಕ್ಷಣವೇ ತನ್ನ ಅಣ್ಣನ ಜ್ಞಾಪಕ ಬಂದಿತು. ಈ ಡಾಕ್ಟರ್ ನನ್ನ ಅಣ್ಣನಾಗಿ ಹುಟ್ಟಬಾರದಿತ್ತೆ, ಈ ಡಾಕ್ಟರ್ ಹೆಂಡತಿ ನನ್ನ ಅತ್ತಿಗೆಯಾಗಬಾರದಿತ್ತೆ, ಆಗ ನನ್ನ ಜಯ ಉಳಿಯುತ್ತಿದ್ದಳೇನೋ ಎಂದುಕೊಂಡ. ದುಃಖ ದೇಹವನ್ನು ನಲುಗಿಸಿಬಿಟ್ಟಿತು. ತಂಜಾವೂರು ಕೃಷ್ಣಯ್ಯರು ದಕ್ಷಿಣಾದಿ ಸಂಗೀತದಲ್ಲಿ ಪ್ರಸಿದ್ಧ ವಿದ್ವಾಂಸರಾಗಿದ್ದರು. ಶಾಸ್ತ್ರ ಮತ್ತು ಕಲೆ ಎರಡರಲ್ಲಿಯೂ ಅಯ್ಯರ್ರವರದು ಅರಿತ ನುರಿತ ವಿದ್ಯೆಯಾಗಿತ್ತು. ಅವರ ಗುರುಪರಂಪರೆಯು ಇದಕ್ಕೆ ತುಂಬ ಸಹಾಯ ಮಾಡಿತ್ತು. ಎಟ್ಟಾಪುರಂ ರಾಮಚಂದ್ರ ಭಾಗವತರಲ್ಲಿ ಸಂಗೀತ ವಿದ್ಯೆಯನ್ನು ನಯನಪಿಳ್ಳೆ ಪುಷ್ಪವನಂ ಅವರೊಂದಿಗೆ ಅಭ್ಯಾಸಿಸುವ ಸೌಭಾಗ್ಯ ಅಯ್ಯರ್ರವರದಾಗಿತ್ತು. ಪುಷ್ಪವನಂ ಮತ್ತು ನಯನಪಿಳ್ಳೆಯವರಂತೆ ಅಪೂರ್ವ ರಾಗಗಳ ಹೂಡಿಕೆಯಲ್ಲಿಯೂ ಲಯಕಾಲ ವಿನ್ಯಾಸದಲ್ಲಿಯೂ ಕೃಷ್ಣಯ್ಯರವರು ನಿಷ್ಣಾತರಾಗಿದ್ದರು. ಅವರ ಗುರುಗಳು ತ್ಯಾಗರಾಜರ ಸಮಕಾಲೀನರು, ಮಿತ್ರರು ಆಗಿದ್ದುದರಿಂದ ಅವರ ಶಿಷ್ಯರಿಗೂ ಸಂಗೀತ ಪ್ರಪಂಚದಲ್ಲಿ ವಿಶೇಷ ಮರ್ಯಾದೆ ಸಲ್ಲುತ್ತಿತ್ತು. ಅವರ ಸಂಗೀತ ಪಂಡಿತರಿಗೂ ಪ್ರಿಯವಾಗಿದ್ದುದರಿಂದ ವಿದ್ವನ್ ಮಂಡಳಿಯವರು ಅಯ್ಯರವರನ್ನು ಮಹಾಭಾಗವತರು ಎಂದು ಸಂಬೋಧಿಸುತ್ತಿದ್ದರು. ಲಕ್ಷ್ಮಣ ಮಹಾಭಾಗವತರ ಮನೆ ತಲುಪಿದಾಗ ಅವರು ಆಗತಾನೆ ಊಟ ಮುಗಿಸಿ ತಾಂಬೂಲ ಚರ್ವಣಕ್ಕೆ ಕುಳಿತಿದ್ರು. ಲಕ್ಷ್ಮಣ ಹೊರಬಾಗಿಲಿನಲ್ಲಿ ನಿಂತು ಕೂಗಿದ.
2: ಸ್ವಾಮಿ, ಯಾರಪ್ಪ ಅದು?
0: ಒಳಬಾಗಿಲಿಗೆ ಬಂದು, ಮಹಾಭಾಗವತರ ಮನೆ ಇದೇನೆ ಸ್ವಾಮಿ?
2: ಹೌದು, ಏನಾಗಬೇಕಿತ್ತು ಅವರಿಂದ?
0: ಸ್ವಲ್ಪ ನೋಡಬೇಕಾಗಿತ್ತು. ಅವರಿಗೆ ಮದರಾಸಿನ ಅರುಣಾಚಲ ಮೊದಲಿಯಾರರು ಒಂದು ಕಾಗದ ಕೊಟ್ಟಿದ್ದಾರೆ.
2: ನಾನೇ ಭಾಗವತ. ಎಲ್ಲಿ, ಕಾಗದ ಕೊಡು.
0: ಲಕ್ಷ್ಮಣ ಒಂದು ಗಳಿಗೆ ಭಾಗವತರನ್ನು ದಿಟ್ಟಿಸಿ ನೋಡಿದ. ಮೊದಲು ದೀರ್ಘದಂಡ ನಮಸ್ಕಾರ ಹಾಕಿ ಕಾಗದವನ್ನು ಕೈಗೆ ಕೊಟ್ಟ. ಭಾಗವತರು ಕಾಗದವನ್ನೊಮ್ಮೆ ಓದಿಕೊಂಡು ಹೆಂಡತಿಯನ್ನು ಕರೆದು ಅವರೆದುರಿಗೊಮ್ಮೆ ಓದಿದರು. ಗುರುಗಳನ್ನು ಕಣ್ತುಂಬ ನೋಡಿದ. ಕುಳ್ಳನೆಯ ಎತ್ತರ, ಸ್ವಲ್ಪ ತುಂಬಿದ ಮೈಕಟ್ಟು, ಕುಂಕುಮ ಗಂಧಗಳಿಂದ ಅಲಂಕೃತವಾದ ಬಟ್ಟಮುಖ, ಭಾಗವತರ ಕಿವಿಯಲ್ಲಿ ವಜ್ರದ ಹತ್ತಕಡಕು,
2: ಕೊರಳಲ್ಲಿ ಚಿನ್ನದ ಕಟ್ಟು ಹಾಕಿದ ಒಂದು ರುದ್ರಾಕ್ಷಿ ಸರವು, ಕೈಯಲ್ಲಿ ಎರಡು ವಜ್ರದುಂಗುರಗಳು ಇದ್ದವು. ಭಾಗವತರು ಲಕ್ಷ್ಮಣನನ್ನು ಒಳಕ್ಕೆ ಕರೆದು, ಬಟ್ಟೆ ತೆಗೆದು ಸ್ನಾನ ಮಾಡಪ್ಪ, ಈಕೆ ನನ್ನ ಹೆಂಡತಿ, ಈ ಹುಡುಗ ನನ್ನ ಮಗ ಸುಬ್ರಹ್ಮಣ್ಯ ಎಂದು ಹೆಂಡತಿ ಮಗನ ಪರಿಚಯ ಮಾಡಿಕೊಟ್ಟರು. ಲಕ್ಷ್ಮಣ ಗುರುಪತ್ನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಅಮ್ಮ ನಿಮ್ಮ ಮಗನೆಂದು ಭಾವಿಸಿ ಕಾಪಾಡಬೇಕು, ಗುರುಗಳಿಂದ ವಿದ್ಯಾದಾನ ಮಾಡಿಸಬೇಕು ತಾಯಿ ಎಂದು ಹೇಳಿದ. ಭಾಗವತರು ಅದನ್ನು ಕಂಡು, ಊಟವಾಗ್ಲಪ್ಪ ಮಾತಾಡೋಣ, ಮೊದಲು ಸ್ನಾನ ಮಾಡು ಎಂದು ಸುಬ್ರಹ್ಮಣ್ಯನ ಜೊತೆ ಮಾಡಿ ಕಳುಹಿಸಿಬಿಟ್ಟರು. ಲಕ್ಷ್ಮಣ ಊಟ ಮುಗಿಸಿ ಬಂದು ಭಾಗವತರ ಮುಂದೆ ಕುಳಿತ. ಹಿಂದೆ ಪಾಠವಾಗಿದ್ದೇನಪ್ಪ? ಆಗಿತ್ತು. ಯಾರಲ್ಲಿ? ಅನಂತಾಚಾರ್ಯರಲ್ಲಿ. ಓ, ಅವರಲ್ಲೇ? ಅವರು ನನಗೆ ಗೊತ್ತು, ನೀನು ಬಹಳ ಚೆನ್ನಾಗಿ ಹಾಡುತ್ತಿ ಎಂದು ನಮ್ಮ ಮೊದಲಿಯಾರರು ಬರೆದಿದ್ದಾರೆ. ಅವರ ವಿಶ್ವಾಸ ಗುರುಗಳೇ, ನಿಜವಾಗಿಯೂ ನಾನು ಪಾಮರ, ತಮ್ಮ ದಯೆಯಿಂದ ನಾನು ಒಬ್ಬ ಮನುಷ್ಯನಾಗಬೇಕು. ನೀನು ರಾತ್ರಿಗೆ ಹಾಡುವೆಯಂತೆ, ನಾವು ಕೇಳಿ ಮುಂದೆ ಪಾಠ ಆರಂಭಿಸ್ತೇವೆ. ಸ್ವಲ್ಪ ವಿಶ್ರಾಂತಿ ತೆಗೆದುಕೋ, ಸಂಜೆ ಸುಬ್ರಹ್ಮಣ್ಯನ ಜೊತೆ ಹೋಗಿ ಊರು ದೇವಸ್ಥಾನ ನೋಡಿ ಬಾ. ಅಪ್ಪಣೆ. ಊರು ದೇವಸ್ಥಾನ ನೋಡುವುದನ್ನು ಮುಗಿಸಿಕೊಂಡು ಬರುವಷ್ಟರಲ್ಲಿ ಲಕ್ಷ್ಮಣ ಸುಬ್ರಹ್ಮಣ್ಯದಲ್ಲಿ ಗಾಢ ಸ್ನೇಹ ಬೆಳೆದು ಬಿಟ್ಟಿತ್ತು. ಸುಬ್ರಹ್ಮಣ್ಯ ಸರಳ ಜೀವಿ, ಲಕ್ಷ್ಮಣನ ವೃತ್ತಾಂತ ಅವನ ಕರುಳನ್ನು ಕರಗಿಸಿಬಿಟ್ಟಿತ್ತು. ಮಾತಿನ ಬರದಲ್ಲಿ ಒಮ್ಮೊಮ್ಮೆ ಲಕ್ಷ್ಮಣ ಸ್ವಲ್ಪ ಹಾಡಿದ್ದ. ಅದನ್ನು ಕೇಳಿ ಇವನ ಸಖ್ಯವಾದದ್ದು ನನ್ನ ಭಾಗ್ಯ ಎಂದು ಭಾವಿಸಿದ. ಅಂದು ರಾತ್ರಿ ಗುರುಗಳಿಗೆ ತಾನು ಕಲಿತಿದ್ದ ವಿದ್ಯೆಯನ್ನು ನಿವೇದಿಸಿದ. ಮೊದಲು ಲಕ್ಷ್ಮಣನ ಹಾಡಿಕೆಗೆ ತಾಳ ಹಾಕುತ್ತಿದ್ದವರು ಕೇಳುತ್ತಾ ಸುಮ್ಮನೆ ಕುಳಿತು ಬಿಟ್ಟರು. ಗಂಟೆ 11 ಗುರುಗಳ ಹೆಂಡತಿ ಹೊತ್ತಾಯಿತೆಂದು ಸೂಚಿಸಿದರು. ಗುರುಗಳು ಮಂಗಳ ಹಾಡಪ್ಪ ಎಂದರು. ಮುಗಿಯಿತು. ಸ್ವಲ್ಪ ಕಾಲ ಗುರುಗಳು ಮಾತನಾಡದೆ ಗಂಭೀರವಾಗಿ ಕುಳಿತರು. ಅವರು ಏನು ಹೇಳುವರೋ ಎಂದು ಲಕ್ಷ್ಮಣನ ಹೃದಯ ತವಕ ಪಡುತ್ತಿತ್ತು. ಲಕ್ಷ್ಮಣ, ನೀನು ನನ್ನ ಶಿಷ್ಯನಾಗಿ ಬಂದದ್ದು ನನ್ನ ಭಾಗ್ಯಪ್ಪ. ನಿನ್ನ ವಿದ್ಯೆ ದೈವಿಕವಾದದ್ದು. ಸಂಗೀತಶಾಸ್ತ್ರ ವಿದ್ಯೆಯನ್ನು ಹೇಳಿಕೊಡುತ್ತೆ, ಅದು ನಿಜವಾದ ವಿದ್ಯೆಯಲ್ಲ. ವಿದ್ಯೆ ಹೃದಯದಿಂದ ಬರಬೇಕು, ಹೃದಯಕ್ಕೆ ಸೇರಬೇಕು. ನಿನ್ನಲ್ಲಿದೆ ಅದು. ನಿನ್ನಂಥವನಿಗೆ ವಿದ್ಯಾದಾನ ಮಾಡಿದರೆ ನನ್ನ ಜನ್ಮ ಸಾರ್ಥಕವಾಗ್ತದೆ ಎಂದು ಹೇಳಿದರು. ಲಕ್ಷ್ಮಣನ ಬಾಯಲ್ಲಿ ಮಾತು ಹೊರಡದಾಯಿತು. ಕೃತಜ್ಞತೆಯಿಂದ ಗುರುಗಳನ್ನು, ಗುರು ಪತ್ನಿಯನ್ನು ವಂದಿಸಿದ. ಅಂದಿನಿಂದ ಲಕ್ಷ್ಮಣ ಭಾಗವತರ ಸಂಸಾರಕ್ಕೆ ಸೇರಿದವನಾಗಿಬಿಟ್ಟ. ಮನೆಯ ಕಷ್ಟ ಸುಖದಲ್ಲಿ ಎಲ್ಲ ಅವನಿಗೆ ಪಾಲು ಸಿಕ್ಕುತ್ತಿತ್ತು. ನಿರ್ವಂಚನೆಯಿಂದ ಗುರುಗಳ ಮತ್ತು ಗುರುಪತ್ನಿಯ ಸೇವೆ ಮಾಡತೊಡಗಿದ. ಮನೆಯ ಕೆಲಸಗಳನ್ನು ಕಲಿಯತೊಡಗಿದ. ಅಲಮೇಲಮ್ಮನವರ ಕೆಲಸದ ಹೊರೆಯನ್ನು ಆದಷ್ಟು ಕಡಿಮೆ ಮಾಡತೊಡಗಿದ. ಅಡಿಗೆಯ ಮೇಲು ಕೆಲಸಗಳನ್ನೆಲ್ಲ ದಿನವೂ ಮಾಡುತ್ತಿದ್ದ. ಗುರುಗಳ ಬಟ್ಟೆ ಒಗೆಯುವ ಕೆಲಸವನ್ನು ತಾನೇ ವಹಿಸಿಕೊಂಡ. ತಿಂಗಳಿಗೆ 3 ಅಡಿಗೆಯ ಸರದಿಯನ್ನು ತಾನೇ ಸಂತೋಷದಿಂದ ನಿರ್ವಹಿಸುತ್ತಿದ್ದ. ಅಲಮೇಲಮ್ಮನವರು ಲಕ್ಷ್ಮಣನನ್ನು ತಮ್ಮ ಮಗನಂತೆ ಕಾಣುತ್ತಿದ್ದರು. ಅವನ ಮನಸ್ಸು ಸ್ವಲ್ಪ ಖಿನ್ನವಾದರೆ ಸಾಕು, ಮಾಡುತ್ತಿದ್ದ ಕೆಲಸವನ್ನು ಬಿಟ್ಟು ಬಂದು ಅವನನ್ನು ಸಂತೈಸುತ್ತಿದ್ದರು. ಗುರುಗಳನ್ನು, ಗುರುಪತ್ನಿಯನ್ನು ಕಂಡರೆ ಸ್ವಂತ ತಾಯಿ ತಂದೆಗಳನ್ನು ಕಂಡಂತೆ ಆಗುತ್ತಿತ್ತು ಲಕ್ಷ್ಮಣನಿಗೆ. ಮಹಾಭಾಗವತರು ನಿತ್ಯವೂ ಶಿಷ್ಯನಿಗೋಸ್ಕರ ಹಾಡುತ್ತಿದ್ದರು, ಜೊತೆಗೆ ಲಕ್ಷ್ಮಣನನ್ನು ಹಾಡಿಸುತ್ತಿದ್ದರು. ತಾವು ಬಿಟ್ಟಲ್ಲಿ ಅವನು ಸ್ವರ ಹಾಕಬೇಕು, ಅವನು ಬಿಟ್ಟಲ್ಲಿ ತಾವು ಸ್ವರ ಮುಂದೆಯುತ್ತಿದ್ದರು. ಇಡೀ ರಾತ್ರಿಯನ್ನೆಲ್ಲ ಗುರು ಶಿಷ್ಯರು ರಾಗಾಲಾಪನೆಯಲ್ಲಿಯೋ ಸ್ವರ ಪ್ರಸ್ತಾರದಲ್ಲಿಯೋ ಕಳೆಯುತ್ತಿದ್ದರು. ತಮ್ಮ ಕಲೆಯ ಸಾರ ಸರ್ವಸ್ವದಂತಿದ್ದ ಅಪರೂಪ ಪಲ್ಲವಿಗಳನ್ನು ಶಿಷ್ಯನಿಗೆ ಅರೆದು ಕುಡಿಸಿಬಿಟ್ಟರು. ಅವುಗಳನ್ನು ಶಿಷ್ಯ ಹಾಡುತ್ತಿದ್ದರೆ ತಾವೇ ಕೇಳುತ್ತಾ ಭಲೇ ಭಲೆ ಎನ್ನುವರು. ತಾವು ಮೈಮರೆತು ಹಾಡಿನ ವೇಳೆಗಳನ್ನೆಲ್ಲ ಅನುಸರಿಸಿದ ಗತಿಗಳನ್ನು ಶಿಷ್ಯ ಸಂಗ್ರಹಿಸುತ್ತಿದ್ದದನ್ನು ನೋಡಿ ಬೆರಗಾಗುತ್ತಿದ್ದರು. ತಾವು ಎಲ್ಲೇ ಕಚೇರಿಗೆ ಹೋಗಲಿ, ಜೊತೆಯಲ್ಲಿ ಲಕ್ಷ್ಮಣ, ಸುಬ್ರಹ್ಮಣ್ಯ ಇಬ್ಬರೂ ಕರೆದುಕೊಂಡು ಹೋಗುತ್ತಿದ್ದರು. ಭಾಗವತರು ಹಾಡುತ್ತಾ ಮುಂದೆ ಕುಳಿತುಕೊಂಡರೆ ಅವರೇ ಇಬ್ಬರು ಹಿಂದೆ ತಂಬೂರಿ ಹಿಡಿಯಬೇಕು. ಒಂದೊಂದು ಆವರ್ತವನ್ನು ಶಿಷ್ಯನಿಗೂ ಬಿಟ್ಟು ಭಲೆ ಭಲೆ ಅನ್ನುತ್ತಿದ್ದರು. ಭಾಗವತರ ಜೊತೆಯಲ್ಲಿಯೇ ಲಕ್ಷ್ಮಣನ ಕೀರ್ತಿಯೂ ಹಬ್ಬತೊಡಗಿತು. ಒಂದೊಂದು ಸಲ ತಮಗೆ ಆಹ್ವಾನ ಬಂದರೆ, ನೀನು ಹೋಗಿ ಬಂದು ಬಿಡು ಲಕ್ಷ್ಮಣ ಎಂದು ಅವನನ್ನೇ ಕಳುಹಿಸುತ್ತಿದ್ದರು. ದಕ್ಷಿಣ ದೇಶದಲ್ಲೆಲ್ಲ ಲಕ್ಷ್ಮಣನ ಹೆಸರು ಮನೆ ಮಾತಾಗಿ ಬಿಟ್ಟಿತ್ತು. ತಾನು ಎಲ್ಲಿಗೆ ಹೋಗಿ ಏನು ಸಂಪಾದಿಸಿ ತಂದರೂ ಗುರುಗಳ ಪಾದದಲ್ಲಿಟ್ಟು ನಮಸ್ಕರಿಸುತ್ತಿದ್ದ. ಇದು ನಿನ್ನದಪ್ಪ, ತೆಗೆದುಕೋ ಎಂದು ಭಾಗವತರು ಹೇಳಿದರೆ, ತಮ್ಮ ಅನುಗ್ರಹವೊಂದೇ ನನ್ನದು, ಬೇರೆ ಯಾವುದೂ ಅಲ್ಲ ಗುರುಗಳೇ ಎಂದು ಸಮಾಧಾನ ಹೇಳುತ್ತಿದ್ದ. ಮಹಾಭಾಗವತರನ್ನ ಪೂರ್ವಿ ಕೃಷ್ಣ ಅಯ್ಯರ್ ಎಂದು ಕರೆಯುವ ವಾಡಿಕೆಯೂ ಇತ್ತು. ಪೂರ್ವಿ ರಾಗವನ್ನು ಅವರ ಹಾಗೆ ಯಾರೂ ಹಾಡ್ತಾ ಇರಲಿಲ್ಲ. ರಾಘಾಭಿಮಾನಿ ದೇವತೆ ಅಯ್ಯರವರಿಗೆ ಒಲಿದಿದ್ದಳು ಎಂದು ಜನ ಆಡಿಕೊಳ್ಳುತ್ತಿದ್ದರು. ಭಾಗವತರ ಮನೆಗೆ ಬಂದು ವರ್ಷಗಳಾಗಿದ್ದರೂ ಪೂರ್ವಿಯನ್ನು ಲಕ್ಷ್ಮಣ ಅವರ ಬಾಯಲ್ಲಿ ಕೇಳಿರಲಿಲ್ಲ. ಒಂದು ದಿನ ಸೂಕ್ಷ್ಮವಾಗಿ ತನ್ನ ಆಸೆಯನ್ನು ಸೂಚಿಸಿದ. ಪೂರ್ವಿಯನ್ನು ಹಾಡಿ ತೋರಿಸಬೇಕು, ಅದು ಬೇಡಪ್ಪ, ಅದೊಂದು ರಾಗ ಬೇಡ ಎಂದು ಗುರುಗಳು ಮಾತನ್ನು ಮುಂದೆ ತಳ್ಳಿಬಿಡುತ್ತಿದ್ದರು. ಒಂದು ದಿನ ಅಲಮೇಲಮ್ಮನವರು ಶಿಷ್ಯನ ವಕೀಲಿ ವಹಿಸಿ, ಅಷ್ಟು ದಿನದಿಂದ ಪೂರ್ವಿ ಕೇಳಬೇಕು ಎಂದು ಲಕ್ಷ್ಮಣ ಹಂಬಲಿಸ್ತಾ ಇದ್ದಾನೆ, ಹಾಡಬಾರದೆ, ಇವತ್ತು ಹೇಗೂ ಶುಕ್ರವಾರ, ಸಂಜೆ ಹಾಡಿ. ಆಗಲಿ, ಹಾಡುತ್ತೇನೆ ಎಂದು ಒಪ್ಪಿಕೊಂಡರು. ಸಂಜೆ ಭಾಗವತರ ಕಚೇರಿಗೆ ಹೆಂಡತಿ, ಮಗ, ಶಿಷ್ಯ ಇಷ್ಟೇ ಜನ ಶ್ರಾವಕರು. ಮೊದಲು ಕೆಲವು ಕೀರ್ತನೆಗಳನ್ನು ಹಾಡಿ ಪೂರ್ವಿ ಹಾಡಲು ಮೊದಲು ಮಾಡಿದರು. ಅಮೋಘವಾದ ರಾಗವಿಸ್ತಾರ, ಅಪೂರ್ವವಾದ ಸಂಚಾರ, ಸಂಧ್ಯಾರಾಗದ ಗಹನ ಗಂಭೀರತೆ ಹಾಡಿಕೆಯಲ್ಲಿ ಎದ್ದು ಕಾಣುತ್ತಿತ್ತು. ಪೂರ್ವಿ ರಾಗವನ್ನು ಮುಗಿಸಿ, ಲಕ್ಷ್ಮಣ, ಇದು ಪೂರ್ವಿ, ಆದರೆ ಸಂಧ್ಯಾರಾಗ ಪೂರ್ವಿಯಲ್ಲ. ನನಗೆ ನಿಜವಾಗಿಯೂ ಈ ರಾಗವನ್ನು ಹಾಡುವುದಕ್ಕೆ ಬರುವುದಿಲ್ಲ. ಭೂಮಿಯನ್ನು ಭೇದಿಸಿಕೊಂಡು ರಾಗ ಬರಬೇಕು. ನನ್ನ ಪೂರ್ವಿ ಹೃದಯದಿಂದ ಬರುವುದಿಲ್ಲ, ತಲೆಯಿಂದ ಬರುತ್ತದೆ. ನಿನಗೆ ಪೂರ್ವಿಯ ದತ್ತಿ ಕೊಡುತ್ತೇನೆ. ನಾನು ಆಸೆ ಪಟ್ಟುಕೊಂಡಿದ್ದ ಹಾಗೆ ಎಂದಾದರೂ ನೀನು ಹಾಡಿಬಿಡು, ಅಂದು ನಾನು ಋಣ ವಿಮುಕ್ತನಾಗುತ್ತೇನೆ. ನಿನ್ನಿಂದ ನಾನು ನಿರೀಕ್ಷಿಸುವ ಗುರುದಕ್ಷಿಣೆ ಅದೇ ಕಣಪ್ಪ ಎಂದರು. ಅಪ್ಪಣೆಯಾದಂತಾಗಲಿ ಎಂದು ಲಕ್ಷ್ಮಣನ ಮನಸ್ಸು ಖಿನ್ನವಾಯಿತು. ಇಂತಹ ಜನರನ್ನು ಬಿಟ್ಟು ಎಲ್ಲಿಗೆ ಹೋಗುವುದು ಎಂದುಕೊಂಡ. ಗುರುಗಳು ಕೇಳಿದರು, ನಿನ್ನ ವಿದ್ಯೆ ದೈವಿಕವಾದದ್ದು, ಅದನ್ನು ಸತ್ಪಾತ್ರರಿಗೆ ಧಾರೆಯರೆ. ನಿನ್ನ ಬೆಳಕಿನಿಂದ ಹಲವು ಹೃದಯಗಳು ಬೆಳಗುತ್ತವೆ, ಬೆಳಗಿಸು. ಲೋಕವನ್ನೇ ಅಂಧಕಾರದ ಕೂಪದಿಂದ ನಿವೃತ್ತಿ ಮಾಡು. ದೊಡ್ಡ ಮಾತಾಯಿತು, ತಮ್ಮ ದೀವಟಿ ಹೊರುವ ದೀವಟಿಗ ನಾನು ಅಷ್ಟೆ ಎಂದು ಹೇಳಿದ. ಲಕ್ಷ್ಮಣ ಹೊರಟು ನಿಂತ. ಅಲಮೇಲಮ್ಮನವರು ತಿಂಡಿಯ ಗಂಟನ್ನು ತಂದು ಕೈಗಿತ್ತರು. ಸುಬ್ರಹ್ಮಣ್ಯ ಒಂದೇ ಸಮನೆ ಕಣ್ಣೀರುಗರಿಯುತ್ತಿದ್ದ. ಗುರುಗಳು ಉಕ್ಕಿ ಬರುತ್ತಿದ್ದ ದುಃಖವನ್ನು ತಡೆದುಕೊಂಡು ಧೈರ್ಯವನ್ನು ಪ್ರಕಟಿಸಿದರು. ಬಸ್ಸಿನವನು ಗಲಭೆ ಮಾಡತೊಡಗಿದ. ಲಕ್ಷ್ಮಣ ಗುರುಗಳಿಗೂ ಗುರುಪತ್ನಿಗೂ ಕಾಲೆರಗಿದ. ಅಲಮೇಲಮ್ಮನವರು ತಾವೇ ಕಂಬನಿ ಸುರಿಸುತ್ತಾ ಲಕ್ಷ್ಮಣನ ಕಣ್ಣುಗಳನ್ನು ಸೆರಗಿನ ಕೊನೆಯಿಂದ ಒರೆಸುತ್ತಾ, ದುಃಖಿಸಬೇಡ ಕಂದ, ಹೋಗಿ ಬಾ. ನೀನೆಲ್ಲಿದ್ದರೂ ನಿನ್ನ ಬೆನ್ನು ಕಾವಲಿಗೆ ಯಜಮಾನರು ಇರುತ್ತಾರೆ ಎಂದು ಧೈರ್ಯ ಕೊಟ್ಟರು. ಸುಬ್ರಹ್ಮಣ್ಯ ಬಂದು ಲಕ್ಷ್ಮಣನನ್ನು ಅಪ್ಪಿಬಿಟ್ಟ. ಲಕ್ಷ್ಮಣ ಅವನ ಬಂಧನದಿಂದ ಮೆಲ್ಲನೆ ಬಿಡಿಸಿಕೊಂಡು ಬಸ್ಸಿನಲ್ಲಿ ಬಂದು ಕುಳಿತ. ರಾತ್ರಿ ಡಾಕ್ಟರು ಮನೆಗೆ ಬಂದ ತಮ್ಮ ಅತಿಥಿಯನ್ನು ನೋಡಿ ಆನಂದ ಆಶ್ಚರ್ಯಗಳನ್ನು ಒಮ್ಮೆಲೆ ಸೂಚಿಸಿದರು. ಇಂತಹ ದಿವಸ ಬರುತ್ತೇನೆಂದು ಒಂದು ಕಾಗದ ಬರೆಯಬಾರದಾಗಿತ್ತೆ ಲಕ್ಷ್ಮಣರಾವ್, ಎತಕ್ಕೆ ನಿಮಗೆ ಸುಮ್ಮನೆ ತೊಂದರೆ, ನನ್ನ ಮನೆಗೆ ನಾನು ಬರುವುದಕ್ಕೆ ಕಾಗದ ಎತಕ್ಕೆ ಬರೀಬೇಕು ಎಂದು ಬರೀಲಿಲ್ಲ. ಡಾಕ್ಟರಿಗೂ ಅವನ ಹೆಂಡತಿಗೂ ಹಿಡಿಸಲಾರದಷ್ಟು ಆನಂದವಾಯಿತು. ಊಟಕ್ಕೆ ಕುಳಿತಿದ್ದಾಗ ಲಕ್ಷ್ಮಣನೇ ಡಾಕ್ಟರ್ ಹೆಂಡತಿಗೆ, ಅಮ್ಮ, ಮುಕ್ತ ಹಸ್ತದಿಂದ ಅನ್ನ ಹಾಕಿ ಗುರುಗಳಲ್ಲಿ ಕಳುಹಿಸಿಕೊಟ್ಟಿರಿ, ವಿದ್ಯಾಭ್ಯಾಸ ಮುಗಿಸಿಕೊಂಡು ಬಂದಿದ್ದೇನೆ ತಾಯಿ, ನಿಮ್ಮ ಪಾದ ತರದಲ್ಲಿ ಅದನ್ನು ಅರ್ಪಿಸಿಕೊಳ್ಳಬೇಕು ಎಂದು ಹೇಳಿದ. ನೀನು ನಮ್ಮಲ್ಲಿ ಬಂದದ್ದೇ ನಮಗೆ ತುಂಬ ಗೌರವ, ನೀವು ದೊಡ್ಡವರಪ್ಪ, ನಿಮ್ಮ ಗುಣಕ್ಕೆ ತಕ್ಕ ಮಾತನಾಡಿದಿರಿ, ಆ ಯೋಗ್ಯತೆ ನಮಗೆ ಇಲ್ಲಿಂದ ಬರಬೇಕು. ಇಲ್ಲ ತಾಯಿ, ಉಪಚಾರದ ಮಾತಲ್ಲ, ನೀವು ನಿಮ್ಮ ಯಜಮಾನರು ನನ್ನ ದೇಹ ಆತ್ಮ ಎರಡನ್ನೂ ಕಾಪಾಡಿದಿರಿ ಎಂದು ಹೇಳಿದ. ಡಾಕ್ಟರ್ ಪ್ರಭಾವದಿಂದ ಮದರಾಸಿನ ಗಾಯನ ಸಮಾಜದವರು ಲಕ್ಷ್ಮಣನ ಕಚೇರಿಯನ್ನು ನಡೆಸುವುದಕ್ಕೆ ಹಾತೊರೆಯತೊಡಗಿದರು. ಅನೇಕ ಕಚೇರಿಗಳಾದವು, ದೊಡ್ಡ ದೊಡ್ಡ ಕಲಾಭಿಮಾನಿಗಳ ಮನೆಗಳಲ್ಲಿ ಕಚೇರಿಗಳಾದವು. ಯಾವ ಪತ್ರಿಕೆಯಲ್ಲಿ ನೋಡಲಿ ಲಕ್ಷ್ಮಣನ ಪ್ರಶಂಸೆ, ಅವನ ಹಾಡಿಕೆಯ ಮೇಲೆ ಸ್ತುತಿಪರವಾದ ಲೇಖನಗಳು ಪ್ರಕಟವಾಗುತ್ತಿದ್ದವು. ಲಕ್ಷ್ಮಣನಿಗೆ ಮದರಾಸು ಬೇಸರವನ್ನುಂಟು ಮಾಡುತ್ತಾ ಬಂದಿತ್ತು. ಸಮಾಜ, ಕಚೇರಿ, ಗಲಭೆ ಅವನ ತಪಸ್ಸಿಗೆ ಭಂಗ ತಂದಿದ್ದವು. ಮದ್ರಾಸಿನಲ್ಲಿ ಅವನು ಎಲ್ಲಿ ಹೋದರೂ ಜನರು ಅವನನ್ನು ಗುರುತಿಸ್ತಾ ಇದ್ರು. ಸಮುದ್ರದ ದಂಡೆಯ ಮೇಲೆ ಕುಳಿತು ಅಲೆಗಳ ಹೊಯ್ದಾಟವನ್ನು ನೋಡುತ್ತಾ ಒಂದು ದಿವಸ ಮೈ ಮರೆತಿದ್ದ. ಯಾರೋ ಗುರುತಿಸಿಬಿಟ್ರು, ಒಂದು ಗುಂಪು ಸೇರಿಬಿಟ್ಟಿತು. ಅವರಿಂದ ತಪ್ಪಿಸಿಕೊಂಡು ಮನೆ ಸೇರಬೇಕಾದರೆ ಸಾಕಾಗಿ ಬಿಟ್ಟಿತು. ಅಂದೇ ಡಾಕ್ಟರ್ ಅವರಿಗೆ ತಿಳಿಸಿದ, ಅಪ್ಪಣೆ ಆದರೆ ಊರಿಗೆ ಹೋಗ್ತೇನೆ. ಏನು ಅವಸರ ಲಕ್ಷ್ಮಣರಾವ್, ಮುಂದಿನ ತಿಂಗಳು ಅಕಾಡೆಮಿಯವರು ಸಂಗೀತ ವಾರವನ್ನು ಏರ್ಪಡಿಸುತ್ತಾರೆ, ಮುಗಿಸಿಕೊಂಡು ಹೋಗುವುದು ತಾನೇ? ಇಲ್ಲ, ಮತ್ತೆ ಬೇಕಾದರೆ ಬರ್ತೇನೆ
1: ಈಗ ದಯವಿಟ್ಟು ಅಪ್ಪಣೆಯನ್ನು ಕೊಡಬೇಕು ಎಂದು ಅಂಗಲಾಚಿದ. ಡಾಕ್ಟರ್ ಅವರ ಹೆಂಡತಿಯು ನಿರ್ವಾಹವಿಲ್ಲದೆ ಒಪ್ಪಬೇಕಾಯಿತು. ಪಾಯಸದ ಅಡಿಗೆ ಮಾಡಿ ಲಕ್ಷ್ಮಣರಾಯರಿಗೆ ಔತಣವನ್ನೇರ್ಪಡಿಸಿದರು. ಕಚೇರಿಗಳಲ್ಲಿ ಲಕ್ಷ್ಮಣ ಸಂಪಾದಿಸಿದ್ದ ಹಣವನ್ನು ಡಾಕ್ಟರ್ ಕೊಡಹೋದರು. ಎಷ್ಟಿದೆ? 1,650. ಅಷ್ಟಾಗಿದೆಯೇ? ನೀವು ಮನಸ್ಸು ಮಾಡಿದರೆ ಅದರ 4ರಷ್ಟಾಗ್ತಾ ಇತ್ತು. ನನಗೆ 50 ರೂಪಾಯಿ ಸಾಕು. ತಂಜಾವೂರಿಗೆ ನಮ್ಮ ಗುರುಗಳಿಗೆ ತಲುಪಿಸಿಬಿಡಿ, ಹಾಗೇ ಆಗಲಿ ಎಂದು ಡಾಕ್ಟರ್ ಒಪ್ಪಿದರು. ಡಾಕ್ಟರ್ ಮತ್ತು ಅವರ ಹೆಂಡತಿಯ ಅಪ್ಪಣೆ ಪಡೆದು ಬೆಂಗಳೂರು ಗಾಡಿ ಹತ್ತಿದ.
0: ಎಲ್ಲಿಗೆ ಹೋಗೋದು?
1: ಬೆಂಗಳೂರಿಗೆ. ಅಲ್ಲಿ ಹೋಗಿ ಏನು ಮಾಡೋದು?
0: ಅದೇ ಪ್ರಶ್ನೆ ಮತ್ತೆ ಮತ್ತೆ ಲಕ್ಷ್ಮಣನ ಮನಸ್ಸಿನಲ್ಲಿ ಹೇಳ್ತಾ ಇತ್ತು. ಬೆಂಗಳೂರೆಂದೊಡನೆಯೇ ಹಳೆಯ ನೆನಪೆಲ್ಲ ಮತ್ತೆ ಬಂದು ಕಾಡಲಾರಂಭಿಸಿದವು. ತಂದೆ ತಾಯಿ ಜಯ ಇವರಿಲ್ಲದ ಬೆಂಗಳೂರನ್ನು ಕಟ್ಟಿಕೊಂಡು ಏನು ಮಾಡಲಿ ಎಂದುಕೊಂಡ. ಕೂಡಲೇ ವೆಂಕಟೇಶ ಶಾಂತರ ಜ್ಞಾಪಕ ಬಂದಿತು. ಅವರನ್ನು ನೋಡಬೇಕೆಂದು ಮನಸ್ಸು ಹಾತೊರೆಯತೊಡಗಿತು. ಕೂಡಲೇ ಅಣ್ಣ ಅತ್ತಿಗೆಯ ಜ್ಞಾಪಕ ಬಂದಿತ್ತು. ಅವರ ಅರ್ಥ ಇದ್ದಂತಹ ಮಾತುಗಳು ಸಿಡಿಲಿನ ಹೊಡೆತದಂತೆ ಒಂದೊಂದು ಸ್ಮೃತಿಪಥಕ್ಕೆ ಬರತೊಡಗಿದವು. ಜಯಪಟ್ಟ ಪಾಡೆಲ್ಲ ಅಂದೇ ಆದಂತೆ ಭಾಸವಾಗತೊಡಗಿತು. ಉದ್ವೇಗದಿಂದ ಲಕ್ಷ್ಮಣನ ದೇಹ ಕಂಪಿಸತೊಡಗಿತು. ಇಲ್ಲ ಇಲ್ಲ, ಆ ಮುಖವನ್ನು ಮತ್ತೆ ನೋಡುವುದಿಲ್ಲ. ಬೆಂಗಳೂರು, ಬೆಂಗಳೂರು ಬೇಡ. ಗಾಡಿ ಬೆಂಗಳೂರಿನಲ್ಲಿ ನಿಂತೊಡನೆಯೇ ಮೈಸೂರಿಗೆ ಹೋಗುವುದು ಎಂದು ನಿಶ್ಚಯಿಸಿಕೊಂಡ. ರಾಮಚಂದ್ರನ ಕೋರ್ಟು ಜಗಳಕ್ಕೆ ಪ್ರಸಿದ್ಧಿಯಾಗಿ ಬಿಟ್ಟಿತ್ತು. ಅವನ ಕೋರ್ಟಿಗೆ ಹೋಗುತ್ತಿದ್ದ ಲಾಯರು ಹೊಸಬನಾಗಲಿ ಹಳಬನಾಗಲಿ ಅವನೊಂದಿಗೆ ಕಾದದೆ ಬರ್ತಾ ಇರಲಿಲ್ಲ. ಕಕ್ಷಿಗಾರರ ಪಕ್ಷವೇನಿದೆ ಎಂದು ಲಾಯರು ಹೇಳುವುದಕ್ಕೆ ಅವಕಾಶ ಸಿಗ್ತಾ ಇರಲಿಲ್ಲ. ಮ್ಯಾಜಿಸ್ಟ್ರೇಟ್ರಿಗೆ ಮುಂದಿನ ಕೇಸಿಗೆ ಹೋಗುವ ಆತುರ, ಎಲ್ಲರಿಗಿಂತಲೂ ಹೆಚ್ಚಾಗಿ ಕೇಸುಗಳ ವಿಚಾರಣೆಯನ್ನು ನಡೆಸಿದ್ದೇನೆಂದು ತೋರಿಸುವ ಬರದಲ್ಲಿ ಕಕ್ಷಿಗಾರರು ಲಾಯರುಗಳು ನುಚ್ಚು ನುರಿಯಾಗಿ ಬಿಡ್ತಾ ಇದ್ರು. ಕೋರ್ಟ್ ಎಂದರೆ ಅಸಂತುಷ್ಟಿಯ ತವರುಮನೆಯಾಗಿ ಬಿಟ್ಟಿತು. ಮ್ಯಾಜಿಸ್ಟ್ರೇಟರ ಮೇಲೆ ನಿತ್ಯವೂ ಹೈಕೋರ್ಟಿಗೆ ದೂರುಗಳು ಹೋಗುತ್ತಲೇ ಇದ್ದವು. ಹಾಗೆ ದೂರು ಹೊತ್ತ ಲಾಯರು ಕೋರ್ಟಿಗೆ ಬಂದರೆ ಅವರನ್ನು ಮನಸ್ಸು ಬಂದ ಹಾಗೆ ಬೈದು ತನ್ನ ಕೋಪವನ್ನು ರಾಮಚಂದ್ರ ಉಪಶಮನ ಮಾಡಿಕೊಳ್ಳುತ್ತಿದ್ದ. ರಾಮಚಂದ್ರನ ಕೋರ್ಟ್ ವ್ಯವಹಾರ ನಗೆಯ ಮಾತಾಗುತ್ತಾ ಬಂತು. ಸೊಸೈಟಿ ಬ್ಯಾಂಕುಗಳು ತಪ್ಪಿಹೋದ ಮೇಲೆ ರಾಮಚಂದ್ರನ ಮೇಲುವರಮಾನ ನಿಂತೇ ಹೋಯಿತು. ಅವನಿಗೆ ಬರುತ್ತಿದ್ದ ಸಂಬಳದಲ್ಲಿ ಸಂಸಾರದ ಖರ್ಚು ಕಳೆದು ಹೆಚ್ಚು ಸಿಗ್ತಾ ಇರಲಿಲ್ಲ. ಒಮ್ಮೊಮ್ಮೆ ತಿಳಿದ ಲಾಯರ್ಗಳು ದಯೆಯಿಂದ ಒಂದೆರಡು ಉಂಡೆ ನೋಟುಗಳು ಕೈ ಹತ್ತುತ್ತಿದ್ದವು. ಬರಬರುತ್ತಾ ಅದನ್ನೇ ಕೋರ್ಟಿನ ಕ್ರಮ ಮಾಡುತ್ತಾ ಬಂದ. ಒಂದೊಂದು ಸಲ ಎರಡು ಪಕ್ಷದವರಿಂದಲೂ ಮರ್ಯಾದೆಯನ್ನು ಸ್ವೀಕರಿಸಿ ಹೆಚ್ಚು ಕೊಟ್ಟವರ ಕಡೆ ನ್ಯಾಯವನ್ನು ತೀರ್ಮಾನಿಸ್ತಾ ಇದ್ದ. ಕ್ರಿಮಿನಲ್ ಮೊಕದ್ದಮೆ ಎಂದರೆ ನ್ಯಾಯ ಯಾವಾಗಲೂ ಪೊಲೀಸಿನವರ ಕಡೆಯದೆಂದೇ ಮ್ಯಾಜಿಸ್ಟ್ರೇಟ್ರ ಭಾವನೆ. ಆಪಾದಿತನಿಗೆ 11 ಗಂಟೆಗೆ ಬರ ಹೇಳಿ 4:30 ಗಂಟೆಗೆ ತೀರ್ಪನ್ನು ಕೊಡುತ್ತಿದ್ದುದು ರಾಮಚಂದ್ರನ ಕೋರ್ಟಿನ ಹಿರಿಮೆಯಾಗಿದ್ದಿತು. ಲಾಯರು ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನಿಗೆ ಅರ್ಜಿ ಹಾಕಿ ಆಪಾದಿತನನ್ನು ಮನೆಗೆ ಕರೆದೊಯ್ಯಲು ಸಾಧ್ಯವಾಗದಂತೆ ಕೋರ್ಟ್ ಮುಚ್ಚುವ ಹೊತ್ತಿಗೆ ತೀರ್ಪು ಹೇಳ್ತಾ ಇದ್ದ. ನಿರಪರಾಧಿಗಳಾದ ಆಪಾದಿತರು ಅನವಶ್ಯವಾಗಿ ಒಂದು ರಾತ್ರಿಯನ್ನು ಜೈಲಿನಲ್ಲಿ ಕಳೆಯಬೇಕಾಗಿತ್ತು. ಇದು ಆಗಾಗ್ಗೆ ಎಲ್ಲ ಪತ್ರಿಕೆಗಳಲ್ಲಿಯೂ ಹರಕು ಮುರುಕು ಮಾತಾಗಿ ಪ್ರಕಟವಾಗ್ತಾ ಇತ್ತು. ವೀರ ಕರ್ನಾಟಕದಲ್ಲಿ ಮಾತ್ರ ಹೆಚ್ಚು ವಿವರಗಳು, ಹೆಚ್ಚು ಸಂಗತಿಗಳು ಪ್ರಕಟವಾಗ್ತಾ ಇದ್ದವು. ಪತ್ರಿಕೆಯ ನ್ಯಾಯಸ್ಥಾನ ವಿಭಾಗದಲ್ಲಿ ಮೊಕದ್ದಮೆ ವಿವರ, ತೀರ್ಪುಗಳು ಅಮೂಲಾಗ್ರವಾಗಿ ಪ್ರಕಟವಾಗ್ತಾ ಇದ್ದವು. ಕಾಯಿದೆ ಪಾಠ ಮಾಡದ ಸಾಮಾನ್ಯ ಓದುಗರು ಸಹ ಈ ನ್ಯಾಯವಿಮರ್ಶೆಯ ರೀತಿಯನ್ನು ಅವಹೇಳನ ಮಾಡಲಾರಂಭಿಸಿದರು. ತನ್ನ ವ್ಯವಹಾರವೆಲ್ಲ ಇಷ್ಟು ವಿವರವಾಗಿ ಪತ್ರಿಕೆಯವರಿಗೆ ಹೇಗೆ ತಿಳಿಯುತ್ತದೆ ಎಂದು ರಾಮಚಂದ್ರ ಯೋಚಿಸಿದ. ವೀರ ಕರ್ನಾಟಕ ಸಂಪಾದಕರಿಗೆ ಹೇಳಿ ಕಳುಹಿಸಿ ಇಂತಹ ಸುದ್ದಿಗಳನ್ನು ಪ್ರಕಟಿಸಬಾರದೆಂದು ತಿಳಿಸೋಣವೇ ಎಂದು ಯೋಚಿಸಿದ. ಹೇಳಿ ಕಳುಹಿಸಿದ ಸಂಗತಿಯನ್ನೂ ಸಂಪಾದಕ ಪ್ರಕಟಿಸಿಬಿಟ್ಟರೆ? ರಾಮಚಂದ್ರನಿಗೆ ಬಹಳ ಯೋಚನೆಗಿಟ್ಟುಕೊಂಡಿತು. ಏನು ಮಾಡುವುದಕ್ಕೂ ಮಾರ್ಗವಿಲ್ಲದಂತಾಯಿತು. ಏನು ಮಾಡುವುದು ಎಂದು ಯೋಚಿಸುತ್ತಿದ್ದಂತೆಯೇ ವೀರ ಕರ್ನಾಟಕದಲ್ಲಿ ಮ್ಯಾಜಿಸ್ಟ್ರೇಟರು ಒಂದು ತೀರ್ಪನ್ನು ಬರೆದು ಆನಂತರ ಎರಡು ಕಡೆಯವರ ಸಂಭಾವನೆಗೆ ಮರುಳಾಗಿ ಆ ತೀರ್ಪನ್ನು ರದ್ದು ಮಾಡಿ ಬೇರೆ ತೀರ್ಪನ್ನು ಕೊಟ್ಟ ವಿಚಾರ ಪ್ರಕಟವಾಗಿತ್ತು. ಪತ್ರಿಕೆಯವರು ಕೇಸಿನ ವಿವರಗಳನ್ನೆಲ್ಲ ಹೈಕೋರ್ಟಿಗೆ ಕಳುಹಿಸಿಕೊಟ್ಟು ವಿಚಾರಣೆಯನ್ನು ಆರಂಭಿಸದಿದ್ದರೆ ತಾವು ಮ್ಯಾಜಿಸ್ಟ್ರೇಟರ ಕುಲಗೋತ್ರಗಳನ್ನೆಲ್ಲ ಪ್ರಕಟಿಸುವುದಾಗಿ ಹೈಕೋರ್ಟಿಗೆ ತಿಳಿಸಿದರು. ಹೈಕೋರ್ಟಿನ ಅಧಿಕಾರಿಗಳು ರಾಮಚಂದ್ರನ ವ್ಯವಹಾರಗಳನ್ನು ವಿಚಾರಿಸಲಾರಂಭಿಸಿದರು. ಇದರ ಪರಿಣಾಮವಾಗಿ ರಾಮಚಂದ್ರ 2 ತಿಂಗಳು ರಜೆ ತೆಗೆದುಕೊಳ್ಳಬೇಕಾಯಿತು.
2: ರಾಮಚಂದ್ರ ರಜೆ ತೆಗೆದುಕೊಂಡು ಮನೆಯಲ್ಲಿ ಕುಳಿತಾಗಲೇ ಗೋಪಾಲನಿಗೆ ಪತ್ರಿಕೆಯಲ್ಲಿ ಮ್ಯಾಜಿಸ್ಟ್ರೇಟರ ಮೇಲೆ ಬರುತ್ತಿದ್ದ ಸುದ್ದಿಗಳ ಮರ್ಮ ಗೊತ್ತಾದದ್ದು. ಈ ಸುದ್ದಿಗಳೆಲ್ಲ ವೀರ ಕರ್ನಾಟಕದಲ್ಲಿ ಪ್ರಕಟವಾದದ್ದು

0: ಅನ್ನ ಸೇರದಾಯಿತು, ನಿದ್ದೆ ಬಾರದಾಯಿತು. ತನ್ನ ಪರವಾಗಿ ಯಾರಾದರೂ ಸ್ವಲ್ಪ ಕಷ್ಟಪಡಬಾರ್ದೆ ಎಂದು ಯೋಚಿಸಿದ. ಯಾರನ್ನು ಕೇಳೋದು? ಈಗ ತನ್ನ ಬಡತನವನ್ನು ಶಪಿಸಿದ. ನಿಜವಾದ ಬಂಧುಗಳು, ಹಿತೈಷಿಗಳು, ಕಷ್ಟದಲ್ಲಿ ಜೊತೆಗೆ ನಿಲ್ಲುತ್ತಿದ್ದವರು ತನ್ನ ನಡತೆಗೆ ಬೇಸರಪಟ್ಟು ದೂರವಾಗಿದ್ದರು. ಇನ್ನು ಗೆಳೆಯರು ಯಾರೂ ಇಲ್ಲವೆಂದು ನೆನೆದು ಬಹಳ ದುಃಖಿತನಾದ. ಎಲ್ಲರೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಗಳಿಗೆ ತನ್ನ ಸಮೀಪಗತರಾದವರು. ಈಗ ಅವರು ಯಾರಿಗೂ ತನಗೂ ನಿಕಟ ಬಾಂಧವ್ಯವಿರಲಿಲ್ಲ. ನನ್ನ ಅಧಿಕಾರ, ಹಣ, ದರ್ಪಗಳೆಲ್ಲವೂ ಈಗ ನಿರರ್ಥಕವೇ ಎಂದು ಚಿಂತಿಸಿದ. ರಾಮಚಂದ್ರನ ಅವಗುಣಗಳನ್ನು ಅವನ ದುಃಖ ಮರೆಸುತ್ತಿತ್ತು. ಗೋಪಾಲ ಸಮಾಧಾನ ಹೇಳಲು ಧೈರ್ಯ ಮಾಡಿದ. ಏನಪ್ಪ ಗೋಪು, ಒಂದು ಮಾತು ಹೇಳು ಅಂದರೆ ಹೇಳ್ತೇನೆ. ಹೇಳು. ವೀರ ಕರ್ನಾಟಕದಲ್ಲಿ ಬಂದಿರುವುದು ನಿಜವೇ? ಅದೆಲ್ಲ ನಿನಗೆ ಸಂಬಂಧವಿಲ್ಲದ ವಿಚಾರ ಗೋಪು. ನಿನ್ನ ಪಾಡಿಗೆ ನೀನು ಓದಿಕೊಂಡಿರು. ನನಗೆ ಸಂಬಂಧಪಟ್ಟ ವಿಚಾರವಾದ್ದರಿಂದಲೇ ಕೇಳಿದೆ. ಈ ಪತ್ರಿಕೆಯ ವಿಚಾರ ನನಗೆ ಒಂದೆರಡು ವಿಷಯಗಳು ಗೊತ್ತಿವೆ. ಏನು ಹೇಳು? ನಾನು ಕೇಳಿದ ಪ್ರಶ್ನೆಗೆ ಮೊದಲು ಉತ್ತರ ಬರಲಿ. ರಾಮಚಂದ್ರನಿಗೆ ಬಹಳ ಕಷ್ಟಕ್ಕೆ ಬಂತು. ತನ್ನ ಚಾರಿತ್ರ್ಯವನ್ನು ತಮ್ಮನೆದುರಿಗೆ ಒಪ್ಪಿಕೊಳ್ಳಬೇಕಲ್ಲ ಎಂದು ವಿಷಾದಿಸಿದ. ಆದರೆ ವಿಧಿಯಿಲ್ಲ. ಆಪತ್ಕಾಲೇ ನಾಸ್ತಿ ಮರ್ಯಾದ. ನಿಜ ಗೋಪು, ಅವಿವೇಕದ ಕೆಲಸ ಮಾಡಿದೆ. ಅದೇನದು ವೀರ ಕರ್ನಾಟಕದ ವಿಚಾರ? ಗೋಪುವಿಗೆ ಬಹಳ ದುಃಖವಾಯಿತು. ಅಣ್ಣನ ವಿದ್ಯೆ, ಗೌರವ, ಸಂಸ್ಕೃತಿ, ಅಧಿಕಾರ ಎಲ್ಲದರ ಪರ್ಯವಸಾನ ಇಷ್ಟರಲ್ಲಿ ಆಯಿತೆ. ಬಾಳು ನಡತೆಯಲ್ಲದೆ, ನೀತಿ ಇಲ್ಲದೆ ಮುಂದಕ್ಕೆ ಸಾಗಬೇಕೆ? ಹಣ ಸಂಪಾದಿಸುವುದೊಂದೇ ಜೀವನದ ಗುರಿಯೇ ಎಂದು ಯೋಚಿಸಿದ. ಅದೇನು ಗೋಪು ವೀರ ಕರ್ನಾಟಕದ ವಿಷಯ? ಅದಕ್ಕೂ ವೆಂಕಟೇಶ ಭಾವನಿಗೂ ಸ್ವಲ್ಪ ಸಂಬಂಧವಿದೆ. ಹಾಗಂದರೆ ಅವನು ಅದರ ಮಾಲೀಕ. ಸಂಪಾದಕ ಅನಂತರಾಯ ಅದರ ನೌಕರ ಅಷ್ಟೆ. ಹಾಗಾದರೆ ನಾನು ಕೆಟ್ಟೆ. ಏತಕ್ಕೆ ಹಾಗೆ ಅನ್ನುವೆ? ವೆಂಕಟೇಶ ಹಿಂದೆ ಒಂದು ಮಾತು ಹೇಳಿದ್ದ. ಈಗ ಅವನ ಕೈ ಮೇಲುಗೈ. ಅವನನ್ನು ಮನೆಯಿಂದ ಓಡಿಸಿದ್ದೆ, ಈಗ ನನ್ನನ್ನು ಕೆಲಸದಿಂದ ಓಡಿಸ್ತಾನೆ. ಇದಕ್ಕೇನು ಮಾಡುವೆ? ಏನು ಮಾಡಲಿ ಹೇಳು? ಇತ್ತ ಹೊಳೆ ಅತ್ತ ಕೆರೆ ಎನ್ನುವ ಹಾಗಾಗಿದೆ ನನ್ನ ಬಾಳು. ವೆಂಕಟೇಶ ಭಾವನನ್ನು ಒಮ್ಮೆ ಯಾತಕ್ಕೆ ನೋಡಬಾರ್ದು? ಪ್ರಯೋಜನವೇನು? ನಿನಗೆ ತೊಂದರೆಯಾಗದಂತೆ ಅವನು ಇದರ ಇತ್ಯರ್ಥ ಮಾಡಬಹುದು. ಅಯ್ಯೋ ನನ್ನ ಹಣೆ ಬರಹವೇ, ವೆಂಕಟೇಶನ ಕೃಪೆಗೆ ನಾನು ಪಾತ್ರವಾಗಬೇಕಾಗಿದೆಯಲ್ಲ. ಹಾಗಾದರೆ ಕೆಲಸವನ್ನು ಕಳೆದುಕೊಳ್ಳುವೆ ಏನು? ಇದು ವೆಂಕಟೇಶನ ಕೈಯೂ ಮೀರಿದೆ. ಹೈಕೋರ್ಟಿನವರೆಗೆ ಹೋಗಿದೆಯಪ್ಪ. ಅವರು ವಿಚಾರಣೆ ಆರಂಭಿಸಿದ್ದಾರೆ. ಪಾರ್ಟಿಗಳು ರಾಜಿಯಾಗಿ ಕೇಸನ್ನು ಹಿಂದಕ್ಕೆ ತೆಗೆದುಕೊಂಡ್ರೆ ಆಗಬಹುದು. ಅಷ್ಟು ಮಾಡುವವರು ಯಾರು? ವೆಂಕಟೇಶ ಬಾವ, ನಿನ್ನ ತಂಗಿ ಮನೆಗೆ ಹೋಗುವುದಕ್ಕೆ ಇಷ್ಟೇಕೆ ಯೋಚನೆ? ಅಳೆದು ಸುರಿದು ಕೊನೆಗೆ ವೆಂಕಟೇಶನನ್ನು ಕಾಣುವುದೆಂದು ರಾಮಚಂದ್ರ ನಿಶ್ಚಯಿಸಿದ. ಧನ ಅಧಿಕಾರ ದರ್ಪಗಳಿಂದ ವಿಶ್ವರೂಪ ತಾಳಿದ್ದ ದೇಹ ಕುಗ್ಗಿ ಕುಬ್ಜಾವತಾರ ತಾಳಿಬಿಟ್ಟಿತ್ತು. ಮನಸ್ಸು ಬಹಳ ನೊಂದಿತ್ತು. ವೆಂಕಟೇಶನ ಮಾತು ಸತ್ಯವಾಯಿತಲ್ಲ ಎಂದು ಕೊರಗಿದ. ರಾಮಚಂದ್ರ ತಮ್ಮ ಮನೆಗೆ ಬಂದುದು ಶಾಂತನಿಗೆ ಆಶ್ಚರ್ಯವನ್ನುಂಟು ಮಾಡಿತು. ರೈಲಿನಿಂದ ಇಳಿದವನು ನೇರವಾಗಿ ಮಾಡರ್ನ್ ಹಿಂದೂ ಹೋಟೆಲಿನಿಂದ ಸ್ನಾನ ಉಪಚಾರ ತೀರಿಸಿಕೊಂಡು ವೆಂಕಟೇಶಯ್ಯನ ಮನೆಗೆ ಹೊರಟಿದ್ದ. ಅಣ್ಣನಿಗೆಂದು ಕಾಫಿ ಮಾಡಿ ತಂದುಕೊಟ್ಟು ಶಾಂತ, ಸಾಮಾನುಗಳೆಲ್ಲ ಎಲ್ಲಿದೆ ರಾಮಣ್ಣ ಎಂದಳು. ಹೋಟೆಲ್ನಲ್ಲಿ ಹಾಕಿ ಬಂದೆನಮ್ಮ. ಯಾಕೆ ಇಲ್ಲಿ ತರಬಾರ್ದಾಗಿತ್ತೆ? ಸ್ವಲ್ಪ ಅವಸರದಲ್ಲಿ ಬಂದೆ, ಹೆಚ್ಚು ನಿಲ್ಲುವ ಹಾಗಿಲ್ಲ. ವೆಂಕಟೇಶಯ್ಯಲ್ಲಿ ಬೆಳಿಗ್ಗೆ ಎದ್ದು ಎಲ್ಲಿಗೂ ಹೋದರು. ಬರುವುದು ಯಾವಾಗ ಗೊತ್ತಿಲ್ಲ. ಒಂದೊಂದು ದಿವಸ ಊಟಕ್ಕೆ ಬರುವುದಿಲ್ಲ. ರಾಮಚಂದ್ರನಿಗೆ ಆಶಾಭಂಗವಾಯಿತು, ಮುಖ ಸಪ್ಪೆಯಾಯಿತು. ಏತಕ್ಕಣ್ಣ, ಈಗಲೇ ನೋಡಬೇಕಾಗಿತ್ತೇನು? ಏನು ವಿಷಯ? ನೀನೇತಕ್ಕೆ ಹೇಗೆ ಇಳಿದು ಹೋಗಿದ್ದಿ? ಮೈಯಲ್ಲಿ ಚೆನ್ನಾಗಿಲ್ವೇ? ಏನೂ ಇಲ್ಲ ಶಾಂತ, ನಿನ್ನ ಗಂಡ ನನಗೊಂದು ಉಪಕಾರ ಮಾಡಬೇಕಾಗಿದೆ.
1: ಉಪಕಾರವೇ?
0: ನಿನಗೆ ಅವರು ಏನು ಮಾಡಲಾಗ್ತದೆ? ನಾವು ಬಡವರು ಶಾಂತ. ನನ್ನ ಕುತ್ತಿಗೆಗೆ ಬಂದಿದೆಯಮ್ಮ. ವೀರ ಕರ್ನಾಟಕ ನೋಡಿಲ್ವೆ? ನನ್ನ ಕೆಲಸದ ಬಾಯಿಗೆ ಮಣ್ಣು ಬೀಳುವ ಹಾಗಿದೆ. ಇದಕ್ಕೆ ಅವರೇನು ಮಾಡಲಾಗ್ತದೆ? ವೆಂಕಟೇಶ ಮನಸ್ಸು ಮಾಡಿದರೆ ಪತ್ರಿಕೆಯಲ್ಲಿ ನಾಲ್ಕು ಒಳ್ಳೆಯ ಮಾತು ಬರೆಯಬಹುದು. ನನ್ನ ಮೇಲೆ ಹೈಕೋರ್ಟಿಗೆ ದೂರು ಹೊತ್ತಿರುವವರಿಗೆ ಕೇಳಿ ರಾಜಿ ಮಾಡಿಸಬಹುದು. ಅವರಿಗೂ ಇದಕ್ಕೂ ಏನು ಸಂಬಂಧ? ಈಗ ಅವನ ಕೈ ಮೇಲು ಶಾಂತ, ನಾನು ಕೆಳಗೆ ಬಿದ್ದಿದ್ದೇನೆ. ಅವರೂ ಒಂದು ದಿವಸ ಬಿದ್ದಿದ್ರಲ್ವೇ? ನೀನು

0: ದಾಕ್ಷಿಣ್ಯವಾಗಿ ಅವರನ್ನ ಮನೆಯಿಂದ ಹೊರದುಡ್ಲಿಲ್ವೆ. ಈಗ ನಿನ್ಗ್ಯಾಕೆ ಉಪಕಾರ ಮಾಡಬೇಕು? ನನ್ನ ತಂಗಿ ನೀನು, ನೀನು ಹೀಗೆನ್ನುವಿಯ? ತಂಗಿ? ನಿನಗೆ ತಂಗಿ, ತಮ್ಮ, ಹೆಂಡತಿ, ಮಕ್ಕಳು ಯಾರೂ ಇಲ್ಲ. ಧನ, ಅಧಿಕಾರ, ದರ್ಪಗಳೇ ನಿನ್ನ ಸಕಲ ಸಾಮ್ರಾಜ್ಯ. ನಾನು ಮಹಾಪರಾಧಿ ಶಾಂತ. ನಿಮ್ಮೆಲ್ಲರ ವಿಚಾರದಲ್ಲಿಯೂ ಬಹಳ ಕೆಟ್ಟ ರೀತಿಯಲ್ಲಿ ನಡೆದುಕೊಂಡೆ. ನನ್ನನ್ನು ಕ್ಷಮಿಸಿ ಕಾಪಾಡಬೇಕು ಎಂದು ಬಹಳ ದೀನವಾಗಿ ಕೇಳಿಕೊಂಡ. ಶಾಂತನ ಶಾಂತವದನದ ಮೇಲೆ ರಾಮಚಂದ್ರನ ಪೂರ್ವಚರಿತ್ರೆ ಚಿತ್ರಿತವಾಗುತ್ತಿತ್ತು. ಲಕ್ಷ್ಮಣ ಜಯರ ಜೀವನ ನೆನಪಿಗೆ ಬಂದು ಅವಳ ಹೃದಯವನ್ನು ಕಲ್ಲು ಮಾಡಿತು. ಎಲ್ಲರ ಗೋರಿಯ ಮೇಲೆ ತಾನು ಸಾಮ್ರಾಜ್ಯ ಕಟ್ಟಬೇಕೆಂದು ಬಯಸಿದ. ಎಲ್ಲರೂ ಹಾಳಾಗಿ ಹೋಗಲಿ, ತಾನೊಬ್ಬ ಬದುಕಿದ್ರೆ ಸಾಕೆಂದು ಹಾರೈಸಿದ. ಈಗ ಇವನು ಹಾಳಾಗಿ ಹೋಗುವ ಕಾಲ ಬಂದಿದೆ. ಹಾಳಾಗಿ ಹೋಗಲಿ, ಇದರಿಂದ ಲೋಕಕ್ಕೆ ಕ್ಷೇಮವಾದಿತ್ತು ಎಂದು ಮನಸ್ಸು ಕಟುವಾಗಿ ನುಡಿಯಿತು. ಮರುಕ್ಷಣವೇ, ನನ್ನ ಅಣ್ಣನಲ್ಲವೇ, ಅವಿವೇಕದಿಂದ ಅವನು ಎಲ್ಲರನ್ನ ಹಿಂಸಿಸಿದರೆ ನಾವು ಹಿಂಸಿಸುವುದೇ? ಹಿಂಸೆಯಿಂದ ಅವನು ದೊಡ್ಡವನಾದ, ಕ್ಷಮೆಯಿಂದ ನಾವು ಚಿಕ್ಕವರಾದರೂ ಚಿಂತೆ ಇಲ್ಲ ಎಂದು ಅಂತಃಕರಣ ನುಡಿಯಿತು. ಶಾಂತ ಅಂತಃಕರಣದ ಈ ಹೊಯ್ದಾಟಕ್ಕೆ ಸಿಕ್ಕಿರುವಾಗಲೇ ವೆಂಕಟೇಶನು ಮನೆಗೆ ಬಂದ. ರಾಮಚಂದ್ರನನ್ನು ನೋಡಿ ಪರಮಾಶ್ಚರ್ಯವಾಯಿತು. ರಾಯರ ಮನೆಯಲ್ಲಿ ಆ ಪ್ರಕರಣವಾದ ಮೇಲೆ ಹಿಂದೆ ಅವರು ಒಬ್ಬರನ್ನೊಬ್ಬರು ಭೇಟಿಯಾಗಿದ್ದುದು. ತನ್ನ ಮನೆಗೆ ಬಂದಿರುವನಲ್ಲ ಎಂದು ವೆಂಕಟೇಶನೇ ಮೊದಲು ಮಾತನಾಡಿಸಿದ. ಯಾವಾಗ ಬಂದೆಯಪ್ಪ ಬೆಂಗಳೂರಿಗೆ? ಇದೇ ಬೆಳಿಗ್ಗೆ. ಮನೆಯಲ್ಲಿ ಎಲ್ಲರೂ ಕ್ಷೇಮವೇ? ಎಲ್ಲರೂ ಕ್ಷೇಮ. ಇದೇನು ಈಗ ಬಂದದ್ದು? ಕೋರ್ಟಿಗೆ ರಜವೇನೋ? ಇಲ್ಲ, ಒಂದು ಕೆಲಸದ ಮೇಲೆ ಬಂದೆ. ಆ ಕೆಲಸ ವೆಂಕಟೇಶನಿಗೆ ಚೆನ್ನಾಗಿ ಗೊತ್ತಿತ್ತು. ಮುಂದೆ ವೆಂಕಟೇಶ ಮಾತನಾಡದಿದ್ದುದನ್ನು ನೋಡಿ, ವೆಂಕಟೇಶ, ವೀರ ಕರ್ನಾಟಕ ನಿನ್ನದೆ? ಹೌದು. ನಿನ್ಗ್ಯಾರು ಹೇಳಿದರು? ಹೀಗೆ ಗೊತ್ತಾಯಿತು. ನಿನ್ನ ಪತ್ರಿಕೆಯಲ್ಲಿಯೇ ನನ್ನನ್ನು ಹೀಗೆ ಬಯಲಿಗೆಳೆಯುವುದೆ. ತಪ್ಪೇನು ಬರೆದಿಲ್ವಲ್ಲ? ಬರೆದುದು ಸುಳ್ಳಾಗಿದ್ದರೆ ಕೋರ್ಟ್ ಇದೆ, ಸರ್ಕಾರವಿದೆ, ಪತ್ರಿಕೆಯನ್ನು ನಿಲ್ಲಿಸಿಬಿಡಬಹುದಲ್ಲ. ನಿಜವಾಗಿದ್ದರೂ ನೀನು ಪ್ರಕಟಿಸಬಹುದೇ? ಯಾಕೆ ಪ್ರಕಟಿಸಬಾರ್ದು? ಸ್ಥಾನದ ಬಲದಿಂದ ನೀನು ಮಾಡಬಾರದ ಅನ್ಯಾಯಗಳನ್ನು ಮಾಡಬಹುದು, ಅದನ್ನು ಪತ್ರಿಕೆಯವರು ಪ್ರಕಟಿಸಬಾರ್ದು. ನಾನು ಮಾಡಿದ ಅನ್ಯಾಯವೇನು? ಎರಡು ತೀರ್ಪು, ಎರಡು ಕಡೆಯಿಂದಲೂ ದುಡ್ಡು ತೆಗೆದುಕೊಂಡದ್ದು. ನಿನ್ನ ಮೇಲೆ ಬರುತ್ತಿದ್ದ ಕಾಗದ ಪತ್ರಗಳಿಗೆ ನಮ್ಮ ಕಾರ್ಯಾಲಯದಲ್ಲಿ ಬೇರೆಯೊಂದು ಫೈಲನ್ನೇ ತೆಗೆಯಬೇಕಾಯಿತು. ನಾಳೆ ವ್ಯವಹಾರ ಕೋರ್ಟಿಗೆ ಹೋದರೆ ನಮ್ಮ ತಲೆ ನಾವು ಕಾಯ್ದುಕೊಳ್ಬೇಕಲ್ಲ. ಇದರಿಂದ ನನ್ನ ಗತಿ ಏನಾಗಬಹುದೆಂದು ಯೋಚಿಸಿದೆಯಾ?
1: ಯೋಚಿಸಿದೆ.
0: ಕೆಲಸದಿಂದ ಡಿಸ್ಮಿಸ್ ಆಗಬಹುದೆಂದು. ಅದು ನಿನಗೆ ಸಮ್ಮತವೇ?
1: ಪೂರ್ಣವಾಗಿ ಸಮ್ಮತ. ನನಗಾಗಿ ಸಮ್ಮತ, ಲೋಕಕ್ಕಾಗಿ ಸಮ್ಮತ.
0: ನಿನ್ನ ಅಧಿಕಾರ ದರ್ಪದ ರಥದ ಗಾಲಿಗೆ ಸಿಕ್ಕಿ ಎಷ್ಟು ಸಂಸಾರ ನುಚ್ಚು ನೂರಾಗಿದೆ ಬಲ್ಲಯ್ಯ. ಎಷ್ಟು ಜನ ನಿರಪರಾಧಿಗಳು ಮನೆ ಮಠವಿಲ್ಲದೆ ಭಿಕಾರಿಗಳಾಗಿದ್ದಾರೆ ಬಲ್ಲಯ್ಯ. ಕೈಯಲ್ಲಿ ಅಧಿಕಾರವಿದೆ ಎಂದು ಜನ ಹಿಂಸೆಯನ್ನಾರಂಭಿಸಿದರೆ ಎಷ್ಟು ದಿವಸ ನಡೆಯುತ್ತದೆ? ನನ್ನನ್ನು ತುಳಿದೆ, ರಾಯರು ತಮ್ಮ ದೈವೀ ಗುಣದಿಂದ ಹಾಕುತ್ತಿದ್ದ ಅನ್ನಕ್ಕೆ ಕಲ್ಲು ಬೆರೆಸುತ್ತಿದ್ದೆ, ಮನೆ ಬಿಟ್ಟು ದೂಡಿದೆ, ಸ್ವಂತ ತಮ್ಮನ ಹೆಂಡತಿಯನ್ನು ಕಟು ನುಡಿಗಳಿಂದ ಆಹುತಿ ತೆಗೆದುಕೊಂಡೆ, ಅವನು ದಿಕ್ಕಿಲ್ಲದೆ ಪರದೇಶಿಯಂತೆ ಅಲಿಯುವ ಹಾಗೆ ಮಾಡಿದೆ, ಹೆತ್ತು ಹೊತ್ತ ತಾಯಿಯೇ ಕಣ್ಣೀರು ಕಾಲುವೆಯಲ್ಲಿ ನಿತ್ಯ ಮೀಯುವಂತೆ ಮಾಡಿದೆ. ಈಗ ಅಧಿಕಾರಿ, ದೊಡ್ಡ ಮ್ಯಾಜಿಸ್ಟ್ರೇಟ್, ಬೇಕಾದವರನ್ನು ಜೈಲಿಗೆ ಕಳುಹಿಸಬಲ್ಲೆ, ಹಾಗೆ ಕಳುಹಿಸ್ತಾ ಇರುವೆ. ಲಂಚ ಕೊಡಲಿಲ್ಲವೆಂದು ಕಕ್ಷಿಗಾರರನ್ನು ಕೊಲ್ತಾ ಇರುವೆ. ನಿನ್ಗಾಗ ಶುಕ್ರದೆಶೆ, ಈಗ ಯಾವ ದೆಶೆ? ಶನಿದೆಶೆ.
1: ನಿಜ ನಿಜ ವೆಂಕಟೇಶ, ನಿನ್ನ ಮಾತೆಲ್ಲವೂ ಸತ್ಯ. ಆದರೆ ನನಗೆ ದಯೆ ತೋರಲಾರಯ್ಯ. ನನ್ನೆಲ್ಲ ಅಪರಾಧಗಳನ್ನು ಕ್ಷಮಿಸಿ ನನ್ನನ್ನು ಬದುಕಿಸಲಾರಯ್ಯ.
0: ನಿನ್ನಲ್ಲಿ ನನಗೆ ದಯೆಯಿಲ್ಲ, ಮರುಕವೂ ಇಲ್ಲ, ಕರುಣೆಯೂ ಇಲ್ಲ. ಒಂದು ದಿವಸ ನೀನೂ ಇಂತಹ ಗೊಂದಲಕ್ಕೆ ಬೀಳುವೆ ಎಂದು ನನಗೆ ಗೊತ್ತಿತ್ತು. ನನ್ನನ್ನು ಕಸಕ್ಕಿಂತ ಕಡೆಯಾಗಿ ಕಾಣುತ್ತಿದ್ದ ನೀನು ಮೊಣಕಾಲೂರಿ ಒಂದು ದಿನ ನನ್ನ ಕೃಪಾಭಿಕ್ಷೆ ಬೇಡುವೆ ಎಂದು ನನಗೆ ಗೊತ್ತಿತ್ತು. ಅದು ನಿನ್ನ ಕಾಲ, ಇದು ನನ್ನ ಕಾಲ. ನನ್ನ ಕಾಲ ಬಂದಾಗ ನಿನಗೆ ಚೆನ್ನಾಗಿ ಬುದ್ಧಿ ಕಲಿಸಬೇಕೆಂದು ನಿರ್ಧರಿಸಿದ್ದೆ. ಈಗ ಕಾಲ ಬಂದಿದೆ, ಬುದ್ಧಿ ಕಲಿಸುವೆ. ನಿನ್ನ ಹಳೆಯ ಬೋರ್ಡನ್ನು ನೀನು ಹುಡುಕಿಕೊಂಡು ಹೋಗುವಂತೆ ಮಾಡುವೆ. ನನಗೆ ನಿಲ್ಲುವುದಕ್ಕೆ ಹೆಚ್ಚು ವೇಳೆ ಇಲ್ಲ ಎಂದು ಹೇಳಿ ಹೊರಟೇ ಬಿಟ್ಟ.
2: ರಾಮಚಂದ್ರ ಮಾತುಗಾಣದಾದ. ಭಯದಿಂದ ಮುಖವೆಲ್ಲ ಬಿಳುಪೇರಿ ಬೆವರು ಹನಿಗಳು ಹಣೆಯನ್ನು ಸಾಲುಗಟ್ಟಿದವು. ಮೈಯಲ್ಲಿ ನಡುಕ ಹುಟ್ಟಿತು. ಹೋಗಿ ಬರ್ತೇನಮ್ಮ ಶಾಂತ, ಸಾಧ್ಯವಾದರೆ ನಿನ್ನ ಯಜಮಾನರಿಗೆ ಒಂದು ಮಾತು ಹೇಳಿ ನೋಡು, ಆಗಲಣ್ಣ ಎಂದು ಹೇಳಿದಳು. ಅವನ ಕರುಣಾಜನಕ ಸ್ಥಿತಿ ಅವಳ ಕಣ್ಣುಗಳಲ್ಲಿ ನೀರು ತರಿಸಿತ್ತು. ವೀಳ್ಯದಲ್ಲೇ ಮಡಿಸಿಕೊಡುತ್ತಾ ಶಾಂತ ಮೆಲ್ಲನೆ ಮಾತು ತೆಗೆದಳು. ರಾಮಣ್ಣನ ವಿಚಾರ ಏನು ಮಾಡ್ತೀರಿ?
1: ಯಾವ ರಾಮಣ್ಣ?
2: ಯಾವ ರಾಮಣ್ಣ ಅಂದರೆ ನಿಮ್ಮ ಭಾವ ರಾಮಣ್ಣ.
1: ನನಗೆ ರಾಮಣ್ಣ ಅನ್ನುವ ಹೆಸರಿನ ಭಾವನೆ ಇಲ್ಲ.
2: ಹಾಸ್ಯ ಸಾಕು ಅಂದರೆ ಹೇಳಿ. ಹೇಳುವುದನ್ನೆಲ್ಲ ಬೆಳಿಗ್ಗೆ ಹೇಳಿದ್ದೇನಲ್ಲ, ಬಹಳ ಕೆಟ್ಟು ಹೋಗುತ್ತಾನಂತಲ್ಲ.
1: ಹೌದು, ಕೆಲಸ ಹೋಗ್ತದೆ.
2: ನೀವು ಉಳಿಸಬಹುದು, ಯಾತಕ್ಕೆ ಉಳಿಸಬಾರ್ದು?
1: ಯಾಕೆ ಉಳಿಸಬೇಕು?
2: ಅವನು ಇತರರ ಮನೆ ಹಾಳು ಮಾಡುವ ಪವಿತ್ರ ಕೆಲಸವನ್ನು ಮುಂದುವರಿಸಲೆಂದೇ?
1: ಇಂತಹ ಧರ್ಮಬುದ್ಧಿ ನನ್ನಲ್ಲಿಲ್ಲ.
2: ಅವನೇನೋ ತಪ್ಪು ನಡೆದಿದ್ದ, ತಿದ್ದುವುದಕ್ಕೆ ನಿಮಗೆ ಅವಕಾಶವಿರುವಾಗ ನೀವೇತಕ್ಕೆ ತಿದ್ದಬಾರ್ದು?
1: ಇದು ತಿದ್ದು ಅವಕಾಶವಲ್ಲ,
2: ಪ್ರತೀಕಾರದ ಅವಕಾಶ. ಇಂದು ನಾನೇ ಅವನಾಗಿ ಅವನೇ ನಾನಾಗಿದ್ದರೆ
1: ಏನು ಮಾಡ್ತಾ ಇದ್ದ ಗೊತ್ತೇ?
2: ಗೊತ್ತು, ಅದನ್ನೇ ನಾನು ಮಾಡಬೇಕೆಂದಿರುವುದು. ನೀವು ಅವನನ್ನು ಭಾವನಲ್ಲ ಎನ್ನಬಹುದು, ನಾನು ಅಣ್ಣನಲ್ಲ ಎನ್ನಲಾಗುವುದೇ?
1: ಆಗುವುದು, ಆಗಬೇಕು.
2: ನಿನಗಾಗಿರುವ ಚಿತ್ರಹಿಂಸೆಯನ್ನು ನಾನು ಮರೆತಿರುವೆನೆಂದು ಭಾವಿಸಿರುವೆಯಾ?
1: ನಾನು ಅವುಗಳನ್ನು ಮರ್ತಿದ್ದೇನೆ.
2: ನಿನ್ನದು ದೊಡ್ಡ ಗುಣ, ಆದರೆ ನಾನು ಮರ್ತಿಲ್ಲ.
1: ಅದು ಹೋಗಲಿ, ನನಗಾಗಿ ನೀವು ಅವನನ್ನು ಬದುಕಿಸಬೇಕು.
2: ವಿಷಯ ನನ್ನ ಕೈ ಮೀರಿದೆ, ಪ್ರಯತ್ನಪಟ್ಟರೂ ಸಫಲವಾಗುವ ಹಾಗಿಲ್ಲ. ಹೈಕೋರ್ಟಿನ ತನಕ ಪಾರ್ಟಿಗಳೇ ದೂರು ತೆಗೆದುಕೊಂಡು ಹೋಗಿದ್ದಾರೆ.
1: ನೀವು ರಾಜಿ ಮಾಡಿಸಬಹುದಂತಲ್ಲ,
2: ಏನಾದರೂ ಮಾಡಿದರೆ ನನಗೋಸ್ಕರ ಇಷ್ಟು ಮಾಡಿ. ನಿಮ್ಮ ಉಪಕಾರದ ರಣಕ್ಕೆ ಸಿಕ್ಕುವುದಕ್ಕಿಂತಲೂ ರಾಮಣ್ಣನಿಗೆ ಹೆಚ್ಚು ಶಿಕ್ಷೆ ಬೇಕೆ?
1: ಆ ಮಾತು ವೆಂಕಟೇಶನ ಮನಸ್ಸಿನ ಮೇಲೆ ಪರಿಣಾಮವನ್ನುಂಟು ಮಾಡಿತು.
2: ರಾಮಚಂದ್ರನ ಭವಿಷ್ಯವನ್ನು ನಿರ್ಣಯಿಸುವ ಶಕ್ತಿ ತನಗುಂಟಾಯಿತಲ್ಲ ಎಂದು ಹಿಗ್ಗಿದ. ಹೆಂಡತಿಯ ಮಾತನ್ನು ಮೀರುವ ಹಾಗಿರಲಿಲ್ಲ. ಮೊದಮೊದಲು ಪ್ರತೀಕಾರದ ಆಸೆ ಮನಸ್ಸಿನಲ್ಲಿ ಗರ್ಜಿಸ್ತಾ ಇದ್ರೂ ರಾಯರ ಮನೆ ಸೇರಿ ತಾನೂ ಬದುಕಿ ಬೆಳೆದು ಬಾಳಿದುದನ್ನು ಜ್ಞಾಪಿಸಿಕೊಂಡ. ರಾಮಚಂದ್ರನಿಗೋಸುಗ ತಾನು ಪ್ರಯತ್ನಿಸದಿದ್ದರೂ ರಾಯರ ದಿವ್ಯ ಸ್ಮೃತಿಗಾಗಿ ಪ್ರಯತ್ನಿಸಲು ನಿಶ್ಚಯಿಸಿದ. ಪ್ರಯತ್ನ ಫಲಿಸಿತು. ಪಾರ್ಟಿಗಳು ರಾಜಿಗೊಪ್ಪಿಕೊಂಡು ಹೈಕೋರ್ಟಿಗೆ ಹಾಕಿದ್ದ ಮನವಿಯನ್ನು ಹಿಂದಕ್ಕೆ ತೆಗೆದುಕೊಂಡರು. ಹೈಕೋರ್ಟಿನ ನ್ಯಾಯಾಧೀಶರು ರಾಮಚಂದ್ರನ ಇತರ ವ್ಯವಹಾರಗಳಿಗೆ 5 ವರ್ಷ ಸಂಬಳವನ್ನು ಹೆಚ್ಚಿಸಕೂಡದೆಂದು ವಿಧಿಸಿ ಬೆಂಗಳೂರಿನಿಂದ ದೊಡ್ಡಬಳ್ಳಾಪುರಕ್ಕೆ ವರ್ಗಾಯಿಸಿಬಿಟ್ರು. ಸುದ್ದಿ ರಾಮಚಂದ್ರನಿಗೆ ಮುಟ್ಟಿತು. ಅವನ ಮನಸ್ಸಿನಿಂದ ದೊಡ್ಡ ಹೊರೆಯನ್ನಿಳುಹಿಸಿದಂತಾಯಿತು. ನಾಚಿಗೆಯಿಂದ ತಲೆ ತಗ್ಗಿಸಿದ. ಯಾರನ್ನು ತಾನು ಕೇವಲ ನಿಕೃಷ್ಟವಾಗಿ ಕಾಣುತ್ತಿದ್ದೇನೋ ಅವರಿಂದಲೇ ಇಂತಹ ಉಪಕಾರವನ್ನು ಪಡೆಯಬೇಕಾಯಿತಲ್ಲ. ಯಾರನ್ನು ಮನೆ ಬಿಟ್ಟು ಹೊಡೆದೋಡಿಸಿದ್ನೋ ಅವರೇ ತನ್ನ ಮನೆಯನ್ನು ಉಳಿಸಬೇಕಾಯಿತಲ್ಲ ಎಂದು ಯೋಚಿಸಿದ. ತನ್ನ ಹಿಂದಿನ ಮತ್ತು ಅಧಿಕಾರದ ಪ್ರಕರಣಗಳೆಲ್ಲ ಜ್ಞಾಪಕಕ್ಕೆ ಬಂದವು. ಜೊತೆಯಲ್ಲಿ ತಡೆಯಲಾರದಷ್ಟು ದುಃಖ ಉಕ್ಕಿ ಬಂದಿತು. ಒಂದು ಕಡೆ ಮೀನಾಕ್ಷಮ್ಮನವರು ತನಗೆ ಮಾಡಿದ ಉಪಕಾರದ ಸ್ಮೃತಿ, ಮತ್ತೊಂದು ಕಡೆ ನಾನು ಲಕ್ಷ್ಮಣನಿಗೂ ಅವನ ಹೆಂಡತಿಗೂ ಮಾಡಿದ ಅಪಕಾರದ ಸ್ಮೃತಿಗಳು ಬಂದವು. ಪಶ್ಚಾತ್ತಾಪದಿಂದ ಮನಸ್ಸು ಬೆಂದು ಹಗುರವಾಯಿತು. ಅಂದೇ ವೆಂಕಟೇಶಯ್ಯನಿಗೆ ಕೃತಜ್ಞತೆಯನ್ನು ಅರ್ಪಿಸಿ ಹೃತ್ಪೂರ್ವಕವಾದ ಒಂದು ಕಾಗದ ಬರೆದ. ಮೈಸೂರಿನಲ್ಲಿ ವೈಣಿಕ ಶಿಖಾಮಣಿ ವೀಣೆ ಶೇಷಣ್ಣನವರ ಮನೆಯೆಂದರೆ ಸಂಗೀತ ಕಲಾ ಪ್ರೇಮಿಗಳಿಗೊಂದು ಯಾತ್ರಾಸ್ಥಳ. ಶೇಷಣ್ಣನವರು ಸ್ವಯಂ ಪ್ರತಿಭಾಶಾಲಿಗಳಾದ ಸಂಗೀತ ಕಲಾವಿದರಾದುದಲ್ಲದೆ ಸಂಗೀತ ಕಲೆಯ ರಕ್ಷಕರೂ ಪೋಷಕರೂ ಆಗಿದ್ದರು. ಅವರ ಮನೆ ಸಂಗೀತದ ಒಂದು ವಿಶ್ವವಿದ್ಯಾನಿಲಯದಂತಿತ್ತು. ಸಂಗೀತಾಭ್ಯಾಸ, ಚರ್ಚೆ, ಪಾಠ, ಪ್ರವಚನಗಳು ಯಾವಾಗಲೂ ನಡೆಯುತ್ತಲೇ ಇದ್ದವು. ಶೇಷಣ್ಣನವರದ್ದು ಮಗುವಿನಂತಹ ಸ್ವಭಾವ. ಯಾರು ಹೋಗಿ ಕೇಳಲಿ, ಬೇರೆ ಮಾತನಾಡದೆ ವೀಣೆ ನುಡಿಸಿ ಆನಂದ ಪಡಿಸುತ್ತಿದ್ದರು. ಶೇಷಣ್ಣನವರು ಮೈಸೂರಿನ ಮಹಾಪ್ರಭುಗಳ ಆಸ್ಥಾನದಲ್ಲಿ ಭಕ್ಷಿ ಸ್ಥಾನವನ್ನು ಅಲಂಕರಿಸಿದ್ದರು. ಪ್ರಭುಗಳ ಮುಂದೆ ಯಾರ ಕಚೇರಿಯಾಗಬೇಕಾದರೂ ಅವರು ಶೇಷಣ್ಣನವರ ಅಪ್ಪಣೆಯನ್ನು ಪಡೆಯಬೇಕಾಗಿತ್ತು. ಹೊರಗಿನಿಂದ ಬರುತ್ತಿದ್ದ ವಿದ್ವಾಂಸರು ಇದನ್ನೊಂದು ಪರೀಕ್ಷೆ ಎಂದು ಭಾವಿಸದೆ ಸಂತೋಷವಾಗಿ ಶೇಷಣ್ಣನವರ ಮುಂದೆ ಹಾಡಿ ಅವರ ವಿಶ್ವಾಸವನ್ನು ಸಂಪಾದಿಸ್ತಾ ಇದ್ದರು. ಅವರ ಮನೆಯ ಕಚೇರಿಗಳು ಸಾರ್ವಜನಿಕ ಸಭೆಗಳೇ ಆಗುತ್ತಿದ್ದವು. ಹೊರಗಿನಿಂದ ಉಸಿರಾಡಲು ಗಾಳಿ ಕೂಡ ಬರದಂತೆ ಜನ ಕಿಕ್ಕಿರಿದು ನೆರೆಯುತ್ತಿದ್ದರು. ಕಿಟಕಿ ಬಾಗಿಲುಗಳಲ್ಲಿ ಕೂಡ ಜನ ತುಂಬುತ್ತಿದ್ದರು. ಪಾಲ್ಘಾಟಿನಿಂದ ಯಾರೋ ದೊಡ್ಡ ಭಾಗವತರು ಬಂದಿರುವುದಾಗಿಯೂ ಶೇಷಣ್ಣನವರ ಮನೆಯಲ್ಲಿ ಅಂದು ಹಾಡುವುದಾಗಿಯೂ ಹೇಗೋ ಸುದ್ದಿ ಹಬ್ಬಿಬಿಟ್ಟಿತ್ತು. ಜನ ಎಂದಿನಂತೆ ಬಂದು ತುಂಬಿಬಿಟ್ಟಿದ್ದರು. ಅರಮನೆಯ ಮತ್ತು ಸರ್ಕಾರದ ಅಧಿಕಾರಿಗಳು, ಮಂಡಿಪೇಟೆಯ ಸಾಹುಕಾರರು, ಸಂಗೀತ ವಿದ್ವಾಂಸರು, ಕಾಲೇಜಿನ ಪ್ರೊಫೆಸರುಗಳು, ವಿದ್ಯಾರ್ಥಿಗಳು ಬಂದು ನೆರೆದಿದ್ದರು. ಮೊದಲು 4 ಮಾತುಗಳಲ್ಲಿ ಲಾಯರ್ ಸುಬ್ಬರಾಯರು ಭಾಗವತರ ಪರಿಚಯ ಮಾಡಿಕೊಟ್ರು. ಶೇಷಣ್ಣನವರ ಮನೆಯ ಕಚೇರಿಗಳಲ್ಲಿ ತಪ್ಪದೆ ಬರುತ್ತಿದ್ದವರಲ್ಲಿ ಲಾಯರ್ ಸುಬ್ಬರಾಯರೊಬ್ಬರು. ಅವರ ಬೂಟಾ ರುಮಾಲು, ಕರಿಯ ನಿಲುವಂಗಿ, ಅಜಾನುಬಹುವಾದ ದೇಹ, ದಪ್ಪ ಗಂಟಲನ್ನು ಯಾರೂ ಮರೆಯುವ ಹಾಗಿರಲಿಲ್ಲ. ಸುಬ್ಬರಾಯರು ಸಂಗೀತಗಾರರೂ ಆಗಿರಲಿಲ್ಲ, ಸಂಗೀತ ಶಾಸ್ತ್ರವನ್ನು ತಿಳಿದವರೂ ಆಗಿರಲಿಲ್ಲ. ಅವರಿಗೆ ಸಂಗೀತಕ್ಕಿಂತಲೂ ಸಂಗೀತಗಾರರನ್ನು ಕಂಡರೆ ಬಹಳ ಪ್ರೇಮ. ಸಂಗೀತಗಾರರ ಸ್ನೇಹ ಬೆಳೆಸುವುದು, ಸದಾ ಅವರನ್ನು ಕಂಡವರಲ್ಲಿ ಹೊಗಳುವುದು, ಅವರು ಎಲ್ಲಿ ಹಾಡಲಿ ಅಲ್ಲಿ ಹೋಗಿ ಸಭಾಲಂಕಾರ ಮಾಡುವುದು, ಅವರನ್ನು ಮನೆಗೆ ಕರೆದುಕೊಂಡು ತೈಲಾಭ್ಯಂಜನ ಮಾಡಿಸಿ ಹಬ್ಬದೂಟ ಹಾಕಿಸುವುದು, ಸಂಗೀತ ಸಭೆಗಳಲ್ಲಿ ಅವರ ಪರಿಚಯ ಮಾಡಿಸುವುದು, ಹೀಗೆ ಸಂಗೀತ ಪ್ರಪಂಚದಲ್ಲಿ ಮುಂದಕ್ಕೆ ಬಂದಿದ್ದರು. ಇವರು ಪಾಲ್ಗಾಟಿನವರು, ಭಾರಿ ವಿದ್ವಾಂಸರು. ಇವರ ಹೆಸರು ಪಾಲ್ಗಾಟ್ ವೆಂಕಟರಾಮ ಭಾಗವತರು ಎಂದು. ದೊಡ್ಡ ದೊಡ್ಡ ಸಭೆಗಳಲ್ಲಿಯೂ ರಾಜಸ್ಥಾನಗಳಲ್ಲಿಯೂ ಕಚೇರಿ ಮಾಡಿ ಕಿಲ್ಲತ್ತು ತೋಡಗಳನ್ನು ಪಡೆದಿದ್ದಾರೆ. ಇಂತಹ ವಿದ್ವಾಂಸರ ಸಂಗೀತ ಕೇಳುವ ಅವಕಾಶ ಸಿಕ್ಕಿದ್ದು ನಮ್ಮ ಪುಣ್ಯ ಎಂದು ಸುಬ್ಬರಾಯರು ಹೇಳಿ ಮುಗಿಸಲು ಭಾಗವತರು ತಂಬೂರಿಯನ್ನು ಶ್ರುತಿ ಮಾಡಲಾರಂಭಿಸಿದರು. ಭಾಗವತರಿಗೆ ಮಧ್ಯ ವಯಸ್ಸು, ಮೈಬಣ್ಣ, ವಿಭೂತಿ ಒಮ್ಮೆಲೆ ಅಮಾವಾಸ್ಯ ಹುಣ್ಣಿಮೆಗಳ ನೆನಪನ್ನು ತರುತ್ತಿದ್ದವು. ಕೈಯಲ್ಲಿ ಚಿನ್ನದ ಗಂಟೆ ಕಟ್ಟಿದ ಕೆಂಪಿನ ಬಳೆ, ಕುತ್ತಿಗೆಯಲ್ಲಿ ರುದ್ರಾಕ್ಷಿ ಹಾಕಿದ ಚಿನ್ನದ ಸರ, ಕಿವಿಗಳಲ್ಲಿ ವಜ್ರದ 10 ಕಳಕುಗಳು, ಬೆರಳುಗಳಲ್ಲಿ 3 ವಜ್ರ, ಕೆಂಪಿನ ಉಂಗುರಗಳು. ಭಾಗವತರನ್ನು ನೋಡಿದವರು ಅವರು ರತ್ನಪಡಿ ವ್ಯಾಪಾರ ಮಾಡುವ ಸರಾಫರೆಂದು ಪ್ರಮಾಣ ಮಾಡಬಹುದಾಗಿತ್ತು. ತಂಬೂರಿ ಶ್ರುತಿಯಾಯಿತು. ಭಾಗವತರು ಹಾಡಲಾರಂಭಿಸಿದರು. ಕೆಮ್ಮಿ ಕೇಕರಿಸಿ ಗಂಟಲನ್ನು ಸರಿಪಡಿಸಿಕೊಂಡು ಮಧ್ಯೆ ಮಧ್ಯೆ ಮೆಣಸಿನ ಕಾಳನ್ನು ಬಾಯಿಗೆ ಹಾಕಿಕೊಂಡು ತಮ್ಮ ಭಾಗವತರ ಶ್ರುತಿ, ತಂಬೂರಿಯ ಶ್ರುತಿ ಎರಡೂ ಅಕ್ಕಪಕ್ಕದಲ್ಲಿ ಹೋಗಲಾರಂಭಿಸಿದವು. ವಾತಾಪಿ ಗಣಪತಿಂಬಜೆ ಹಾಡಿ ಕಾಂಬೋದಿಯಲ್ಲಿ ಯವರಿಮಾಟ ಕೀರ್ತನೆಯನ್ನು, ಮುಖಾರಿಯಲ್ಲಿ ಏಲಾವತಾರ ಕೀರ್ತನೆಯನ್ನು ಹಾಡಿ ಪಂತುವರಾಳಿ ರಾಗವನ್ನು ಸ್ವಲ್ಪ ಆಲಾಪಿಸಿ ರಘುವರನನ್ನು ಕೀರ್ತನೆಯನ್ನು ಹಾಡಿದರು. ಭಾಗವತರ ಶರೀರದಲ್ಲಿ ಸುನಾದ ಸಂಪತ್ತಿಲ್ಲದಿದ್ದರೂ ಅವರು ಹಾಡುವ ಮಾರ್ಗದಲ್ಲಿ ಒಂದು ಹೆಚ್ಚುಗಾರಿಕೆಯಾಗಿತ್ತು. ತಾಳ ನಿಲುಗಡೆಗಳು ಲೆಕ್ಕಾಚಾರವಾಗಿ ಖಚಿತವಾಗಿದ್ದವು. ಸ್ವರಪ್ರಸ್ತಾರ ರಾಗ ಕೀರ್ತನೆ ಭಾವಗಳನ್ನು ಮರೆಯಿಸುತ್ತಿದ್ದರೂ ಗಂಭೀರವಾಗಿ ಸವಿಸ್ತಾರವಾಗಿದ್ದವು. ಕುಳಿತವರು ತಲೆದೂಗಿದರು. ಶೇಷಣ್ಣನವರೇ ಆಗಾಗ್ಗೆ ಭಲೇ ಭಲೇ ಎಂದನ್ನುತ್ತಿದ್ದರು. ಮುಂದೆ ಭಾಗವತರು ಸವಿಸ್ತಾರ ರಾಗಾಲಾಪನೆಗೆ ತೋಡಿಯನ್ನು ತೆಗೆದುಕೊಂಡರು. ಅವರ ಹಾಡಿಕೆಯಲ್ಲಿ ರಾಗ ಲಕ್ಷಣವನ್ನು ಅತಿಕ್ರಮಿಸಿದ ಗಾಂಭೀರ್ಯ ಕಂಡುಬಂತು. ಭಾಗವತರು ಅಂಶವನ್ನು ಮಧ್ಯಮಕ್ಕೂ ದೈವತಕ್ಕೂ ಬದಲಾಯಿಸಿಕೊಳ್ಳುತ್ತಾ ಘನವಾಗಿ ಹಾಡಿದರು. ಅವರು ಹಾಡಿಕೆಯಲ್ಲಿ ಪಂಚಮವನ್ನು ಆರೋಹದಲ್ಲಿಯಾಗಲಿ ಅವರೋಹದಲ್ಲಿಯಾಗಲಿ ಉಪಯೋಗಿಸಲಿಲ್ಲ. ರಾಗಾಲಾಪನೆ ಮುಗಿದಿರಲು ಭಾಗವತರ ಸಮೀಪದಲ್ಲಿದ್ದ ಒಬ್ಬ ಸಂಗೀತಗಾರರು ಅವರೋಹದಲ್ಲಿ ಪಂಚಮವನ್ನು ಹಚ್ಚಬಹುದಲ್ವೇ ಭಾಗವತರೇ ಎಂದು ಪ್ರಶ್ನಿಸಿದರು. ಭಾಗವತರು ಮೋರೆಯನ್ನು ಕಹಿ ಮಾಡಿಕೊಂಡು ತೋಡಿ ರಾಗವನ್ನು ಹಾಡುವುದೇ ಹೀಗೆ, ಬೇರೆ ರೀತಿ ಹಾಡಿದರೆ ಅದು ಬೇರೆ ರಾಗವಾಗುತ್ತದೆ ಎಂದು ಪ್ರಶ್ನೆ ಕೇಳಿದವರ ಮುಖಮುರಿದರು. ಪ್ರಶ್ನೆ ಕೇಳಿದ ಸಂಗೀತಗಾರರು ಭಾಗವತರ ಆಟಾಟೋಪಕ್ಕೆ ಬೆದರಿ ಸುಮ್ಮನಾಗಿಬಿಟ್ಟರು. ಶೇಷಣ್ಣನವರೊಮ್ಮೆ ಸೂಕ್ಷ್ಮವಾಗಿ ಶ್ರಾವಕರನ್ನು ಅವಲೋಕಿಸಿದರು. ಭಾಗವತರ ಹಿಂಬದಿಗೆ ಕುಳಿತಿದ್ದ ಭಿಕ್ಷುಕ ರೂಪದ ಒಬ್ಬ ಮುಂದೆ ಬಂದ. ಕುಳಿತಿದ್ದ ಸಂಗೀತಗಾರರು ಇವನಿಗೇನು ಇಲ್ಲಿ ಕೆಲಸ ಎಂದುಕೊಂಡರು. ಮುಂದೆ ಬಂದವನನ್ನು ನೋಡಿ ಜನ ನಗಲಾರಂಭಿಸಿದರು. ಅವನ ಹರಕು ಮುರುಕು ಗಡ್ಡ, ಅದರ ಮೇಲೆ ಬೆಳೆದಿದ್ದ ಬಿಳಿಯ ಕೂದಲಿನ ತೇಪೆ ಎಲ್ಲರಿಗೂ ನಗೆ ಬರಿಸಿದವು. ಮುಂದೆ ಬಂದವ ಭಾಗವತರನ್ನುದ್ದೇಶಿಸಿ, ತೋಡಿ ಹಾಡುವುದು ಹಾಗಲ್ಲ, ನನ್ನ ಉದ್ದಟತನ ಕ್ಷಮಿಸಬೇಕು, ತಾವು ಹಾಡಿದ್ದು ಸರಿಯಲ್ಲ ಎಂದ. ಹಿಂದೆ ಕುಳಿತಿದ್ದವರೆಲ್ಲ ಜರುಗಿಕೊಂಡು ಮುಂದಕ್ಕೆ ಬಂದರು. ಭಾಗವತರು ತಿರಸ್ಕಾರದಿಂದ ಅವನನ್ನು, ನಿನಗೇನು ಗೊತ್ತಿದೆ ಸಂಗೀತ, ನಾನು ಹಾಡಿದ್ದು ತಪ್ಪು ಎಂದು ಹೇಗೆ ಹೇಳುವೆ ಎಂದು ಕೈಗೆ ಕಟ್ಟಿದ ಚಿನ್ನದ ಗಂಟೆಯನ್ನು ಮೆರೆಸಿದರು. ಜನ ಹೊಸಬನನ್ನು ನೋಡಿ ತಿರಸ್ಕಾರದಿಂದ ನಕ್ಕಿತು. ಅಠಾಣ ಬೇಗಡೆ ಹಾಡಿದ ಹಾಗೆ ಹಾಡಿದ್ರಿ. ಆ ರಾಗದಲ್ಲಿ ಪ್ರಧಾನವಾದದ್ದು ಶೋಕ ಮತ್ತು ಕರುಣಾರಸ. ತಾವು ತೋರಿದ್ದು ಅದ್ಭುತ ಮತ್ತು ಭಯಾನಕರಸ. ತಾವು ಹಾಡಿದ್ದೇ ಸರಿ ಎಂದಿರಿ. ಪ್ರಶ್ನೆ ಕೇಳಿದವರನ್ನೂ ಹಂಗಿಸಿದ್ರಿ. ಅಪ್ಪಣೆಯಾದರೆ ಬೇರೆ ರೀತಿಯಾಗಿಯೂ ಅವರೋಹದಲ್ಲಿ ಪಂಚಮ ಹಚ್ಚಿ ಹಾಡಬಹುದೆಂದು ನಾನು ತೋರಿಸ್ತೇನೆ ಎಂದ. ಭಾಗವತರು ಬೆಂಕಿಯಾಗಿ ಬಿಟ್ಟರು. ಈ ಭಿಕಾರಿ ಏನು ಹಾಡುವನು ಎಂದುಕೊಂಡು ಹೂ ಎಂದು ಹೂಂಕರಿಸಿ ತಂಬೂರಿಯನ್ನು ಮುಂದೆ ತಳ್ಳಿದರು. ಹೊಸಬ ಭಕ್ತಿಯಿಂದ ತಂಬೂರಿಯನ್ನು ಕೈಗೆ ತೆಗೆದುಕೊಂಡು ಕಣ್ಣಿಗೊತ್ತಿಕೊಂಡು ಶಾರೀರ ಶ್ರುತಿಗೆ ಸೇರಿಸಿ ಹಾಡಲು ಮೊದಲಿಟ್ಟ. ಸ್ವಲ್ಪ ಹೊತ್ತಾಯಿತು. ಭಾಗವತರು ಮುಂದಕ್ಕೆ ಬಂದರು. ಅರ್ಧ ಗಂಟೆಯಾಯಿತು. ಭಾಗವತರು ವಸ್ತ್ರದಿಂದ ಕಣ್ಣೀರೊರೆಸಿಕೊಳ್ಳುತ್ತಿದ್ದರು. ಒಂದು ಗಂಟೆಯಾಯಿತು. ಎಲ್ಲರೂ ಮೈಮರೆತು ಹೊಸಬನ ಹಾಡಿಕೆಯಲ್ಲಿ ಲೀನವಾಗಿ ಬಿಟ್ಟಿದ್ದರು. ಅವನು ತಂಬೂರಿಯನ್ನು ಕೆಳಗಿಟ್ಟಾಗಲೇ ಅವರಿಗೂ ಎಚ್ಚರ. ಭಾಗವತರು ಎದ್ದು ನಿಂತರು. ಕೈಯಲ್ಲಿದ್ದ ತೋಡವನ್ನು ತೆಗೆದು ಹೊಸಬನ ಮುಂದಿಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ಟರು. ಎಲ್ಲರೂ ಈ ಮಾರ್ಪಾಟನ್ನು ನೋಡಿ ಬೆರಗಾಗಿ ಬಿಟ್ಟರು. ಶೇಷಣ್ಣನವರು ಆನಂದಾಶ್ರುಗಳನ್ನು ಸೇರಿಸಿ ನಿವಾರಿಸಿಕೊಂಡು ಹೊಸಬನನ್ನು ಅಪ್ಪಿ ಮಾತನಾಡಿಸಿದರು. ತಾವು ಯಾರು ಸ್ವಾಮಿ? ತಮ್ಮ ಊರು ಯಾವುದು? ತಮ್ಮ ಗುರುಗಳು ಯಾರು? ನಾನೊಬ್ಬ ಅನಾಮಧೇಯ. ನನ್ನ ಗುರುಗಳು ಮಹಾವಿದ್ವಾನ್ ತಂಜಾವೂರು ಕೃಷ್ಣಯ್ಯನವರು. ನೀವು ನನ್ನ ಗುರುಗಳ ಶಿಷ್ಯರೇನೆ? ಹಾಗಾದರೆ ನನಗೆ ಅಣ್ಣಂದಿರಾದ್ರಿ ಎಂದು ಭಾಗವತರು ಹೊಸಬನನ್ನು ಅಪ್ಪಿದರು. ಹೊಸಬನಿಗೂ ಆನಂದವಾಯಿತು. ಶೇಷಣ್ಣನವರು ಮುಂದೆ ಕೇಳಿದರು. ತಮ್ಮ ಪರಿಚಯ ಮಾಡಿಕೊಡಲಿಲ್ವಲ್ಲ. ನಾನು ಮೈಸೂರಿನವನೇ. ನನ್ನ ಹೆಸರು ಲಕ್ಷ್ಮಣರಾಯ ಎಂದು ಹೇಳಿದ ಕೂಡಲೇ ಅಣ್ಣ ಎನ್ನುವ ದನಿ ಕೇಳಿ ಬಂದಿತು. ಕಿಟಕಿಯ ಕಿಷ್ಕಿಂದಾ ಕಾಂಡದಲ್ಲಿ ಗೋಪಾಲ ಜಾಗ ಮಾಡಿಕೊಂಡು ಕುಳಿತಿದ್ದ. ಅವನ ಕೂಗು ಕೇಳಿದ ಜನ ದಾರಿ ಕೊಟ್ಟಿತು. ಗೋಪಾಲ ಬಂದು ಅಣ್ಣನನ್ನಪ್ಪಿದ. ಶೇಷಣ್ಣನವರೆಂದರು, ನೀವು ಮೈಸೂರಿನ ಕೀರ್ತಿಯನ್ನು ಕಾಪಾಡಿದ್ರಿ. ನಿಮ್ಮ ಅಮೋಘವಾದ ಸಂಗೀತವನ್ನು ಪ್ರಭುಗಳು ಕೇಳಬೇಕು. ಅಯ್ಯೋ, ಅಷ್ಟು ಗೌರವಕ್ಕೆ ನಾನು ಬಾಧ್ಯನಲ್ಲ. ದೊಡ್ಡ ಸ್ಥಾನ, ಅವರ ಮುಂದೆ ಹಾಡುವ ಯೋಗ್ಯತೆ ತನಗಿದೆಯೇ? ಇದೆಯೆಂದೇ ನಾನು ಕೇಳಿಕೊಳ್ಳುತ್ತಿರುವುದು. ಅಷ್ಟು ದೊಡ್ಡ ಮಾತೇಕೆ? ತಮ್ಮಂತಹ ಮಹನೀಯರ ಪಾದಧೂಳಿ ನಾನು. ತಾವು ಆಜ್ಞೆ ಮಾಡಿದರಾಯಿತು. ತಾವು ಇರುವುದಕ್ಕೆ, ಊಟಕ್ಕೆ, ಎಲ್ಲದಕ್ಕೂ ಅನುಕೂಲವಿದೆ. ನಾನೇ ಬಂದು ತಮ್ಮ ದರ್ಶನ ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿ ಭಾಗವತರ ತೋಡವನ್ನು ಮತ್ತೆ ಅವರ ಕೈಗೆ ಹಾಕಿದ. ಗೋಪಾಲನನ್ನು ಜೊತೆಯಲ್ಲಿ ಕರೆದುಕೊಂಡು ಅಲ್ಲಿಂದ ಹೊರಟೇ ಬಿಟ್ಟ. ಗೋಪಾಲ ಅಣ್ಣನ ಜೊತೆಯಲ್ಲಿ ಅವರ ವಸತಿಗೆ ಬಂದ. ನೂರಡಿ ರಸ್ತೆಯಲ್ಲಿದ್ದ ಸೀತಾವಿಳಾಸ ಛತ್ರದಲ್ಲಿ ಒಂದು ಕೋಣೆಯನ್ನು ಬೀಡು ಮಾಡಿಕೊಂಡಿದ್ದ. ಹಾಸಿಕೊಳ್ಳುವುದಕ್ಕೆ ಒಂದು ಜಮಖಾನ, ತಲೆಯ ಕೆಳಗೆ ಮೂರ್ನಾಲ್ಕು ಬಟ್ಟೆಗಳು, ಇವೇ ಲಕ್ಷ್ಮಣರಾಯನ ಸರ್ವ ಸಂಪತ್ತು ಆಗಿತ್ತು. ಗೋಪಾಲ ಈ ಅನುಕೂಲವನ್ನು ನೋಡಿ, ಹಾಸ್ಟೆಲಿಗೆ ಹೋಗೋಣ, ಇಲ್ಲಿ ಬೇಡ. ಯಾಕೆ? ಇಲ್ಲಿ ಸುಖವಾಗಿದೆಯಲ್ಲ. ಊಟಕ್ಕೇನು ಮಾಡ್ತಿರುವೆ? ಬರುವಾಗ ಯಾರೋ ಪುಣ್ಯಾತ್ಮರು ಕೈ ತುಂಬ ಹಣ ಕೊಟ್ಟಿದ್ದರು. ಅದನ್ನು ಇಲ್ಲೇ ಇದೆಯಲ್ಲ, ಅಣ್ಣಪೂರ್ಣೇಶ್ವರಿ ಲಾಡ್ಜ್, ಅವರ ಕೈಯಲ್ಲಿ ಹಾಕಿದ್ದೆ. ದಿನಾ ಸೊಗಸಾದ ಊಟ ಹಾಕ್ತಾರೆ, ಉಪಚರಿಸ್ತಾರೆ. ನಾನು ಊಟಕ್ಕೆ ಹೋಗದಿದ್ದ ದಿವಸ ಹುಡುಕಿಕೊಂಡು ಬರ್ತಾರೆ. ಅಣ್ಣನ ಜೊತೆಯಲ್ಲಿಯೇ ಹೋಗಿ ಅವನ ಹೋಟೆಲ್ನಲ್ಲಿಯೇ ತನ್ನ ಊಟವನ್ನು ತೀರಿಸಿಕೊಂಡು ಗೋಪಾಲ ಅವನ ಕೋಣೆಗೆ ಬಂದ. ಈಗ ನೀನು ಯಾವ ಕ್ಲಾಸು ಗೋಪಾಲಿ? ಎಂ ಎಗೆ ಈ ವರ್ಷ ಕಟ್ಟುತ್ತೇನೆ. ಅಬ್ಬಾ, ಎಂ ಎಗೆ ಬಂದು ಬಿಟ್ಟೆಯಾ? ನನಗೆ ಈಗ ಸ್ಕೂಲಿಗೆ ಹೋಗಬೇಕು ಅನ್ನಿಸ್ತದೆ. ನನ್ನನ್ನು ಯಾರೂ ಸೇರಿಸಿಕೊಳ್ಳುವುದಿಲ್ಲ ಅಲ್ವೇ? ನಿನಗೆ ಸ್ಕೂಲೇ, ನಿನಗೆ ಪಾಠ ಹೇಳುವ ಭೂಪ ಯಾವನಿದ್ದಾನೋ, ನಾನು ಬೇರೆ ಕಾಣೆ. ಇದ್ದಾರೆ ಗೋಪಾಲಿ, ಬೇಕಾದಷ್ಟು ಜನರಿದ್ದಾರೆ. ನನಗೆ ವಿದ್ಯೆ ಹೇಳಿದ ಗುರುಗಳಿದ್ದಾರೆ. ನನ್ನನ್ನು ಮಗನಂತೆ ಕಾಪಾಡಿ ರಕ್ಷಿಸಿದ ತಾಯಂದಿರು ನನ್ನ ಗುರುಗಳಾಗಿದ್ದಾರೆ. ನನ್ನ ಮಿತ್ರರಾದ ಗುರು ಕರುಣೆಯನ್ನೊದಗಿಸಿಕೊಟ್ಟ ಗುರುಗಳಿದ್ದಾರೆ. ನನ್ನ ಗುರುಗಳು ಯಾರನ್ನೂ ನಾನು ಮರೆಯಲಾರನಪ್ಪ. ಅಂದಹಾಗೆ ಮನೆಯ ಸಮಾಚಾರವೇನು? ಗೋಪಾಲ ಎಲ್ಲವನ್ನೂ ಸವಿಸ್ತಾರವಾಗಿ ಹೇಳಿದ. ಲಕ್ಷ್ಮಣ ತನ್ನ ಕಥೆಯನ್ನು ನಿರೂಪಿಸಿದ. ಆ ವೇಳೆಗೆ ಬೆಳಕು ಹರಿದಿತ್ತು. ಇಬ್ಬರ ಹೃದಯವು ತೃಪ್ತಿಯಿಂದ ತುಂಬಿ ತುಳುಕಾಡುತ್ತಿತ್ತು. ಮನಸ್ಸನ್ನು ಅವರ್ಣನೀಯವಾದ ಆನಂದ ಮುತ್ತಿಟ್ಟಿತ್ತು. ಲಕ್ಷ್ಮಣನ ಜೀವನದಲ್ಲಿ ಆಗಿದ್ದ ಮಾರ್ಪಾಟನ್ನು ಗೋಪಾಲ ಗಮನಿಸಿದ. ಜೀವನಕ್ಕೂ ಅದಕ್ಕೂ ಸಂಬಂಧಪಟ್ಟ ಎಲ್ಲ ವಿಚಾರಗಳಿಗೂ ಲಕ್ಷ್ಮಣ ಹೊರಗಿನವನಾಗಿ ಕಂಡುಬಂದ. ಅವನ ಜೀವನವನ್ನು ಹೊಸದಾಗಿ ಕಂಡುಕೊಳ್ಳಬೇಕಾಗಿತ್ತು. ಅರಮನೆಯ ಕಚೇರಿಗೆ ಬಹಳ ದಿವಸ ಕಾಯಬೇಕಾಗಲಿಲ್ಲ. ಮಾರನೇ ದಿವಸ ಶೇಷಣ್ಣನವರ ಭೇಟಿಗೆ ಲಕ್ಷ್ಮಣ ಹೋದಾಗ, ಮಹಾಸ್ವಾಮಿಯವರು ಭಾನುವಾರ ಸಾಯಂಕಾಲ ನಿಮ್ಮ ಸಂಗೀತ ಕೇಳುವುದಕ್ಕೆ ಒಪ್ಪಿದ್ದಾರೆ ಲಕ್ಷ್ಮಣರಾಯರೇ ಎಂದು ತಿಳಿಸಿದರು. ಶೇಷಣ್ಣನವರ ವಿಶ್ವಾಸ ಅಭಿಮಾನ ಉತ್ಸಾಹಗಳಿಗೆ ಕಟ್ಟುಬಿದ್ದು ಲಕ್ಷ್ಮಣ ಆಗಲೆಂದು ಒಪ್ಪಿದ. ಅರಮನೆಯ ಕಚೇರಿ ಎಂದರೆ ಸಂಗೀತ ವಿದ್ವಾಂಸರ ಜೀವ ಉಡುಗಿ ಹೋಗುತ್ತಿತ್ತು. ಮೈಸೂರು ಪ್ರಭುಗಳು ಸ್ವಯಂ ಉಚ್ಚ ತರಗತಿಯ ಸಂಗೀತ ವಿದ್ವಾಂಸರು. ಅವರ ಮುಂದೆ ಕಸರತ್ತುಗಳು ನಡೆಯುವ ಹಾಗಿರಲಿಲ್ಲ. ಚಿನ್ನದ ಗಂಟೆ, ದೊಡ್ಡ ದೊಡ್ಡ ಬಿರುದಾವಳಿಗಳು, ಪತ್ರಿಕಾ ಪ್ರಶಂಸೆಗಳು ಅಲ್ಲಿ ಯಾವ ಪ್ರಯೋಜನಕ್ಕೂ ಬರ್ತಾ ಇರಲಿಲ್ಲ. ವಿದ್ವಾಂಸರ ನಿಜವಾದ ಬಂಡವಾಳ ಜನತೆಗೂ ಗೊತ್ತಾಗಲೆಂದು ಅರಮನೆಯ ನಾಲ್ಕು ಮಹಾದ್ವಾರಗಳಲ್ಲಿಯೂ ಧ್ವನಿವರ್ಧಕಗಳನ್ನು ಅಳವಡಿಸಿ ಸಂಗೀತ ಎಲ್ಲರಿಗೂ ಕೇಳಿಸುವಂತೆ ಮಾಡಿದ್ದರು. ಸಾಮಾನ್ಯವಾಗಿ ಎಲ್ಲರಿಗೂ ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಕಾಲ ಹಾಡಲವಕಾಶ ಸಿಗ್ತಾ ಇತ್ತು. ಹೆಚ್ಚು ಹೊತ್ತು ದೊರೆತರೆ ಹಾಡಿಕೆ ಮಹಾಸ್ವಾಮಿಯವರ ಚಿತ್ತಕ್ಕೆ ಬಂತೆಂದು ಜನ ಭಾವಿಸ್ತಾ ಇದ್ರು. ಅರಮನೆಯಲ್ಲಿ ಕಾಲು ಗಂಟೆಗೇ ಮುಕ್ತಾಯವನ್ನು ಕಂಡು ಹೊರಗೆ ಬಂದು ತಮ್ಮ ಅಭಿಮಾನಿಗಳಲ್ಲಿ ಎರಡು ಗಂಟೆ ಹಾಡಿದೆ, ಮೂರು ಗಂಟೆ ಹಾಡಿದೆ ಎಂದು ವಿದ್ವಾಂಸರು ಸುಳ್ಳು ಹೇಳುತ್ತಿದ್ದುದಕ್ಕೆ ಕಲ್ಲು ಬಿದ್ದಂತಾಗಿತ್ತು. ಲಕ್ಷ್ಮಣನಿಗೆ ಸರಿಯಾದ ಬಟ್ಟೆ ಬರೆ ಹೊಂದಿಸುವ ಭಾರ ಗೋಪಾಲನನ್ನು ಸೇರಿತು. ಉದ್ದನೆಯ ಕರಿ ನಿಲುವಂಗಿ, ಸರಿಗೆ ಪಂಚೆ, ರುಮಾಲು, ಕಮ್ಮರ್ಬಂದ್ ಮೊದಲಾದ ದರ್ಬಾರು ಉಡುಪನ್ನು ತನಗೆ ತಿಳಿದವರಲ್ಲಿ ಎರವಲು ತಂದು ಅಣ್ಣನನ್ನು ಅಲಂಕರಿಸಿದ. ಸ್ವಯಂ ಶೇಷಣ್ಣನವರೇ ಲಕ್ಷ್ಮಣರಾಯನನ್ನು ಪ್ರಭು ಸನ್ನಿಧಿಗೆ ಕರೆದೊಯ್ದರು. ಗೋಪಾಲ ರಂಗಾಚಾರ್ಲುಪುರ ಭವನದ ಆವರಣದಲ್ಲಿ ಕುಳಿತು ತನ್ನ ಅಣ್ಣನ ಹಾಡಿಕೆಯನ್ನು ಧ್ವನಿವರ್ಧಿನಿಯ ಮೂಲಕ ಕೇಳುತ್ತಿದ್ದ. ಅವನ ಹಾಗೆ ಸಾವಿರಾರು ಜನ ಲಕ್ಷ್ಮಣನ ಅಮೋಘವಾದ ಹಾಡಿಗೆ ತಲೆದೂಗುತ್ತಿದ್ದರು. ಮುಕ್ಕಾಲು ಗಂಟೆಯಾಯಿತು, ಒಂದಾಯಿತು, ಒಂದೂವರೆ ಗಂಟೆಯಾಯಿತು, ಎರಡು ಗಂಟೆಯಾಯಿತು. ಆಗ ಮಂಗಳ ಕೇಳಿಬಂತು. ಎಲ್ಲರೂ ಆಶ್ಚರ್ಯಪಟ್ಟರು. ಅರಮನೆಯಲ್ಲಿ ಎರಡು ಗಂಟೆ ಕಾಲವನ್ನು ದೊರಕಿಸಿಕೊಂಡ ಮಹಾನುಭಾವನನ್ನು ಬಾಯಿ ತುಂಬ ಹೊಗಳಿದ್ರು. ಕಚೇರಿ ಮುಗಿಸಿಕೊಂಡು ಶೇಷಣ್ಣನವರೊಂದಿಗೆ ಲಕ್ಷ್ಮಣ ಹೊರಬಿದ್ದ. ಅವನ ಸುತ್ತಲೂ ಆಸ್ಥಾನದ ಸಂಗೀತ ವಿದ್ವನ್ಮಣಿಗಳು ತುಂಬಿಕೊಂಡು ಹೊಗಳುತ್ತಿದ್ದರು. ಅವರ ಸವಿಮಾತುಗಳಿಂದ ಜಾರಿಕೊಂಡು ಮೆಲ್ಲನೆ ಗೋಪಾಲನನ್ನು ಸೇರಿದ.
1: ಗೋಪಾಲಿ, ಕುಕ್ಕನಹಳ್ಳಿ ಕೆರೆ ಕಡೆ ಹೋಗೋಣ. ಇಲ್ಲಿ ನಿಲ್ಲುವುದು ಬೇಡ. ಮೊದಲು ಈ ಬಟ್ಟೆ ಬರಿ ತೆಗಿ ಎಂದು ರುಮಾಲು, ಅಂಗಿ, ಉತ್ತರಿಯ ಕಮರಬಂದ್ಗಳನ್ನು ಕಳಚಿ ತಮ್ಮನ ಕೈಗೆ ಕೊಟ್ಟ. ಇಬ್ಬರೂ ನಡೆದು ಕುಕ್ಕನಹಳ್ಳಿಯ ಕೆರೆಯ ಬಳಿಗೆ ಬಂದು ನಿಶಬ್ದವಾಗಿದ್ದ ಸ್ಥಳದಲ್ಲಿದ್ದ ಶಿಲಾಪೀಠದ ಮೇಲೆ ಕುಳಿತರು. ಮಹಾಸ್ವಾಮಿಯವರು ಏನಂದರಣ್ಣ?
2: ಎರಡು ಗಂಟೆ ಕಾಲ ಕೇಳುವ ಕೃಪೆ ಮಾಡಿದರು. ನನ್ನ ಅಣ್ಣನ ಹಾಡಿಕೆ ಅವರಿಗೆ ಹಿಡಿಯಿತೆಂದು ಕಾಣ್ತದೆ.
1: ದೊಡ್ಡವರು, ದೊಡ್ಡ ಗುಣ. ನನ್ನಂತಹ ಅಲ್ಪನ ಸೇವೆಯನ್ನು ಸ್ವೀಕರಿಸಿದರು. ನೀನು ನಿಜವಾಗಿಯೂ ಘನವಾಗಿ ಹಾಡಿದೆ ಲಚ್ಚಣ್ಣ. ಏನು ಸುರಟ, ಏನು ಮಲಯ ಮಾರುತ, ಏನು ಕರಹರಿಪ್ರಿಯ. ದಕ್ಷಿಣಾದಿ ಪದ್ಧತಿಯ ಹಾಡುಗಾರಿಕೆಗೆ ನಿನ್ನದೇ ಆದರ್ಶವಾಗುತ್ತದೆಂದು ನನ್ನ ನಂಬಿಕೆ. ಇಲ್ಲೇ ಇರಬೇಕೆಂದು ಭಕ್ಷ್ಯವರು ಹೇಳಿದ್ರಲ್ಲ, ಏನು ಮಾಡಲಿ? ಇರು, ಆದ ನಷ್ಟವೇನು? ನಾನೆಲ್ಲಿ, ರಾಜಸ್ಥಾನವೆಲ್ಲಿ? ನಾನೊಬ್ಬ ದಾಸಯ್ಯ. ನಾನು ನಾಳೆ ಇಲ್ಲಿಂದ ಹೊರಟು ಬಿಡ್ತೇನೆ. ಶೇಷಣ್ಣನವರನ್ನು ಕಾಣದೇ ಹೋಗುವೆಯ?
2: ಇಲ್ಲ, ಕಂಡು ಅವರಲ್ಲಿ ನನ್ನ ವಿನಂತಿಯನ್ನರ್ಪಿಸಿ ಹೋಗ್ತೇನೆ.
1: ಎಲ್ಲಿಗೆ ಹೋಗ್ತಿ?
2: ಸದ್ಯಕ್ಕೆ ಬೆಂಗಳೂರಿಗೆ ಹೋಗ್ತೇನೆ. ಶಾಂತನನ್ನು ನೋಡಬೇಕು. ಆಮೇಲೆ ಶೃಂಗೇರಿಗೂ ಪಂಡರಪುರಕ್ಕೂ ಹೋಗ್ತೇನೆ.
1: ನಿನ್ನ ಜೀವನದ ಗುರಿ ಏನಾಯಿತು? ವಿದ್ಯಾದಾನ ಮಾಡಬೇಕೆನ್ನುವ ನಿನ್ನ ಹಂಬಲವೇನಾಯಿತು?
2: ಇದೆ, ಮರ್ತಿಲ್ಲ, ಇದ್ದಲ್ಲಿಯೇ ಪೂರೈಸ್ತೇನೆ.
1: ಬೆಂಗಳೂರಿನಲ್ಲಿಯೇ ಇದ್ದು ಪೂರೈಸಬಾರ್ದೆ?
2: ಆಗಲಿ, ನೋಡೋಣ. ಮೊದಲು ಅಲ್ಲಿ ಹೋಗುವುದಾಗಲಿ ಎಂದು ಎದ್ದು ಇಬ್ಬರು ಸೀತಾ ವಿಳಾಸ ಚಿತ್ರವನ್ನು ತಲುಪಿದರು. ಬೆಳಗಾಗ ಎದ್ದು ಲಕ್ಷ್ಮಣ ಶೇಷಣ್ಣನವರನ್ನು ಕಾಣುವುದಕ್ಕೆ ಹೋದ. ಶೇಷಣ್ಣನವರು ಅವನನ್ನು ಆದರದಿಂದ ಬರಮಾಡಿಕೊಂಡರು. ಮಾತನಾಡುತ್ತಿದ್ದಂತೆ ಒಂದು ಚೆಕ್ಕನ್ನು ತೆಗೆದು ಲಕ್ಷ್ಮಣನ ಕೈಯಲ್ಲಿಟ್ಟರು.
1: ಏನಿದು?
2: 1500 ರೂಪಾಯಿಗಳಿಗೆ ಒಂದು ಚೆಕ್ಕು.
1: ನನಗೆ ಯಾಕೆ?
2: ಮಹಾಸ್ವಾಮಿಯವರು ನಿಮ್ಮ ಹಾಡಿಕೆಯನ್ನು ಕೇಳಿ ಮೆಚ್ಚಿ ಕಳುಹಿಸಿದ್ದಾರೆ.
1: ಇಷ್ಟು ಹಣ ತೆಗೆದುಕೊಂಡು ನಾನೇನು ಮಾಡಲಿ?
2: ತಮಗೆ ತೋರಿದ್ದನ್ನು ಮಾಡಬಹುದು.
1: ಹಾಗಾದರೆ ಇದು ತಮ್ಮಲ್ಲಿಯೇ ಇರಲಿ.
2: ಸಂಗೀತ ಕಲಿಯಲು ತೊಂದರೆ ಪಡುವ ವಿದ್ಯಾರ್ಥಿಗಳಿಗೆ ಹಂಚಿಬಿಡಿ, ನಿಮ್ಮ ಸಂತೋಷ.
1: ಇನ್ನೊಂದು ಮಾತು, ನಾನು ಮಧ್ಯಾಹ್ನ ಬೆಂಗಳೂರಿಗೆ ಹೋಗ್ತೇನೆ.
2: ವಿಶ್ವಾಸವಿರಬೇಕು.
1: ಬರುವುದು ಯಾವಾಗ?
2: ಹೀಗೆ ಖರ್ಚಿಗೆ ಏನಾದರೂ ಕೊಡಲೆ?
1: ಏನು ಬೇಡ.
2: ನನ್ನ ತಮ್ಮ ಇದ್ದಾನೆ, ರೈಲ್ ಚಾರ್ಜು ಕೊಡ್ತಾನೆ.
1: ಬೇಗ ದರ್ಶನ ಕೊಡಬೇಕು. ನವರಾತ್ರಿಯ ವೇಳೆ ಮತ್ತೆ ಅರಮನೆಯಿಂದ ಸ್ವಾಗತ ಬರಬಹುದು.
2: ಆಗಲಿ
1: ಎಂದು ಎದ್ದು ಹೊರಟ.
3: ಸಂಧ್ಯಾರಾಗ ಆನಾ ಕೃಷ್ಣರಾಯ.

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಭಾವಲಹರಿ ಕಾರ್ಯಕ್ರಮದಲ್ಲಿ NS ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆಯ, GV ಅತ್ರಿ ಅವರ ಸಂಗೀತ ನಿರ್ದೇಶನದ, SP ಬಾಲಸುಬ್ರಹ್ಮಣ್ಯಂ ಹಾಗೂ ಹೇಮಾ ಪ್ರಸಾದ್ ಇವರು ಹಾಡಿರುವ ಯಾಕೆ ಕಾಡುತ್ತಿದೆ

ಮುಂದಿನ ಗೀತೆ ಕುವೆಂಪು ಅವರ ರಚನೆಯ, ಸುನೀತಾ ಚಂದ್ರಕುಮಾರ್ ಇವರ ಸಂಗೀತ ನಿರ್ದೇಶನದ, ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಕೇಳುವುದೆಲ್ಲೆಡೆ ಪಲ್ಲವಿಯೊಂದು.

ಮುಂದಿನ ಹಾಡು ಸ್ವರ್ಗವೇ ಭೂಮಿ, ರಚನೆ ಕುವೆಂಪು, ಸಂಗೀತ ನಿರ್ದೇಶನ ಸುನೀತಾ ಚಂದ್ರಕುಮಾರ್, ಹಾಡಿದ್ದಾರೆ ಚಿತ್ರಾ.

ಮುಂದಿನ ಹಾಡು ಎನ್ಎಸ್ ವ್ಯಾಸರಾವ್ ಅವರ ರಚನೆಯ, ಸಿ ಅಶ್ವಥ್ ಅವರ ಸಂಗೀತ ನಿರ್ದೇಶನದ, ಸುಪ್ರಿಯ ಆಚಾರ್ಯ ಅವರು ಹಾಡಿರುವ ನಿನ್ನ ಕಂಗಳ ಕೊಳದಿ.

ಮುಂದಿನ ಹಾಡು ಸಂಗಮೇಶ್ ಅವರ ರಚನೆಯ, ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ನಿನ್ನ ರೂಪ ನೋಡುತ್ತಾ.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
2: ಚಿಯರ್ಸ್.
3: ಹಲೋ ಫ್ರೆಂಡ್ಸ್, ನಾನಂತ ಇವತ್ತು ತುಂಬ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪನಿಯಲ್ಲಿ ಜಾಬ್ ಆಗಿದೆ. ಬನ್ನಿ, ಈ ಖುಷಿಗೆ ನಾವೊಂದೊಂದು ಲಾಂಗ್ ಡ್ರೈವ್ ಹೋಗೋಣ.
4: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನನಗೆ ಭಯ ಆಗ್ತಿದೆ.
5: ಅಯ್ಯೋ, ಇವಳೊಬ್ಳು ಅಂಜು ಬುರ್ಕಿ.
6: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯ ವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
7: ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
8: ನನ್ನ ತಮ್ಮ ಇದ್ದಾನಲ್ಲ, ತುಂಬಾ ತುಂಟ. ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇದೀಗ ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಮಂಗಳ ಗಂಗೋತ್ರಿಯ ಡಾಕ್ಟರ್ UR ರಾವ್ ಸಭಾಂಗಣದಲ್ಲಿ ನಡೆದ ಪ್ರೊಫೆಸರ್ BA ವಿವೇಕರೈ 80ರ ಸಂಭ್ರಮದ ಕಲಾಭಿವಂದನೆ ಕಾರ್ಯಕ್ರಮದಲ್ಲಿ ಅವರ ಶಿಷ್ಯವೃಂದ ನಡೆಸಿಕೊಟ್ಟ ಯಕ್ಷಗಾನ ತಾಳಮದ್ದಲೆ ಪ್ರಸಂಗ ಭೀಷ್ಮಾರ್ಜುನ ಕಾಳಗ. ಹಿಮ್ಮೇಳದಲ್ಲಿ ಭಾಗವತರು ಶ್ರೀ ಸುಬ್ರಾಯ ಸಂಪಾಜೆ ಚೆಂಡೆ.

0: ಮದ್ದಳೆ, ಶ್ರೀ ಪದ್ಯಾಣ ಶಂಕರನಾರಾಯಣ ಭಟ್ ಮತ್ತು ಮುರಳೀಧರ ಕಲ್ಲೂರಾಯ. ಪಾತ್ರವರ್ಗದಲ್ಲಿ ಶ್ರೀಕೃಷ್ಣ ಶ್ರೀ ಗಣರಾಜ ಕುಂಬ್ಳೆ, ಭೀಷ್ಮ ಶ್ರೀ ರಾಧಾಕೃಷ್ಣ ಕಲ್ಚಾರ್, ಅರ್ಜುನ ಡಾಕ್ಟರ್ ನಾಗವೇಣಿ ಮಂಚಿ. ಇದೀಗ ಭೀಷ್ಮಾರ್ಜುನ ಕಾಳಗ ಯಕ್ಷಗಾನ ತಾಳಮದ್ದಲೆಯ ಮೂರನೆಯ ಕಂತು.
1: ಆಮೇಲೆ ಮಹಾವಿಷ್ಣು ಅಂತ ಅನಿಸಿಕೊಂಡ ನೀನು, ಬ್ರಹ್ಮಾಂಡೋದರನಾದಂತಹ ನೀನು, ನೀನು ಈ ನರನ ಸಾರಥಿ
2: ಅಲ್ವಾ?
1: ನರನ ಸ್ವಲ್ಪ ಅವಧಾರಣೆ ಇದ್ದ ಹಾಗೆ ಕಂಡಿದ್ದ
2: ಮನುಷ್ಯ
1: ಅಲ್ವಾ, ಒಂದು ಒತ್ತಿ ಹೇಳಿದ ಹಾಗೆ ಸಾಮಾನ್ಯ ಮನುಷ್ಯ
2: ಹಾಗೆ
1: ಅಲ್ಲ. ನೀವೇ ಅನೇಕ ಬಾರಿ ಆಡಿದ್ದುಂಟು ನರಗೆ ಸರಿ ಇಲ್ಲ ಅಂತ.
2: ಹೌದು
1: ಅಲ್ವಾ? ನರಗೆ ಸರಿ ಸರಿ ಇಲ್ಲ ಅಂದ್ರೆ
2: ಸರಿ ಸಮಾನರಾದವರಿಲ್ಲ, ಅವನಿಗೆ ತಲೆ ಸರಿ ಇಲ್ಲ ಅಂತ.
1: ಅಂತಹ ಒಬ್ಬ ಪರಾಕ್ರಮಿ ಯೋಧ ಅವನನ್ನು ಗೆಲ್ಲಬೇಕಾದ್ರೆ ತುಂಬಾ ಯೋಚನೆ ಮಾಡಬೇಕು ಅಂತ ಹೇಳಿದ್ದೆ.
2: ಹೌದು,
1: ಅವ ಸಾಮಾನ್ಯತಮ ಅಲ್ಲ, ನ ರೀಯತೆ.
2: ಮತ್ತೆ ಕೆಲವರನ್ನು ನೋಡುವಾಗ
1: ಹೇಳಿದ್ರೆ
2: ಕೆಲವರನ್ನು
1: ನಾಶವಾಗತಕ್ಕವನಲ್ಲ ಅಂತ,
2: ಕೆಲವರನ್ನು ನೋಡುವಾಗ ನರ ಸರಿ ಇಲ್ಲ ಅಂತ ಕಾಣ್ತದೆ.
1: ಹೌದಾ? ಕೆಲವರು ಇದ್ದಾರೆ ಇದ್ದಾರೆ, ನರ ನಾಶ ಆದವರು ಇದ್ದಾರೆ, ನರ ಸತ್ತವರಿದ್ದಾರೆ
2: ಇದ್ದಾರಪ್ಪ.
1: ಇವ ನರ ಆದದ್ದು ಯಾಕೆ?
2: ಯಾಕೆ?
1: ನ ರೀಯತೆ, ನಾಶವಾಗುವುದಿಲ್ಲ ಎನ್ನುವ ಕಾರಣಕ್ಕಾಗಿ ನರ. ಮತ್ತು ನಾರಾಯಣನ ಅಂಶ ಅಂತ ನಿಮ್ಮಂಥವರು ಕೆಲವರು ಭಾಗವತೋತ್ತಮರು ಹೇಳಿ.
2: ಹೌದೌದು,
1: ನಾರಾಯಣನ ಒಂದು ಅಂಶ, ಅವನಿಗೆ ನಾನು ಸಾರಥಿಯಾಗುವುದಂದ್ರೆ ಎರಡು ಬೇರೆ ಬೇರೆ ಇದ್ದದ್ದು ಒಂದಾಗುವುದು ಎಂಬ ಅರ್ಥ ಬರ್ತದೆ. ಅಂದ್ರೆ ಸಂಕಲ್ಪವನ್ನು ಮಾಡಿಯೇ ನಾನು ಇದನ್ನು ಸ್ವೀಕಾರ ಮಾಡಿದ್ದೆ. ಅವನಲ್ಲಿ ಹೇಳಿದ್ದೆ, ಆಯುಧ ಹಿಡಿಯದ ನಾನು, ಆಯುಧ ಹಿಡಿಯುವುದಿಲ್ಲ ಅಂತ ಪ್ರತಿಜ್ಞೆ. ಆಯುಧ ಹಿಡಿಯದೆ ಯುದ್ಧ ಮಾಡಬಹುದಾದ ಒಂದು ದಾರಿ ಅವನಿಗೆ ಕಂಡದ್ದು ಯಾವುದು? ಯುದ್ಧದಲ್ಲಿ ನನ್ನನ್ನು ಭಾಗಿಯಾಗಿಸುವುದಕ್ಕೆ ಇಲ್ಲಿ ಕೂತುಕೊಳಿಸುವುದು. ಹಾಗಾಗಿ ನಾನು ಇಲ್ಲಿ ಕೂತಿದ್ದೆ. ಇಲ್ಲಿ ಕೂತದ್ದು ಯಾಕೆ? ಹಾಗೆ ಹೇಳಿದೆಯಲ್ಲ, ಸಾರಥಿ ರಥಿಕನನ್ನು ನಡೆಸುವುದ, ರಥಿಕ ಸಾರಥಿಯನ್ನು ನಡೆಸುವುದ?
2: ಹೌದು,
1: ನಾನವನಿಗೆ ಹೇಳಿದ್ದೆ, ಆತ್ಮಾನಂ ರಥಿನಂ ವಿದ್ಧಿ, ಆತ್ಮವನ್ನು ರಥ ಅಂತ ತಿಳ್ಕ, ಬುದ್ಧಿಸ್ತು ಸಾರಥಿಂ ವಿದ್ಧಿ ಅಂತ. ಆದ್ದರಿಂದ ಬುದ್ಧಿಯ ಸ್ಥಾನದಲ್ಲಿದ್ದುಕೊಂಡು ಸಾರಥಿಯಾದವನು ರಥಿಕನಿಗೆ ಹೇಳಬಹುದು, ಹೇಳಬಾರದು?
2: ಹೇಳಬಹುದು, ಹೇಳಬಹುದು.
1: ಹಾಗಾಗಿ ಅದೊಂದು ಸಲಹೆಯಾಗಿ ಸ್ವೀಕರಿಸೋದು ಬಿಡುವುದು ಅವನಿಗೆ ಬಿಟ್ಟದ್ದು. ಈಗ ನಾನು ಹಣ್ಣು ಮತ್ತು ಕತ್ತಿ ಎರಡು ಅವನ ಕೈಯಲ್ಲಿ ಕೊಟ್ಟು, ನೀನು ಉದ್ದಕ್ಕೆ ಬೇಕಾದ್ರೂ ಕೊಯ್ದುಕೊ, ಅಡ್ಡಕ್ಕೆ ಬೇಕಾದ್ರೂ ಕೊಯ್ದುಕೋ.
2: ಕೊಯ್ಯದೇ ಇರ್ಲಿಕ್ಕಿಲ್ಲ,
1: ಕತ್ತಿ ಅಂತ ನೆನಪಿರ್ಲಿ
2: ಅಲ್ಲ, ಕೊಯ್ಯದೇ ಇರ್ಲಿಕ್ಕಿಲ್ಲ.
1: ಅದೇ ಅದೇ, ಹಣ್ಣು ಮತ್ತು ಕತ್ತಿ ಅಂತ ನೆನಪಿರ್ಲಿ ಅಂತ ಹೇಳಿದ್ದೆ. ಆಮೇಲೆ ಅವ ಹೇಳಿದ, ನೀನು ಹೇಳಿದ್ದರಲ್ಲಿರುವ ಸತ್ಯಾಂಶ ನನಗೆ ಗೊತ್ತಾಯ್ತು, ನಾನು ಎಣಿಸಿದ ಮಿಥ್ಯಾಂಶಗಳೆಲ್ಲ ನನಗೆ ಗೊತ್ತಾಯ್ತು, ಹಾಗಾಗಿ ನಾನು ಮಾಡಬೇಕಾದದ್ದನ್ನು ಮಾಡ್ತೇನೆ ಅಂತ. ಹಾಗಾಗಿ ನಾನು ಇಲ್ಲಿ ಕೂತದ್ದು, ಹಾಗಾಗಿ ನಾನು ಇಲ್ಲಿ ಕೂತದ್ದು. ಇದು ಸಂಕಲ್ಪ ಸಹಿತವಾಗಿ ಕೂತದ್ದು. ಈಗ ಇಚ್ಛೆ ಇರುವ ಪ್ರತಿಯೊಂದು ಜೀವಿಗೂ ಹುಟ್ಟುತ್ತಾ ಅದು ಪಡೆದಿರುವ ಕರ್ಮಗಳು ಅದರ ಇಚ್ಛೆಯನ್ನು ನಿರ್ಧರಿಸ್ತವೆ.
2: ಹೌದು,
1: ಸೂಕ್ಷ್ಮವಾಗಿ ನೋಡಿದರೆ ನಮಗೆ ಅರ್ಥ ಆಗ್ತದೆ, ಸುಮ್ಮನೆ ಆಗಿರುವುದಿಲ್ಲ. ಈಗ ಬುಗುರಿಯನ್ನು ತಿರುಗಿಸುವಾಗ ಹಗ್ಗ ಇದ್ದ ಹಾಗೆ ಕೆಲವರು ಬುಗುರಿಯನ್ನು ಹೀಗೆ ತಿರುಗಿಸ್ತಾರೆ, ಸುತ್ತಿ ಬಿಟ್ಟು ತಿರುಗಿಸಿ ಬಿಡ್ತಾರೆ.
2: ಅಂಥದ್ದೆಲ್ಲ ನೀವು ತುಂಬ ಮಾಡಿದ ಕಾರಣ.
1: ಹೌದೌದು, ನಿದರ್ಶನವನ್ನೆಲ್ಲ ಲೋಕಸಂಗ್ರಹದಿಂದಲೂ ಎಲ್ಲ ಪಡೆಯುವುದು.
2: ಹೌದು,
1: ಲೋಕಾನುಭವ ಲೋಕಸಂಗ್ರಹ ಅಂದ್ರೆ ಅದು ಲೋಕದಲ್ಲಿ ಅನುಭವಕ್ಕೆ ಬರುವಂಥದ್ದೇ. ಆದ್ದರಿಂದ ಇಂತಹ ಅನುಭವಗಳಿಂದ ಇದನ್ನು ನಾವು ತಿಳಿದುಕೊಳ್ಳುವುದಕ್ಕೆ ಬರ್ತದೆ. ಹಾಗಾಗಿ ಇಲ್ಲಿ ನಾನು ಕೂತದ್ದು ಅದೇ ಉದ್ದೇಶದಿಂದ.
2: ಅಂದ್ರೆ ನೀನು ಯಾವುದಕ್ಕೂ
1: ಬದ್ಧತೆ ಉಂಟು,
2: ಅಧೀನನಾಗಿ ವ್ಯವಹರಿಸುವುದಲ್ಲ,
1: ಅಲ್ಲ
2: ಸ್ವತಂತ್ರನಾಗಿ.
1: ಅಂದ್ರೆ ನನ್ನದು ಇದು, ನನ್ನದು ಸ್ವೇಚ್ಛೆ. ಆಗ ಹೇಳಿದಾಗೆ ನೀರಿಗೆ ಬಿದ್ದವನ ಹಾಗೆ ನೀರಿಗೆ ಬೀಳುವುದು ಸ್ವೇಚ್ಛೆ. ಕೆಲವರಿಗೆ ಅದು ಗೊತ್ತಿಲ್ಲ, ಕೆಲವರು ಪರೇಚ್ಛ ಆಗ ಹೇಳಿದಾಗೆ.
2: ಹೌದು,
1: ಇನ್ನೊಬ್ಬರ ಇಚ್ಛೆ ಅಂತ ನಡೆದುಕೊಳ್ಳುವರು, ಕೆಲವರು ಇನ್ನೊಬ್ಬರು ಕೂತ್ಕೊಳಿಸಿದ್ದಾರೆ ಅಂತ ಅಲ್ವ ಕೂತ್ಕೊಳ್ಳುವುದು.
2: ಹೌದಪ್ಪ, ತುಂಬಾ ಜನ ಕೂತ್ಕೊಂಡದ್ದೇ ಬೇರೆಯವರು ಕೂತ್ಕೊಳಿಸಿದ ಕಾರಣ
1: ಅಲ್ವಾ?
2: ಇಳಿಲಿಕ್ಕೆ ಉಪಾಯ ಇಲ್ಲ,
1: ಬರ್ಬೇಕಲ್ಲ. ಹಾಗಾಗಿ ಇದು ಸ್ವೇಚ್ಛಾ,
2: ಇಳಿಸ್ತೇನೆ ಅಂತ ಇಳಿಸ್ತೇನೆ ಅಂತ ಹೇಳಿದವನು ಇಳಿಸಲಿಕ್ಕೆ ಬರುವುದಿಲ್ಲ.
1: ಅದು ಇಳಿಲಿಕ್ಕೆ ಕಾಯ್ತಾನೆ
2: ಅಲ್ವಾ, ಕೂರಿಸಿದವನು ಇಳಿಸಬೇಕು. ಹಾಗೆ ಇವ ಅವನ ಮುಖ ನೋಡುದು, ಇವನು ನಮ್ಮ ಇಳಿಸು ಅಂತ.
1: ಅದೇ ಸ್ವೇಚ್ಛಾ ಪರೇಚ್ಛಾ ಪ್ರಾರಬ್ಧಗಳು. ಹಾಗಾಗಿ ಇದು ಕೇವಲ ಯಾವುದೇ ಕರ್ಮದ ಬಂಧಕ್ಕೊಳಗಾಗಿ ಮಾಡುವ ಕೆಲಸಗಳಲ್ಲ,
2: ನಮ್ಮ ಹಾಗೆ ನೀವಲ್ಲ.
1: ಮತ್ತೆ ಲೀಲೆ ಅಂತ ಒಂದು ಶಬ್ದ ಉಂಟು, ಅಥವಾ ಲಾಲಿಸುವುದು, ಅದನ್ನೇ ತೆಗೆದುಕೊಳ್ಳುವ, ಲಾಲಿಸುವುದು ಅಂತ ಹೇಳ್ತೀವಿ. ಅನೇಕರು ಭಕ್ತರಾದವರು, ಈ ಪ್ರಪಂಚದಲ್ಲಿ ಜ್ಞಾನಿಗಳಾದವರು ಇದು ಭಗವಲ್ಲೀಲೆ ಅಂತ ಕೊಂಡಾಡ್ತಾರೆ. ಭಗವಲ್ಲೀಲೆ ಅಂದ್ರೆ ಏನು? ಶಿಷ್ಟ ರಕ್ಷಣ ದುಷ್ಟ ಶಿಕ್ಷಣ. ಶಿಷ್ಟರಾದವರು ಈ ಪ್ರಪಂಚದಲ್ಲಿ ಬದುಕು ಬದುಕಲು ಬಿಡು ಎನ್ನುವ ಸಿದ್ಧಾಂತದಲ್ಲಿ ತಾನು ಬದುಕುತ್ತಾ ಇನ್ನೊಂದು ಜೀವಿಗೂ ಬದುಕಲಿಕ್ಕೆ ಆಸ್ಪದವನ್ನು ಕೊಡುತ್ತಾ ಅದು ಈ ಪ್ರಪಂಚಕ್ಕೆ ಬಂದದ್ದಕ್ಕೇನಾದರೂ ಒಂದು ಗುರುತನ್ನು ಇಟ್ಟು ಮತ್ತೆ ಅದು ತನ್ನ ಕಾಲವನ್ನು ಕಳೆದುಕೊಳ್ಳುತ್ತದೆ. ಇದು ಸಾಮಾನ್ಯವಾಗಿ ಇರುವಂತಹ ಜೀವಿಗಳ ಪದ್ಧತಿ. ದುಷ್ಟರ ಹಾಗಲ್ಲ, ಇಲ್ಲಿ ಹುಟ್ಟಿರುವುದೆಲ್ಲ ನಮಗೆ ತಿನ್ಲಿಕ್ಕೆ ಇದ್ದದ್ದು ಅಂತ ಯೋಚನೆ ಮಾಡಿ ತನ್ನದನ್ನು ಇನ್ನೊಬ್ಬರದ್ದನ್ನು ತಾನೇ ಸ್ವಾಹ ಮಾಡಿ ಆ ರೀತಿಯಲ್ಲಿ ಬದುಕುವವರು ಈ ಪ್ರಪಂಚದಲ್ಲಿ ಇದ್ದಾರೆ, ದುಷ್ಟರು ಅಂತ ಹೇಳ್ತೇವೆ.
2: ಸರಿ,
1: ಹಾಗಾಗಿ ದುಷ್ಟರ ಸಂಖ್ಯೆಯನ್ನು ಕಡಿಮೆ ಮಾಡಿದರೆ ಶಿಷ್ಟರು ಚೆನ್ನಾಗಿ ಕ್ಷೇಮದಿಂದ ಬದುಕುವುದಕ್ಕಾಗ್ತದೆ.
2: ಈ ಹುಲಿಗಳನ್ನೆಲ್ಲ ಕೊಂದ್ರೆ ಜಿಂಕೆಗಳು ಹೆಚ್ಚು ಬದುಕಿದಾಗೆ
1: ಹಾಗಲ್ಲ. ಹುಲಿಗಳನ್ನು ಹೆಚ್ಚು ಕೊಲ್ಲುವುದಂತ ಅದರ ಅರ್ಥ ಅಲ್ಲ. ಜಿಂಕೆಗಳು ಇರಬೇಕು, ಹುಲಿಗಳು ಇರಬೇಕು. ಜಿಂಕೆಗಳಿಗೆ ತಿನ್ಲಿಕ್ಕೆ ಹುಲ್ಲು ಇರಬೇಕು. ಈಗ ಹುಲ್ಲನ್ನು ಜಿಂಕೆ ತಿಂತದೆ ಅಂತ ಜಿಂಕೆಯನ್ನು ಕೊಲ್ಲಿಕುಂಟ? ಹಾಗೆ ಅದಕ್ಕೆ ನಿಯಂತ್ರಣ ಬೇಕು. ಅದನ್ನೇ ಹೇಳಿದ್ದು, ಅದಕ್ಕಾಗಿ ಲೀಲೆ ಅಂತ ಹೇಳಿದ್ದು. ಶಿಕ್ಷಣ ಅಂದ್ರೆ ಏನು? ಶಿಕ್ಷಣ ಅಂದ್ರೆ ತಲೆ ಕಡಿಯುವುದನ್ನೇ ಅನ್ನೋದು ಒಂದೇ ಅರ್ಥ ಅಲ್ಲ. ಶಿಕ್ಷಣ ಎನ್ನುವುದರಲ್ಲಿ ಬೋಧನೆ ಉಂಟು, ಉಪದೇಶ
2: ಉಂಟು.
1: ತಪ್ಪು ಮಾಡಿದವನಿಗೆ ಈಗಾಗಿ ನೀವು ಹೇಳಿದ್ರಲ್ಲೇ ಈ ದುರ್ಯೋಧನನ್ನು ಎಷ್ಟು ಆಡಿದರೇನು
2: ಅಲ್ಲ,
1: ಅವನು ಎಷ್ಟು ಹೇಳಿದ್ರು, ಅವನಿಗೆ ಹೇಳಿಲ್ವೋ ಬೇಕಾದಷ್ಟು?
2: ಹೌದು.
1: ಮತ್ತೆ ನಿಮ್ಮಲ್ಲಿಯೂ ಹೇಳಿ ಬರಲಿಲ್ಲ?
2: ಬೇಕಾದಷ್ಟಲ್ಲ, ಸಾಕಾದಷ್ಟು.
1: ಅಲ್ಲ, ಬರುವಾಗ ನಿಮ್ಮಲ್ಲಿಯೂ ಹೇಳಿಲ್ವಾ?
2: ಹೌದು.
1: ಇವನಿಗೆ ಇನ್ನೂ ಸ್ವಲ್ಪ ಹೇಳಿ
2: ಹೇಳಿದ್ಯಪ್ಪ
1: ನೀವು ಹೇಳಿರ್ಬೋದು. ಅಂದ್ರೆ ಕೆಲವರು ಹೇಳಿದ್ರು ಕೇಳುದಿಲ್ಲ.
2: ನೀ ಬಂದ ಮೇಲೆ ತುಂಬಾ ಹೇಳಲಿಕ್ಕೆ ಹೋಗ್ಲಿಲ್ಲ.
1: ಅಲ್ಲ, ಅದು ಹೇಳಿದ್ದು ಕೇಳಲಿಲ್ಲ.
2: ನೀನು ಹೇಳಿದ ಮೇಲೂ ಆಗದೆ ಇದ್ದದ್ದನ್ನು ನಾವು ಮಾಡ್ಲಿಕ್ಕಾಗ್ತದೆ.
1: ಅಲ್ಲಲ್ಲ, ಕೆಲವೊಮ್ಮೆ ಹೊರಗಿನವರು ಬಂದು ಹೇಳದಿದ್ರು ಒಳಗಿನವರು ಹೇಳಿದ್ರೆ ಆಗ್ತದೆ.
2: ಒಳಗಿನವರು ಹೇಳಿ ಹೇಳಿ ಸಾಕಾಗಲ್ಲ, ಹೊರಗಿನವರು ಬರಬೇಕಾದ್ದು.
1: ಬಹುಶಃ ನಿಮ್ಮನ್ನು ಹೊರಗೆ ಹಾಕಿದ್ದಾನೆ ಅಂತ ಕಾಣ್ತದೆ.
2: ಮತ್ತೆಂಥದ್ದು?
1: ಹಾಗಾಗಿ ಹಾಗಾಗಿ ಅಂಥ ದುಷ್ಟರಿಗೆ ಶಿಕ್ಷೆ ಆಗಲೇಬೇಕು. ಅವನಿಗೆ ಹೇಳಿದ ಎಲ್ಲವ ಪಾತಕಿ ಬರಿದೆ ಸಾಯ.
2: ಹೌದೌದು,
1: ನಾ ಹೇಳಿಲ್ಲ,
2: ಹೇಳಿದ್ಯಪ್ಪ.
1: ಬರಿದೆ ಸಾಯ್ಬೇಡ ಅಂತ ಅವನಿಗೆ ನೀತಿಯನ್ನು ಹೇಳಿ ಆಗಿದೆ. ಕೊಲಿಸಲಾರೇನು ಕುಳುಗುಳದಿ ಸರ್ವಥ ನಿನ್ನ ಅಲ್ವಾ? ಸುಮ್ಮನೆ ಕೊಲ್ಲಿಸುವುದಿಲ್ಲ.
2: ಇಲ್ಲ,
1: ಕೊಲ್ಲಿಸುವುದಕ್ಕೆ ನೀನು ಮಾಡುವ ಪಾತಕವೇ ಕಾರಣವಾಗ್ತದೆ ಅಂತ ಹೇಳಿದ್ದೇನೆ. ನಾನು ಅಂತೇನು, ನೀವು ಅಂತೇನು, ಅವನ ಹೆಂಡತಿ ಬಂದು ಹೇಳಿಲ್ಲ ಪುರುಷರತ್ನವೇ ಲಾಲಿಸು ಅಂತ ಕೈಕಾಲು ಹಿಡಿದು ಕಣ್ಣೀರ ಅಲ್ವಾ ಕೇಳಿದ್ದಾನ ಅವನು? ಹಾಗಾಗಿ ಅವನಿಗೆ ಯೋಗ್ಯವಾದಂತಹ ಶಿಕ್ಷೆ ಆಗಬೇಕು. ಮತ್ತೆ ಅವನು ಒಂದು ಹೇಳಿದ್ದಾನೆ, ಬುದ್ಧಿವಂತ ಅವನು, ನಿಮ್ಮ ಮೊಮ್ಮಗ ಬಹಳ ದೊಡ್ಡ.
2: ಅಲ್ಲ, ನಿನ್ನ ರಥದಲ್ಲಿರುವವನು ನನ್ನ ಮೊಮ್ಮಗನೇ.
1: ಅಲ್ಲಲ್ಲ ಅಲ್ಲಲ್ಲ, ಯಾಕೆ ಹೇಳಿದೆ, ಯಾಕೆ ಹೇಳಿದೆ? ಅವನು ಹೇಳ್ತಾನೆ, ನೀನು ಯುದ್ಧಕ್ಕೆ ಬೇಕಾಗಿ ಪಾಂಡವರನ್ನೆಲ್ಲ ಕರೆದುಕೊಂಡು ಕುರುಕ್ಷೇತ್ರಕ್ಕೆ ಬಾ.
2: ಹೌದು.
1: ತಲೆಯ ನೈದೆ ಸಮರ್ಪಿಸುವೆ.
2: ಹೌದೌದು.
1: ಮಾತನಾಡಿದ್ದರಲ್ಲಿ ಒಂದು ಸಣ್ಣ ಒಗ್ಗಟ್ಟುಂಟು. ಆದ್ರೆ ಒಗ್ಗಟ್ಟನ್ನು ಆಡಬೇಕಾದ್ರೂ ಜಾಣ್ಮೆ ಬೇಕು, ಒಂದು ಆಲೋಚನೆ ಬೇಕು. ಅಷ್ಟಾಲೋಚನೆ ಅವನಿಗೆ ಉಂಟು ಅಂತ ಅರ್ಥ. ಹಾಗಾದ್ರೆ ಗೊತ್ತಿದ್ದು ಗೊತ್ತಿದ್ದು ಇದನ್ನು ಯಾಕೆ ವಿರೋಧಿಸ್ತಾನೆ? ದೊಡ್ಡ ದೊಡ್ಡ ಆದರ್ಶ ಎಲ್ಲ ಹೇಳ್ತಾನೆ. ಹಿಂದೆ ರಾವಣ ಕಂಸ ಮುಖ್ಯರ ಕೊಂದು ನೀನು ಅವರಿಗೆ ಅನುಗ್ರಹ ಮಾಡಿದ್ದಿ, ಮೋಕ್ಷದ ದಾರಿ ಹೀಗುಂಟು ಅಂತ ನನಗೆ ಗೊತ್ತುಂಟು. ವಿರೋಧವು ಕೂಡ ಒಂದು ಭಕ್ತಿಯೇ ಅಲ್ವಾ? ಹಾಗಾದ್ರೆ ವಿರೋಧ ಭಕ್ತಿಯನ್ನೇ ಸ್ಥಾಪಿಸ್ತೇನೆ ಅಂತ ಈ ದುಷ್ಟರೆಲ್ಲ ಹೊರಟ್ರೆ ನಾಳೆ ದಿವಸ ಈ ಪ್ರಪಂಚದಲ್ಲಿ ಏನಾದಿತ್ತು? ಅನ್ಯಾಯ ಮಾಡಿದವನ ಅನ್ನದಿಂದ ಅಂತಲೇ ಕಾಣುವುದು ನೋಡಿ ಅಲ್ವಾ? ಸತ್ಯ ಹೇಳಿದವ ಸತ್ಯ ಹೌದ? ಈ ನ್ಯಾಯ ಪ್ರಪಂಚದಲ್ಲಿ ಉಳಿಬಾರದು. ಸತ್ಯಮೇವ ಜಯತೆ ನ ಅನೃತಂ, ಇದು ನಡಿಬೇಕು. ಹಾಗಾಗಿ ಈ ರೀತಿಯಾದಂತಹ ಅವತಾರಗಳನ್ನು ತಾಳುವುದೆಲ್ಲ ಈ ಉದ್ದೇಶದಿಂದಲೇ ಹೊರತು ಇದು ಯಾವ ಪ್ರಾರಬ್ಧವೂ ಅಲ್ಲ, ಕಟ್ಟಿಕೊಂಡ ಕರ್ಮವೂ ಅಲ್ಲ.
2: ಒಂದು ಸ್ಪಷ್ಟ ಆಯ್ತು, ನಾವು ಸ್ವತಂತ್ರರಲ್ಲ, ನಾವು ಕರ್ಮಾಧೀನರು. ನೀನು ಸ್ವತಂತ್ರನು, ಕರ್ಮಾಧೀನನಲ್ಲ. ಆದರೂ ಕರ್ಮಾಧೀನನತೆ ಹೀಗೆಲ್ಲ ಮಾಡ್ತಿ ಯಾಕೆ ಅಂತ ಕೇಳಿದ್ರೆ ಅದಕ್ಕಿರುವ ಒಂದು ಉತ್ತರ, ಶರಣರನ್ನು
1: ಪೊರೆಯುವ ಬಿರುದು. ಒಳ್ಳೆಯವರು ಇರ್ತಾರಲ್ಲ, ತ್ರಾಹಿ ಪಾಹಿ
2: ಶರಣರು ಅಂತಂದ್ರೆ ನಿನಗೆ ಶರಣಾದವರಲ್ಲ.
1: ಹೌದೌದು.
2: ನಿನ್ನನ್ನೇ ಸರ್ವಸ್ವ ಅಂತ ತಿಳಿದವರಲ್ಲ.
1: ಹೌದು.
2: ಸರ್ವಸ್ವ ಅರ್ಪಣ ಬುದ್ಧಿಯಿಂದ ವ್ಯವಹರಿಸತಕ್ಕವರಲ್ಲ.
1: ಹೌದು.
2: ಏನು ವ್ಯತ್ಯಾಸ ಉಂಟು ಅವರಲ್ಲಿ?
1: ಎಲ್ಲಿ ವ್ಯತ್ಯಾಸ
2: ಕಾಣ್ತದಲ್ಲ.

0: ನೀವು ಸುಮ್ಮನೆ ಕೆಲವು ಸಲ ಮುದುಕರನ್ನು ಸ್ಪರ್ಧೆಗಿಳಿಸ್ತೀಯೋ ಅಂತ ಕಾಣುವುದು.
1: ಎಲ್ಲಿ ಯಾವಾಗ
0: ನಿನಗೆ ಹೇಳಿದ್ರಿಂದ ನಮಗೂ ಒಂದು ಪ್ರಶ್ನೆ ಬಂತಲ್ಲ.
1: ಏನು ಪ್ರಶ್ನೆ?
0: ದುರಿತಗಳೊದಗದ ತೆರದಲ್ಲಿ ಶರಣರ ಪೊರೆವುದೇ ಬಿರುದೇನು?
1: ಹಾಗೆ ಹೇಳ್ತಾರೆ, ಎಲ್ಲರೂ ಕೊಂಡಾಡ್ತಾರೆ.
0: ಆ ಬಿರುದಿಗೆ ಆತಂಕ ಉಂಟಾಗುವ ಹಾಗೆ ನಮಗೆ ಕಾಣ್ತದಲ್ಲ.
1: ಏನು ಆತಂಕ?
0: ಭೇದ ಮಾಡ್ತೀಯ
1: ನಾನು
0: ಭಕ್ತರಲ್ಲಿ.
1: ಎಲ್ಲಿ ಭೇದ?
0: ಈಗ ಈಜು ಬರುವ ಎತ್ತುವುದಾದ್ರೆ ಬಿದ್ದ ಎಲ್ಲರನ್ನು ಎತ್ತಬೇಡುವ,
1: ಎತ್ತಬೇಕು.
0: ಇದು ಸ್ವಲ್ಪ ಹತ್ತಿರದ ಜನ ನನಗೆ ಅದಲ್ಲ ಅಂತ ಉಂಟ. ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿರುವ ಎಲ್ಲರೂ ಅವನಿಗೆ ಬಂಧುಗಳಂತೆ ಕಾಣಬೇಡುವ,
1: ಕಾಣಬೇಕು ಲೋಕ ಬಂಧು.
0: ಆದರೆ ಕೆಲವರನ್ನೇ ಎತ್ತುವುದು, ಕೆಲವರತ್ಲಾಗಿ ಮುಳುಗಿ ಸಾಯಿಲಿ ಅಂತ ಬಿಡುವುದ? ಕಿಂಕರನಲ್ಲವೇ ನಾನು. ಈಗ ಭೀಷ್ಮ ನಿನ್ನ ಶರಣ ಹೌದಾ ಅಲ್ವೋ? ನನಗದು ಸ್ಪರ್ಧೆಗೆ ವಿಷಯ ಮಾಡಿಬಿಟ್ಟಿಯಲ್ಲ. ನಿನಗ ಅರ್ಜುನನನ್ನು ರಕ್ಷಿಸ್ತೇನೆ, ಅರ್ಜುನನನ್ನು ಬೆಳೆಯಿಸ್ತೇನೆ, ಅರ್ಜುನನನ್ನು ಬೆಳಗಿಸ್ತೇನೆ. ಯಾಕೆ? ಈಗ ಭೀಷ್ಮ ಏನು ಅಪರಾಧ ಮಾಡಿದ ನಿನಗೆ? ಪಂಕಜಾಕ್ಷ
1: ಓ
0: ಭೇದ ಬೇಕೋ? ಕಿಂಕರನಲ್ಲವೇ ನಾನು. ಅಲ್ಲ, ನಿನ್ನ ಕೀರ್ತನೆ ಮಾಡುವಲ್ಲಿ ಸಂಖ್ಯೆಯ ಲೆಕ್ಕ ಹಾಕಿ ಅರ್ಜುನ ಸ್ವಲ್ಪ ಹೆಚ್ಚು ಅಂತ ಏನಾದರೂ ಉಂಟ? ಭಗವನ್ ನಾಮ ಸ್ಮರಣೆ ಮಾಡುವಲ್ಲಿ ಸಾವಿರ, ಅಮ್ಮ ಸಾವಿರದ ಒಂದು, ಆದ ಕಾರಣ ಅವ ಮೊದಲು, ಹಾಗೇನಾದರೂ ಉಂಟ? ಯಾವುದು ಭಕ್ತಿಯ ಅದು ಪ್ರದರ್ಶನಕ್ಕಿದ್ದದ್ದಲ್ಲ ಅಂತ ನಾನು ಎಣಿಸುವ. ಅದು ದರ್ಶನ, ಭಗವಂತನಿಗೆ ಎಲ್ಲವೂ ಅರ್ಪಣೆಯಾಗಲಿ. ಈ ಧೋರಣೆಯಿಂದ ಯಾರಿದ್ದಾನೋ ಅವರೆಲ್ಲರೂ ನಿನಗೆ ಕಿಂಕರರೇ, ನಿನಗೆ ಶರಣರೇ ಅಂತ ನಾವು ನಂಬಿದ ಸತ್ಯ.
1: ಸರಿ,
0: ಈಗ ಅದಲ್ಲ, ಕೆಲವರಿಗೆಲ್ಲ ಹೆಚ್ಚು ಅಂತ ಆದರೆ ಹಾಗಾದರೆ ನಮ್ಮದೆಂಥದ್ದು ಸುಳ್ಳು? ನಾವು ನಂಬಲಿಲ್ವೋ? ನಾವು ಆರಾಧನೆ ಮಾಡಿದ್ದೇ ವ್ಯರ್ಥವೋ? ಈ ಕೆಲವು ಸಲ ಹಾಗಾಗ್ತದೆ, ಒಂದು ಅರ್ಧ ವಯಸ್ಸಿನವರೆಗೆ ಒಬ್ಬ ದೇವರನ್ನು ನಂಬುದು, ಆಮೇಲೆ ಈ ದೇವರು ಏನೂ ಪ್ರಯೋಜನ ಇಲ್ಲ, ಹಾಗಾದರೆ ಇನ್ನು ಹೊಸ ದೇವರನ್ನು ನಂಬು ಅಂತ ಹೊರಡೋದು. ನನಗೆ ಈ ಪ್ರಾಯದಲ್ಲಿ ದೇವರನ್ನು ಬದಲಿಸಲಿಕ್ಕೂ ಸಾಧ್ಯ ಇಲ್ಲದ ಸ್ಥಿತಿ. ಹಾಗಾಗಿ ನನ್ನ ಮೇಲೆ ಯಾಕೆ ಸ್ವಾಮಿ ನಿನಗೆ ಕನಿಕರ ಇಲ್ಲ?
1: ಭೀಷ್ಮರೇ,

0: ಭೀಷ್ಮರೇ
1: ಕೃಷ್ಣ,
0: ಒಳ್ಳೆ ಆಕ್ಷೇಪ ಇದು ದೇವರ ಬಗ್ಗೆ.
1: ನಮಗೆ ಕಂಡದ್ದನ್ನು ನಾವು ಹೇಳುವುದು, ನಾವು ಮೊದಲೇ ಹೇಳಿಲ್ಲ.
0: ಕಂಡದ್ದನ್ನು ಕಂಡ ಹಾಗೆ ಹೇಳುವುದೇ ಚಂದ. ನೀವು ವಾಸ್ತವವಾದಿಗಳು ಅಲ್ವಾ?
1: ಅಲ್ಲ, ವಾಸ್ತವವೇ, ವಾದ ಇಲ್ಲ.
0: ಅಲ್ಲ, ವಾಸ್ತವವನ್ನು ಹೇಳಿ.
1: ಆದರೂ ಹೀಗೊಂದು ಉಂಟು ಅಂತ ಕಾಣುತ್ತದೆ.
0: ಸರಿ ಸರಿ, ಅಡ್ಡಿ ಇಲ್ಲ. ಹಾಗೆ ಕಾಣುವುದು ಉಂಟು ಪ್ರಪಂಚದಲ್ಲಿ. ಈಗ ಒಬ್ಬ 10,000 ವರ್ಷ ತಪಸ್ಸು ಮಾಡಿದ, ಅವನಿಗೆ ದೇವರು ಕಾಣಲಿಲ್ಲ. ಒಬ್ಬ ಒಂದು ಕ್ಷಣದಲ್ಲಿ ದೇವರನ್ನು ಕಂಡ ಅಲ್ವಾ? ಅಂಥದ್ದು ನಡೆಯುವುದಿಲ್ಲ ಪ್ರಪಂಚದಲ್ಲಿ.
1: ನಡೆಯುತ್ತದೆ ಅಂತ ಕೇಳಿದ್ರೆ,
0: ಒಬ್ಬ ಪಂಚಾಗ್ನಿ ಮಧ್ಯದಲ್ಲಿ,
1: ಹೌದು,
0: ತಲೆ ಕೆಳಗಾಗಿ ಕಾಲು ಮೇಲೆ ಮಾಡಿ ಒಬ್ಬ ತಪಸ್ಸು ಮಾಡ್ತಾನೆ, ಅವನಿಗೆ ದೇವರು ಪ್ರತ್ಯಕ್ಷ ಆಗುವುದಿಲ್ಲ ಬೇಗ. ಇನ್ನೊಬ್ಬ ತನ್ನ ತಲೆಯನ್ನೇ ಕಡಿದುಕೊಳ್ತಾನೆ. 10 ತಲೆ ಇದ್ದವ 9 ತಲೆ ಕಡಿದು 10ನೇ ತಲೆ ಕಡಿಲಿಕ್ಕೆ ಆಗುವಾಗ ದೇವರು ಬರಲ್ಲ.
1: ಆಗಲೂ ಬಾರದಿದ್ರೆ ಒಳ್ಳೇದಿತ್ತು ಅಂತ ನಮಗೆ ಕಾಣುವುದು.
0: ಅದು ಈಗಲ್ವಾ?
1: ಹೌದು,
0: ಆಗ ದೇವರು ಬಂದ,
1: ಆಗ ದೇವರು ಬಂದಿದ್ದಾನೆ.
0: ಹೌದು, ಬಂದಿದ್ದಾನೆ. ಅಂದ್ರೆ ಅಷ್ಟು ತಡವಾಗಿ ಬರುವುದು ಉಂಟು. ಕೆಲವೊಮ್ಮೆ ಹಾಗಲ್ಲ, ನನಗೆ ಇವನೇ ದೇವರು ಅಂತ ಹಿಡ್ಕೊಂಡ್ರೆ,
1: ಹೌದು,
0: ಏನೂ ಗೊತ್ತಿಲ್ಲದವನಿಗೆ ಕೂಡ ದೇವರ ಅನುಗ್ರಹ ಆಗ್ತದೆ.
1: ಹೌದು, ಹಿಡ್ಕೊಂಡದ್ದೇ ದೇವರಾಗ್ತದೆ.
0: ಹಿಡ್ಕೊಂಡದ್ದು ದೇವರನ್ನು ಅಂತ ಇದ್ರೆ,
1: ಹೌದು,
0: ಹಿಡ್ಕೊಂಡದ್ದು ದೇವರಾಗುವುದು ಅವನಿಗೆ.
1: ಹೌದು,
0: ಹಾಗಾಗಿ ದೇವರು ಅದಕ್ಕೆ ಬೆಲೆ ಕೊಡ್ತಾನೆ. ಅಂಥದ್ದು ಪ್ರಪಂಚದಲ್ಲಿ ಉಂಟು. ಒಬ್ಬ ಸಾಯುವುದಕ್ಕಿಂತ ಮೊದಲು ಒಂದು ಶಬ್ದ ದೇವರದ್ದು ಹೇಳಿದ ಅಲ್ವಾ? ದೇವರಾಯಣ ಅಂತ ಒಬ್ಬ ಹೇಳಿದ.
1: ದೇವರದ್ದು ಅಂತಲೂ ಹೇಳಿದ್ದಲ್ಲ ಅಂತೆ, ಅವನ ಮಗನ ಹೆಸರು ಅಂತೆ ಅದು.
0: ನೋಡಿ, ನಿಮಗೆ ಗೊತ್ತುಂಟು
1: ಕಥೆನ.
0: ಅಲ್ಲ, ನಿಮ್ಮಂತ ಭಕ್ತರೇ ಇದನ್ನು ಪ್ರಚಾರ ಮಾಡಿ.
1: ಹೌದೌದು,
0: ಯಾಕೆ
1: ಸ್ವಲ್ಪ ಭಕ್ತಿ ಎಲ್ಲ ಹೆಚ್ಚಾಗಲಿ
0: ಹೆಚ್ಚಾಗಲಿ ಅಂತ. ದೇವರ ಹೆಸರನ್ನು ಒಂದು ಸಲ ಹೇಳಿದ್ರು ತುಂಬಾ ಪ್ರಯೋಜನ ಉಂಟು ಮಕ್ಕಳೇ, ಹಾಗಾಗಿ ದೇವರ ಹೆಸರು ಹೇಳಿ.
1: ಒಂದು ಸಲ ಆದ್ರೂ ಹೇಳಿ ಅಂತ,
0: ಒಂದ್ ಸಲ ಆದ್ರೆ ಹೇಳಿ. ಅದಕ್ಕೋಸ್ಕರವಾಗಿ ಮನೆಯಲ್ಲಿರುವ ಹುಟ್ಟಿದ ಮಕ್ಕಳಿಗೆಲ್ಲ ದೇವರ ಹೆಸರು ಹೇಳಿ.
1: ಹೌದು, ಶಂಕರನಾರಾಯಣ ಅಂತ ಎರಡೆರಡು ದೇವರ ಹೆಸರು ಇಡುತ್ತಾರೆ.
0: ಇಡಬಹುದು, ಏನೂ ಸಮಸ್ಯೆ ಇಲ್ಲ. ಹಾಗಾಗಿ ಆ ರೀತಿಯಲ್ಲಿ ಹೆಸರನ್ನು ಹೇಳಿದರೂ ಪ್ರಯೋಜನ ಉಂಟು. ದೇವರ ಕುರಿತಾಗಿ ಭಕ್ತಿಯನ್ನು ಹೇಗೆ ಮಾಡಬಹುದು? ಹೇಗೂ ಮಾಡಬಹುದು. ಅದಕ್ಕೆ ಒಂದಲ್ಲ 9 ಬಗೆ ಅಂತ ಹೇಳಿದ್ರು ತಪ್ಪೇನಿಲ್ಲ ಅಲ್ವಾ? ಶ್ರವಣಂ ಕೀರ್ತನಂ ವಿಷ್ಣೋಹ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. 9 ಬಗೆಯಂತೆ.
1: ಅದು 9ನೇದಕ್ಕೆ ಎಲ್ಲ ಹೋಗಬೇಕಾದ,
0: ನಮ್ಮ ಗುರುಗಳು ಹೇಳಿಕೊಟ್ಟಲ್ಲ 9 ಬಗೆಯ ಭಕ್ತಿ ಹೇಗೆ ಅಂತ.
1: 9ನೇದಕ್ಕೆಲ್ಲ ಉಳಿದದ್ದೆಲ್ಲ ಹೋಗಬೇಕಾದ್ದು
0: ಅಲ್ಲ, ಎಲ್ಲವೂ ಒಂದೊಂದು ಬಗೆಯದ್ದು ಅಂತ. ಒಂದೊಂದು ಬಗೆಯಲ್ಲಿಯೂ ದೇವರನ್ನು ಸೇರಬಹುದು. ಕೊನೆಯದ್ದು ಅತ್ಯಂತ ಶ್ರೇಷ್ಠವಾದದ್ದು ಅಂತ ಅದರ ಅರ್ಥ. ಕೇವಲ ಎಲ್ಲರಿಗೆ ಎಲ್ಲವೂ ಆಗುವುದಿಲ್ಲ ಅಂತ. ಎಲ್ಲರೂ ಒಂದೇ ಹಂತದವರಲ್ಲ, ಒಂದೇ ಮಟ್ಟದವರಲ್ಲ, ಬೇರೆ ಬೇರೆ ಮಟ್ಟದವರಿರ್ತಾರೆ. ಕೆಲವರು ತುಂಬಾ ಪಕ್ವಗೊಂಡವರು, ನೀವು ಹೇಳಿದಾಗೆ ಆತ್ಮನಿವೇದನ ಸರ್ವ ಸಮರ್ಪಣ, ನನ್ನದೇ ಎನ್ನುವುದು ಏನುವುದಿಲ್ಲ, ಎಲ್ಲವೂ ನಿನ್ನದೇ ಅಂತ ಹೀಗೆ ಹೇಳುವರು ಇರ್ತಾರೆ. ತನುವು ನಿನ್ನದೆ, ಮನವು ನಿನ್ನದೆ ಅಲ್ವಾ? ಹಾಗಾಗಿ ಈ ರೀತಿಯ ಭಾವನೆ ಇರುವವರು ತುಂಬಾ ಒಂದು ಬೇರೆ ಮಟ್ಟದವರು, ಉನ್ನತ ಮಟ್ಟದವರು, ಕೇವಲ ದೇವರ ಹೆಸರು ಕೇಳಿಕೊಂಡಿರ್ತಾರೆ ಅಂಥವರು ಇರ್ತಾರೆ. ಅಥವಾ ಬೇರೆ ರೀತಿಯಲ್ಲಿ ಯೋಚನೆ ಮಾಡುವ, ಈ ಪ್ರಪಂಚದಲ್ಲಿ ದೇವರಲ್ಲದೆ ಇನ್ಯಾರಿಲ್ಲ ಅಂತ ಹೇಳುವ, ಎಲ್ಲವೂ ದೇವರೇ ಅಂತ. ಅವರಿಗೆ ಕಂಡದ್ದೆಲ್ಲ ದೇವರು, ಕಲ್ಲು ಮರ ಮಣ್ಣು ಮಸಿ ಎಲ್ಲವೂ ದೇವರು. ಅಥವಾ ಇನ್ನೊಂದು ಒಳ್ಳೆಯ ಭಾಷೆಯಲ್ಲಿ ಹೇಳುವುದಾದ್ರೆ ಅಣು ರೇಣು ತೃಣ ಕಾಷ್ಠಗಳಲ್ಲಿ ಅವರು ಭಗವಂತನನ್ನು ಕಾಣ್ತಾರೆ.
1: ಹೌದು,
0: ಅಂತಹ ಭಕ್ತರಿದ್ದಾರೆ. ಅನೇಕರು ಮುಗ್ಧ ಭಕ್ತರು, ಅವರಿಗೆ ಯಾವ ಘಟನೆ ನಡೆದರೂ ಇದು ದೇವರಿಂದಾಗಿ ಹೀಗಾಯ್ತು ಅಂತ ಹೇಳಿ.
1: ದೇವರಲ್ಲಿ ಇಲ್ಲ,
0: ದೇವರ ಆಟ. ದೇವರು ಇದ್ದಾನೆ, ಅವನೇ ಮಾಡಿಸುವುದು ಇದನ್ನು. ನಾಹಂ ಕರ್ತ ಹರಿ ಕರ್ತ, ನಾನು ಮಾಡುವುದಲ್ಲ, ಎಲ್ಲವೂ ಭಗವಂತನೇ ಮಾಡಿಸುವುದು. ಇಂತಹ ಭಕ್ತರಿದ್ದಾರೆ ನೋಡಿ. ಭಕ್ತರಲ್ಲಿ ಎಷ್ಟೆಷ್ಟು ಬಗೆ. ನೀವು ಅದಕ್ಕಿಂತ ಎಲ್ಲ ಬೇರೆ. ನೀವು ಹಾಗೆ ಹೇಳಿದ್ರಲ್ಲ, ಈಗ ನಿನ್ನನ್ನು ನೋಡಿದ್ರೆ ನಿನ್ನನ್ನು ದೇವರು ಅಂತ ನಂಬುದು ಹೇಗೆ? ನೀನೇ ಹಾಕು ಅಂತ.
1: ಬೇರೆ
0: ನೀನೇ ಹಾಕೆ,
1: ಬೇರೆ ಆದ್ರೂ ಅಡ್ಡಿ ಇಲ್ಲ. ಅದು ಅಲ್ಲ ಅಂತ ಆಗದಿದ್ರೆ ಆಯ್ತು.
0: ಈಗ ನೀವು ಹೇಳುವಾಗ, ಈಗ ನೀವು ನಿಮಗಾಗಿ ಹೇಳ್ತೀರಿ ಅಂತಲ್ಲ, ಈಗ ನೀವು ನನ್ನ ಬಗ್ಗೆ ಎಷ್ಟೋ ವಿಷಯಗಳನ್ನು ನಿಮ್ಮ ಮೊಮ್ಮಕ್ಕಳಿಗೆಲ್ಲ ಹೇಳಿದವರು.
1: ನಾನು
0: ನೆನಪುಂಟು, ಅಗ್ರಪೂಜೆ ಕೊಡಬಹುದು ಕೃಷ್ಣ.
1: ಅಲ್ಲಿಂದಲ್ಲ ನಾನು ಹರಿದಾಸ ಅಂತ ಕಂಡದ್ದೆಲ್ಲರಿಗೂ.
0: ನಿಮ್ಮಷ್ಟು ದೊಡ್ಡ ಹರಿದಾಸರೇ ಯಾರಿದ್ದಾರೆ
1: ಅಂತ ಅಲ್ಲಿಂದ.
0: ಹಾಗಾಗಿ ನೀವು ತಿಳಿದೆ ಈ ಪ್ರಶ್ನೆಯನ್ನು ಕೇಳ್ತೀರಿ. ತಿಳಿದವರು ಕೇಳುವ ಪ್ರಶ್ನೆ ಇದು, ಭಗವಂತನಿಗೆ ಭೇದ ಉಂಟಾ ಅಂತ. ನೀವೇ ತಿಳಿದು ಯೋಚನೆ ಮಾಡಿದ್ರೆ ಗೊತ್ತಾಗ್ತದೆ ಇದರಲ್ಲಿ ಭೇದ ಇಲ್ಲ ಅಂತ.
1: ಇಲ್ಲ ಅಂತಲ್ಲ,
0: ಮತ್ತೆಂತದ್ದು? ನೀರಿನಲ್ಲಿ ಇಬ್ಬರು ಮಕ್ಕಳು ಬಿದ್ದಿರ್ತಾರೆ ಅಂತ ಇಟ್ಕೊಳ್ಳೋ. ನೀವು ಹೇಳಿದ ಉದಾಹರಣೆ ತಕೊಳ್ಳುವ, ಇಬ್ಬರು ಮಕ್ಕಳು ಬಿದ್ದಿರ್ತಾರೆ. ಒಬ್ಬ ಬಿದ್ದು ಒದ್ದಾಡ್ತಾ ಅಯ್ಯೋ ರಕ್ಷಿಸಿ ರಕ್ಷಿಸಿ ಅಂತ ಎರಡು ಕೈ ಮೇಲೆತ್ತಿದ್ದಾರೆ ಅಲ್ವಾ?
1: ಹೌದು.
0: ಇನ್ನೊಬ್ಬ ಸುಮ್ಮನೆ ಹೀಗೆ ಕೈ ಎತ್ತಾನೆ, ಆದ್ರೆ ಅವನಿಗೆ ಬರಬೇಕಾಗಿಲ್ಲ, ಅವನು ಈಜು ಬಲ್ಲವನು. ಒಬ್ಬ ಈಜು ಬಲ್ಲವನು, ಇನ್ನೊಬ್ಬ ಈಜನ್ನು ತಿಳಿಯದವನು. ಹಾಗಾದ್ರೆ ರಕ್ಷಿಸಬೇಕಾದದ್ದು ಯಾರನ್ನು? ಒಬ್ಬ ದೊಡ್ಡವ, ಇನ್ನೊಬ್ಬ ಸಣ್ಣವ. ಆಶ್ರಯ ಕೊಡಬೇಕಾದ್ದು ಯಾರಿಗೆ? ಬೀದಿ ನಡೆಯುವಾಗ ಕೈ ಹಿಡಿಯಬೇಕಾದದ್ದು ಯಾರನ್ನು? ದೊಡ್ಡವರದ್ದು ಸಣ್ಣವರದ್ದು? ಒಂದು ಲೋಕರ್ ಹುಡುಗಿ ಆದರೂ ಹೇಳುವುದಾದ್ರೆ ಬೇಡ, ನಮ್ಮಮ್ಮ ಯಶೋದೆ ನಮ್ಮನ್ನು ಗೋಕುಲದಲ್ಲಿ ಪಾಲಿಸುತ್ತಿದ್ದಾಗ ಮಾಡಿದ ಘಟನೆ ನೆನಪುಂಟಿದೆ. ನಾನು ಎಳೆಯವನಿದ್ದಾಗ ಅಮ್ಮ ಹಾಲು ಕೊಡು ಅಂತ ಕೇಳಿದರೆ, ಅಮ್ಮ ಹಾಲು ಹಾಲು ಅಂತ ಹೇಳಿದರೆ, ಎಳೆಯವನಾದ ನನಗೆ ಕೊಡ್ತಾ ಇದ್ದದ್ದು ಆಕೆ ಎದೆ ಹಾಲನ್ನು. ಅಣ್ಣ ಬಲರಾಮನು ಕೂಡ ಕೇಳ್ತಾ ಇದ್ದು ಕೇಳ್ತಿತ್ತು ನನಗೆ, ಆದರೆ ಅವನಿಗೆ ಗಿಂಡಿಯಲ್ಲಿ ಹಾಲು ಕೊಡ್ತಿದ್ದು, ನನಗೆ ಎದೆ ಹಾಲನ್ನು ಕೊಡ್ತಿದ್ದ. ಅಣ್ಣನಿಗೆ ಗಿಂಡಿ ಹಾಲನ್ನು ಕೊಡ್ತಿದ್ದ, ಅಂದರೆ ಗಿಂಡಿಯಲ್ಲಿ ತುಂಬಿದ ಹಾಲು ಕೊಡ್ತಾ ಇದ್ದದ್ದು. ಅಣ್ಣ ಜಗಳ ಮಾಡಲಿಲ್ಲ, ಯಾಕೆಂದ್ರೆ ಗಿಂಡಿ ಹಾಲಿನಲ್ಲಿ ಕುಡಿಯುವಷ್ಟು ದೊಡ್ಡವನಾಗಿದ್ದ ಅವನು. ಕುಡಿಯುವುದು ಹಾಲೇ
1: ಹೌದಪ್ಪ,
0: ಇಲ್ಲ ಅಮ್ಮ ಹಾಲು ಕುಡಿದೇ ಹಾಲು ಕೊಡು,
1: ನಿನ್ನ ಅಣ್ಣ ಬೇರೆ ಕುಡಿಯುತ್ತಾನೆ ಅಂತ ನಮ್ಮದೇನು ಪ್ರಚಾರ ಇಲ್ಲ.
0: ಅಲ್ಲ ಪ್ರಚಾರ ಮಾಡಿದ್ರು ಅವನು ಯಾವುದನ್ನು ಕುಡಿತಾನೆ ಅಂತ ನಮಗೆ ಗೊತ್ತುಂಟು
1: ಅಲ್ವಾ?
0: ಹೌದೌದೌದು, ಅವನು ಏನನ್ನು ಕುಡಿದಿದ್ದಾನೆ ಅಂತಲೂ ಗೊತ್ತುಂಟು. ಮತ್ತೆ ಪ್ರಚಾರ ಮಾಡುವವರು ಅವರವರಿಗೆ ಇಷ್ಟವಾದದ್ದನ್ನೇ ಹೆಚ್ಚೆಚ್ಚು ಹೇಳಿ ಪ್ರಚಾರ ಮಾಡು, ಇದು ಒಳ್ಳೇದುಂಟು ಇದು ಒಳ್ಳೇದುಂಟು ಗೊತ್ತಿದ್ದವರೇ ಪ್ರಚಾರ
1: ಮಾಡಿ
0: ಇದನ್ನೇ ಕುಡಿತಾ ಇದ್ದ.
1: ಅಲ್ಲ ಅದು ಆಗಲಿ ಅಂತಲೂ ಇರುತ್ತದೆ ಕೆಲವರಿಗೆ, ಪ್ರಚಾರ ಸ್ವಲ್ಪ ಆಗಲಿ
0: ಆಗಲಿ ಅಂತ. ಭೀಷ್ಮರೇ, ನೀವು ದೊಡ್ಡ ಮಗು,
1: ಮಗುವೆ
0: ಮಗು ಮಗುವೆ ಎಲ್ಲ ಆಲಿಸಿ ಗಂಗಾ ತರಳ, ನೀವೇ ಹೇಳಿದಿರಲ್ಲ ನಾನು ನಿಮಗೆ ಮೊಮ್ಮಗ ಅಂತ. ಆ ಅರ್ಥದಲ್ಲಿ ನೋಡಿದ್ರೆ ಮಗು ಮಗುವೆ, ಆದ್ರೆ ದೊಡ್ಡ ಮಗು, ಗಿಂಡಿಯಲ್ಲಿ ಹಾಲು ಕುಡಿಬೇಕಾದ ಮಗು. ಅರ್ಜುನ ಅಮ್ಮನಲ್ಲದೆ ಅವನಿಗೆ ಬೇರೆ ಗತಿ ಇಲ್ಲ ಎನ್ನುವಂತಹ ಮಗು. ಅಮ್ಮನೇ ಈಗ ಹಾಲು ಆಹಾರ ಹೊಟ್ಟೆ ಹಸಿವಿಗೆಲ್ಲ, ರೋಗ ಬಂದ್ರೆ ಔಷಧ ಕೊಡಬೇಕಾದ್ರೂ ಕೂಡ ಹಾಲಲ್ಲ ಎದೆ ಹಾಲು ಕೊಡುವ ತಾಯಿಯ ಔಷಧ ಕುಡಿದ ಅವನಿಗೆ ಹಾಲು ಕೊಡ್ತಾರೆ.
1: ಹೌದು,
0: ಒಂದು ಮಾತಿಗೆ ಹೇಳಿದ್ದ ಹಿರಿಯರು ಹೇಳ್ತಾರೆ ಹಾಗೆ, ನೀನು ಸರಿಯಾದ ಆಹಾರ ತಕ್ಕೋ ಮಗುವಿಗೆ ಜೀರ್ಣ ಸರಿಯಾಗ್ತದೆ, ನೀನು ಎಂತದ್ದೋ ಬೇಡ ಬೇಡದ್ದೆಲ್ಲ ಬೀದಿಯಲ್ಲಿ ಸಿಕ್ಕಿದ್ದು ತಿಂದರೆ ಮಗುವಿನ ಆರೋಗ್ಯ ಹಾಳಾಗ್ತದೆ. ಹಾಗಾಗಿ ತಾಯಿಗೆ ಅದರ ಹೊಣೆ ಉಂಟು, ಯಾವ ಮಗುವನ್ನು ಹೇಗೆ ನೋಡಿಕೊಳ್ಬೇಕು. ಕಾಣುವವರಿಗೆ ಕಾಣ್ತದೆ ತಾರತಮ್ಯ ಅಂತ ಕಾಣಬಹುದು, ಪಕ್ಷಪಾತ ಧೋರಣೆ ಅಂತ ಕಾಣಬಹುದು. ಆ ತಾಯಿಗೆ ಗೊತ್ತುಂಟಲ್ಲ, ತಾಯಿಯನ್ನು ನಂಬಿದ ಮಕ್ಕಳಿಗೂ ಇದು ಗೊತ್ತಿರಬೇಕು. ಅದಕ್ಕಾಗಿ ಜಗಳಾಡಬಾರ್ದು, ಬೇಡ
1: ಬೇಡ,
0: ಬೇರೆ ಒಂದು ಯೋಚನೆಯನ್ನು ಮಾಡುವ.
1: ಎಂಥದ್ದು
0: ಲೋಕದಲ್ಲಿ ಒಂದು ನಿದರ್ಶನ ಕೊಡುವುದಂತ ಉಂಟು, ನಮ್ಮ ಗುರುಗಳೆಲ್ಲ ಹೇಳಿದ ಕಥೆ ಇದು, ಇದನ್ನು ನಾನು ಬೇರೆಲ್ಲಿಂದಲ ತರುವುದಲ್ಲ.
1: ನಿನಗೂ ಗುರುಗಳು ಕಥೆ?
0: ನನ್ನ ಗುರುಗಳನ್ನು ನಾನು 64 ದಿವಸದಲ್ಲಿ 64 ವಿದ್ಯೆ ಕಲಿತರು, ಗುರು ಕಲಿಸಿದ್ದನ್ನು ನಾನು ಮರೆಯುವನಲ್ಲ.
1: ಒಳ್ಳೇದು,
0: ಆಗಲೇ ಗುರುಗಳೇ ಹೇಳಿದ್ದಾರೆ ಕಲಿಯುವುದರಲ್ಲಿ ನೀನು ಜಾಣ ಅಂತ, ಒಮ್ಮೆ ಹೇಳಿದರೆ ಬರ್ತದೆ ನಿನಗೆ ಅಂತ ಹೇಳಿದ್ದಾರೆ. ಹಾಗಾಗಿ ನನಗೆ ಗುರುವಿನ ಬಗ್ಗೆ ಭಕ್ತಿ ಎಂದಿಗೂ, ಅದು ಕಲ್ಲಿನಲ್ಲಿ ಬರೆದ ಹಾಗೆ. ಮಾರ್ಜಾಲಾರ್ಭಕ ನ್ಯಾಯ ಅಂತ ಒಂದುಂಟು, ಮಾರ್ಜಾಲ ಅಂದ್ರೆ ಬೆಕ್ಕು.
1: ಹೌದು,
0: ಬೆಕ್ಕು ತನ್ನ ಮರಿಯನ್ನು ಹೇಗೆ ಪಾಲಿಸ್ತದೆ? ಮಗುವಿನ ರಕ್ಷಣೆಗಾಗಿ ಅಥವಾ ತನ್ನ ಮರಿಯ ರಕ್ಷಣೆಗಾಗಿ ತಾನೇ ಆ ಮಗುವನ್ನು ಬಾಯಿಯಲ್ಲಿ ಕಚ್ಚಿ ತೆಕ್ಕೊಂಡು ಹೋಗ್ತದೆ.
1: ಹೌದು,
0: ಬಾಯಿಯಲ್ಲಿ ಕಚ್ಚಿ, ಅದರ ಹರಿತವಾದ ಹಲ್ಲುಗಳೆಲ್ಲ ಇರ್ತದೆ, ಆದರೆ ಮಗುವನ್ನು ಹೇಗೆ ಹಿಡಿಬೇಕು ಅಂತ ಅದಕ್ಕೆ ಗೊತ್ತಿರ್ತದೆ. ಹಿಡಿದು ತೆಗೆದುಕೊಂಡು ಹೋಗಿ ನಮ್ಮಲ್ಲಿ ಬೇರೆ ಬೇರೆ ಗೋಲ್ಲರ ಮನೆಯಲ್ಲೆಲ್ಲ ಬೆಕ್ಕುಗಳಿದ್ದದ್ದು ಅದು ನೋಡಿದೆ ನೆನಪುಂಟು ನನಗೆ, ಅದು ಹೌದು ಅಂತ ನನಗೆ ಗುರುಗಳು ಹೇಳಿದ ಮೇಲೆ ಮತ್ತೆ ಪರೀಕ್ಷೆ ಮಾಡಿ ನೋಡಿದೆ. ಹೌದು, ನಮ್ಮ ಮನೆಯಲ್ಲಿ ಮರಿ ಇಟ್ಟ ಬೆಕ್ಕು ಪಕ್ಕದ ಮನೆಯಲ್ಲಿ ತೆಕ್ಕೊಂಡು ಹೋಗಿ ಇಡುವುದು ನೋಡಿದೆ, ತೆಕ್ಕೊಂಡು ಹೋಗ್ತದೆ.
1: ಕೆಲವು ಸಲ ಮನೆಯವರ ಬಗ್ಗೆ ಭರವಸೆ ಇಲ್ಲದೆ ಯಾರಿಗೊತ್ತೇನೋ,
0: ನಮ್ಮ ತುಂಟಲ್ಲ ನಾನು ನಂಬುತ್ತೇನೆ. ಅದು ಬೆಕ್ಕಿನ ಮರಿ ಸಿಕ್ಕಿದ್ರೆ ಮುದ್ದಾಡದೆ ಇದ್ದವ ನಾನೇನೋ ಅಲ್ಲ.
1: ಮತ್ತೆ ಗೊಲ್ಲರ ಯಾವ ಮನೆ ಆದ್ರೇನು ಬೆಕ್ಕಿಗೆ, ಅದಕ್ಕೆ ಹಾಲು ಸಿಕ್ಕಿದ್ರೆ
0: ಅಲ್ವಾ ಮರಿಯ ರಕ್ಷಣೆ ಮುಖ್ಯ. ಹಾಗಾಗಿ ಆ ಮರಿಯ ರಕ್ಷಣೆಯನ್ನು ಮಾಡ್ಲಿಕ್ಕೆ ಮರಿಯೇ ನೀನು ಹೋಗುವ ಆಚೆ ಮನೆಗೆ ಅಂತ ಹೇಳಿದ್ದಲ್ಲ,
1: ಇದೇ ತೆಕ್ಕೊಂಡು
0: ಹೋಗಿ ಅದನ್ನು ರಕ್ಷಣೆ ಮಾಡುವುದು. ಇನ್ನೊಂದು ನ್ಯಾಯ ಉಂಟು ನಮ್ಮ ಬೃಂದಾವನದಲ್ಲಿ, ಮಂಗಗಳು ಬೃಂದಾವನದಲ್ಲಿ ಇರುವವರು ಎಲ್ಲರೂ
1: ಮಂಗಗಳು,
0: ತೋಟದಲ್ಲಿದ್ದ ಮಂಗಗಳು ತಮ್ಮ ಮರಿಗಳನ್ನು ಹೇಗೆ ನೋಡಿಕೊಳ್ಳುತ್ತವೆ ಅನ್ನೋದಕ್ಕೊಂದು ನಿದರ್ಶನ ಉಂಟು. ಅದು ಮನುಷ್ಯನಿಗೆ ಅಂಥದ್ದೆಲ್ಲ ಕೆಲವು ಮಾದರಿಗಳು ಬೇಕಾಗ್ತವೆ. ಅಲ್ಲಿ ಯಾವ ಮಂಗನೂ ಕೂಡ ತನ್ನ ಮರಿಯನ್ನು ತಾನೇ ಕಚ್ಚಿಕೊಂಡು ತಕೊಂಡು ಹೋಗುದಾಗಲಿ ಕೈಯಲ್ಲಿ ಹಿಡ್ಕೊಂಡು
1: ಬೃಂದಾವನದ ಮಂಗ ಅಂತ
0: ಅಲ್ಲ ಯಾವ ಊರಿನಲ್ಲಿ ಇಲ್ಲ, ಉದಾಹರಣೆ ಹೇಳಿದ್ದು ನಾನು ನೋಡಿದ್ದೇನೆ. ಅದೇನು ಮಾಡ್ತದೆ, ಮರಿಯೇ ತಾಯಿ ಮಂಗನನ್ನು
1: ಹಿಡ್ಕೊಳ್ತದೆ.
0: ಅದು ಶಾಖೆಯಿಂದ ಶಾಖೆಗೆ, ಗೆಲ್ಲಿನಿಂದ ಗೆಲ್ಲಿಗೆ ಹಾರುತ್ತಾ ಹೋಗುವಾಗಲೂ ಕೂಡ ಬೇಡದೆ ಅಷ್ಟು ದೃಢವಾಗಿ ಹಿಡ್ಕೊಳ್ತದೆ ತಾಯಿ ಮಂಗ. ಇದನ್ನು ಈ ರೀತಿಯಲ್ಲಿ ಬಿಟ್ಟು ಬಿಟ್ಟಿದೆ.
1: ಇದರಲ್ಲಿ ಮಗು ತಾಯಿಯನ್ನು ಹಿಡ್ಕೊಳ್ಳೋದು, ಅದರಲ್ಲಿ ತಾಯಿ ಮಗುವನ್ನು ಹಿಡ್ಕೊಳ್ಳೋದು.
0: ದೇವರು ಭಕ್ತನಿಗಿರುವ ಸಂಬಂಧ ಹೇಗೆ ಅಂತಕ್ಕೆ ನಾನು ನಿದರ್ಶನ ಹೇಳಿದ್ದೀನಿ. ಹಾಗಾಗಿ ಇವ ಮಾರ್ಜಾಲಾರ್ಭಕದಂತೆ, ಬೆಕ್ಕಿನ ಮರಿಯಂತೆ ಇರುವವರು, ನೀವು ಅದು ಎರಡನೇದು.
1: ನಾನು ಹಿಡ್ಕೊಳ್ಬೇಕಾದ
0: ಎರಡನೇದು ಮರ್ಕಟಾರ್ಭಕ ನ್ಯಾಯ,
1: ಗೊತ್ತಾಯ್ತು.
0: ಹಾಗಾಗಿ ಇದರಲ್ಲಿ ತಾರತಮ್ಯ ಅಂತ ಹೇಳಲಿಕ್ಕಿಲ್ಲ, ಇದರಲ್ಲಿ ಭೇದ ಇಲ್ಲ.
1: ಇದರಲ್ಲಿ ಭೇದ ಇಲ್ಲ ಅಂತಂದ್ರೆ ಮತ್ತೆ ಯಾವುದರಲ್ಲಿ ಉಂಟು?
0: ಅದರಲ್ಲಿ ಭೇದ ಉಂಟು, ಭೇದ ಕಾಣುವುದು ಬೇರೆ ಉಂಟು.
1: ಎಲ್ಲಿ
0: ಈಗ ನನ್ನಲ್ಲಿ ಇಷ್ಟೆಲ್ಲ ಪ್ರಶ್ನೆ ಕೇಳಿದೆ, ನೀವೊಮ್ಮೆ ಈ ಕಡೆ ನಿಮ್ಮನ್ನೇ ಒಮ್ಮೆ ನೋಡಿ
1: ಹೇಗದು.
0: ಈಗ ಎಲ್ಲರೂ ತೋರಿಸುವಾಗ ಒಂದು ಬೆರಳು ಓ ಅವರು ಓ ಇವರು ತೋರಿಸ್ತಾರೆ.
1: ಹೌದು,
0: ಮೂರು ಬೆರಳು ಈ ಕಡೆಗೆ ಇರ್ತದೆ.
1: ಹೌದು, ಮತ್ತೆ ಬೇರೆ
0: ಮರೆತಿರ್ತಾರೆ, ಅದಕ್ಕೆ ಕೆಳಗಿರ್ತದೆ.
1: ತೋರಿಸುವುದಾಗೆ ತೋರಿಸ್ಬೇಕಷ್ಟು. ಈಗಲೂ
0: ಈಗ ತೋರಿಸಲಿಕ್ಕೆ
1: ಅಲ್ಲ, ತೋರು ಬೆರಳು ಅಂತ
0: ಒಂದಿಲ್ವಾ?
1: ಹಾಗಾಗಿ
0: ಹೇಳಿದ್ದು. ಈ ನಿದರ್ಶನವನ್ನು ತಗೊಳ್ಳುವ, ಈಗ ನಿಮ್ಮ ಬಗ್ಗೆ ಹೇಳುದಾದ್ರೆ, ಈಗ ಮೂರು ಬೆರಳು ನಿಮ್ಮ ಕಡೆಗೆ ಉಂಟು ಅಂತ. ಈಗ ನೀವು ಧರ್ಮರಾಯನಿಗೆ ಅಷ್ಟೆಲ್ಲ ಕೃಷ್ಣನ ಬಗ್ಗೆ ಹೇಳ್ತೀರಿ, ಪಾಂಡವರ ಬಗ್ಗೆ ಹೇಳ್ತೀರಿ,
1: ಹೌದು,
0: ಅವರದ್ದೆಲ್ಲ ಅಜ್ಞಾತವಾಸ ಮುಗಿದಿದೆ ಅಂತ ಹೇಳ್ತೀರಿ, ಪಾಂಡವರ ಪಕ್ಷವೇ ನೀವು ಅಂತ ನಿಮ್ಮವರಲ್ಲೆಲ್ಲ ಪ್ರಚಾರ ಉಂಟು. ನೀವು
1: ನಮ್ಮ ಪಕ್ಷದಲ್ಲಿ ಆಗೋದು ಪ್ರಚಾರ
0: ಇಲ್ವಾ? ಇಲ್ವಾ. ಆದ್ರೆ ನಿಮಗೆ ಒಂದು ದಿವಸ ಆದರೂ ಬರುವ ಇಲ್ಲಿಗೆ ಅಂತ ಮನಸ್ಸಾಗಿದೆ? ಅದು ನಿಮ್ಮಲ್ಲಿ ಕೇಳುದು ಅಲ್ಲ, ರೂಢಿಯ ಮಾತಿಗೆ ಹೇಳಿ. ನಿಮಗೇನಾದ್ರೂ ಮಾಟ ಮಾಡಿದ ಧರ್ಮರಾಯ?
1: ಧರ್ಮರಾಯನ
0: ಮಾಟವೋ ಅಲ್ಲಲ್ಲ ಧರ್ಮರಾಯ.
1: ಹೌದು,
0: ಮಾಡ್ಲಿಕ್ಕಿಲ್ಲ,
1: ಅದಕ್ಕೆ
0: ಮಾಡಿದ್ದಾನೆ ಅಂತ ನಿಮಗೆ ನಂಬಿಕೆ?
1: ಧರ್ಮರಾಯ ಮಾಟ ಮಾಡಿದ್ದ ಅಂತ ಕೇಳಿದ್ದು.
0: ಅಲ್ಲ ಮಾಡಿದ್ದಾನೆ,
1: ಮಾಡಿದ್ರು ನೀನು ಮಾಡಬಹುದು ಹೊರತು ಧರ್ಮರಾಯ ಮಾಡಿಯಾನ.
0: ಅದೇ ಧರ್ಮರಾಯ ಮಾಡಿಯಾನು ಅಂತ ಇದ್ದ ಕಾರಣ ಅಲ್ಲ ನೀವು ಬರದೇ ಹೋಗಿ ಹೋಗಿ. ಈ ದುರ್ಯೋಧನ ಇವ ಬಾರಿ ಒಳ್ಳೆಯವನ, ಬಾರಿ ಸೊಬಗನ
1: ಅಲ್ಲ ಅಂತ ನೀನೇ ಅಪ್ಪಣೆ ಕೊಡಿಸಿದ್ದೆ.
0: ಅಲ್ಲ ಅಲ್ಲ, ನನ್ನ ಪ್ರಶ್ನೆಯಲ್ಲಿ ಇರುವುದು ಇಂಗಿತ ಅದುವೇ.
1: ಹಾಗಾಗಿ
0: ಭೇದ ನನ್ನಲ್ಲಿರುವುದಲ್ಲ, ನಿಮ್ಮಲ್ಲಿ.
1: ಈಗ ಅದೊಂದು ವಿಷಯ. ಹೌದು,
0: ಇಲ್ಲಿ ಬನ್ನಿ ಒಂದು ನಾಲ್ಕು ದಿವಸ. ಈಗ ನೀವು ಈ ದಿನಕ್ಕೆ ಎಷ್ಟೆಷ್ಟು ತೆಗಿತಾ ಇದ್ದೀರಿ ಸ್ವಾಮಿ?
1: ಅಲ್ಲ ಅಲ್ಲ, ನಾನು ಬರಬಹುದು.
0: ಹತ್ತು ಸಾವಿರ ತೆಗಿತಾ ಇದ್ದೀನಿ, ಸ್ವಲ್ಪ ಉಪಕಾರ ಆಗ್ಲಿ.
1: ನಾನು ಬರಬಹುದು.
0: ಇಲ್ಲಿ ಇರುವುದು ಏಳೇ ಅಕ್ಷೋಹಿಣಿ,
1: ಅದಲ್ಲಿ
0: 11 ಅಕ್ಷೋಹಿಣಿ ಉಂಟು.
1: ಹೌದು, ಏಳು ಪೂರ ಇಲ್ಲ ಈಗ.
0: ಅದೇ ನಿಮ್ಮಿಂದಾಗಿ ಕೆಲವು ತೆಗೆದಿದೆ.
1: ಹೌದು,
0: ಅಲ್ಲಿ ಹೆಚ್ಚು ಉಳಿತದಲ್ಲ.
1: ಹೌದು,
0: ಹಾಗಾಗಿ ಇಲ್ಲಿ ಇದ್ದುಕೊಂಡು ಸ್ವಲ್ಪ ಅದನ್ನು.
1: ಈಗ ನಾನು ಅಲ್ಲಿಗೆ ಬಂದ್ರೆ ಅಲ್ಲಿ ಇದ್ದದನ್ನ ಎಂತ ಮಾಡ್ತಿ?
0: ಅದೇ ಅದೇ, ಅಲ್ಲ ಅಲ್ಲಿದ್ದದಲ್ಲ ಧರ್ಮರಾಯನಿಗಾಗಿ.
1: ಅಲ್ಲ, ನಾನು ಹೇಳಿದ್ದು ಅದನ್ನಲ್ಲ, ನಾನೀಗ ಅಲ್ಲಿಗೆ ಬಂದ್ರೆ ಅಲ್ಲಿ ಒಂದು ಉಂಟಲ್ಲ ನಿನ್ನ ಜನ.
0: ಹೌದೌದು,
1: ಅದನ್ನೆಂತ ಮಾಡ್ತಿ?
0: ಅದಿರ್ತದೆ,
1: ಅದು ಇರ್ತದೆ, ಇದು
0: ಬೇಕು. ನೀವು ಹೇಳಿದ್ದೆ ಅದನ್ನೆಲ್ವಾ?
1: ಏನು
0: ಈಗ ತಾರತಮ್ಯ ಬೇಡ, ನಾನೇನು ಕಡಿಮೆಯೋ?
1: ಹೌದು,
0: ನೀವು ಅರ್ಜುನನ್ನ ನೋಡ್ತೀರಿ, ನಿಮ್ಮನ್ನು ನೋಡಿಕೊಳ್ಳುವ.
1: ನೀನ್ ಇಲ್ಲಿಗೆ ಬರುವುದಿಲ್ಲ,
0: ನೀವು ಬನ್ನಿ.
1: ಅಲ್ಲ, ನೀನು ಬರುವುದಿಲ್ಲ,
0: ನಾನು ಬರುವ ವಿಷಯ ಅಲ್ಲ ಈಗ ಇರುವುದು.
1: ಈಗ ನಾನು ಕೇಳಿದ್ ಯಾಕೆ, ಭಕ್ತನಾದವರು ಸಮಾನ ಹೌದಾದ್ರೆ ಅಲ್ಲಿ ಮಾತ್ರ ಏನು ಇಲ್ಲಿಗೆ ಬರಬಾರದು ಎಂಬ ಧ್ವನಿಯಿಂದ.
0: ಅಲ್ಲ, ನಾನು ಯಾವ ಭಕ್ತ ಅಂತ ಹೇಳಿದ್ದೇನೆ.
1: ಈಗ ನೀನು ಒಳ್ಳೆ ರಾಜಕಾರಣದ ಭಾಷೆ ಮಾತಾಡ್ಲಿಕ್ಕೆ ತೊಡಗಿದ್ಯೋ ಅಂತ.
0: ಅಲ್ಲ, ನಮ್ಮದು ಶುದ್ಧ ರಾಜಕಾರಣ.
1: ಗೊತ್ತಾಯ್ತು, ರಾಜಕಾರಣದಲ್ಲಿ ಒಂದು ಶುದ್ಧ ಅಂತ ಇದ್ರೆ
0: ಉಂಟು,
1: ಅದು ನಿನ್ನಲ್ಲೇ.
0: ಅದು ಶುದ್ಧ ಮಾಡುವ ರಾಜಕಾರಣ.
1: ನಾವು ನೋಡ್ಲಿಲ್ಲ ನಿನ್ನ ರಾಜಕಾರಣ, ಅದು ವಿಷಯ ಬಿಡು.
0: ಏನಾಯ್ತು
1: ಅದಲ್ಲ. ಈಗ ನನ್ನಲ್ಲಿ ಭೇದ ಉಂಟು, ಆದ ಕಾರಣ ನಾನಲ್ಲಿಗೆ ಬರುವುದಿಲ್ಲ. ಕೌರವರನ್ನೇ ಪಾಲಿಸ್ತಾ ಇದ್ದೇನೆ, ಇಲ್ಲಿ ಹಾಕಿದ್ದೇನೆ ಅಂತಲ್ವಾ?
0: ಅಲ್ವಾ,
1: ನನಗೂ ನಿನಗೂ ಒಂದೇ ಅಳತೆಯ.
2: ಇದುವರೆಗೆ ಭೀಷ್ಮಾರ್ಜುನ ಕಾಳಗ ಯಕ್ಷಗಾನ ತಾಳಮದ್ದಲೆಯ ಮೂರನೆಯ ಕಂತು ಪ್ರಸಾರವಾಯಿತು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ನಿಖಿಲ್ ಕೇನೊಂದುಲ್ಲರೆ ರೇಡಿಯೋ ಸಾರಂಗ್ 107.8 FM ಇತ್ತೆ ತುಳು ಪ್ರಸಾರ ಇನ್ನತೆ ಈ ತುಳು ಕಾರ್ಯಕ್ರಮಡು ಸತ್ಯನಾಪುರದ ಸಿ ಈ ತುಳು ನಾಟಕದ ಕಡೆತ ಯಜ್ಞೆ
1: ಹೊಸ ಸೀರೆದ ಮೂರಿ ಆದಿತ್ತು ಮಗ,
2: ಒಂದು ಹೊಸ ಸೀರೆದ ಮೂರಿ ಅತ್ತು ಮಾಮಿ. ಏನೋ ಈ ಸೀರೆ ಮೇಕ್ ಮಾಡಿದ ಬೆಗರದ ಮೂರಿ. ಈ ಸೀರೆ
1: ಅಲ್ಲ ಕಾಂತ, ಈ ಸೀರೆ ಅಂಗಡಿ ಸೀದ ಇಡಕ್ಕೆ ಬಂದ ಬೈದಾನ ಅತ್ತು ಬೇತ ಒಡಗಿಲ್ಲ ಕೊನ ಏನ
3: ಯಾನೊಡಗಿಲ್ಲ ಹೊತ್ತು
4: ಕಾರ್ಯಕ್ರಮ ಮುಂದುವರೆಕೂಡ
1: ಆವಡಣ್ಣ ಈಗ ಪಂಡಿಲಕ್ಕನೇ ಆವಡ.

0: Vale, Sirie. Maga Sirie. I pedudu iniku tingola latta anu maga. Andala basuru bududu ninna mami attujira ninna kandani meena naavadu attujira kumara naavadu tuvare orala battujira tamaga enku
1: ಅಜ್ಜರೇ, ಈರುದಾಳ ಬೇಜಾರು ಮಲ್ಕೊಡ್ಚಿ. ದಾದಾಳ್ನ ತುರ್ತು ಕಜ್ಜೋಡಿ ಇಕ್ಕೊಡು. ಬರಂದೆ ಕುಲ್ಲ ಏ
0: ಮಗ, ಏನಂತ್ರೋಗು ಈ ಆರಾಮನೆತ ಮಾತಾ ಆರ ಬಾರುಲ್ಲ ಪುರುಳುಡು ತೂವಂದು ಪೋವೇ ಪನ್ಪಿನೋಂಜಿ ದೈರೋಡು. ನೀನ ಯಾನು ಕಾಂತು ಪೂಜಗು ಮದ್ಮೆ ಮಂತು ಕುರಿಯ ಮಗ. ಆಂಡ ಇನಿ ಆ ಒಂದು ಪುನೇನು ಪೂರ ತುಂಬಗ ಯಾನು ನಿನ ನಾಯಕ ಮದ್ಮೆ ಮಂತದು ದಾದನ ತಪ್ಪು ಮಂತೆನಾ ತೂಜೊಂದು ಬಾಲೆ.
1: ಅಜ್ಜರೇ, ಈರ ದಾದ ಮಂಡೆ ಬೆಚ್ಚ ಮಲ್ಕೊರ್ಚಿ. ಈ ಇಸೆಯುಡು ಯಾನ ಆರಿದ ಪಾತಿರ್ವೆ ಸನ್ನಯದಿ ಮರ್ಯಾದೆ ಕೊರ್ರೆ ಬರದೆ ಕುಲ್ಲಯದು.
0: ಅವ ಮಗ, ಈ ಪಂಡಿ ಲೆಕ್ಕನೇ ಆವಡೆ ಅಪ್ಪೆ ಸಿರಿಯೇ. ಯಾನು ಕುಮಾರನ ಮೋಣೆ ರೂಡ ಮಗ, ಬಾಲದ ಮೋಣೆ ತೂ ಅಂದೆ ಎನ್ನ ಉಡಲಿಗೆ ಸಮಾಧಾನನೇ ಅಪ್ಪಜಿ.
1: ಒಂದು ಇರದಾದ ಪಾತ್ರನುಲ್ಲ ರಜ್ಜರೇ, ಬಲ್ವೆದ ಬಲ್ಲ ಇರದಾದ ಪಂತಿನಿ. ಕುಮಾರದು ಒಂಜಿ ವರ್ಷ ಆಪುನಾಡಿ ಮುಟ್ಟ ಆಯನ ಮೋನೆ ಇರು ತುಯರ್ ಬಲ್ಲಿಂದ ಪಂತಿನತೆ. ಒಂಜಿ ವೇಳೆ ತುಯರ್ಂಡ ಈರಿಗೂ ಮರಣ ಬರ್ಕುಲು ಇಂಕ ದೇಶಾಂತರ ಪೋಪಿನ ಕಾಲ ಒದಗು ಬರ್ಕದು ಪಂತಿನತೆ ರಜ್ಜರೆ. ಬಾಲಿಗೆ ಒಂಜಿ ವರ್ಷ ಆಪುನಾಡಿ ಮುಟ್ಟ ಆಯನ ನೆನಪುನು ಇರ್ನ ಉಡಲಿಡ್ದು ದೆತ್ತು ಬಿಡ್ರೆ ಅಜ್ಜರೆ, ದೆತ್ತು ಬಿಡ್ರೆ.
0: ಮಗ, ಈ ಪಂಡಿ ಲೆಕ್ಕನೇ ಅವಳು.
1: ಅವ ಅಜ್ಜರೆ, ಬಾಲ್ಯದ ಮಡೆ ಕುಂಡು ಮಸ್ತು ಉಂಡು ಯಾಲ್ನ ದಾರ್ಲ ಪೋದು ಅರ್ಧನ್ ಬರ್ತೀನಿ.
0: ಆವ್ ಮಗ,
1: ದಾರೋ ಓ ದಾರೋ ಬಾಲ್ಯದ ಮಡೆ ಕುಂಡು ಪತೊಂದು ಬಲ ನಮ್ಮ ತುದೆಬರಿಗೆ ಹೋದ ಅರ್ಧೊಂದು ಬರ್ಕನ ದಾರೋ. ಆವ್ ಅಕ್ಕ
0: ಬೇಗ ಬಲ್ಲಿ ಮಗ.

ಹಲವಾರು ದಶಕಗಳ ಆಳ್ವಿಕೆಗೆ ವಿದಾಯ ಹೇಳಿ ಬೆನ್ಮಾಳ್ವರು ಈ ಲೋಕವನ್ನು ತ್ಯಜಿಸಿದರು. ಗಂಡು ಮಕ್ಕಳು ವೀಡಿನಲ್ಲಿ ಇರದ ಕಾರಣ ಸಿರಿಯು ತನ್ನ ಗಂಡ ಕಾಂತಪೂಂಜನಿಗೆ ಬರಲು ಹೇಳಿ ಕಳುಹಿಸಿದಳು. ಕಾಂತಪೂಂಜ ಬರಲೇ ಇಲ್ಲ. ಮೊದಮೊದಲಿಗೆ ಚಿಂತೆಗೊಂಡ ಸಿರಿ ಕೊನೆಗೆ ಗಟ್ಟಿ ನಿರ್ಧಾರ ಮಾಡಿಯೇ ಬಿಟ್ಟಳು. ಅದರಂತೆಯೇ ಅಜ್ಜನ ಕೊನೆಯ ಯಾತ್ರೆಯಲ್ಲಿ ಎಲ್ಲ ಕಾರ್ಯಗಳನ್ನು ತಾನೇ ನಿರ್ವಹಿಸಿ ತನ್ನ ಅಜ್ಜನ ಶರೀರಕ್ಕೆ ತಾನೇ ಅಗ್ನಿಸ್ಪರ್ಶ ಮಾಡಿ ಇತಿಹಾಸ ನಿರ್ಮಿಸಿದಳು.

0: ಮೇಲೆ ಯಾನ್ ಪೋದು ಅಜ್ಜರ ಪುಣನು ಯಾನ್ ಪೊತ್ತವೆ ಯಾನಾರ್ನ ಅರುವದೆ ಆರ್ಯನ್ನ ಕುಟುಂಬದಾರು ಪಂಡೆ
1: ಐಕಾಲ ದಾದ ಬಂಡಲ
0: ಐಕು ಮಾತಿರ್ನ ಎದುರುಳ್ಳ ಈ ಏರಿಯಾ ಈ ಇದಮುಟ ಓಲಿತ ಅಜ್ಜರ್ನ ಪುಣನು ಮೀನಿ ಮುಟ್ಯಡ ಜಾಗ್ರತೆ ಬಂದು ಕಣ್ಣು ಕೆಂಪು ಮಲ್ತಲು
2: ಬೊಕ್ಕ
0: ಮತ್ತೆ ಪುಣನು ತುಂಬಂದು ಗಂಧದ ಕಾಟೋಡು ದೀದು ಪುಣನು ಪೊತ್ತಾಯಿ ಬಂದ್ಬೆ
2: ಒಡೆ ಮುಟಲ ತಂಕಯಾದೆ ಒರ್ತಿ ಪೊಣ್ಣು ಬಂಜವು ಕಾಟದ ಕಂಡಗು ಜತದು ಪುಣಾಸು ತೂಕೋರಿಯೋಲ ಮುಂದೆ ನಮ್ಮ ಸಮಾಜಡು ಇದಮುಟ ನಡಪಂದೀಸಿಯ ನೆತ್ತ ಅರ್ಥ ಸತ್ಯನಾಪುರದ ಪಟ್ಟ ಹಿರೇಗು ಬಿಡ್ದು ಬರ ಹೆಜ್ಜಿಂದು
0: ನನ್ನ ತಾದ ಮಲ್ಪನ್ ಪೂಂಜರೆ ಎಂಚಾಂಡಲ ಮಲ್ತದ ಆ ಸತ್ಯನಾಪುರದ ಅರಮನೆದ ಪಟ್ಟ ಎಂಗ ತಿಕ್ಕುಲ ಕಮಲ್ಪಡು
2: ಈರ್ದಾಲ ಪೋಡರ್ಚಿ ಆಳ್ವರೆ ಸತ್ಯನಾಪುರದ ಪಟ್ಟ ಹಿರೇಗ ತಿಕ್ಕಂದು ಒಡೆ ಪೋಪಣಂದು ಎಲ್ಲ ತುಂಬೆ ಆಳ್ವರೆ ಈರೊಂದಿ ಬೇರೆ ಮಲ್ಪು ಇಲ್ಲಿ ಊರ ಪತ್ತು ಗುರಿಕಾರಲೇ ಸಿಕ್ಕದು ಸತ್ಯನಾಪುರದ ಪಟ್ಟದ ಎಂಚಾಂಡಲ ಹಿರೇ ತಿಕ್ಕೊಡೊಂದು ಬನ್ಲೆ
0: ಐಕು ಆ ಒಂದು ಪಟ್ಟ ಹಿರೇ ಕೊರ್ರೆ ಆಪುಚಿ ಪಂಡೇಡ
2: ಪಟ್ಟ ಹಿರೇ ಕೊರಂದ ಒಟ್ಟಿ ಪಣ್ಣು ಬಂಜೋಗು ಪಟ್ಟ ಕಟ್ಟಾರೆ ಆಪುಗೆನ ಪಟ್ಟಡು ಕುಲ್ಲರ ಬರೀ ಬಂಡೆ ಬಾರಿಗೆನೇ ಬೋಡು ಮುಂಜಿ ಬೇಡ ಪಟ್ಟ ಹಿರೇ ಕೊರ್ರೆ ಆಪುಜಿ ಪಂಡೇಡ ಅಗಲೇ ಬೊಡಿತನಾತು ಪಣವು ಬಂಗಾರ ಕೊರ್ಕ
3: சத்தியநாபுரத அரமனைக்கு சிறிக்கு ஓலை கடப்படுத்த நல்ல தோச்சல்
4: அக்கிரத்து அற்பில தோஜு வரதுள்ள

0: ಇನ್ನು ಅಜ್ಜರೇ ಬೊಮ್ಮಾಳೆ ರೂಪನಾಗ ಇದುವೇ ಕಲೋಟಿ ಇಲ್ಲ ಏತ ನ್ಯಾಯ ಪಂಚಾಯತಿಯ ಮತನ ಕಾಂಡ ಇದು ಆಮೇಲೆ ಬಾಲ್ ಪಂಚಾಯತಿಗೆ ದೇಶಾಲಕ್ಕೆ ನಿನ್ನ ಅಜ್ಜರ ತೀರಿ ಬಕ್ಕ ಸತ್ಯನಾಪುರಕ್ಕೆ ಒಂಜಿ ಕುರಿಕಾರಿಗೆ ಅದು ಒಂಜಿ ಬಂಟ ಬಾರಗ ಬಟ್ಟ ಕಟ್ಟು ದಾದ ಮಂಪ ದಾದ ವಿಷಯ
1: ಕುರಿಕಾರ್ಲೆ ಅಜ್ಜರ ತೀರ್ದು ಆಜಿ ಮೂಜಿ ಕಡಿಗೆ ಆಸಿಜಿ ಈತ ಬೇಗ ಸತ್ಯನಾಪುರ ಅರಮನೆತ ಬಟ್ಟ ಕೇಳಿ ನಕಲು ಬರ್ತೇರೆ ಈ ದುಃಖದ ಪೊರ್ತುಗು ಒಂಜಿ ಪೊಣ್ಣು ಪೊಂಜವನು ಕೂಟದ ಕಲಕುಲೆತ್ತು ಕೇಳುವರತ ಇಂದು ಏತು ಸರಿ ಏತು ತಪ್ಪು ಒಂದು ನಿಖಿಲ ತೀರ್ಮಾನ ಮಂತಲ್ಲೆ ಅವಂದು ಸತ್ಯನಾಪುರ ಅರಮನೆತ ಬಟ್ಟಕ್ಕೆ ನೆರವತ್ತಿ ನಕಲು ಏನೊಂದು ಬನ್ವರ
0: ನಿನ್ನ ಅಜ್ಜರನ ತಂಗಡಿ ಮಗೆ ನಿರ್ಮಾಳ್ವರನ ತಂಗಡಿ ಮಗೆ ಸೂಡದ ಅಣ್ಣ ಶೆಟ್ಟಿನ ಮಗೆ ಶಂಕರಾಳ್ ಆಯೇ ಅರಮನೆದ ಪಿದಾಯ್ದ ಗುರುಕಾರನ ಯಾಂತೂಪೆ ತುಲಾಯ್ದ ರಕ್ಕಲಿನ ಸಿರಿತು ಹೊಡೆದ ಬಣದಲ್ಲಿ ದಾದ ಮಂಟ್ವಾರ ನಿಖಿಲ ಈ ದಾದ ಮಂಟ್ವಾರ
1: ಗುರುಕಾರ್ಲೆ ಸೂಡಡು ಕುಟ್ಟಿನ ಅಣ್ಣ ಶೆಟ್ಟಿನ ಮಗೆ ಶಂಕರ ಶೆಟ್ಟಿಗು ನಿಖಿಲ ಪಟ್ಟ ಎಂತ ತೋರ್ಪರು ಒಂದು ಎಲ್ಲ ಅಜ್ಜನ ಕಟ್ಟಿ ಅರಮನೆ ಅಜ್ಜನ ತೀರು ಪೋಯಿ ಒಕ್ಕ ಇಲ್ಲದ ಗುರುಕಾರ್ಮನು ಯಾನು ತೋಡು ಅಂಜಾದು ಎಂದು ಕಟ್ಲೆ ಪಟ್ಟ
2: ಮುಂದಾವನ್ನು ಗುರಿಕಾರ್ಲ ಒಂದಿ ಪೊಂಡಗ ಅರಮನೆದ ಪಟ್ಟ ಕಟ್ಟುಂಡ ಎಲ್ಲ ಊರಿಡಿ ಪೊಂಡಾದಕ್ಕೆ ಸುರುವ ಅಂಜಾದು ಪೊಂಡಗ ಪಟ್ಟ ಕಟ್ಟನು ಸರಿಯತ್ತ
0: ಸಂಕರಾಳೆ ಪಂಪನ ಸರಿ ನಿಕ್ಕಾವಂದು ಸಿರಿಯ ಪಟ್ಟ ಕಟ್ಟರೆ ಒಂದು ಪೊಂಜಿ ಪೊಂಡಿಯಾಗೆ ಪಟ್ಟ ಕಟ್ಟರ
1: ಅಂಜಾಂಡ ಎನ್ನಮಗೆ ಕುಮಾರಿ ಉಲ್ಲತೆ ಆಯಿಗೆ ಪಟ್ಟ ಕಟ್ಟಲೆ
0: ದಾದ ಪಂಪ ಸಿರಿ ರಂಡು ತಿಂಗಳ ಕುರುಬಾಲೆಗೆ ಸತ್ಯನಾಪುರದ ಪಟ್ಟಣ ಈತಮಲ್ಲ ಬಂಟ ಬಾರಗೆ ಉಪ್ಪುನಾಗ ಸತ್ಯನಾಪುರದ ಪಟ್ಟ ನಿನ್ನ ಬಾಲೆ ಕಟ್ಟ ರಾವಣ ದಾದ ಮಂಪರ ನಿಗಳು
3: ಎಂಟು ಅಕ್ಕಿರಸು ಪಂಚಿಗೆ ಪಾತ್ಯರ ಸರಿ ಎಂದು ತೋಜು ಬಾಲಕುಮಾರಿ ಮಲ್ಲಾಯ ನೆಟ್ಟ ಇಲ್ಲದ ಉಲ್ಲಾಯಿದ ಕತ್ಕೋಲಿಲ್ಲ ಇದೈದ ಗುರುಕಾರ್ಮೆಲ್ಲ ತುಂಬಿನಾದ ಸಾಮರ್ಥ್ಯ ಅಕ್ಕಿರಸು ಉಂಟು ಅಂಚಾದುಪ್ಪುನಾಗ ಅಕ್ಕರಿಸಿನ ಮಗ ಕುಮಾರಗೆ ಪಟ್ಟ ಕಟ್ಟುಂಡ ಸರಿ ಇದ್ದು ಎಂಟು ತೋಚನ
2: ಗೊತ್ತಾದ ಪಾತೆಯ ಬೇಚ ಬರಕಲ್ಲ ಗುರು ಬಾಲಿಗೆ ಪಟ್ಟ ಕಟ್ಟದ್ದು ಪೊಂಡನ ಕೈಗೆ ಗುರುಪೇರನೆ ತುರುಂಡ ಇಲ್ಲ ಬೇಕಿದ್ದ ಕಡಿಯ ಮುಂದು ಆವಂದ
4: ಇಚ್ಚಿ ಗುರುಕಾರ್ಲೆ ಎಂಕ ಆಲ್ಲೆ ಬಣ್ಣ ಅರ್ಥ ಇಚ್ಚಿ ಅಕ್ಕರಿಸು ಸಿರಿ ಇದನ್ನ ಎಲ್ಲೇ ಪೊಂಡು ಬಾಲೆ ಹತ್ತು ಅರೆ ಇಲ್ಲದಲ್ಲ ಇದಲ್ಲ ರಕ್ಕನೆ ಅಂತ ಪುನಃ ಸಾಮರ್ಥ್ಯ ಉಂಟು ಆಗ ಮಗೆ ಕುಮಾರಿ ಮಲ್ಲಾಯ ನೆಟ್ಟ ಗುರುಕಾರ ಅರೆ ತೋರಣು
0: ಈದಾದ ಬಂಪ ಶಂಕರ ಪೂಜಾರಿ ಒಂದು ಗುರುಬಾಲೆಗೆ ಸತ್ಯನಾಪುರದ ಪಟ್ಟಣ ಈತ ಬಲ್ಲ ಬಂಟ ಬಾರಿಗೆ ಪುನಗ ಕಟ್ಟಡ ನಾಡ ಸಂಕರಾಳ್ವಾಗೆ ಕಟ್ಟಡು ದಾದವನ್ ಬರ್ಲಿಕ್ಕೆ
3: ಒಂದು ಹೆಚ್ಚಿನ ನ್ಯಾಯ ನಿಕ್ಕಲ್ಲ ಒಂಜಿ ಪಾಪದ ಪೊಣ್ಣಗ ಅನ್ಯಾಯ ಆಪಿನ ಈ ಕೂತಟ ಕಲಷ್ಟು ಒಂಜಿ ಕಲಿಗಲೆ ಯಾನು ಅಂತ ಹೇಳಿ ಮಾಡ್ರೆ ಗುರುಕಾರ್ಲೆ ಬರ್ಪನ್ ಯಾಲ್ಲ ಉಂತಜಿ
0: ಓಪನ ತಿಸ್ರ ಫೋಡಿಯ ಒಂಜಿ ನಟ್ಟು ಜನ ಇತ್ತಿನ ಈ ನ್ಯಾಯ ಪಂಚಾಯತಿಗೆ ದಾಳ ಮುಂಚುಜಿ ಸತ್ಯನಾಪುರದ ಪಟ್ಟ ಸಂಕರಾಳ್ವಾಗೆ ಕಟ್ಟೋಡು
1: ಓಹೋ ನ್ಯಾಯದ ಕಲಟು ದಾದ ತೀರ್ಮಾನ ಅವಳು ಏರಿದು ಪಟ್ಟ ಕಟ್ಟಡ ನಿಖಿಲು ದುಮ್ಮೆ ತೀರ್ಮಾನ ಮಂದ ರತೆ ಸತ್ಯನಾಪುರ ಅರಮನಿಟ್ಟು ಕೋರಿಗೆ ಬಾರ ನೀರಿದಿ ಒಂದು ಎರ್ಲಗು ಅರ್ಥನಿ ಮೈತೊಂದು ಅಜ್ಜರು ಪಂಡಿಪಾತರ ಕೇನೊಂದಿತ್ತಿನ ಆ ಸೂಡದ ಹಣ್ಣು ಚಟ್ಟಿ ನಮಗೆ ಶಂಕರ ಚಟ್ಟಿ ಇನ್ನು ಶಂಕರಾಳ್ವೆಯಾದು ಸತ್ಯನಾಪುರ ಅರಮನೆತ ಪಟ್ಟಕ್ಕೆ ನೆರವತ್ತೆ ಅತೆ ನ್ಯಾಯದ ಕಲಟು ಅನ್ಯಾಯ ಮಲ್ಪೆಯಾತೆ
2: ಸಿರಿಯೆ ಬಾಯಿಗೆ ಬತ್ತಿಲಕ್ಕ ಪಗಲೊಡ್ಸಿಯ ಹಿಡಿದು ಬೊಕ್ಕ ಈ ಸತ್ಯನಾಪುರದ ಅರಮನೆದ ಪಟ್ಟ ಎನ್ನ ನಿಕ್ಕನ ಮೂಲು ಉಂತೆನ ಮನಸ್ಸಿತ್ತುಂಡ ಯಾನ್ ಪಂಡಿ ಬೇಲೆ ಯಾನ್ ಪಾಡಿ ಉಪ್ಪು ತಿಂದು ಬದುಕೊಡವ್
1: ಇವರ ಪೋಯ ನಿನ್ನಂಚಿನ ಮಡೇರ ನಕ್ಕೊಂದು ಬದುಕುನಾಲು ಈ ಸಿರಿಯಿಂದ ಎನ್ನಡ ಒಂಜಿ ಓಡುಡು ರಡ್ಡು ನಾಯಿಲು ಏಪಲ ಕೇಳಿ ನಕ್ಕಯ್ಯ ಯಾನು ಸತ್ಯದ ಸಿರಿ ಅನ್ಯಾಯಡು ಎನ್ನ ಅರಮನೆತ ಹಕ್ಕನೆ ನಟ್ಟು ಹೊಯ್ತಕ್ಕೆ ತಂದರತ ನನ್ನ ದುಂಬಿಗೂ ಈ ಕಲಾ

ಈ ಉಳೈಬೋದು ಕುಮಾರನ

0: ಇತ್ತನೇಟ ಸತ್ಯನಾಪುರದ ಸಿರಿ ಈ ತುಳುನಾಟಕದ ಕಡೆತ ಎಗ್ಗೆ ಕೆಂಡರು ಇಡಗು ಈ ಕಾರ್ಯಕ್ರಮ ಮುಗಿಂಡ ಮಾತಿರೆಗ್ಲ ಸೊಲ್ಮೆಲು ಕೆನಂದುಪ್ಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.
1: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನೂ ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
2: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
1: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ 1000 ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ ತುಳು ಪ್ರಸಾರಕ್ಕೇನೊಂದುಲ್ಲರ್ ನನದುಂಬಗ್ ವಿಲ್ಸನ್ ರೆಬೆಲ್ಲೋ ಅರ್ನ ನಿರ್ಮಾಣಡ್ ತೇಜಸ್ ಪೂಜಾರಿ ಅಂಚನೆ ಎಲ್ಟನ್ ಮಸ್ಕರೇನ ಸ್ಮೋಕಲ್ನ ನಿರ್ದೇಶನಡ್ ಮೂಡ್ದು ಬತ್ತನ ತುಡರ್ ತುಳು ಚಿತ್ರದ ಕೆಲವೊಂಜಿ ಪದಕುಲೆನ ಕೇನೊಂದು ಬರಕ. ಸುರುಕಾದ್ ಜೈ ಗಣಪತಿ, ಪದಪಂತಿನಾರ್ ಪ್ರಕಾಶ್ ಮಹಾದೇವನ್, ಸಂಗೀತ ಕೊಡ್ತಿನಾರ್ ಪ್ಯಾಟ್ಸನ್ ಪಿರೇರಾ, ಸಾಹಿತ್ಯ ಮೋಹನ್ ರಾಜ್.

वक्रं चतुर्दशं लम्बोदरं पञ्चमं च षष्ठं विकटमेव च सप्तम

ラジオ。

ನನದುಂಬಗ್ ಪ್ರೇಮಾಯಣ ಪದಪಂತಿನಕುಲು ಪ್ಯಾಟ್ಸನ್ ಪಿರೇರಾ ಶರಣ್ಯ ಭಟ್ ಸಾಹಿತ್ಯ ಬರೆತಿನಾರ್ ಮೋಹನ್ ರಾಜ್ ಸಂಗೀತ ಕೊಡ್ತಿನಾರ್ ಪ್ಯಾಟ್ಸನ್ ಪಿರೇರಾ.

ಒಂದು ತುಡರು ತುಳು ಸಿನಿಮಾದ ಕೆಲವೊಂಜಿ ಪದಕ್ಕುಲು. ನನದುಂಬಗ್ ಬಿಳಿಯಾರು ರಾಕೇಶ್ ಭೋಜರಾಜ್ ಶೆಟ್ಟಿ ಅರ್ನ ನಿರ್ಮಾಣಡು, ನಿತಿನ್ ರೈ ಕುಕ್ಕುವಳ್ಳಿ ಅರ್ನ ನಿರ್ದೇಶನಡು ಮೂಡ್ದು ಬತ್ತಿನ ಧರ್ಮದೈವ ತುಳು ಸಿನಿಮಾದ ಕೆಲವೊಂಜಿ ಪದಕ್ಕುಲು. ಈ ಪದಕ್ಕುಲಿಗೆ ಸಂಗೀತ ಕೊಡ್ತಿನಾರ್ ನಿಶಾನ್ ರೈ. ಸುರುತ ಪದ ಧರ್ಮದೈವ ಶೀರ್ಷಿಕೆ ಪದ. ಒಂದನ್ನು ಬರೆತಿನಾರ್ ಕೆ ಪೇಜಾವರ. ಪದ ಪಂತಿನಾರ್ ಪಟ್ಲ ಸತೀಶ್ ಶೆಟ್ಟಿ.

ಒಂದು ಧರ್ಮದೈವ ತುಳು ಸಿನಿಮಾದ ಕೆಲವೊಂಜಿ ಪದಕ್ಕುಲು ನನ್ನ ದುಂಬುದ ಕಾರ್ಯಕ್ರಮದ ತಿಕ್ಕಗ ಆತನೇಟ ಕೇನೊಂದು ಪುಲೆ ರೇಡಿಯೋ ಸಾರಂಗ 107.8 FM ರಂಗ ರಂಗದ ಬದುಕು.

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ವಂಚನ ಶಾಂತ್ ಮಾತಾಡ್ತಾ ಇದ್ದೀನಿ. ನೀವು ಕೇಳಿ ರೇಡಿಯೋ ಸಾರಂ 107.8 FM. ಇದು ಬಣ್ಣವನ್ನು ಬದುಕು.
1: ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಗುಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ.
2: ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಈ ವಾರದ ಮಕ್ಕಳೆಡೆಗೆ ಸಾರಂಗಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ.
3: ಹಸ್ರಗಂಜ್ ಸ್ಟೇಷನ್ ಅಲ್ಲಿ ಇವತ್ತು ರವಿ ಕೂಲಿ ಕೆಲಸ ಶುರು ಮಾಡಿದ್ದ.
4: ನೀನಿಲ್ಲಿಗೆ ಹೊಸಬ್ಬ, ಅದಕ್ಕೆ ಹೇಳ್ತಾ ಇದ್ದೀನಿ, ರಾತ್ರಿ 11:50 ಲಾಸ್ಟ್ ಟ್ರೈನ್ ಬರುತ್ತೆ. ಅದಾದ್ಮೇಲೆ ಈ ಸ್ಟೇಷನ್ ಅಲ್ಲಿ ನಿಲ್ಲದು ಹಾನಿಕಾರಕ. ಅದಕ್ಕೆ 11:50 ಟ್ರೈನ್ ಹೋಗಿದ ತಕ್ಷಣ ಇಲ್ಲಿಂದ ಹೊರಟೋಗ್ಬಿಡು.
5: ಸರಿಯಣ್ಣ.
3: ರವಿ ಕುಮಾರ್ ಮಾತಿನ ಕಡೆ ಅಷ್ಟು ಗಮನ ಕೊಡ್ಲೇ ಇಲ್ಲ. ರವಿಗೆ ಕೂಲಿ ಕೆಲಸದಲ್ಲಿ ಅವತ್ತು ಮೊದಲನೇ ದಿನ ಆಗಿತ್ತು. ಯಾವ್ದಾದ್ರು ಟ್ರೈನ್ ಬಂದು ನಿಲ್ತಿದ್ದ ಹಾಗೆ ಅವನು ಓಡ್ ಹೋಗ್ತಿದ್ದ, ಮತ್ತೆ ಲಗೇಜ್ ಅನ್ನ ಒತ್ಕೊಂಡು ಹೋಗಿ ಅವರು ಕೊಟ್ಟು ದುಡ್ಡನ್ನ ಸಂಪಾದನೆ ಮಾಡ್ತಿದ್ದ. ಸಂಜೆವರೆಗೂ ಎಲ್ಲಾ ಸರಿಯಾಗೇ ಇತ್ತು. ಆದ್ರೆ ಸಂಜೆ ಹೊತ್ತಿಗೆ ಇದ್ದಕ್ಕಿದ್ದ ಹಾಗೆ ರವಿ ಸೊಂಟ ನೋವು ಶುರುವಾಯ್ತು.
6: ಅನ್ಸುತ್ತೆ ಇಷ್ಟು ಭಾರನ ಎತ್ತಿ ಎತ್ತಿ ಸೊಂಟ ನೋವಾಗಿದೆ.
4: ಪರವಾಗಿಲ್ಲ, ಮೊದಲನೇ ದಿನ ಅಲ್ವಾ, ಅದಕ್ಕೆ ಹೀಗೆಲ್ಲ ಆಗುತ್ತೆ. ವೇಟಿಂಗ್ ರೂಮಿಗೆ ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂಬಾ, ಎಲ್ಲ ಸರಿಯಾಗುತ್ತೆ. ಹೇಗಿದ್ರು ಇನ್ನು 1 ಗಂಟೆ ಯಾವ ಗಾಡಿನೂ ಬರೋದಿಲ್ಲ.
5: ಸರಿ ಅಣ್ಣ.
3: ಕುಮಾರ್ ಹಳೆ ಕೂಲಿಗಾರ ಆಗಿದ್ದ, ಗಾಡಿಗಳ ಬಗ್ಗೆ ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ರವಿ ಅವನ್ ಮಾತನ್ನ ಕೇಳ್ತಾನೆ, ಮತ್ತವನು ವೇಟಿಂಗ್ ರೂಮಿಗೆ ಹೋದ. ಸಾಮಾನ್ಯವಾಗಿ ಆ ರೂಮು ಖಾಲಿನೇ ಇರ್ತಾ ಇತ್ತು, ಹಾಗಾಗಿ ಅವನು ಅಲ್ಲೇ ಮಲ್ಕೊಂಡ್ಬಿಟ್ಟ. ಎಷ್ಟೋ ಗಂಟೆಗಳ ಕಾಲ ಕಳೆದು ಹೋಗಿತ್ತು. ರವಿಗೆ ಎಚ್ಚರ ಆದಾಗ ಗಡಿಯಾರದಲ್ಲಿ 11:50 ಆಗಿತ್ತು, ಮತ್ತೆ ಕೊನೆ ಟ್ರೈನ್ ಅವನ್ ಕಣ್ಮುಂದೆ ಹೋಗ್ತಾ ಇತ್ತು. ಸ್ಟೇಷನ್ ಖಾಲಿ ಮತ್ತೆ ನಿಶಬ್ದವಾಗಿತ್ತು.
6: ಅಯ್ಯೋ ದೇವ್ರೆ, ನಾನಂತೂ ತುಂಬಾ ಹೊತ್ತು ಮಲ್ಕೊಂಬಿಟ್ಟೆ. ಇವಾಗ ಲಾಸ್ಟ್ ಟ್ರೈನ್ ಕೂಡ ಹೋಯ್ತು, ಇವಾಗ ಇಲ್ಲಿದ್ ಏನ್ ಮಾಡ್ಲಿ, ಮನೆಗೆ ಹೋಗ್ತೀನಿ.
3: ರವಿ ಸ್ಟೇಷನ್ ಇಂದ ಹೊರಗೆ ಹೋಗೋದ್ರಲ್ಲಿದ್ದ, ಇದ್ದಕ್ಕಿದ್ದ ಹಾಗೆ ಅವನ್ಗೆ ಟ್ರೈನ್ ಶಬ್ದ ಕೇಳಿಸತ್ತೆ.
6: ಇವಾಗ ಈ ಟ್ರೈನ್ ಯಾವ್ದು ಬಂತು? ಕುಮಾರಣ್ಣ ಹೇಳಿದ್ರು 11:50 ಲಾಸ್ಟ್ ಟ್ರೈನ್ ಅಂತ.
3: ರವಿ ನೋಡೋದಕ್ಕೆ ಅಂತ ಮುಂದ್ ಹೋಗ್ತಾನೆ, ಅದ್ ಯಾವ ಟ್ರೈನ್ ಇರಬಹುದು ಅಂತ. ಆಗ ಅಲ್ಲಿ ನೋಡ್ತಾನೆ, ಅದೊಂದು ಮಾಲ್ಗಾಡಿ ಆಗಿರತ್ತೆ.
6: ಇದಂತೂ ಒಂದು ಮಾಲ್ಗಾಡಿ, ಆದ್ರೆ ಇದು ಖಾಲಿ ಸ್ಟೇಷನ್ ಅಲ್ಲಿ ಯಾಕ್ ನಿಂತಿದೆ?
3: ರವಿ ನೋಡ್ತಾನೆ ಇದ್ದ, ಇದ್ದಕ್ಕಿದ್ದ ಹಾಗೆ ಮಾಲ್ಗಾಡಿ ಬಾಗಿಲು ಓಪನ್ ಆಗತ್ತೆ, ಆದ್ರೆ ಹೊರಗಡೆ ಯಾರು ಬರೋದಿಲ್ಲ. ರವಿ ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ನೋಡ್ತಿದ್ದ, ಆಮೇಲೆ ಫ್ಲಾಟ್ ಫಾರ್ಮ್ ಮೇಲೆ ನಡ್ಕೊಂಡು ಹೋದ. ಅವನು ಮುಂದೆ ಇನ್ನೊಂದು ಬಾಗ್ಲ ಹತ್ರ ಹೋದ. ಆ ಕೂಡ್ಲೆ ಆ ಬಾಗ್ಲು ಓಪನ್ ಆಗತ್ತೆ.
6: ಇವಾಗ ಇದ್ಯಾಕೆ ಓಪನ್ ಆಯ್ತು?
3: ರವಿ ಆ ಬಾಗಿಲ್ ಕಡೆನೂ ಗಮನ ಕೊಡ್ಲಿಲ್ಲ, ಅವನು ಮುಂದೆ ಹೋಗ್ತಾ ಇದ್ದ. ಸ್ವಲ್ಪ ದೂರ ಹೋದ ನಂತರ 3ನೇ ಬಾಗ್ಲು ಓಪನ್ ಆಗತ್ತೆ, ಅದಾದ್ಮೇಲೆ 4ನೇದು. ಈಗ ರವಿಗೆ ಭಯ ಆಗತ್ತೆ, ಅವನಿಗೆ ಅರ್ಥನೇ ಆಗೋದಿಲ್ಲ ಈ ಮಾಲ್ಗಾಡಿಯ ಬಾಗಿಲು ಯಾಕೆ ಓಪನ್ ಆಗ್ತಿದೆ ಅನ್ನೋದು. ಮುಂದಿನ ಡೋರ್ ಓಪನ್ ಆದಾಗ ಒಳಗಡೆ ಏನಿದೆ ಅಂತ ಏನಕ್ಕೆ ನೋಡೋದಕ್ಕೆ ಪ್ರಯತ್ನ ಪಡ್ತಾನೆ. ಒಳಗಡೆ ಪೂರ್ತಿ ಕಗ್ಗತ್ತಲಾಗಿತ್ತು. ಯಾವಾಗ ರವಿ ತನ್ನ ಕತ್ತನ್ನ ಒಳಗಡೆ ಹಾಕ್ತಾನೋ, ಅವನನ್ನ ಯಾರೋ ಆ ಮಾಲ್ಗಾಡಿ ಒಳಗಡೆ ಎಳ್ಕೋತಾರೆ.
6: ಯಾರು ಯಾರು?
3: ರವಿ ಹೆದರ್ಕೊಂಡಿದ್ದ, ಅವನ್ಗೆ ಏನು ಕೂಡ ಕಾಣಿಸ್ತಾ ಇರ್ಲಿಲ್ಲ, 4 ಕಡೆ ಬರೀ ಕತ್ಲೆ ತುಂಬಿಕೊಂಡಿತ್ತು.
6: ಯಾರು ಯಾರಿದ್ರ ಇಲ್ಲಿ?
3: ಇದ್ದಕ್ಕಿದ್ದ ಹಾಗೆ ಅಲ್ಲಿ ಬೆಳಕ್ ಬರತ್ತೆ, ಆಮೇಲೆ ರವಿಗೆ ಒಂದು ಹುಡುಗಿ ಅಲ್ಲಿ ಕಾಣಿಸ್ತಾಳೆ. ಆ ಹುಡುಗಿ ಮುಖ ಕೂದ್ಲಿಂದ ಮುಚ್ಚ ಹೋಗಿತ್ತು.
6: ಯಾರು ನೀನು?
3: ಆ ಹುಡುಗಿ ಭೂತ ತರ ನಗ್ತಾ ಇದ್ಲು. ರವಿಗೆ ತುಂಬಾ ಭಯ ಆಯ್ತು, ಅವನು ಇಲ್ಲಿ ಅಲ್ಲಿ ಓಡ್ ಹೋಗ್ತಿದ್ದ. ಆದ್ರೆ ಅವ್ನು ಯಾರಿಗೋ ಡಿಕ್ಕಿ ಹೊಡೆದು ಅಲ್ಲೇ ಕೆಳಗ್ ಬಿದ್ದು ಹೋಗ್ತಾನೆ. ಅವನ ಎದುರುಗಡೆ ಒಂದು ದೊಡ್ಡದಾಗಿರೋ ಕುತ್ತಿಗೆ ಇಲ್ದೆ ಇರೋ ಅಂತ ಒಂದು ಭೂತ ಇತ್ತು.
6: ಕಬಡಿ ಕಬಡಿ ಕಬಡಿ!
3: ರವಿ ಆ ರೂಮಿಂದ ಹೊರಗ್ ಹೋಗೋದಿಕ್ಕೆ ಅಂತ ಜಂಪ್ ಮಾಡ್ತಾನೆ. ಆದ್ರೆ ಆ ಹುಡುಗಿ ಭೂತ ಅವನ್ ಕಾಲ್ನ ಹಿಡ್ಕೊಂಡು ಮತ್ತೆ ಒಳಗಡೆ ಎಳ್ಕೊಂಡ್ ಬಿಡ್ತಾಳೆ. ಈ ಮಾಲ್ಗಾಡಿ ಒಳಗಡೆ ಬರೋ ಅಪ್ಪಣೆ ನಿನಗಿದೆ, ಆದ್ರೆ ಹೋಗೋದಿಕ್ಕಿಲ್ಲ.
6: ಬಿಟ್ಬಿಡು ನನ್ನ, ನಾನ್ ನಿನಗೇನ್ ಮಾಡಿದೀನಿ, ಬಿಟ್ಬಿಡು.
3: ಆಗ ರವಿ ಮುಂದೆ ಇನ್ನೊಂದು ಭೂತ ಬರತ್ತೆ, ವಯಸ್ಸಾಗಿರೋ ಭೂತ.
7: ನೀನ್ ನಮಗೆ ಏನು ಮಾಡಿಲ್ಲ, ಆದ್ರೆ ನೀನೊಂದು ತಪ್ಪ ಮಾಡಿಬಿಟ್ಟೆ. ಈ ಮಾಲ್ಗಾಡಿ ಒಳಗೆ ಬಂದು, ಇದು ನಮ್ಮ ಮಾಲ್ಗಾಡಿ, ಭೂತಗಳ ಮಾಲ್ಗಾಡಿ.
3: ರವಿ ಮುಂದೆ ಇದ್ದಂತ ಎಲ್ಲಾ ಭೂತಗಳು ಜೋರ್ ಜೋರಾಗಿ ನಗೋಕ್ ಶುರು ಮಾಡಿದ್ವು.
8: ನನ್ನ ಬಿಟ್ಬಿಡಿ, ನನಗ್ ಹೋಗಕ್ ಬಿಡಿ.
3: ಆ ಕತ್ತಿಲ್ದೆ ಇರುವಂತ ಭೂತ ರವಿನ ಗಾಳಿನಲ್ಲಿ ಹಾರಿಸತ್ತೆ, ಮತ್ತೆ ಆ ಕೂಡ್ಲೆ ಅವನ ಬೆನ್ನು ಮೂಳೆನ ಅಲ್ಲೇ ಮುರಿದು ಬಿಡತ್ತೆ. ರವಿ ಅಲ್ಲೇ ಸತ್ ಹೋಗ್ತಾನೆ. ಆ ಕ್ಷಣದಲ್ಲೇ ರವಿ ಆತ್ಮ ಅವನ ದೇಹದಿಂದ ಹೊರಗಡೆ ಬರತ್ತೆ.
7: ನಮ್ಮ ಲೋಕಕ್ಕೆ ನಿನಗೆ ಸ್ವಾಗತ.
3: ರವಿ ಈಗ ಭೂತ ಆಗಿ ಆ ಮಾಲ್ಗಾಡಿಯ ಒಳಗಡೆನೆ ಬಂದಿಯಾಗೋಗ್ತಾನೆ. ಮಾರನೇ ದಿನ ಬೆಳಗ್ಗೆ ಆಗತ್ತೆ. ಕುಮಾರ್ ರವಿನ ಎಲ್ಲಾ ಕಡೆ ಹುಡುಕ್ತಾನೆ.
4: ಅರೆ ಅಣ್ಣ, ನೀವ್ ರವಿನ ಎಲ್ಲಾದ್ರೂ ನೋಡಿದ್ರ?
9: ಇಲ್ಲ ಅಣ್ಣ,
4: ಇವತ್ತು ಅವನು ಕೆಲ್ಸಕ್ ಬಂದಿಲ್ಲ ಅನ್ಸುತ್ತೆ. ನೆನ್ನೆ ಅವನಿಗೆ ಸೊಂಟ ನೋತಾ ಇತ್ತು, ಅದಕ್ಕೆ ಅವನು ಕೆಲ್ಸಕ್ ಬಂದಿಲ್ಲ. ಹೋಗ್ಲಿ ಬಿಡಿ.
3: ಕುಮಾರ್ ಪ್ರತಿದಿನದ ಹಾಗೆ ತನ್ನ ಕೆಲ್ಸ ಮಾಡ್ತಾ ಹೋದ. ಗಾಡಿಗಳು ಬರ್ತಾ ಇದ್ವು. ಅವನು ಪ್ಯಾಸೆಂಜರ್ ಲಗೇಜ್ ಅನ್ನ ತಲೆ ಮೇಲೆ ಇಟ್ಕೊಂಡು ಹೋಗಿ ಕೊಟ್ಟು ದುಡ್ಡನ್ನ ಸಂಪಾದನೆ ಮಾಡ್ತಿದ್ದ. ಎಷ್ಟೋ ದಿನ ಕಳ್ದ ಹೋಗತ್ತೆ, ಆದ್ರೆ ಕುಮಾರ್ಗೆ ರವಿ ಎಲ್ಲೂ ಕೂಡ ಕಾಣಿಸೋದಿಲ್ಲ.
4: ಇದಕ್ಕಿದ್ದ ಹಾಗೆ ರವಿ ಎಲ್ಲಿ ಹೋಗ್ಬಿಟ್ಟ? ಬಹುಶಃ ಅವನಿಗೆ ಈ ಕೆಲ್ಸ ಇಷ್ಟ ಆಗಿಲ್ಲ, ಅದಕ್ಕೆ ಹೋಗಿರ್ಬೇಕು.
3: ಇನ್ನು ಸ್ವಲ್ಪ ದಿನ ಹಾಗೆ ಕಳಿಯತ್ತೆ. ಮತ್ತೆ ಒಂದ್ ದಿನ ರಾತ್ರಿ ಕುಮಾರ್ಗೆ ಸ್ಟೇಷನ್ ಅಲ್ಲಿ ಲೇಟ್ ಆಗೋಗತ್ತೆ. ಅವನು ಗಡಿಯಾರನ ನೋಡಿದಾಗ 11:50 ಆಗಿರತ್ತೆ. ಸ್ಟೇಷನ್ ಪೂರ್ತಿ ಖಾಲಿ ಆಗಿತ್ತು.
4: ಇವಾಗ ನಾನು ಆದಷ್ಟು ಬೇಗ ಇಲ್ಲಿಂದ ಹೋಗ್ಬೇಕು.
3: ಕುಮಾರ್ ತುಂಬಾ ಸ್ಪೀಡ್ ಆಗಿ ಪ್ಲಾಟ್ಫಾರ್ಮ್ ಇಂದ ಹೊರಗಡೆ ಹೋಗ್ತಿದ್ದ. ಆಗ ಇದ್ದಕ್ಕಿದ್ದ ಹಾಗೆ ಒಂದು ಮಾಲ್ ಗಾಡಿ ಪ್ಲಾಟ್ಫಾರ್ಮ್ಗೆ ಬಂದು ನಿಲ್ಲತ್ತೆ. ಕುಮಾರ್ ಮಾಲ್ ಗಾಡಿ ಕಡೆ ನೋಡ್ತಾನೆ, ಆದ್ರೂ ಕೂಡ ಅವನು ಮುಂದೆ ಹೋಗ್ತಾನೆ ಇದ್ದ. ಇದ್ದಕ್ಕಿದ್ದ ಹಾಗೆ ಅವನನ್ನ ಹಿಂದೆಯಿಂದ ಯಾರೋ ಕರೀತಾರೆ. ಗೊತ್ತಿರೋ ಧ್ವನಿ ಅಲ್ವಾ ಅಂತ ಕುಮಾರ್ ಹಿಂದೆ ತಿರುಗಿ ನೋಡ್ತಾನೆ.
4: ಅರೆ, ನೀನ್ ಇಲ್ಲೇನ್ ಮಾಡ್ತಾ ಇದೀಯ ನೋಡು, 11:50 ಆಗೋಗ್ಬಿಟ್ಟಿದೆ. ಬಾ, ಇಲ್ಲಿಂದ ಬೇಗ ಹೋಗೋಣ, ಇಲ್ಲಿರೋದು ತುಂಬಾ ಅಪಾಯ. ಬಾ.
3: ಕುಮಾರ್ ರವಿ ಕೈನ ಹಿಡ್ಕೊಂಡು ಎಳಿಯೋದಿಕ್ಕೆ ಪ್ರಯತ್ನ ಪಡ್ತಾನೆ. ರವಿ ಕೈ ಐಸ್ ಬರ್ಫ್ ತರ ತಣ್ಣಗಿತ್ತು.
4: ನಿನ್ ಕೈ ಇಷ್ಟು ತಣ್ಣಗೆ ಹಾಕಿದೆ?
3: ಕುಮಾರ್ ಹಾಗೆ ಹೇಳ್ತಾನೆ ಇದ್ದ. ಅಷ್ಟೊತ್ತಿಗೆ ರವಿ ಇಡೀ ದೇಹ ಬೆಳ್ಳಗಾಗೋಗತ್ತೆ, ಮತ್ತ ಅವನ್ ಕಣ್ಣು ಕೆಂಪಾಗೋಗತ್ತೆ. ರವಿ ಭೂತ ಆಗಿ ಬದಲಾಗೋಗ್ತಾನೆ. ಆಮೇಲೆ ರವಿ ಕುಮಾರ್ ಕೈಯನ್ನ ಹಿಡ್ಕೊಂಡ್ ಬಿಡ್ತಾನೆ. ಕುಮಾರ್ ಓಡ್ ಹೋಗೋ ಪ್ರಯತ್ನ ಪಡ್ತಾನೆ.
4: ಬಿಟ್ಬಿಡು, ಬಿಟ್ಬಿಡು ನನ್ನ ರವಿ.
3: ರವಿ ಭೂತ ಕುಮಾರ್ ಕಾಲನ್ನ ಹಿಡ್ಕೊಂಡು ಎಳ್ಕೊಂಡು ಮಾಲ್ ಗಾಡಿ ಡಬ್ಬದ ಒಳಗಡೆ ಹೋಗ್ತಾನೆ. ಇದ್ದಕ್ಕಿದ್ದ ಹಾಗೆ ಆ ಡಬ್ಬದ ಒಳಗಡೆ ಬೆಳಕು ಬರತ್ತೆ, ಮತ್ತೆ ಕುಮಾರ್ ಎದುರುಗಡೆ ಒಂದೊಂದಾಗೆ ಎಲ್ಲಾ ಭೂತಗಳು ಬಂದು ನಿಂತ್ಕೋತಾರೆ.
8: ಕಾಪಾಡಿ, ಕಾಪಾಡಿ, ಕಾಪಾಡಿ ನನ್ನ.
7: ಯಾರು ನಿನ್ನ ಕಾಪಾಡಲ್ಲ.

0: ಬೀಳುತ್ತೆ. ಕುಮಾರ್ ಕಣ್ಣಲ್ಲಿ ಭಯ ಇತ್ತು. ಆ ಕತ್ತಿಲ್ದೇ ಇರೋ ಭೂತ ಕುಮಾರ್ ಕತ್ತು ದೇಹನ ಬೇರೆ ಬೇರೆ ಮಾಡ್ಬಿಡುತ್ತೆ. ಮತ್ತೆ ಕುಮಾರ್ನ ಭೂತ ಕೂಡ ಆ ಮಾಲ್ ಗಾಡಿ ಒಳಗಡೆ ಬಂದಿಯಾಗುತ್ತೆ.
1: ನಮ್ಮ ಲೋಕಕ್ಕೆ

ಕುಮಾರ್ ಕೂಡ ಸತ್ತು ಆ ಭೂತದ ಮಾಲ್ಗಾಡಿ ಒಳಗಡೆ ಬಂದಿಯಾಗುತ್ತಾನೆ. ಈಗ ಗೊತ್ತಿಲ್ಲ ಆ ಭೂತದ ಮಾಲ್ಗಾಡಿ ಯಾರ ಪ್ರಾಣನ ತಗೊಳತ್ತೆ ಅಂತ. ಪ್ರತಿದಿನ ರಾತ್ರಿ 11:50 ಈ ಭೂತದ ಮಾಲ್ಗಾಡಿ ಹಜರತ್ ಗಂಜ್ ಸ್ಟೇಷನ್ ಹತ್ರ ಬಂದು ನಿಲ್ತಿತ್ತು ತನ್ನ ಮುಂದಿನ ಭೇಟಿಯ ಹುಡುಕಾಟ.

また。

0: ರಾಂಪುರ ಅನ್ನೋ ಒಂದು ಹಳ್ಳಿನಲ್ಲಿ ಸರ್ಕಾರಿ ಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಆಗಿದ್ದ. ಸ್ಕೂಲಲ್ಲಿ ಇದ್ದಂತ ಎಲ್ಲಾ ಮಕ್ಳು ಉಮೇಶ್ ನ ಕಂಡ್ರೆ ಹೆದರ್ಕೋತಿದ್ರು. ಉಮೇಶ್ ತುಂಬಾ ಸ್ಟ್ರಿಕ್ಟ್ ಆದ ಮನುಷ್ಯ ಆಗಿದ್ದ.
1: ಏ ಎಲ್ಲ ಕೇಳಿ, ಇವತ್ತು ಉಮೇಶ್ ಸರ್ ಚೆಕಿಂಗ್ ಬರ್ತಿದ್ದಾರೆ, ನಾನು ನನ್ನ ಶೂ ಅನ್ನ ಕ್ಲೀನ್ ಮಾಡ್ಕೊಳ್ಳೋದು ಮರ್ತೋದೆ, ಇವತ್ತು ಏನಾಗುತ್ತೋ ಏನೋ.
0: ಅಯ್ಯೋ ಯಾಕೋ ಟೆನ್ಷನ್ ಮಾಡ್ಕೋತಿದ್ಯಾ, ನಿನ್ ಶೂ ಮೇಲೆ ಚಾಕ್ ಪೀಸ್ ಅನ್ನ ಉಜ್ಕೋ, ಸರ್ಗೆ ಏನು ಗೊತ್ತಾಗೋದಿಲ್ಲ. ಸರ್ ಕಣ್ಣು ತುಂಬಾ ಶಾರ್ಪ್ ಆಗಿದೆ, ಒಂದ್ ವೇಳೆ ನಿನ್ನ ಈ ಶೂಸ್ ಏನಾದ್ರೂ ನೋಡಿದ್ರೆ ಖಂಡಿತ ನಿನ್ಗೆ ಹೊಡಿತಾರವ್ರು.
1: ನೀವೆಲ್ಲ ಎಂತ ಫ್ರೆಂಡ್ಸ್, ನನ್ ಟೆನ್ಷನ್ ಕಡಿಮೆ ಮಾಡದೆ ಜಾಸ್ತಿ ಮಾಡ್ತಿದ್ದೀರಾ.
0: ಸೋನು ಸರ್ ಬರೋಕ್ ಮುಂಚೆ ತನ್ನ ಬಿಳಿ ಶೂ ಮೇಲೆ ಚಾಕ್ ಪೀಸ್ ಅನ್ನ ರಬ್ ಮಾಡ್ತಾನೆ. ಅಷ್ಟೊತ್ತಿಗೆ ಉಮೇಶ್ ಸರ್ ಕ್ಲಾಸ್ಗೆ ಬಂದ್ಬಿಡ್ತಾರೆ. ಆಗ ಸೋನು ಶೂ ಮೇಲೆ ಚಾಕ್ ಪೀಸ್ ಉಜ್ಜೋದನ್ನ ನೋಡ್ಬಿಡ್ತಾರೆ. ಸೋನು ಸರ್ನ ನೋಡಿ ಹೆದರ್ಕೋತಾನೆ ಮತ್ತೆ ಚಾಕ್ ಪೀಸ್ ಅನ್ನ ಬಚ್ಚಿಟ್ಕೋತಾನೆ.
2: ಇದೇನ್ ಮಾಡ್ತಿದ್ಯಾ, ನಿನಗ್ ಮನೆಯಲ್ಲಿ ಶೂನ ಕ್ಲೀನ್ ಮಾಡ್ಕೊಳ್ಳೋ ಸಮಯ ಸಿಗಲ್ವಾ? ನೀನ್ ಇಲ್ಲಿ ಸ್ಕೂಲ್ಗ್ ಬಂದು ಶೂಗೆ ಚಾಕ್ ಪೀಸ್ ಅಲ್ಲಿ ಬಳಿತಿದ್ಯಾ?
1: ಸಾರಿ ಸರ್, ತಪ್ಪಾಗೋಯ್ತು, ಮುಂದಿನ ಸಲ ಈ ತರ ಆಗಲ್ಲ.
2: ನಾನ್ ಹಾಗಾಗೋದಕ್ಕೂ ಬಿಡೋದಿಲ್ಲ. ನಿನ್ಗೆ ಶಿಕ್ಷೆ ಏನು ಅಂದ್ರೆ, ಸ್ಕೂಲ್ ಮುಗ್ದ ನಂತರ ಸ್ಕೂಲಿನ ಜಾಗನ ನೀನು ಸ್ವಚ್ಛಗೊಳಿಸ್ಬೇಕು.
1: ಕ್ಷಮಿಸ್ಬಿಡಿ ಸರ್,
2: ಮತ್ತೆ ಏನಾದ್ರೂ ಇದೇ ತರ ತಪ್ಪು ಮಾಡಿದ್ರೆ ನೀನು ಸ್ಕೂಲಿನ ವಾಶ್ರೂಮ್ ನ ಕ್ಲೀನ್ ಮಾಡ್ಬೇಕಾಗುತ್ತೆ.
0: ಉಮೇಶ್ ಸರ್ ಕ್ಲಾಸ್ಗ್ ಬಂದು ಎಲ್ರು ಕಾಪಿನ ಚೆಕ್ ಮಾಡ್ತಿರ್ತಾರೆ. ರಿಯಾ ಕಾಪಿನಲ್ಲಿ ಕವರ್ ಹಾಕಿರ್ಲಿಲ್ಲ.
2: ಇದೇನಿದು, ಯಾಕ್ ನಿನ್ ಪುಸ್ತಕಕ್ಕೆ ಕವರ್ ಹಾಕಿಲ್ಲ?
0: ಸಾರಿ ಸರ್, ಇದು ನನ್ನ ಹೊಸ ಕಾಪಿ, ನೆಕ್ಸ್ಟ್ ಟೈಮ್ ನಾನು ಇದಕ್ಕೆ ಕವರ್ ಹಾಕ್ತೇನೆ.
2: ಹೋಗಿ ಹಿಂದೆ ಬೆಂಚ್ ಅಲ್ಲಿ ಕೈ ಮೇಲೆತ್ತಿ ನಿಂತ್ಕೋ. ಮುಂದಿನ ಸತಿ ಏನಾದ್ರೂ ಇದೇ ತರ ತಪ್ಪು ಮಾಡಿದ್ರೆ ನಿನ್ನ ಕ್ಲಾಸಿಂದ ಹೊರಗಾಕ್ಬೇಕಾಗುತ್ತೆ.
0: ರಿಯಾ ಕ್ಲಾಸಿನ ಹಿಂಭಾಗಕ್ಕೆ ಹೋಗಿ ನಿಂತ್ಕೊಂಡು ತನ್ನ ಕೈನ ಮೇಲೆತ್ಕೊಂಡು ನಿಂತ್ಕೋತಾಳೆ. ರಿಯಾ ನಿಂತಿರೋದನ್ನ ನೋಡಿ ಲಕ್ಷ್ಮಿ ಅವಳನ್ನ ರೇಗಿಸ್ತಾಳೆ. ಆಗ ಉಮೇಶ್ ಸರ್ ಗಮನ ರಶ್ಮಿ ಮೇಲೆ ಹೋಗುತ್ತೆ.
2: ತುಂಬಾ ನಗು ಬರ್ತಿದ್ಯಲ್ಲ ನಿನ್ಗೆ, ಹೋಗು, ನೀನು ಕೂಡ ಹೋಗಿ ಜೊತೆಲಿ ನಿಂತ್ಕೋ. ಹೋಗು, ಪೂರ್ತಿ ಕ್ಲಾಸು ನಿಂತ್ಕೊಂಡೇ ನೀವು ಓದ್ಬೇಕು.
0: ಸಾರಿ ಸರ್, ಈ ಸಲ ಕ್ಷಮಿಸ್ಬಿಡಿ ಸರ್.
2: ನೋ ಸಾರಿ.
0: ರಶ್ಮಿ ಕೂಡ ರಿಯಾ ಜೊತೆ ಹೋಗಿ ಹಿಂದೆ ನಿಂತ್ಕೊಂಡು ಕಿವಿ ಹಿಡ್ಕೊಂಡು ನಿಂತ್ಕೋತಾಳೆ. ಇಬ್ರು ಇಡೀ ದಿನ ನಿಂತ್ಕೊಂಡೇ ಕ್ಲಾಸ್ ಅಟೆಂಡ್ ಮಾಡ್ತಾರೆ. ರಜದ ನಂತರ ಸೋನು ಸ್ಕೂಲಿನ ಅಂಗಳನ ಕ್ಲೀನ್ ಮಾಡಿ ಕ್ಲಾಸ್ಗೆ ಹೋಗ್ತಾನೆ. ರಶ್ಮಿ ಮತ್ತೆ ರಿಯಾ ಸೋನುಗೋಸ್ಕರ ಸ್ಕೂಲಿಂದ ಹೊರಗಡೆ ಕಾಯ್ತಾ ಇರ್ತಾರೆ.
1: ನನ್ಗಂತೂ ಸುಸ್ತಾಗೋಯ್ತು, ಸ್ಕೂಲ್ ನ ಕ್ಲೀನ್ ಮಾಡೋಷ್ಟ್ರಲ್ಲಿ ನನ್ಗೆ ಸಾಕಾಗೋಯ್ತು.
0: ಉಮೇಶ್ ಸರ್ನ ಈ ಕಠೋರವಾದ ಸ್ವಭಾವದಿಂದನೇ ಇಲ್ಲಿವರೆಗೂ ಅವ್ರಿಗೆ ಮದ್ವೆ ಆಗಿಲ್ಲ. ಸರಿಯಾಗಿ ಹೇಳ್ದೆ ನೀನು, ಯಾವಾಗ್ಲೂ ನಮ್ಮ ಮೇಲೆ ಕೂಗಾಡ್ತಾನೆ ಇರ್ತಾರೆ, ಶಿಕ್ಷೆನೂ ಕೊಡ್ತಿರ್ತಾರೆ. ಮಾರನೇ ದಿನ ಕ್ಲಾಸ್ಗೆ ಒಬ್ರು ಹೊಸ ಟೀಚರ್ ಬರ್ತಾರೆ. ನೋಡೋದಿಕ್ಕೆ ತುಂಬಾ ಸುಂದರವಾಗಿರ್ತಾರೆ ಮತ್ತೆ ಕೋಮಲ ಸ್ವಭಾವದರಾಗಿರ್ತಾರೆ.
3: ಗುಡ್ ಮಾರ್ನಿಂಗ್ ಟೀಚರ್.
0: ಗುಡ್ ಮಾರ್ನಿಂಗ್ ಮಕ್ಕಳಾ, ಎಲ್ರೂ ನಿಮ್ ನಿಮ್ ಸೀಟಲ್ಲಿ ಕೂತ್ಕೊಳ್ಳಿ. ನಿಮ್ಮೆಲ್ಲರೂ ನೋಡಿ ಖುಷಿ ಆಯ್ತು. ಉಮಾ ಮೇಡಮ್ ಮಕ್ಳ ಹತ್ರ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು ಮತ್ತೆ ಪ್ರೀತಿಯಿಂದ ತಿಳಿ ಹೇಳ್ತಾ ಇದ್ರು. ಮಕ್ಕಳಿಗೆ ಉಮಾ ಮೇಡಮ್ ಹೇಳ್ಕೊಡೋ ಅಂತ ಎಲ್ಲಾ ಪಾಠನು ಚೆನ್ನಾಗಿ ನೆನಪಲ್ಲಿರ್ತಾ ಇತ್ತು. ಒಂದು ದಿನ ಉಮಾ ಮೇಡಮ್ ತಮ್ಮ ಕ್ಲಾಸ್ ಅನ್ನ ತಗೋತಾ ಇದ್ರು. ಅದೇ ಸಮಯಕ್ಕೆ ಉಮೇಶ್ ಸರ್ ಕ್ಲಾಸ್ ಒಳಗಡೆ ಬರ್ತಾರೆ. ಉಮೇಶ್ ಸರ್ನ ನೋಡಿ ಎಲ್ಲಾ ಮಕ್ಕಳು ಹೆದರ್ಕೋತಾರೆ ಮತ್ತೆ ಸ್ಟ್ರೈಟ್ ಆಗಿ ಕೂತ್ಕೋತಾರೆ.
2: ನಾನ್ ನೋಡ್ತಾ ಇದ್ದೀನಿ, ಈ ನಡುವೆ ನಿಮ್ ಕ್ಲಾಸ್ ಇಂದ ಜಾಸ್ತಿ ಸದ್ ಬರ್ತಿದೆ. ನೀವೇನಾದ್ರೂ ಇದೇ ತರ ಗಲಾಟೆ ಮಾಡ್ತಾ ಇದ್ರೆ ಪೂರ್ತಿ ದಿನ ನಿಮ್ ಕ್ಲಾಸ್ ಅವ್ರನ್ನೆಲ್ಲ ಬಿಸಿಲಲ್ಲಿ ನಿಲ್ಲಿಸ್ಬಿಡ್ತೀನಿ.
0: ಸರ್, ಇವರಿನ್ನು ಮಕ್ಕಳು, ಇವ್ರ ತುಂಟತನ ಮಾಡ್ಲಿಲ್ಲ ಅಂದ್ರೆ ಬೇರೆ ಯಾರ್ ಮಾಡ್ತಾರೆ? ಮತ್ತೆ ನಾವು ಇದೇ ರೀತಿ ತಮಾಷೆಲಿ ಹೇಳ್ಕೊಟ್ರೆ ಮಕ್ಕಳು ಬೇಗ ಕಲಿತಾರೆ.
2: ಹಾ ಮೇಡಮ್, ನೀವಂತೂ ಸರಿಯಾಗಿ ಹೇಳ್ತಿದ್ದೀರಾ. ನಾನು ಕೂಡ ಮಕ್ಕಳಿಗೆ ಪ್ರೀತಿಯಿಂದನೇ ಹೇಳ್ಕೊಡ್ತೀನಿ.
0: ಮಕ್ಕಳು ಉಮೇಶ್ ಸರ್ ಮಾತನ್ನ ಕೇಳಿ ಆಶ್ಚರ್ಯ ಪಡ್ತಾರೆ. ಹೇಳ್ಬೇಕು ಅಂದ್ರೆ ಉಮೇಶ್ ಸರ್ ಉಮಾ ಮೇಡಮ್ ನ ಮನ್ಸಲ್ಲೇ ಪ್ರೀತಿ ಮಾಡೋಕ್ ಶುರು ಮಾಡಿದ್ರು, ಹಾಗಾಗಿ ಅವ್ರು ಹೇಳಿದಕ್ಕೆಲ್ಲ ಎಸ್ ಅಂತ ಹೇಳ್ತಿದ್ರು. ಒಂದು ದಿನ ಸೋನು ಮತ್ತೆ ರಿಯಾ ಸ್ಕೂಲ್ಗೆ ಬರೋದು ಸ್ವಲ್ಪ ಲೇಟ್ ಆಯ್ತು. ಉಮೇಶ್ ಸರ್ ಅವರಿಬ್ರು ಲೇಟ್ ಆಗಿ ಬಂದಿದ್ದಕ್ಕೆ ಕೋಪ ಮಾಡ್ಕೋತಾರೆ. ಆಮೇಲೆ ಇಬ್ಬರಿಗೂ ಹೊಡೆಯೋಕ್ ಶುರು ಮಾಡ್ತಾರೆ.
2: ಇದೇನಾ ಸ್ಕೂಲ್ಗ್ ಬರೋ ಸಮಯ? ನೀವಿಬ್ರು ತುಂಬಾ ಕೆಟ್ಟೋಗಿದ್ದೀರಾ, ಒಳ್ಳೆ ಮಾತಲ್ಲಿ ನೀವ್ ಕೇಳಲ್ಲ.
1: ಸರ್, ಹಿಂದೆ ರಸ್ತೆಯಲ್ಲಿ ನಮ್ ಸೈಕಲ್ ಪಂಚರ್ ಆಗೋಯ್ತು, ಅದಕ್ಕೆ ನಾ ಬರೋದಕ್ಕೆ ತಡ ಆಗೋಯ್ತು.
0: ಹೌದು ಸರ್, ಸೋನು ಸತ್ಯ ಹೇಳ್ತಿದ್ದಾನೆ.
2: ನೀವ್ ಮನೆಯಿಂದ ಬೇಗ ಹೊರಡ್ಬೇಕಾಗಿತ್ತು, ಇದಕ್ಕೋಸ್ಕರ ನಿಮ್ಗೆ ಶಿಕ್ಷೆ ಖಂಡಿತ ಆಗೇ ಆಗುತ್ತೆ.
0: ಉಮೇಶ್ ಸರ್ ಸೋನು ಮತ್ತೆ ರಿಯಾ ಕೈಗೆ ಕೋಲಲ್ ಹೊಡಿತಾರೆ. ಆಗಲ್ಲಿಗೆ ಉಮಾ ಮೇಡಮ್ ಬರ್ತಾರೆ. ಅರೆ ಸರ್, ಈ ಮುದ್ದಾದ ಮಕ್ಳಿಗೆ ಯಾಕೆ ಹೊಡಿತಿದ್ದೀರಾ? ಇನ್ನು ಮಕ್ಳು ಕೆಲವೊಂದ್ಸಲ ಲೇಟ್ ಆಗತ್ತೆ, ಪದೇ ಪದೇ ಅವ್ರು ಲೇಟ್ ಆಗಿ ಬರ್ತಾ ಇದ್ರೆ ಆಮೇಲೆ ನಾವ್ ಆಕ್ಷನ್ ತಗೋಬೇಕು.
1: ನಾವ್ ಮೊದಲನೇ ಬಾರಿಗೆ ಇಷ್ಟು ಲೇಟ್ ಆಗಿ ಬಂದಿರೋದು.
0: ಪರವಾಗಿಲ್ಲ ಮಕ್ಳ, ಹೋಗಿ ಹೋಗಿ ನಿಮ್ ಕ್ಲಾಸ್ಗೆ ಹೋಗಿ.
4: ಉಮೇಶ್ ಸರ್ ಉಮಾ ಮೇಡಮ್ ಮಾತನ್ನ ಕೇಳಿ ಎಲ್ರು ಕ್ಲಾಸ್ ಒಳಗಡೆ ಹೋಗೋದಕ್ ಬಿಡ್ತಾರೆ.
0: ನಿಧಾನವಾಗಿ ಉಮೇಶ್ ಸರ್ ಸ್ವಭಾವ ಕೂಡ ಉಮಾ ಮೇಡಮ್ ತರಾನೇ ಆಗೋಕ್ ಶುರುವಾಗತ್ತೆ.
1: ಅರೆ, ನಮ್ ಉಮೇಶ್ ಸರ್ ಅಂತೂ ತುಂಬಾ ಬದಲಾಗ್ಬಿಟ್ಟಿದ್ದಾರೆ.
0: ಹಾ, ಸರಿಯಾಗಿ ಹೇಳ್ದೆ ನೀನು. ಮೊದ್ಲು ನಮ್ಮ ಮೇಲೆ ಎಷ್ಟು ಕೋಪಿಸ್ಕೋತಿದ್ರು, ಆಮೇಲೆ ಎಷ್ಟು ಕಠಿಣವಾದ ಶಿಕ್ಷೆ ಕೊಡ್ತಿದ್ರು. ಆದ್ರೆ ಈಗ ಉಮಾ ಮೇಡಮ್ ಬಂದ ಮೇಲೆ ಅವ್ರ ಸ್ವಭಾವನೇ ಪೂರ್ತಿಯಾಗಿ ಬದಲಾಗೋಗಿದೆ. ಒಂದು ದಿನ ಸೋನು ತನ್ನ ಹೋಮ್ವರ್ಕ್ ಅನ್ನ ಮರ್ತು ಬಂದ್ಬಿಡ್ತಾನೆ. ಉಮೇಶ್ ಸರ್ ಎಲ್ರು ಹೋಮ್ವರ್ಕ್ ಅನ್ನ ಚೆಕ್ ಮಾಡ್ತಿರ್ತಾರೆ.
2: ನೀವ್ಗಳಂತೂ ತುಂಬಾ ಹೆಚ್ಕೊಂಡೇ ಹೋಗ್ತಿದ್ದೀರಾ. ಇವತ್ತು ಹೋಮ್ವರ್ಕ್ ಮಾಡಿಲ್ಲ, ನಾಳೆ ಸ್ಕೂಲ್ಗೆ ಬರೋದನ್ನ ನಿಲ್ಲಿಸ್ಬಿಡ್ತೀರಾ?
1: ಇಲ್ಲ ಸರ್, ನಿನ್ನೆ ನನ್ಗೆ ಹುಷಾರಿರ್ಲಿಲ್ಲ, ಅದಕ್ಕೆ ನಾನು ಹೋಮ್ವರ್ಕ್ ಮಾಡಕ್ಕಾಗಿಲ್ಲ.
2: ನಿನ್ಗೆ ಇದಕ್ಕೆ ಶಿಕ್ಷೆ ಖಂಡಿತ ಆಗುತ್ತೆ.
0: ಉಮೇಶ್ ಸರ್ ಸೋನುನ ಕ್ಲಾಸಿಂದ ಹೊರಗ್ ಹಾಕಿ ಚೇರ್ ಕೂತ್ಕೊ ಅಂತ ಹೇಳ್ತಾರೆ. ಆಗಲ್ಲಿಗೆ ಉಮಾ ಮೇಡಮ್ ಬಂದ್ಬಿಡ್ತಾರೆ. ಅರೆ ಪುಟ್ಟ ಸೋನು, ನಿನ್ನ ಆರೋಗ್ಯ ಸರಿಯಿಲ್ಲ ಅಲ್ವಾ? ಅಂದಮೇಲೆ ನೀನು ಕ್ಲಾಸಿಂದ ಹೊರಗೆ ಹಾಕಿದ್ಯಾ?
1: ಮೇಡಮ್, ಹುಷಾರಿರ್ಲಿಲ್ಲ ಅಂತ ನನ್ಗೆ ಹೋಮ್ವರ್ಕ್ ಮಾಡಕ್ ಆಗಿಲ್ಲ. ಉಮೇಶ್ ಸರ್ ನನ್ನ ಕ್ಲಾಸಿಂದ ಕಳಿಸಿ ಈ ತರ ನಿಂತ್ಕೊಳಕ್ ಹೇಳಿದರೆ.
0: ನೀನು ನನ್ ಜೊತೆ ಕ್ಲಾಸ್ ಒಳಗಡೆ ಬಾ. ಉಮಾ ಮೇಡಮ್ ಕ್ಲಾಸ್ ಒಳಗಡೆ ಹೋಗಿ ಉಮೇಶ್ ಸರ್ಗೆ ಅರ್ಥ ಮಾಡಿಸ್ತಾರೆ. ಸೋನು ನೆನ್ನೆ ನನ್ಗೆ ಫೋನ್ ಮಾಡಿ ಹೇಳಿದ್ದ ಅವನ ಆರೋಗ್ಯ ಸರಿಯಿಲ್ಲ ಅಂತ. ನಿಮ್ಮ ಈ ಕಠಿಣವಾದ ಸ್ವಭಾವದಿಂದ ಇವನ ಆರೋಗ್ಯ ಇನ್ನೂ ಹಾಳಾಗ್ತಾ ಇತ್ತಿವತ್ತು.
2: ನಾನು ಮಕ್ಕಳಲ್ಲಿ ಶಿಸ್ತನ್ನ ತರ್ಬೇಕನ್ಕೊಂಡಿದೀನಿ.
0: ಮಕ್ಕಳಿಗೆ ಪ್ರೀತಿಯಿಂದನೂ ನಾವ್ ಹೇಳ್ಕೊಡ್ಬೋದು. ನಾವು ಪ್ರತಿ ಸಲ ಅವರಿಗೆ ಹೊಡೆದು ಬಡದು ಮಾಡಿದ್ರೆ ಅವರು ಕೂಡ ಹಾಗೆ ಆಗೋಗ್ತಾರೆ. ಆಮೇಲೆ ಅವ್ರ ಕೋಪನ ಅವರು ಬೇರೆ ಕಡೆ ತೋರಿಸ್ಕೋತಾರೆ. ಅದಕ್ಕೋಸ್ಕರ ನಾವು ಮಕ್ಕಳ ಹತ್ರ ಯಾವಾಗ್ಲೂ ಪ್ರೀತಿಯಿಂದ ಮಾತಾಡ್ಬೇಕು. ಈ ಮಕ್ಕಳು ನಾಳೆ ನಮ್ಮ ದೇಶದ ಭವಿಷ್ಯ.
2: ನನ್ನ ಕ್ಷಮಿಸ್ಬಿಡಿ ಮೇಡಮ್, ನನ್ಗೆ ಅರ್ಥ ಆಯ್ತು. ಮುಂದಿನ ಸತಿಯಿಂದ ನನ್ ಮಕ್ಕಳ ಹತ್ರ ಪ್ರೀತಿಯಿಂದ ನಡ್ಕೊಂತೀನಿ.
0: ಆವತ್ತಿಂದ ಉಮೇಶ್ ಸರ್ ಮಕ್ಕಳ ಹತ್ರ ತುಂಬಾ ಪ್ರೀತಿಯಿಂದ ನಡ್ಕೋತಾ ಇದ್ರು. ಸ್ವಲ್ಪ ದಿನದ ನಂತರ ಉಮೇಶ್ ಸರ್ ಮತ್ತೆ ಉಮಾ ಮೇಡಮ್ಗೆ ಮದ್ವೆ ಆಗೋಗುತ್ತೆ. ಆಮೇಲೆ ಉಮೇಶ್ ಸರ್ ಕೂಡ ಉಮಾ ಮೇಡಮ್ ತರ ಕೋಮಲ ಸ್ವಭಾವದವರಾಗೋದ್ರು. ಉಮೇಶ್ ರಾಮ್ಪುರ ಅನ್ನೋ ಒಂದು ಹಳ್ಳಿನಲ್ಲಿ ಸರ್ಕಾರಿ ಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಆಗಿದ್ದ. ಸ್ಕೂಲಲ್ಲಿ ಇದ್ದಂತ ಎಲ್ಲಾ ಮಕ್ಕಳು ಉಮೇಶ್ ನ ಕಂಡ್ರೆ ಹೆದರ್ಕೋತಿದ್ರು. ಉಮೇಶ್ ತುಂಬಾ ಸ್ಟ್ರಿಕ್ಟ್ ಆದ ಮನುಷ್ಯ ಆಗಿದ್ದ.
1: ಏ ಎಲ್ಲ ಕೇಳಿ, ಇವತ್ತು ಉಮೇಶ್ ಸರ್ ಚೆಕಿಂಗ್ ಬರ್ತಿದ್ದಾರೆ. ನಾನು ನನ್ನ ಶೂ ಅನ್ನ ಕ್ಲೀನ್ ಮಾಡ್ಕೊಳ್ಳೋದು ಮರ್ತೋದೆ. ಇವತ್ತು ಏನಾಗುತ್ತೋ ಏನೋ.
0: ಅಯ್ಯೋ, ಯಾಕೋ ಟೆನ್ಷನ್ ಮಾಡ್ಕೋತಿದ್ಯಾ? ನಿನ್ ಶೂ ಮೇಲೆ ಚಾಕ್ ಪೀಸ್ ಅನ್ನ ಉಜ್ಕೋ. ಸರ್ಗೆ ಏನೂ ಗೊತ್ತಾಗೋದಿಲ್ಲ. ಸರ್ ಕಣ್ಣು ತುಂಬಾ ಶಾರ್ಪ್ ಆಗಿದೆ. ಒಂದ್ ವೇಳೆ ನಿನ್ನ ಈ ಶೂಸ್ ಏನಾದ್ರೂ ನೋಡಿದ್ರೆ ಖಂಡಿತ ನಿನ್ಗೆ ಹೊಡಿತಾರವ್ರು.
1: ನೀವೆಲ್ಲ ಎಂತ ಫ್ರೆಂಡ್ಸ್, ನನ್ ಟೆನ್ಷನ್ ಕಡಿಮೆ ಮಾಡದೆ ಜಾಸ್ತಿ ಮಾಡ್ತಿದ್ದೀರಾ.
0: ಸೋನು ಸರ್ ಬರೋಕ್ ಮುಂಚೆ ತನ್ನ ಬಿಳಿ ಶೂ ಮೇಲೆ ಚಾಕ್ ಪೀಸ್ ಅನ್ನ ರಬ್ ಮಾಡ್ತಾನೆ. ಅಷ್ಟೊತ್ತಿಗೆ ಉಮೇಶ್ ಸರ್ ಕ್ಲಾಸ್ಗೆ ಬಂದ್ಬಿಡ್ತಾರೆ. ಆಗ ಸೋನು ಶೂ ಮೇಲೆ ಚಾಕ್ ಪೀಸ್ ಉಜ್ಜೋದನ್ನ ನೋಡ್ಬಿಡ್ತಾರೆ. ಸೋನು ಸರ್ನ ನೋಡಿ ಹೆದರ್ಕೋತಾನೆ ಮತ್ತೆ ಚಾಕ್ ಪೀಸ್ ಅನ್ನ ಬಚ್ಚಿಟ್ಕೋತಾನೆ.
2: ಇದೇನ್ ಮಾಡ್ತಿದ್ಯಾ, ನಿನಗ್ ಮನೆಯಲ್ಲಿ ಶೂನ ಕ್ಲೀನ್ ಮಾಡ್ಕೊಳ್ಳೋ ಸಮಯ ಸಿಗಲ್ವಾ? ನೀನ್ ಇಲ್ಲಿ ಸ್ಕೂಲ್ಗ್ ಬಂದು ಶೂಗೆ ಚಾಕ್ ಪೀಸ್ ಅಲ್ಲಿ ಬಳಿತಿದ್ಯಾ?
1: ಸಾರಿ ಸರ್, ತಪ್ಪಾಗೋಯ್ತು. ಮುಂದಿನ ಸಲ ಈ ತರ ಆಗಲ್ಲ.
2: ನಾನ್ ಹಾಗಾಗೋದಕ್ಕೂ ಬಿಡೋದಿಲ್ಲ. ನಿನ್ಗೆ ಶಿಕ್ಷೆ ಏನು ಅಂದ್ರೆ, ಸ್ಕೂಲ್ ಮುಗ್ದ ನಂತರ ಸ್ಕೂಲಿನ ಜಾಗನ ನೀನು ಸ್ವಚ್ಛಗೊಳಿಸ್ಬೇಕು.
1: ಕ್ಷಮಿಸ್ಬಿಡಿ ಸರ್.
2: ಮತ್ತೆ ಏನಾದ್ರೂ ಇದೇ ತರ ತಪ್ಪ ಮಾಡಿದ್ರೆ ನೀನು ಸ್ಕೂಲಿನ ವಾಶ್ರೂಮ್ ನ ಕ್ಲೀನ್ ಮಾಡ್ಬೇಕಾಗುತ್ತೆ.
0: ಉಮೇಶ್ ಸರ್ ಕ್ಲಾಸ್ಗೆ ಬಂದು ಎಲ್ರು ಕಾಪಿನ ಚೆಕ್ ಮಾಡ್ತಿರ್ತಾರೆ. ರಿಯಾ ಕಾಪಿನಲ್ಲಿ ಕವರ್ ಹಾಕಿರ್ಲಿಲ್ಲ.
2: ಇದೇನಿದು, ಯಾಕ್ ನಿನ್ ಪುಸ್ತಕಕ್ಕೆ ಕವರ್ ಹಾಕಿಲ್ಲ?
0: ಸಾರಿ ಸರ್, ಇದು ನನ್ನ ಹೊಸ ಕಾಪಿ. ನೆಕ್ಸ್ಟ್ ಟೈಮ್ ನಾನು ಇದಕ್ಕೆ ಕವರ್ ಹಾಕ್ತೇನೆ.
2: ಹೋಗಿ ಹಿಂದೆ ಬೆಂಚಲ್ಲಿ ಕೈ ಮೇಲೆತ್ತಿ ನಿಂತ್ಕೋ. ಮುಂದಿನ ಸತಿ ಏನಾದ್ರೂ ಇದೇ ತರ ತಪ್ಪ ಮಾಡಿದ್ರೆ ನಿನ್ನ ಕ್ಲಾಸಿಂದ ಹೊರಗಾಕ್ಬೇಕಾಗುತ್ತೆ.
0: ರಿಯಾ ಕ್ಲಾಸಿನ ಹಿಂಭಾಗಕ್ಕೆ ಹೋಗಿ ನಿಂತ್ಕೊಂಡು ತನ್ನ ಕೈನ ಮೇಲೆತ್ಕೊಂಡು ನಿಂತ್ಕೋತಾಳೆ. ರಿಯಾ ನಿಂತಿರೋದನ್ನ ನೋಡಿ ಲಕ್ಷ್ಮಿ ಅವಳನ್ನ ರೇಗಿಸ್ತಾಳೆ. ಆಗ ಉಮೇಶ್ ಸರ್ ಗಮನ ರಶ್ಮಿ ಮೇಲೆ ಹೋಗುತ್ತೆ.
2: ತುಂಬಾ ನಗು ಬರ್ತಿದ್ಯಲ್ಲ ನಿನಗೆ, ಹೋಗು. ನೀನು ಕೂಡ ಹೋಗಿ ಜೊತೆಲಿ ನಿಂತ್ಕೋ. ಹೋಗು, ಪೂರ್ತಿ ಕ್ಲಾಸು ನಿಂತ್ಕೊಂಡೇ ನೀವು ಓದ್ಬೇಕು.
0: ಸಾರಿ ಸರ್, ಈ ಸಲ ಕ್ಷಮಿಸ್ಬಿಡಿ ಸರ್.
2: ನೋ ಸಾರಿ.
0: ರಶ್ಮಿ ಕೂಡ ರಿಯಾ ಜೊತೆ ಹೋಗಿ ಹಿಂದೆ ನಿಂತ್ಕೊಂಡು ಕಿವಿ ಹಿಡ್ಕೊಂಡು ನಿಂತ್ಕೋತಾಳೆ. ಇಬ್ರು ಇಡೀ ದಿನ ನಿಂತ್ಕೊಂಡೇ ಕ್ಲಾಸ್ ಅಟೆಂಡ್ ಮಾಡ್ತಾರೆ. ರಜದ ನಂತರ ಸೋನು ಸ್ಕೂಲಿನ ಅಂಗಳನ ಕ್ಲೀನ್ ಮಾಡಿ ಕ್ಲಾಸ್ಗೆ ಹೋಗ್ತಾನೆ. ರಶ್ಮಿ ಮತ್ತೆ ರಿಯಾ ಸೋನುಗೋಸ್ಕರ ಸ್ಕೂಲಿಂದ ಹೊರಗಡೆ ಕಾಯ್ತಾ ಇರ್ತಾರೆ.
1: ನನ್ಗಂತೂ ಸುಸ್ತಾಗೋಯ್ತು. ಸ್ಕೂಲ್ನ ಕ್ಲೀನ್ ಮಾಡೋಷ್ಟರಲ್ಲಿ ನನ್ಗೆ ಸಾಕಾಗೋಯ್ತು.
0: ಉಮೇಶ್ ಸರ್ನ ಈ ಕಠೋರವಾದ ಸ್ವಭಾವದಿಂದನೇ ಇಲ್ಲಿವರೆಗೂ ಅವ್ರಿಗೆ ಮದ್ವೆ ಆಗಿಲ್ಲ. ಹಾ, ಸರಿಯಾಗಿ ಹೇಳ್ದೆ ನೀನು. ಯಾವಾಗ್ಲೂ ನಮ್ಮ ಮೇಲೆ ಕೂಗಾಡ್ತಾನೆ ಇರ್ತಾರೆ, ಶಿಕ್ಷೆನೂ ಕೊಡ್ತಿರ್ತಾರೆ. ಮಾರ್ನೆ ದಿನ ಕ್ಲಾಸ್ಗೆ ಒಬ್ರು ಹೊಸ ಟೀಚರ್ ಬರ್ತಾರೆ. ನೋಡೋದಕ್ಕೆ ತುಂಬಾ ಸುಂದರವಾಗಿರ್ತಾರೆ ಮತ್ತೆ ಕೋಮಲ ಸ್ವಭಾವದವರಾಗಿರ್ತಾರೆ.
3: ಗುಡ್ ಮಾರ್ನಿಂಗ್ ಟೀಚರ್.
0: ಗುಡ್ ಮಾರ್ನಿಂಗ್ ಮಕ್ಕಳಾ, ಎಲ್ರು ನಿಮ್ ನಿಮ್ ಸೀಟಲ್ಲಿ ಕೂತ್ಕೊಳ್ಳಿ. ನಿಮ್ಮೆಲ್ರು ನೋಡಿ ಖುಷಿ ಆಯ್ತು. ಉಮಾ ಮೇಡಮ್ ಮಕ್ಳ ಹತ್ರ ತುಂಬಾ ಚೆನ್ನಾಗ್ ಮಾತಾಡ್ತಾ ಇದ್ರು ಮತ್ತೆ ಪ್ರೀತಿಯಿಂದ ತಿಳಿ ಹೇಳ್ತಾ ಇದ್ರು. ಮಕ್ಕಳಿಗೆ ಉಮಾ ಮೇಡಮ್ ಹೇಳ್ಕೊಡೋ ಅಂತ ಎಲ್ಲಾ ಪಾಠನು ಚೆನ್ನಾಗ್ ನೆನಪಲ್ಲಿರ್ತಾ ಇತ್ತು. ಒಂದು ದಿನ ಉಮಾ ಮೇಡಮ್ ತಮ್ಮ ಕ್ಲಾಸ್ ಅನ್ನ ತಗೋತಾ ಇದ್ರು. ಅದೇ ಸಮಯಕ್ಕೆ ಉಮೇಶ್ ಸರ್ ಕ್ಲಾಸ್ ಒಳಗಡೆ ಬರ್ತಾರೆ. ಉಮೇಶ್ ಸರ್ನ ನೋಡಿ ಎಲ್ಲಾ ಮಕ್ಕಳು ಹೆದರ್ಕೋತಾರೆ. ಮತ್ತೆ

0: ಮಾಡಿದ್ರು. ಹಾಗಾಗಿ ಅವ್ರು ಹೇಳಿದಕ್ಕೆಲ್ಲ ಎಸ್ ಅಂತ ಹೇಳ್ತಿದ್ರು. ಒಂದು ದಿನ ಸೋನು ಮತ್ತೆ ರಿಯಾ ಸ್ಕೂಲ್ಗೆ ಬರೋದು ಸ್ವಲ್ಪ ಲೇಟ್ ಆಯ್ತು. ಉಮೇಶ್ ಸರ್ ಅವರಿಬ್ರು ಲೇಟ್ ಆಗಿ ಬಂದಿದ್ದಕ್ಕೆ ಕೋಪ ಮಾಡ್ಕೋತಾರೆ, ಆಮೇಲೆ ಇಬ್ಬರಿಗೂ ಹೊಡೆಯೋಕ್ ಶುರು ಮಾಡ್ತಾರೆ.
1: ಇದೇನಾ ಸ್ಕೂಲ್ಗೆ ಬರೋ ಸಮಯ? ನೀವಿಬ್ರು ತುಂಬಾ ಕೆಟ್ಟೋಗಿದ್ದೀರಾ, ಒಳ್ಳೆ ಮಾತಲ್ಲಿ ನೀವ್ ಕೇಳಲ್ಲ.
2: ಸರ್ ಹಿಂದೆ ರಸ್ತೆಯಲ್ಲಿ ನಮ್ ಸೈಕಲ್ ಪಂಚರ್ ಆಗೋಯ್ತು, ಅದಕ್ಕೆ ನಾ ಬರೋದಕ್ಕೆ ತಡ ಆಗೋಯ್ತು.
0: ಹೌದು ಸರ್, ಸೋನು ಸತ್ಯ ಹೇಳ್ತಿದ್ದಾನೆ.
1: ನೀವ್ ಮನೆಯಿಂದ ಬೇಗ ಹೊರಡಬೇಕಾಗಿತ್ತು, ಇದಕ್ಕೋಸ್ಕರ ನಿಮ್ಗೆ ಶಿಕ್ಷೆ ಖಂಡಿತ ಆಗೇ ಆಗುತ್ತೆ.
0: ಉಮೇಶ್ ಸರ್ ಸೋನು ಮತ್ತೆ ರಿಯಾ ಕೈಗೆ ಕೋಲಲ್ ಹೊಡಿತಾರೆ. ಆಗಲ್ಲಿಗೆ ಉಮಾ ಮೇಡಮ್ ಬರ್ತಾರೆ. ಅರೆ ಸರ್, ಈ ಮುದ್ದಾದ ಮಕ್ಳಿಗೆ ಯಾಕೆ ಹೊಡಿತಿದ್ದೀರಾ? ಇನ್ನು ಮಕ್ಳು ಕೆಲವೊಂದ್ಸಲ ಲೇಟ್ ಆಗತ್ತೆ, ಪದೇ ಪದೇ ಅವ್ರು ಲೇಟ್ ಆಗಿ ಬರ್ತಾ ಇದ್ರೆ ಆಮೇಲೆ ನಾವ್ ಆಕ್ಷನ್ ತಗೋಬೇಕು.
2: ನಾವ್ ಮೊದಲನೇ ಬಾರಿಗೆ ಇಷ್ಟು ಲೇಟ್ ಆಗಿ ಬಂದಿರೋದು.
0: ಪರವಾಗಿಲ್ಲ ಮಕ್ಳ, ಹೋಗಿ ಹೋಗಿ ನಿಮ್ ಕ್ಲಾಸ್ಗೆ ಹೋಗಿ. ಉಮೇಶ್ ಸರ್ ಉಮಾ ಮೇಡಮ್ ಮಾತನ್ನ ಕೇಳಿ ಎಲ್ರು ಕ್ಲಾಸ್ ಒಳಗಡೆ ಹೋಗೋದಕ್ ಬಿಡ್ತಾರೆ. ನಿಧಾನವಾಗಿ ಉಮೇಶ್ ಸರ್ ಸ್ವಭಾವ ಕೂಡ ಉಮಾ ಮೇಡಮ್ ತರಾನೇ ಆಗೋಕ್ ಶುರುವಾಗತ್ತೆ.
2: ಅರೆ, ನಮ್ ಉಮೇಶ್ ಸರ್ ಅಂತೂ ತುಂಬಾ ಬದಲಾಗ್ಬಿಟ್ಟಿದ್ದಾರೆ.
0: ಹಾ, ಸರಿಯಾಗಿ ಹೇಳ್ದೆ ನೀನು. ಮೊದ್ಲು ನಮ್ಮ ಮೇಲೆ ಎಷ್ಟು ಕೋಪಿಸ್ಕೋತಿದ್ರು, ಆಮೇಲೆ ಎಷ್ಟು ಕಠಿಣವಾದ ಶಿಕ್ಷೆ ಕೊಡ್ತಿದ್ರು. ಆದ್ರೆ ಈಗ ಉಮಾ ಮೇಡಮ್ ಬಂದ ಮೇಲೆ ಅವ್ರ ಸ್ವಭಾವನೇ ಪೂರ್ತಿಯಾಗಿ ಬದಲಾಗೋಗಿದೆ. ಒಂದು ದಿನ ಸೋನು ತನ್ನ ಹೋಮ್ವರ್ಕ್ ಅನ್ನ ಮರ್ತು ಬಂದ್ಬಿಡ್ತಾನೆ. ಉಮೇಶ್ ಸರ್ ಎಲ್ರು ಹೋಮ್ವರ್ಕ್ ಅನ್ನ ಚೆಕ್ ಮಾಡ್ತಿರ್ತಾರೆ.
1: ನೀವ್ಗಳಂತೂ ತುಂಬಾ ಹೆಚ್ಕೊಂಡೇ ಹೋಗ್ತಿದ್ದೀರಾ, ಇವತ್ತು ಹೋಮ್ವರ್ಕ್ ಮಾಡಿಲ್ಲ ನಾಳೆ ಸ್ಕೂಲ್ಗೆ ಬರೋದನ್ನ ನಿಲ್ಲಿಸ್ಬಿಡ್ತೀರಾ?
2: ಇಲ್ಲ ಸರ್, ನಿನ್ನೆ ನನ್ಗೆ ಹುಷಾರಿರ್ಲಿಲ್ಲ, ಅದಕ್ಕೆ ನಾನು ಹೋಮ್ವರ್ಕ್ ಮಾಡಕ್ಕಾಗಿಲ್ಲ.
1: ನಿನ್ಗೆ ಇದಕ್ಕೆ ಶಿಕ್ಷೆ ಖಂಡಿತ ಆಗುತ್ತೆ.
0: ಉಮೇಶ್ ಸರ್ ಸೋನುನ ಕ್ಲಾಸ್ ಇಂದ ಹೊರಗ್ ಹಾಕಿ ಚೇರ್ ಕೂತ್ಕೋ ಅಂತ ಹೇಳ್ತಾರೆ. ಆಗಲ್ಲಿಗೆ ಉಮಾ ಮೇಡಮ್ ಬಂದ್ಬಿಡ್ತಾರೆ. ಅರೆ ಪುಟ್ಟ ಸೋನು, ನಿನ್ ಆರೋಗ್ಯ ಸರಿಯಿಲ್ಲ ಅಲ್ವಾ? ಅಂದಮೇಲೆ ನೀನು ಕ್ಲಾಸ್ ಇಂದ ಹೊರಗೆ ಹಾಕಿದ್ಯಾ?
2: ಮೇಡಮ್, ಹುಷಾರಿರ್ಲಿಲ್ಲ ಅಂತ ನನ್ಗೆ ಹೋಮ್ವರ್ಕ್ ಮಾಡಕ್ ಆಗಿಲ್ಲ. ಉಮೇಶ್ ಸರ್ ನನ್ನ ಕ್ಲಾಸ್ ಇಂದ ಕಳ್ಸಿ ಈ ತರ ನಿಂತ್ಕೊಳಕ್ ಹೇಳಿದಾರೆ.
0: ನೀನು ನನ್ ಜೊತೆ ಕ್ಲಾಸ್ ಒಳಗಡೆ ಬಾ. ಉಮಾ ಮೇಡಮ್ ಕ್ಲಾಸ್ ಒಳಗಡೆ ಹೋಗಿ ಉಮೇಶ್ ಸರ್ಗೆ ಅರ್ಥ ಮಾಡಿಸ್ತಾರೆ. ಸೋನು ನೆನ್ನೆ ನನ್ಗೆ ಫೋನ್ ಮಾಡಿ ಹೇಳಿದ್ದ ಅವನ ಆರೋಗ್ಯ ಸರಿಯಿಲ್ಲ ಅಂತ. ನಿಮ್ಮ ಈ ಕಠಿಣವಾದ ಸ್ವಭಾವದಿಂದ ಇವನ ಆರೋಗ್ಯ ಇನ್ನೂ ಹಾಳಾಗ್ತಾ ಇತ್ತಿವತ್ತು.
1: ನಾನು ಮಕ್ಕಳಲ್ಲಿ ಶಿಸ್ತನ್ನ ತರ್ಬೇಕನ್ಕೊಂಡಿದೀನಿ.
0: ಮಕ್ಕಳಿಗೆ ಪ್ರೀತಿಯಿಂದನೂ ನಾವ್ ಹೇಳ್ಕೊಡ್ಬೋದು. ನಾವು ಪ್ರತಿ ಸಲ ಅವರಿಗೆ ಹೊಡೆದು ಬಡದು ಮಾಡಿದ್ರೆ ಅವರು ಕೂಡ ಹಾಗೆ ಆಗೋಗ್ತಾರೆ. ಆಮೇಲೆ ಅವ್ರ ಕೋಪನ ಅವರು ಬೇರೆ ಕಡೆ ತೋರಿಸ್ಕೋತಾರೆ. ಅದಕ್ಕೋಸ್ಕರ ನಾವು ಮಕ್ಕಳ ಹತ್ರ ಯಾವಾಗ್ಲೂ ಪ್ರೀತಿಯಿಂದ ಮಾತಾಡ್ಬೇಕು. ಈ ಮಕ್ಕಳು ನಾಳೆ ನಮ್ಮ ದೇಶದ ಭವಿಷ್ಯ.
1: ನನ್ನ ಕ್ಷಮಿಸ್ಬಿಡಿ ಮೇಡಮ್, ನನ್ಗೆ ಅರ್ಥ ಆಯ್ತು. ಮುಂದಿನ ಸತಿಯಿಂದ ನನ್ ಮಕ್ಕಳ ಹತ್ರ ಪ್ರೀತಿಯಿಂದ ನಡ್ಕೊಂತೀನಿ.
0: ಆವತ್ತಿಂದ ಉಮೇಶ್ ಸರ್ ಮಕ್ಕಳ ಹತ್ರ ತುಂಬಾ ಪ್ರೀತಿಯಿಂದ ನಡ್ಕೋತಾ ಇದ್ರು. ಸ್ವಲ್ಪ ದಿನದ ನಂತರ ಉಮೇಶ್ ಸರ್ ಮತ್ತೆ ಉಮಾ ಮೇಡಮ್ಗೆ ಮದ್ವೆ ಆಗೋಗುತ್ತೆ. ಆಮೇಲೆ ಉಮೇಶ್ ಸರ್ ಕೂಡ ಉಮಾ ಮೇಡಮ್ ತರ ಕೋಮಲ ಸ್ವಭಾವದವರಾಗೋದ್ರು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ನೀವು ಕೇಳ್ತಾ ಇದ್ರೆ ರೇಡಿಯೋ ಸಾರಂಗ 107.8 FM. ಇವತ್ತಿನ ಹರಿಕಥಾ ಪ್ರಸಾರಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕನ್ನಡ ಹರಿಕತೆ ಕಟೀಲು ಕ್ಷೇತ್ರ ಮಹಾತ್ಮೆ ನಡೆಸಿಕೊಡುವವರು ಸಂತ ಶ್ರೀ ಭದ್ರಗಿರಿ ಅಚ್ಯುತ ದಾಸ್.

ಜಗಜ್ಜನನಿ ತ್ರಿಗುಣಾತ್ಮಿಕ, ಜೀವರಿಗೂ ಪ್ರಕೃತಿಗೂ ಸಂಬಂಧವನ್ನು ಜೋಡಿಸುವ ಚೈತನ್ಯಾತ್ಮಿಕ, ಆ ಜಗದಂಬೆಯನ್ನು ಪ್ರಾರ್ಥನೆ ಮಾಡಿ, ಹೇ ಲಕ್ಷ್ಮಿ, ಜೀವಭೂತ ಸರ್ವಭೂತಾತ್ಮಕಳೆ, ನಾರಾಯಣನಲ್ಲಿ ಶುದ್ಧವಾದಂಥ ಭಕ್ತಿಯನ್ನು, ಏಕಾಂತಿಕ ಭಕ್ತಿಯನ್ನು ಕರುಣಿಸುವಂತ ಜ್ಞಾನಿಗಳು ಪ್ರಾರ್ಥನೆ ಮಾಡ್ತಾರೆ. ನಿನ್ನ ಬಂಧನದ ಈ ಮಾಯಾ ಕುಣಿಕೆ ನನ್ನ ಕೊರಳಿಗೆ ಬಿದ್ದಿದೆ, ಹರಿ ಅನುಗ್ರಹ ನನಗಾಗಲೋಸ್ಕರವಾಗಲಿ, ದಯಮಾಡುವಂತ ಮಾತೆಯಲ್ಲಿ ಪ್ರಾರ್ಥನೆ ಮಾಡಿ, ದುಷ್ಟಶಕ್ತಿಗಳನ್ನೆಲ್ಲ ದಮನಿಸುವಂತೆ ಪ್ರಾರ್ಥಿಸಿ, ಯಾವ ದೇವತೆಗಳು ಉದ್ಧಾರವಾದರೋ ಅಂತಹ ಜಗಜ್ಜನೆಯ ಮೇಲೆ ಭಕ್ತಿ ಪ್ರೇಮ ನಮಗುಂಟಾಗಲಿಕ್ಕೆ ಕಠೀಲು ಮಹಾಕ್ಷೇತ್ರದಲ್ಲಿ ಅವತರಿಸಿರತಕ್ಕಂಥ ಭ್ರಮರಾಂಬಳ ಈ ದಿವ್ಯ ಚರಿತ್ರೆಯನ್ನು ಕೇಳಿ, ಆ ಲಕ್ಷ್ಮಿಯ ವಿಶೇಷ ಅನುಗ್ರಹದಿಂದ ಭಕ್ತಿಜ್ಞಾನಾರ್ಗವನ್ನು ಸಿದ್ಧಿಸಿ ಮುಕ್ತಿ ಮಾರ್ಗವನ್ನು ಸುಲಭವಾಗಿಸಿಕೊಳ್ಳಲಿಕ್ಕೆ ಈ ಕಥಾಶ್ರವನ ಸಹಾಯ ಮಾಡಲಿ ಅಂತ ಪ್ರಾರ್ಥಿಸಿ ವಿಷಯ ಪ್ರವೇಶ ಮಾಡೋಣ ಅಂತೇಳಿ.

ಅಂಧಂತಮಸ್ಸಿಗೆ ಯೋಗ್ಯರಾದ ಪರಮಾತ್ಮನು ಸದಾಕಾಲ ನಿಂದಿಸತಕ್ಕಂತಹ ಈ ತಮೋಚೇತನಗಳು ಆಗಾಗ ಆಗಾಗ ಭಗವಂತನ ಅವತಾರ ಮಾಡಿ ಆ ದುಷ್ಟಶಕ್ತಿಗಳನ್ನು ದಮನಿಸಿದರೂ ಕೂಡ ಮತ್ತೆ ಮತ್ತೆ ಸಾಧಕರಿಗೆ ಸಜ್ಜನರಿಗೆ ಪೀಡೆಯನ್ನು ಉಂಟು ಮಾಡಲಿಕ್ಕಾಗಿ ಬರ್ತಾರಂತೆ. ಹಾಗೆ ಲೋಕಕಂಠಕರಾದ ಶುಂಭನು ಶುಂಭರನ್ನು ಆ ಜಗದ್ಧಾತ್ರಿ ದೇವಿ ನಾನಾ ಅವತಾರಗಳನ್ನು ಮಾಡಿ ಬಂದು ಸಂಹಾರ ಮಾಡಿದರೂ ಕೂಡ ಆ ಶುಂಭನು ಶುಂಭರ ಬಳಿಕ ಅವರ ಸಹಚರನಾದ ಅರುಣಾಸುರ ಅಂತಕ್ಕಂಥ ರಾಕ್ಷಸನು ತಲೆಮರೆಸಿಕೊಂಡು ಕಾಲಾಂತರದಲ್ಲಿ ಏಕವೀರಾದ್ರಿ ಅಂತಕ್ಕಂಥ ಸ್ಥಳದಲ್ಲಿ ತನ್ನ ರಾಜ್ಯವನ್ನು ಸ್ಥಾಪಿಸಿದ್ದಾನೆ. ದೇವತೆಗಳನ್ನು ದ್ವೇಷಿಸುತ್ತ ಯಜ್ಞ ಯಾಗ ಜಪ ತಪದಲ್ಲಿ ರತರಾಗಿರತಕ್ಕಂಥ ಸತ್ಪುರುಷರನ್ನ ಸಜ್ಜನರನ್ನ ಹಿಂಸಿಸ್ತ ಆ ರಾಕ್ಷಸರಿಂದೊಡಗೂಡಿ ಎಲ್ಲೆಲ್ಲಿ ಧರ್ಮವಿದೆ, ನ್ಯಾಯವಿದೆ, ನೀತಿ ಇದೆ ಅದನ್ನೆಲ್ಲ ಕೆಡಿಸಿ ತನ್ನದಾದ ಆಸುರಿ ರಾಜ್ಯವನ್ನು ಪ್ರಸರಿಸಲೋಸ್ಕರವಾಗಿ ಪ್ರಯತ್ನ ಮಾಡ್ತಾನೆ.

ಯಜ್ಞ. ಆ ಯಜ್ಞಕ್ಕೆ ಹವಿಷ್ಯಗೆ ಬೇಕಾದಂತಹ ವಸ್ತುಗಳನ್ನು ಸಿದ್ಧ ಮಾಡಿಕೊಡತಕ್ಕಂತಹ ಸೇವಕರು, ಹಾಗೆಯೇ ಗೋವುಗಳು, ಆ ಯಜ್ಞ ಸಾಮಗ್ರಿ ಸೃಕ್ಷವಾದಿಗಳು, ಇವೆಲ್ಲವನ್ನು ನಾಶ ಮಾಡೋದು, ಆ ಯಜ್ಞ ಸಂಸ್ಥೆಗಳನ್ನೇ ಕೆಡಿಸೋದು. ಸಜ್ಜನರ ಸಂಹಾರ ಸತಿಶೀಲ ಹರಣ, ಶೀಲವಂತರಾದಂತಹ ಸತಿಯರನ್ನು ಕೆಡಿಸೋಣ. ಸಜ್ಜಾಗಿ ಸೆಳೆವರೈ ಬಾಲಕರ ಪ್ರಾಣ, ಎಷ್ಟು ಬಾಲಕರು ಶಿಶುಗಳು ಅವರಿಗೆ ಬಲಿಯಾದರೂ ಹೇಳುವುದು ಸಾಧ್ಯವಲ್ಲ.

ಸಹಿಸಲಾಗದೆ ಸಜ್ಜನರು ವಿಪಿನ ಕೈದಿದರೆಲ್ಲ ಗುಪಿತ ದಿಂಸಾರಿ ಶಪಿ ಪರೈ ರಕ್ಕಸರ ಸಹನೆ ಮೀರಿ. ಇಂಥ ಹಾವಳಿ ಉಂಟಾಯಿತು. ಯಜ್ಞಯಾಗಾದಿಗಳು ನಿಂತು ಹೋದ ಕಾರಣದಿಂದ ಇಂದ್ರಾದಿ ದೇವತೆಗಳು ಆವಿರ್ಭಾಗವನ್ನು ಪಡೆದು ಅನುಗ್ರಹ ಮಾಡ್ತಾ ಇದ್ರು. ಈಗ ಭಗವಂತನ ಅವತಾರಕ್ಕೆ ಬೇಕಾಗಿರತಕ್ಕಂಥ ಪಾಪದ ಒಂದು ಉಲ್ಬಣಾವಸ್ಥೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಲೋಸ್ಕರವಾಗಿ ಇಂದ್ರಾದಿಗಳು ಮಳೆಯೇ ಬಾರದಂತೆ ಮಾಡಿ ಎಲ್ಲೆಡೆ ಭೀಕರವಾಗಿರತಕ್ಕಂಥ ಬರಗಾಲ ಉಂಟಾಯಿತು. ಇದರಿಂದ ಅಸುರರ ಹಿಂಸೆ ಇನ್ನೂ ಇನ್ನೂ ಹೆಚ್ಚುತ್ತಾ ಹೆಚ್ಚುತ್ತಾ ಬಂತಂತೆ. ಭೀಕರವಾದ ಬರಗಾಲ ಕಾಲಿಟ್ಟು ಜನರು ಅನ್ನ ಅನ್ನ ಹಾಹಾಕಾರಕ್ಕೆ ಬರೆಯಾಗಬೇಕಾಗಿದೆ.

ಅಸುರ ರಾಜ್ಯದಲ್ಲಿ ಮೊದಲೇ ಹಿಂಸಾರತರವರು. ಈಗ ಬರಗಾಲದ ನಿಮಿತ್ತದಿಂದ ಸಜ್ಜನರನ್ನು ಪೀಡಿಸಲಿಕ್ಕೆ ಪ್ರಾರಂಭ ಮಾಡುವಾಗ ಎಲ್ಲರೂ ಮಹಾಮುನಿಗಳಾದ ಜಾಬಾಲಿಗಳ ಬಳಿಗಾಗಿ ಬಂದು ಪ್ರಾರ್ಥನೆ ಮಾಡ್ತಾರೆ. ಭೂಮಿಯೇ ಹೊತ್ತಿ ಉರಿಯುತ್ತಾ ಇದೆ, ಸಜ್ಜನರಿಗೆ ಬದುಕಲಿಕ್ಕೆ ಮಾರ್ಗವಿಲ್ಲ, ಮಳೆ ಬೆಳೆಗಳಿಲ್ಲ. ಓ ಜಾಬಾಲಿ ಮುನಿ ಪುಂಗವರೇ, ನಿಮ್ಮ ತಪೋಶಕ್ತಿಯಿಂದ ಏನಾದರೂ ಪರಿಹಾರ ಕಂಡುಹಿಡಿಯಲಿಕ್ಕೆ ಪ್ರಯತ್ನ ಮಾಡಬೇಕು. ಮಹಾಪುರುಷರಾದಂಥ ಜಾಬಾಲಿ ಮಹಾಮುನಿಗಳು ದೇವಲೋಕದ ಕಾಮಧೇನುವಿನ ಮಗಳಾದ ನಂದಿನಿಯನ್ನ, ಆ ಸುರಭಿಯನ್ನ, ತಾಯೇ ನೀನಾದರೂ ಭೂಲೋಕಕ್ಕೆ ಬಂದು ಸಜ್ಜನರನ್ನು ಕಾಪಾಡು, ಸಾಧಕರಿಗೆ ಸಾಧನೆಗೆ ಅನುಕೂಲ ಮಾಡಿಕೊಡು ಎಂಬುದಾಗಿ ಆ ನಂದಿನಿಯನ್ನು ಪ್ರಾರ್ಥನೆ ಮಾಡ್ತಾರೆ.

ಆ ನಂದಿನಿಯನ್ನು ವಿಧ ವಿಧವಾಗಿ ಪ್ರಾರ್ಥಿಸಿದ್ದಾರೆ ಜಾಬಾಲಿ ಮಹರ್ಷಿಗಳು. ನಂದಿನಿ ಹೇಳ್ತಾಳೆ, ಆ ದುಷ್ಟರಾದ ರಾಕ್ಷಸರ, ಆ ತಾಮಸಿಗಳ, ಅನಾಚಾರಿಗಳು ತುಂಬಿದಂತಹ ಈ ಪ್ರಪಂಚಕ್ಕೆ ನಾನು ಬರೋದೇ ಇಲ್ಲ, ಅವರು ನನ್ನನ್ನು ಹಿಂಸಿಸ್ಯಾರ. ಏ ಜಾಬಾಲಿ, ನೀನು ಎಷ್ಟೇ ಪ್ರಾರ್ಥನೆ ಮಾಡು, ನಾನು ಭೂಲೋಕಕ್ಕೆ ಬಂದು ಆ ರಾಕ್ಷಸರ ಕೈಯಲ್ಲಿ ಮತ್ತೆ ಹಿಂಸೆಯನ್ನು ಎಂದೂ ಅನುಭವಿಸುವುದು ಸಾಧ್ಯವಲ್ಲ, ನಾನು ಬರಲಾರೆ ಎಂದು ಜಾಬಾಲಿಯ ಪ್ರಾರ್ಥನೆಯನ್ನು ಧಿಕ್ಕರಿಸುತ್ತಾಳೆ. ಮತ್ತೆ ಹೇಳ್ತಾನೆ ಮುನಿ ಜಾಬಾಲಿ, ನಂದಿನಿ ಇನ್ನೊಮ್ಮೆ ವಿಚಾರ ಮಾಡು,

0: ಈ ಕರ್ಮ ಭೂಮಿಗೆ ಪುಣ್ಯ ಭೂಮಿಗೆ ಬರ್ಲಿಕ್ಕೆ ಯಾಕೆ ನಾಚಿಕ ಪಡ್ತಾ ಇದ್ದೆ, ಯಾಕೆ ಭಯ ಪಡ್ತ?
1: ದೇವಿ ಬೇಡ ಈ ಭಯ ನಿನಗೆ, ಜಗ ಜೀವಿಗಳ ಸಲ

ದಯೆ ತೋರು ಬಾ ಭೂಲೋಕಕ್ಕೆ, ಸುಜೀವಿಗಳನ್ನ ಕಾಪಾಡು ಅಂತ ಪ್ರಾರ್ಥನೆ ಮಾಡಿದರೂ ಕೂಡ ನಂದಿನಿ ಕೇಳದಿರುವಾಗ ಜಾಬಾಲಿ ಸಹನೆ ಮೀರಿದ. ಇಷ್ಟೊಂದು ಜೀವಿಗಳ ಹಿತಕ್ಕಾಗಿ ಬಾಲರು ಧಿಕ್ಕರಿಸ್ತಾ ಇದೆ ಎಂಬುದಾಗಿ ಕುಪಿತರಾದಂತಹ ಜಾಬಾಲಿ, ತಾನು ಪುಣ್ಯಕ್ಷೀಣನಾದರೂ ಆತಂಕವಿಲ್ಲವೆಂಬುದಾಗಿ ಆ ನಂದಿನಿಗೆ ಭೀಕರವಾದ ಶಾಪ ಕೊಡ್ತಾರಂತೆ.

ಇಷ್ಟೊಂದು ನಾನು ಪ್ರಾರ್ಥನೆ ಮಾಡಿದ್ರು ಧಿಕ್ಕರಿಸ್ತಾ ಇದೆಯಲ್ಲ. ಏ ನಂದಿನಿ, ಇದೋ ಹಿಡಿ ಶಾಪವನ್ನು, ನೀನು ಆಪತ್ಕಾಲಕ್ಕೆ ಒದಗಿ ಬಂದಿಲ್ಲ, ಆದ್ದರಿಂದ ನೀನು ನದಿಯಾಗಿ ದೇವಲೋಕದಿಂದ ಪತನವಾಗಿ ವ್ಯಾಪಕ ನದಿ ತೊರೆಯಾಗಿ ಹರಿದು ಹೋಗು ಅಂತ ಶಾಪ ಕೊಡ್ತಾರೆ. ನೀರಿಗೆ ಜಡ ಅಂತ ಹೆಸರು ಇರುವುದರಿಂದ ನೀನು ಜಡಲಾಗು ಅಂತ ಹೇಳಿದ ಹಾಗಾಯ್ತು. ಚೇತನ ಮೇಳ ತನ್ನ ಜಡಲಾಗು ಅಂತ ಶಾಪ ಕೊಟ್ಟದ್ದನ್ನು ಕಂಡು ನಂದಿನಿ ದಿಕ್ಕು ತೋಚದೆ ಬೇರೆ ಮಾರ್ಗವಿಲ್ಲದೆ ಕನಕಗಿರಿಯನ್ನು ಸೇರಿ ಆದಿಮಾಯೆಯನ್ನು ಮರೆ ಹೊಕ್ಕು ಪ್ರಾರ್ಥನೆ ಮಾಡ್ತಾಳೆ. ಜನನೇ, ನನಗಿಂತ ಘೋರ ಶಾಪ ಬಂದಿದೆ, ನಾನು ಜಡವಾಗಿ ಹರಿಯಬೇಕಾಗಿದೆ ಅಂತ ಕಾಪಾಡೆಂಬುದಾಗ ಲಕ್ಷ್ಮಿಯಲ್ಲಿ ಪ್ರಾರ್ಥನೆ ಮಾಡ್ತಾಳೆ.

ಈ ಪ್ರಕಾರವಾಗಿ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ನಂದಿನಿ ದಿಕ್ಕು ತೋಚದೆ ಅಳುತ್ತಿರುವಾಗ ಜಗಜ್ಜನನಿ ಅಂದಳು, ತಾಯೇ ಹೆದರಬೇಡ, ನಾನೇ ನಿನ್ನ ಸಂರಕ್ಷಣೆ ಇರುವಾಗ ಭಯಬೇಕು ನನಗೆ, ನಾನೇ ಅವತರಿಸ್ತೇನೆ ಭೂಲೋಕದಲ್ಲಿ, ನಿತ್ಯ ನನ್ನ ಸಂಘದಲ್ಲಿ ನೀನಿರ್ತಿ, ಚಿಂತೆ ಮಾಡಬೇಡ ಅಂತ ಸಮಾಧಾನ ಪಡಿಸುವಾಗ ಆ ಜಗಜ್ಜನನೇ ಪಾದಕ್ಕೆ ನಮಸ್ಕಾರ ಮಾಡ್ತಾ, ಯಾವಾಗ ಬರಲಿ ನಾನು ಭೂಮಿಗೆ, ಭಯಪಡಬೇಡ ಧೈರ್ಯ ಹೇಳ್ತಾ ದೇವಿ ಅಂದಳು.

ನೀರು ನದಿಯಾಗಿ ಹರಿಯಬೇಕು, ನಿಂಗೆ ನಂದಿನಿ ಎಂಬ ಹೆಸರಾಗ್ತದೆ. ನಾನು ನಿನ್ನ ಗರ್ಭದಲ್ಲೇ ದೇವಿಯಾಗಿ ಪ್ರಕಟವಾಗಿ ನಿನ್ನನ್ನು ಪವಿತ್ರ ತೀರ್ಥವೆನಿಸುತ್ತೇನೆ. ನಿನ್ನ ಸ್ಪರ್ಶದಿಂದ ಎಲ್ಲ ಜೀವಿಗಳೆಲ್ಲ ಪಾಪಗಳನ್ನು ಕಳೆದುಕೊಳ್ಳುವ ಹಾಗಾಗ್ತದೆ. ಹೀಗೆ ದೇವಿಯಿಂದ ಯಾವಾಗ ಭರವಸೆ ಬಂತೋ ನಂದಿನಿ ತಕ್ಷಣವೇ ಜಲರೂಪವಾಗಿ ಆಕಾಶದಿಂದ ಭುವಿಗಿಳಿಯುತ್ತಾಳಂತೆ. ದೇವತೆಗಳೆಲ್ಲ ಕೈ ಮುಗಿದು ನಿಂತಿದ್ದಾರೆ. ಇನ್ನೊಮ್ಮೆ ಗಂಗಾವತರಣವಾಯಿತು ಎಂಬ ಆಶ್ಚರ್ಯ ಇದೆ ಅಂತ.

ನಿರ್ಜರಾರಣ್ಯದಲ್ಲಿ ನಂದಿನಿ ಅವತರಿಸಿ ಜಲರೂಪಿಯಾಗಿಳಿದು ಬಂದದ್ದರಿಂದ ಸಮೃದ್ಧವಾಯಿತಂತೆ ಜಗತ್ತು. ಅಂತಹ ಪಾವನ ಸ್ಥಳದಲ್ಲಿ ನಿರ್ಜರಾರಣ್ಯದಲ್ಲಿ ನಂದಿನಿಯ ಪಾವನವಾದಂತಹ ಆ ಸ್ಥಳದಲ್ಲಿ ಆ ಕ್ಷೇತ್ರದಲ್ಲಿ ದೇವಿ ತಾನು ಅವತರಿಸುತ್ತಾಳೆ ದುಷ್ಟ ಸಂಹಾರಕ್ಕಾಗಿ. ಸಮಸ್ತರು ಆಕೆಯನ್ನು ಸ್ತೋತ್ರ ಮಾಡಿದರು. ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ ಜಗಜ್ಜನನಿ ಮಹಾಮಾಯೇಕೆ. ನಿರ್ಜರ ಅರಣ್ಯದಲ್ಲಿ ದೇವಿ ಅವತರಿಸಿದಂತಹ ವಿಷಯವನ್ನು ಕೇಳಿದ ಅರುಣಾಸುರ ದೈತ್ಯನು ಆ ದೇವಿಯನ್ನು ಎದುರಿಸಲಿಕ್ಕೆ ಸಾಕಷ್ಟು ಶಕ್ತಿ ಸಂಗ್ರಹವಾಗಬೇಕೆಂಬುದಾಗಿ ಉಗ್ರ ತಪಸ್ಸಿಗೆ ತೊಡಗುತ್ತಾನೆ.

ಆ ಭೀಕರವಾದಂಥ ಅಶಾಸ್ತ್ರೀಯವಾದ ಘೋರವಾಗಿರತಕ್ಕಂಥ ತಮೋ ಪ್ರಧಾನವಾದ ತಪಸ್ಸು ಮಾಡುವವನಿಗೂ ಕೂಡ ಬ್ರಹ್ಮದೇವರು ಅವನ ಶ್ರದ್ಧೆಗೆ ಆ ಪ್ರೇಮಕ್ಕೆ ಒಲಿದು, ನೀ ಏನು ಅಪೇಕ್ಷೆ ಮಾಡ್ತೀಯ, ಯಾತಕ್ಕೋಸ್ಕರವಾಗಿ ತಪಸ್ಸು ಮಾಡ್ತಾ ಇದ್ದಿ ಹೇಳು, ದೈತ್ಯರ ತಪಸ್ಸಿನ ಯಾಕೆ, ದೇಹ ಬುದ್ಧಿ ಉಳ್ಳವರವರು, ದೇಹೇಂದ್ರಿಯ ಸುಖವನ್ನೇ ಸುಖ ಅಂತಿಳಿದವರು. ಆದ್ರಿಂದ ನಾವು ಕೇಳ್ತಾನೆ, ಹೇ ಕಮಲಭವ ಬ್ರಹ್ಮದೇವ,

ನಾನು ಸುರಳಲ್ಲಿ ನರಳಲ್ಲಿ ಅಸುರಳಲ್ಲಾಗಲಿ ಕ್ರೂರ ಪಶುಗಳಿಂದಾಗಲಿ ಈ ಚರಾಚರಾತ್ಮಕವಾದ ಯಾವ ವಸ್ತುಗಳಿಂದಲೂ ಸಾಯಬಾರದು ಅಂಥ ವರ್ಣನ ಕೊಡು ಅಂದಾಗ ಕಮಲ ಭವನನ್ನ ಸುನಕ್ಕಂದ. ಹೀಗಾಗಬೇಕಾದ್ರೆ ನಿನ್ನ ಆತ್ಮಬಲ ಹೆಚ್ಚು ಬೇಕಾದ್ರೆ ಎಲ್ಲರ ಸಾವನ್ನು ಎದುರಿಸುವ ಸಾಮರ್ಥ್ಯದಲ್ಲಿ ಬರಬೇಕಾದ್ರೆ ನಿನಗೆ ಈ ದಿವ್ಯವಾದ ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡುತ್ತೇನೆ. ಇದನ್ನು ನಿರಂತರ ಜಪಿಸಬೇಕು ನೀನು. ಯಾವಾಗ ಅಹಂಕಾರದಿಂದ ಈ ಜಪವನ್ನೇ ಮರೆಯುತ್ತೀಯೋ ಆಗಲೇ ನಿನಗೆ ಸಾವು. ಇದಕ್ಕೆ ಒಪ್ಪುತ್ತಾನೆ. ಆ ದಿವ್ಯವಾಗಿರತಕ್ಕಂಥ ಗಾಯತ್ರಿ ಮಂತ್ರವನ್ನು ಜಪಿಸ್ತಾ ಜಪಿಸ್ತಾ ಬ್ರಹ್ಮದೇವರ ವರವೂ ಇರುವುದರಿಂದ ಅದ್ಭುತವಾದಂತಹ ಶಕ್ತಿ ಸಾಮರ್ಥ್ಯದಿಂದ ದಿಗ್ವಿಜಯಕ್ಕಾಗಿ ಹೊರಡುತ್ತಾ ಇದ್ದಾನೆ ಅರುಣಾಸುರ. ದಂಡು ನಡೆದುದು ನಾಕದೆಡೆ ಆ ರಾಕ್ಷಸರ ದೃಷ್ಟಿ ಇರ್ತದೆ ಯಾರ ಮೇಲೆ ಅಂದ್ರೆ ದೇವತೆಗಳ ಮೇಲೆ, ಸುರಲೋಕದ ಭೋಗ ವಸ್ತುಗಳ ಮೇಲೆ. ಆ ರಂಭಾ ತಿಲೋತ್ತಮ ಮೇನಕ ಮೊದಲಾದವರು ಕಾಮಧೇನು ಚಿಂತಾಮಣಿಗಳೆಲ್ಲ ತಮಗೆ ದೊರಕಬೇಕೆಂಬುದಾಗಿ ದಂಡು

ದೇವಲೋಕಕ್ಕೆ ಮುತ್ತಿಗೆ ಹಾಕಿದ್ದಾರೆ. ಭೀಕರವಾದ ಯುದ್ಧದಲ್ಲಿ ಅರುಣಾಸುರನ್ನು ಎದುರಿಸಲಿಕ್ಕಾಗದೆ

ಕದನದಲ್ಲಿ ಕೈಸೋತ ಇಂದ್ರನ ವಧಿಸದನೆ. ಯುದ್ಧದಲ್ಲಿ ಯಾರನ್ನು ಸೋಲಿಸಿದನೋ ಅರುಣಾಸುರ, ಆ ಮಹೇಂದ್ರನನ್ನು ಕೊಲ್ಲದೆ ಅಥವಾ ಹಿಂಸಿಸದೆ, ಪದವಿ ನಿನಗೇ ಇರುತ್ತದೆ ಆದರೆ ನಿನ್ನ ಒಡೆಯ ನಾನು, ಸುರಲೋಕದ ಭೋಗಭಾಗ್ಯ ವಸ್ತುಗಳೆಲ್ಲವೂ ಕೂಡ ನನ್ನ ಪಾಲಿನದ್ದಾಗ್ತದೆ. ನನ್ನಾಳಾಗಿ ನಾ ಕೇಳಿದಂತಹ ಕಪ್ಪು ಕಾಣಿಕೆ ಸದಾಕಾಲ ಕೊಡತಕ್ಕಂಥ ವ್ಯತ್ಯಾಸವಾದರೆ ಮತ್ತೆ ನಿನ್ನನ್ನು ಶಿಕ್ಷೆಗೊಳಪಡಿಸುವನೆಂಬುದಾಗಿ ಇಂದ್ರಲೋಕದ ಸಕಲ ಭೋಗಭಾಗ್ಯ ವಸ್ತುಗಳನ್ನು ಅಪಹರಿಸಿ ಅರುಣಾಸುರ ದೈತ್ಯರಿಗೆ ಹಂಚುತ್ತಾ ಇದ್ದಾರೆ. ದುಃಖಿಯಾದ ಇಂದ್ರ ಬ್ರಹ್ಮಶಂಕರನ್ನೆಲ್ಲ ಮೊರೆ ಹೋಗಿ ಆ ಬಳಿಕ ಜಗದಂಬಿಕೆ ನೀನೊಬ್ಬಳೇ ರಕ್ಷಿಸಿ ಎಂಬುದಾಗಿ ತಿಳಿದು, ಜನನೀ ಈ ದುಷ್ಟ ಶಕ್ತಿಗಳನ್ನು ದಮನಿಸುವುದು ನಿನಗೆ ಮಾತ್ರ ಸಾಧ್ಯ.

ಇಂದ್ರನ ಈ ಪ್ರಾರ್ಥನೆಗೆ ದೇವಿ ಕಾಣಿಸ್ಕೊಂಡ್ಳು. ಮಹೇಂದ್ರ, ಚಿಂತೆ ಮಾಡಬೇಡ. ಆಗ ಆದಿಲಕ್ಷ್ಮಿ ಸಮಸ್ತ ಆಯುಧಗಳ ಜೊತೆಗೆ ದೇವತೆಗಳಿಗೆ ಧೈರ್ಯವನ್ನು ತಂದುಕೊಡಲು ಉಸ್ತರವಾಗಿ ಹರಿದರಾಂಕುಶ ಶಕ್ತಿ

0: ಎಲ್ಲ ದೇವತೆಗಳು ಗುಣಗಾನ ಮಾಡತಕ್ಕಂತಹ ಕಾಲದಲ್ಲಿ ಅರುಣಾಸುರನನ್ನು ವಧಿಸಲೋಸ್ಕರವಾಗಿ ಬಂದಿದ್ದೇನೆ, ಚಿಂತೆ ಮಾಡಬೇಡ ಅಂತ ಸಮಾಧಾನ ಪಡಿಸಿ ತಕ್ಷಣವೇ ಬ್ರಹ್ಮದೇವರನ್ನು ಕರೆದು, ಆ ಚತುರ್ಮುಖ ಬ್ರಹ್ಮದೇವರನ್ನು ಕರೆದು, ವೃದ್ಧ ಬ್ರಾಹ್ಮಣ ವೇಷದಿಂದ ನೀನು ಹೋಗಿ ಅರುಣಾಸುರನು ಆ ಗಾಯತ್ರಿ ಮಂತ್ರವನ್ನು ಮರೆಯುವಂತೆ ಮಾಡು. ಬಗ್ಗಿದ ಬೆನ್ನು, ಕುಗ್ಗಿದ ಕಾಯ, ತಗ್ಗಿದ ಶಿರ, ಹಿಗ್ಗಿದ ಮನದಿಂದ ಚತುರ್ಮುಖ ಬ್ರಹ್ಮದೇವರೇ ವೃದ್ಧ ಬ್ರಾಹ್ಮಣನಾಗಿ ಬಂದು ಜಪದಲ್ಲಿ ಕುಳಿತಂತಹ ಅರುಣಾಸುರನನ್ನು ಕಂಡು ಮಾತಾಡಿಸ್ತಾನೆ. ನಿನಗ್ಯಾತಕಯ್ಯ ಜಪ, ನಿನಗ್ಯಾಕ ತಪ?
1: ಯಾರು ಸರಿ ನಿನಗಾರು ಸರಿ, ನಿನಗಾರು ಸರಿ ಅರುಣಾಸುರ.

ಆ ವೃದ್ಧ ರೂಪದಿಂದ ಬ್ರಹ್ಮದೇವರು ಬಂದು ಹೇಳಿದರು, ತಮೋ ಹೆಚ್ಚಿತು ತನೂ ಬೀಗಿತು, ಓಹೋ ನಾನೇ ದೇವ, ನನಗ್ಯಾಕೆ ಜಪ, ನನಗ್ಯಾಕೆ ತಪ. ಗಾಯತ್ರಿ ಮಂತ್ರವನ್ನು ಸಂಪೂರ್ಣ ತಿಳಿಸಿದ್ದಾನೋ ಆಗಲೇ ಅಹಂಕಾರದ ಜೊತೆಗೆ ಎಲ್ಲ ದುಷ್ಟ ವಿಕಾರಗಳು ಈತನಕ ಏನವ ಅದುಮೆ ಹಿಡಿದಿದ್ರು ಹೊರಕ್ಕೆ ಬಿದ್ದಿದೆ. ಲೋಕವಿಖ್ಯಾತಳಾಗಿರತಕ್ಕಂಥ ಆ ಜಗಜ್ಜನನಿ ಅಸುರನ ಮನವನ್ನು ಅಪಹರಿಸಲೋಸ್ಕರವಾಗಿ ತಾನು ದಿವ್ಯ ಮೋಹಿನಿಯಾಗಿ ಸಮಸ್ತ ಜೀವನನ್ನ, ಅದು ಕೂಡ ತಮೋಜೀವಿಗಳಿಗೆ ಇನ್ನೂ ಭ್ರಾಂತಿ ಹೆಚ್ಚುವಂತೆ ಮಾಡುವ ಆ ರೂಪದಿಂದ ಬಂದರುವಂತೆ ಬಂಗಾರದ ಲತೆಯಂತೆ ಬಳುಕುಗಳು ಬಾಜು ಬಂದಿಗಳ ಗೊಂಡೆ ಕಟ್ಟಿಗಳು, ಎಂಥ ಮಂಗಳ ರೂಪ. ಹಸುರುಡು ಮೈಯೆಲ್ಲ ಕಣ್ಣಾಗಿ ನೋಡ್ತಾರೆ, ನಿರ್ಜರಾರಣ್ಯದಿಂದ ಕೆಳಗಿಳಿದು ಬರ್ತಾ ಇದ್ದಾಳೆ. ಬಂಗಾರದ ಲತೆಯಂತೆ ಬಳುಕುಗಳು ಬಾಜು ಬಂದಿಗಳ ಗೊಂಡೆ ಕಟ್ಟಿಗಳು, ಮುಂಗಾಲಲ್ಲಿ ನಿಲಿಗೆಯ ಚುಮ್ಮುಗಳು ಗಂಗ ನೀಲ ತಲೆದು ಮೆರೆಯುವಳು, ಪಾಲದ ತಿಲಕವ ತಿದ್ದಿ ಹಚ್ಚಿದಳು ತುಂಗ ಕುಟದ ಭಾರಕ್ಕೆ ತಲೆಯಳು.

ಲೌಕಿಕ ಯಾವ ಸ್ತ್ರೀಯರಿಗೂ ಇಂಥ ಸೌಂದರ್ಯ ಬರುವ ಸಾಧ್ಯವಲ್ಲ. ಅರುಣಾಸುರ ಭಾವಿಸ್ತಾನವಳ ಬಳಿಗೆ, ಸುಂದರಿ ಯಾರು ನೀನು? ಲೋಕವಿಖ್ಯಾತನಾಗಿರತಕ್ಕಂಥ ಕೀರ್ತಿವಂತನಾದ ಇಂದ್ರಚಂದ್ರಾದಿಗಳಿಗೆಲ್ಲ ಧ್ವಜ ಆಗಿರತಕ್ಕಂಥ ಅರುಣಾಸುರನ ರತಿಸಮ ಸುಂದರಿ ನನ್ನೊಡಗೂಡು, ನನ್ನ ರಾಣಿಯಾಗು, ನನ್ನದೆಲ್ಲವನ್ನು ನಿನಗೆ ಅರ್ಪಣೆ ಮಾಡ್ತಾ ಇದ್ದೆ. ಎಷ್ಟು ಸುಂದರಿ ನೀನು,

ಮೃತ್ಯುವನ್ನೇ ಆಹ್ವಾನಿಸುವಂತಾಯಿತು. ಆ ಜಗಜ್ಜನನಿಗೆ ಇಷ್ಟೇ ಬೇಕಾಗಿತ್ತು, ಈ ಮೋಹಮದಾಂಧ್ರಾಗಿರ್ತಕ್ಕಂಥ ದೈತ್ಯನನ್ನು ಕೊಲ್ಲಿಕ್ಕೆ ಒಳ್ಳೆಯ ಸಂದರ್ಭ ಅಂತ ತಿಳ್ಕೊಂಡು ಬಳಿಗೆ ಬಂದವಳಂತಾಳೆ. ಓಹೋ, ನಿನ್ನನ್ನು ನೊಡಗೂಡ್ಬೇಕೆ ಅರುಣಾಸುರ, ನಾನೊಂದು ನಿಯಮ ಇಟ್ಟಿದ್ದೇನೆ, ಯಾರು ನನ್ನನ್ನು ಬಯಸ್ತಾರೋ ಅವರು ಸೌಂದರ್ಯಕ್ಕೆ ಮಾತ್ರ ಸೋತರ ಸಾಲದು, ನನ್ನ ವಿಕ್ರಮಕ್ಕೂ ಕೂಡ ಸೋಲ್ಬೇಕಾಗ್ತದೆ. ಇಲ್ಲ ನನ್ನ ಗೆಲ್ಲಬೇಕು, ಇಲ್ಲ ನನ್ನ ಸೋಲ್ಬೇಕು, ಎರಡೇ ಮಾರ್ಗ ಇದೆ. ಈ ಸೋಲು ಗೆಲುವು ಯುದ್ಧದಲ್ಲಿ ನಿರ್ಣಯ ಆಗಬೇಕು. ಯಾರು ನನ್ನ ಯುದ್ಧದಲ್ಲಿ ಮೆಚ್ಚಿಸ್ತಾರೋ ಅಂತಹ ವೀರರನ್ನ ಮೆಚ್ಚುತ್ತೇನೆ. ಸಕಲ ಸೈನ್ಯದೊಂದಿಗೆ ನನ್ನ ಅಪಾರ ಬಲವನ್ನು ನಿನ್ನ ಮುಂದೆ ಪ್ರದರ್ಶಿಸ್ತೇನೆ. ಸಿದ್ಧವಾಗಿ ಯುದ್ಧಕ್ಕೆ ತಂದಾಗ ದೇವಿ ಎಂದಳು,

ನಾನೇ ಗಾಯತ್ರಿ, ನಾನೇ ಸಾವಿತ್ರಿ, ನಾನೇ ಧಾತ್ರಿ, ನಾನೇ ತ್ರಿಗುಣಾತ್ಮಿಕ, ನಾನೇ ಭ್ರಾಂತಿ, ನಾನೇ ಕ್ಷಾಂತಿ, ನಾನೇ ವಿದ್ಯೆ, ನಾನೇ ಬುದ್ಧಿ, ನಾನೇ ಸಿದ್ಧಿ, ನಿನಗೇನು ತಿಳಿದಿದೆ? ಯಾರು ನನ್ನನ್ನು ಕಾಪಾಡತಕ್ಕಂಥವ್ರು ಇದ್ದಾರೆ? ಹೀಗಂದು ಖಡ್ಗವನ್ನೆತ್ತಿದ್ದ ಕೈಯಿಂದ ಭೀಕರವಾದ ಕದನ ಪ್ರಾಪ್ತಿಯಾಗುತ್ತಲೇ ಬೆನ್ನಟ್ಟುಕೊಂಡು ಬರ್ತಾನೆ ದೇವಿಯನ್ನ. ಅವನ್ನು ಕೊಲ್ಲಿಕ್ಕೆ ಸರಿಯಾದ ಸ್ಥಳ ಸಮಯ ಹುಡುಕಬೇಕಾಗಿದೆ. ದೇವಿ ಓಡಿದಂತೆ ನಟಿಸುತ್ತಾಳೆ, ಬೆನ್ನಟ್ಟುಕೊಂಡು ಬರ್ತಾ ಬರ್ತಾ ಇರುವಂತೆ ಆ ನದಿಯ ಪಕ್ಕದಲ್ಲಿ ಇರತಕ್ಕಂಥ ನಂದಿನಿ ನದಿಯ ಪಕ್ಕದಲ್ಲಿರುವ ಒಂದು ಶಿಲೆಯಲ್ಲಿ ಅಡಗಿಬಿಟ್ಲು ಹೋಗಿ ಖಡಗವನ್ನೆತ್ತಿ ಆ ಶಿಲೆಯನ್ನು ಹೊಡೆಯಲಿಕ್ಕೆ ಬರ್ತಾನೆ. ಇಲ್ಲಿ ಅಡಗಿದ್ದೀಯಾ, ಆ ಹೊರಕ್ಕೆ ಅಂದಾಗ ಆ ಶಿಲೆಗೆ ಹೋಗಿ ಖಡಗದಿಂದ ಎರಗಿದನು. ಕೋಟಿ ಸಂಖ್ಯೆಯ ಭ್ರಮರಗಳು ಆ ಕಲ್ಲು ಸಂದಿಯಿಂದ ವಜ್ರ ತುಂಬಿಗಳು ಹೊರಹೊಮ್ಮಿದುವಂತೆ ಕೋಟಿ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಕೋಟಿ ಸಂಖ್ಯೆಯ ಭ್ರಮರಗಳು ಸರಿ

ಅಜೇಂಕಾರ. ದಶ ದಿಕ್ಕುಗಳೆಲ್ಲ ಪ್ರಸಿದ್ಧನ ಹೊರಟಿತು ಏಕ ಪ್ರಕಾರವಾಗಿ. ಎಲ್ಲಿ ಕಂಡರಲ್ಲಿ ನೀಳು ನೀಳು ನೀಳವಾಗಿರ್ತಕ್ಕಂತಹ ವಜ್ರತುಂಬಿಗಳು ತುಂಬಿ ಹೋಗುದು. ಕೀಟವಾದು ಷಟ್ಪದಿಯ ಭಾವಿನಿ, ಆ ಷಟ್ಪದಿಯ ಕೀಟವಾಯಿತು, ಭ್ರಮರವಾದಂತ

ಕೌರವನು ಅಸುರನ ಕಾಟ ತೊಲಗಿತು ಸುರರು ದೇವಿಯ ಪಾದವನು ಪೊಗಳೇ. ಜಗಜ್ಜನನ್ನು ಕೊಂಡಾಡ್ತಾ ಇದ್ದಾರೆ. ಅವರ ರಕ್ತವನ್ನು ಹೀರಿ ಅರುಣಾಸುರ ಕ್ಷಣ ಮಾತ್ರದಲ್ಲಿ ಜೀವಂತಿದ್ದವ ಈಗ ಶವವೇ ಆಗಿ ಬಿದ್ದು ಎಲ್ಲ ದೇವತೆಗಳು ಕೈ ಮುಗಿದಂತೆ, ಹೇ ವಿಶ್ವಮೂರ್ತೆ ದಯಾಮೂರ್ತೆ ಜಗಜ್ಜನನಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಆ ಭ್ರಮರ ರೂಪಳಾಗಿರ್ತಕ್ಕಂಥ ಭ್ರಮರಾಂಬಿಯನ್ನ

ಹೇ ತಾಯೇ, ನಮಗೆ ಜಯಬಂತು ನಿನ್ನೆಂದು ಪ್ರಬಲೆ. ಶಿವೇ ವಿಜಯೇ ಶಾರದೆ ವರದೆ ಅಭಯಪ್ರದೆ ಭಯಪ್ರದೆ ಗಾಯತ್ರಿ ಸಾವಿತ್ರಿ ಸರಸ್ವತಿ ಶಾಕಂಬರಿ ರಕ್ತ

ಮೂಕಾಂಬ ಸಕಲ ಸುರ ಕದಂಬ ಪೂಜಿತ ಭ್ರಮರಾಂಬ ಕಟೀಲ ಪುರವಾಸಿನಿ ಕುಟಿಲ ಖಲನಾಶಿನಿ ಕುಟದಾದ್ರಿವಾಸಿನಿ ಭಕ್ತ ಜನ ಪೋಷಿಣಿ ಅರುಣಾಸುರಮಥಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಮಣಿದ್ವೀಪ ವಾಸಿನಿ ಗುಣಮಣಿ ಖಮಣಿ ರಕ್ಷಾಮಣಿ. ಜನನಿನ್ ಹೀಗೆ ಸ್ತೋತ್ರ ಮಾಡ್ತಾ ನಮೋ ದೇವಿ ಮಹಾವಿದ್ಯೆ ಸೃಷ್ಟಿ ಸ್ಥಿತ್ಯಂತಕಾರಿಣಿ ನಮಃ ಕಮಲ ಪತ್ರಾಕ್ಷಿ ಸರ್ವಾಧಾರೆ ನಮೋಸ್ತುತೇ. ಮೈಗೆಲ್ಲ ರಕ್ತಸನ ಯಾವ ನೆತ್ತರು ತಗಲಿ ರಕ್ತಸ್ನಾತಿಯಂತೆ ಕಾಣ್ತಾಳೆ. ತನ್ನದೇ ಆದ ಅದ್ಭುತ ಶಕ್ತಿಯನ್ನು ರಕ್ತೇಶ್ವರಿಯನ್ನು ಕರೆದು ಇಲ್ಲಿರೋ ಸಾಧ್ಯ ಅಲ್ಲ. ಅರುಣಾಸುರನ ಸಂಹಾರವೇನೋ ಆಯಿತು, ಅರುಣ ಸತ್ತಿದ್ದಾರೆ, ಈಗ ನಾನು ಮಂಗಲ ಸ್ನಾತಲಾಗಬೇಕು, ಶಮನ ಹೊಂದಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇರುವ ಆ ದೇವತೆಗಳನ್ನು ಕರೆದು ಏಕಾಂತ ಸ್ಥಳ ಬೇಕೆಂಬುದಾಗಿ ನಂದಿನಿ ನದಿಯ ಕಟಿಪ್ರದೇಶದಲ್ಲಿ ಬಂದು ನಿಂತಿದ್ದಾಳೆ. ಆಗ ಸ್ತೋತ್ರಗೈದು ಕಲ್ಪತರುವಿನ ಫಲ ನಾರೀಕೇಳ ಎಳನೀರು ಅದರಿಂದ ದೇವಿಗೆ ಮಂಗಲ ಸ್ನಾನವನ್ನು ಮಾಡಿಸಿದ್ದಾರೆ. ಎಲ್ಲ ದೇವತೆಗಳು ಗುಣಗಾನ ಮಾಡಿದರು.

ಅನ್ನೋದನ್ನು ಮನಕ್ಕೆ ತ್ಯಜಿಸಿ ನಂದಿನಿಯ ಕಟಿಪ್ರದೇಶದಲ್ಲಿ, ಆ ನದಿಯ ಕಟಿಪ್ರದೇಶದಲ್ಲಿ ನಿಂತು ಈ ನಾರಿಗೆ ಕೇಳಿದ ದಿವ್ಯ ಅಭಿಷೇಕ ಮಾಡಿಕೊಂಡಂತಹ ತಾಯಿ ಆ ಕ್ಷೇತ್ರ ಮಹಿಮೆಯನ್ನು ಸಾರಿದ್ರಂತೆ. ಯಾರೀ ಕಟೀಲು ಮಹಾನ್ ಕ್ಷೇತ್ರದಲ್ಲಿ ಮಾಘ ಪೂರ್ಣಿಮೆಯ ದಿನ ನಂದಿನಿಯ ಮಹೋಗದಲ್ಲಿ ಸ್ನಾನ ಮಾಡ್ತಾರೋ ಅವರ ಸಕಲ ಪಾಪವನ್ನು ನೀಗುವುದು ಮಾತ್ರವಲ್ಲ, ಜನ್ಮ ಜನ್ಮಾಂತರದಲ್ಲೂ ಕೂಡ ಸಮಸ್ತ ಲೋಕದ ಸುಜೀವಿಗಳ ಸೇವೆಯನ್ನುಗೈದು ಮುಕ್ತರಾಗ್ತಾರೆ. ಮಾತ್ರವಲ್ಲ, ಯಾರೀ ಮಹಾನ್ ಕ್ಷೇತ್ರದಲ್ಲಿ ನನ್ನನ್ನು ಸಂತೋಷಪಡಿಸಲೋಸ್ಕರವಾಗಿ

ನಾನು ರಕ್ಷಿಪಳು ಭ್ರಮರಾಂಬ. ನಾನಾ ಕಲೆಗಳಿಂದ ಉಪಾಸಿಸಲ್ಪಡತಕ್ಕಂಥವಳಾಗಿ, ಪುಷ್ಪ ಸುಗಂಧಕ್ಕಾಗಿ, ನಾರಿಕೇಳದ ಅಭಿಷೇಕಕ್ಕಾಗಿ ಹೆಸರಾಂತವಳು, ಯಾರೀ ಸೇವೆಗೈತಾರೋ ಅಂಥವರ ಎಲ್ಲ ಕಷ್ಟಗಳನ್ನು ದೂರ ಮಾಡತಕ್ಕಂಥವಳು ಆ ಭ್ರಾಮರಿಯನ್ನು ಸ್ತೋತ್ರಗೈದಿದ್ದಾರೆ ಸಮಸ್ತ ದೇವತೆಗಳು. ಇಂದೂ ಕೂಡ ಆ ದುರ್ಗಾ ಪರಮೇಶ್ವರಿ ಬಳಿಯಲ್ಲಿ ಸಂಗೀತ, ನಾಟ್ಯ, ನರ್ತನ, ಗಂಧರ್ವಗಾನ, ಯಕ್ಷಗಾನ, ಅನ್ನದಾನ ಆದಿಗಳು

0: ಇದುವರೆಗೆ ಕಟೀಲು ಕ್ಷೇತ್ರ ಮಹಾತ್ಮೆ ಕನ್ನಡ ಹರಿಕತೆಯನ್ನ ಕೇಳಿದ್ರಿ. ನಡೆಸಿಕೊಟ್ಟವರು ಸಂತ ಶ್ರೀ ಭದ್ರಗಿರಿ ಅಚ್ಯುತದಾಸ್. ಇದು ಇಂದಿನ ಹರಿಕಥಾ ಪ್ರಸಾರ. ಇನ್ನು ಮುಂದಿನ ಭಾನುವಾರ ಇನ್ನೊಂದು ಹರಿಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
2: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನ್ ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: 107.8 FM. ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾವೀಗ ಬಹುಭಾಷಾ ಹಾಡುಗಳನ್ನು ಕೇಳೋಣ.

0: ಇದುವರೆಗೆ ಬಹುಭಾಷಾ ಹಾಡುಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.

0: கேட்டுள்ளார் இது ரேடி சாரங்கு 07.85. இது ரங்கு ரங்குரோ ஜீவன. எல்லாரும் ஒன்னைத்து ஒட்டைத்து முன்றோ ஏகைக்க விசேஷ நேர பிரசாரத்த காரியக்கிரமே மைக்கால்த பலக்கா காரியக்கிரமா. இண்டத்த மைக்கால்த பலக்கா காரியக்கிரமத்தில் இப்பறத்துக்கு மேல்தனே பேரி எழுத்துக்கார் கலாவித மாறு கூட்ட தேரல கட்ட உள்ளால தாலூக்குரு தரப்புல நடந்தோம் சர்ச்சா கோஷ்டி. இது இப்ப பிரசாராவரு சர்ச்சா கோஷ்டிரு பிசைய மக்களை படிப்புலு உம்மா அப்பரே ஜவாப்தாரி. இதிப்ப கேட்டுன் வருவா.
1: ಸುರುಕು ಈ ಕಾರ್ಯಕ್ರಮದಲ್ಲೂ ಎಲ್ಲರಿಗೂ ನನ್ನ ಫಲಕ ಕೇಟುಂಟಲ್ಲೋ ಎಲ್ಲರಿಗೂ ನನ್ನ ಸುರುಕಿ ನನ್ನೀಚಿಲ್ಲ ಪಿ ನನ್ನಕ್ಕ ಮಾಡನು ಹೊಂದ ಎಂದ ಅದಕ್ಕಾಯ್ತು. ನಂದೊಟ್ಟು ಚಮ್ಮೇಲು ಕೂಡ ನಂದ ಪೆಂಗ ಮಾಡಲಾರು ಅದು ಈ ಸಬ್ಜೆಕ್ಟ್ ಚಮ್ಮೆ ಗೊಂತಿನಂಗ ಉಳ್ಳಾರು ಚಿನ್ನಕ್ಕೂ ಗೊಂತುಂಡು ಖನಿಜ ಉಂಡು ಪಿನ್ನೆ ಶಮೀಮ ಕುತ್ತಾರುಂಡು ಅಂಗೆಲ್ಲ ಈ ಕ್ಷೇತ್ರದಲ್ಲಿ ಚಮ್ಮೆ ಸೊರಕ್ಯಂಗ ಅಂಗನ ಮೇ ನಂದ ಸೋದರ ರೈತರಲ್ಲೋ ಶಂಸುದ್ದೀನುಂಡು പിന്നെ അനന്താടി ഉണ്ട് അതിലുള്ള ജവാബ്ദാരി നെനപ്പിച്ചിട്ട് ഞാൻ പലക്ക പറഞ്ഞിട്ടുള്ള നാന് ഒരു നക്കൊരു പക്ക ഒരു കവണ നെനപ്പാവും മനയ മുതല പാഠശാലി ജനനി തായെ മുതല ഗുരു ജനനിയിന്ന പാഠ കലിത ജനറു ധന്യരു ചെന്നിട്ട് നാന് കേക്കുമ്പോൾ ഈ പാഠ ബാരി ഈ കവന ബാരി സരളവായിത്തിനെങ്കും ഈ കവനത്ത് അന്തരാർത്ഥ എന്തോ ഉണ്ടോ ചെല്ലത് ഇപ്പം നക്ക നെനപ്പായിട്ടുണ്ടോ ನಂಗ ಪಡಿಕಡೋ ಕಾಲತ್ತಲ್ಲಿ ಅವ್ರ ವಾತಾವರಣ ಬೇರೆ ಇಂತು ಇಪ್ಪತ್ತೋ ಕಾಲತ್ತೋ ವಾತಾವರಣವೇ ಚಮ್ಮೆ ಬೇರೆ ಉಂಟು. ಇದೆಲ್ಲರೂ ಗೊಂತಲ್ಲ ಬಂತ ಬೀಸ ಆ ಸಬ್ಜೆಕ್ಟ್ ನಾ ಪ್ರವೇಶ ಹಾಕಲ್ಲ. ಇಪ್ಪತ್ತು ಕಾಲತ್ತಲ್ಲಿ ಅವರು ಅಬ್ಬ ಉಮ್ಮ ಹಂಗಲ್ಲ ಮಕ್ಕಳೇ ಹೆಂಗಂತ ಡೆವಲಪ್ ಹಾಕೋಣ ಅಂಕು ಹೆಂಗಂತ ಶಿಕ್ಷಣ ಕೊಡ್ಕೊಳೋ ಹೆಂಗಂತ ಶಿಸ್ತು ಪಡಿಬಾಟೋಣ ಅದಕ್ಕೆ ಎತ್ತರ ಮಹತ್ವ ಕೊಡ್ಕೊಳೋ ಚೆಲ್ಲ ವಿಷಯ ಎತ್ತರ ಚಮ್ಮೆ ಹಯಾಲಾಕದ ಬಂತ ಚಮ್ಮೆ ವಿಷಯ ಹೆಂಗೆಲ್ಲ ಉಂಡು ನಕ್ಕು ನಾನು ಫಲಕ ಹೊಡೆಯೋದೆಲ್ಲ ಅದು ನಂದು ವೈಯಕ್ತಿಕ ಅನುಭವ ಆಯ್ತಿಕ್ಕದು ನಕ್ಕು ಜನ ಮಕ್ಕಳಿನ್ನಾರು ಅಂಕು ಪಡಿಬಾಟಿರೆ ಹಂಗಲ್ಲ ಯೂನಿವರ್ಸಿಟಿ ಕಡತ್ತಿರೆ ನಂದು ಪುಲ್ಲಿ ಮಾರ್ಕ್ ನಾನೇ ಯಾರು ಇದ್ರ ನಿಂದಿಟ್ಟೆಲ್ಲ ಚೆಂದ ಕೊಡ್ತಾರೆ ಇದೆಲ್ಲ ನಕ್ಕ ಗೊಂತುಂಡು. ಪಿನ್ನ ಇಪ್ಪತ್ತು ವಾತಾವರಣದಲ್ಲಿ ಮಕ್ಕಳ ಬೆಡಕಾಕಳು ಎಂದರೆಲ್ಲ ಉಂಡು ಚೆಲ್ಲಾದರೂ ಒಬ್ಬರು ಸ್ಪಷ್ಟ ಕಲ್ಪನೆ ನನ್ನ ಕೈದು ಉಂಡು ನಂಗ ಈ ಸಮಸ್ಯೆಯೇ ಚೆನ್ನಾಗಿ ಪೋಂಡದಕ್ಕೆ ಕಾರಣ ಅದಕ್ಕೆ ಹೆಂಗನ ಪರಿಹಾರ ಹಾಕ ಈ ಮಕ್ಕಳ ಸಮಸ್ಯೆ ನಂಗೆ ಹೆಂಗನೆ ನಂಗೆ ಅಬ್ಬಮ್ಮ ಐತಿ ಹೆಂಗೆ ಎದುರಿಸುವಚೆ ಅನ್ನತ್ತೆ ಇವಾಗ ನೋಕೊಂಡು ನಂಗೆ ಮಕ್ಕ ಎಂದ್ರೆಯಲ್ಲಿ ಬಿಡಕ ಅಂತಾರೆ ಆಮೇಲೆ ದೈವರ್ಷ ಇವಡೆ ಹೋಯಂತುಂಡು ಅದಕ್ಕೆ ನಂಗೆ ಹೆಂಗನೆ ನಿವಾರಣೆ ಅಕ್ಕ ನೋಕೊಂಡು ಮಕ್ಕ ಶಾಲೆಗೆ ಹೋಯಂಗೆ ಅವಡೆ ಮಾಸ್ಟರ್ ಮಾಡಲಾರು ಟೀಚರ್ ಮಾಡಲಾರು ಅವತುಲಾರಲ್ಲ ಅಬ್ಬ ಉಮ್ಮ ನಂಗೆ ಎತ್ತರತ್ತೋಲು ನಂಗಲ್ಲ ಮಕ್ಕಗೂ ರೋಲ್ ಮಾಡೆಲ್ಲ ಆಯ್ತು ನಂಗೆ ಅವತುಲು ಇಕ್ಕಡಮ್ಮ ಅತ್ತರತ್ತೋಲು ನಂಗಲ್ಲ ಮಕ್ಕ ಬೆಡಕಾವಡ ಅವಕಾಶ ಹಂಗೆಲ್ಲ ತಪ್ಪು ಅವತುಲು ಹಂಗೆ ಪಡಿಕಿದಾರು ಅವತರ ವಾತಾವರಣ ತಂಗ ಪಡಿಕಿದಾರು ಸಮಾಜದಲ್ಲಿ ಹಂಗೆ ಪಡಿಕಿದಾರು ಎಂದರು ನಂಗೆ ಎಂದರು ಪಡಿಪಾಟರಾದಾಗ ಪಡಿಕಿದಾರೆ ಅಲ್ಲೇ ಹಂಗೂ ನಂಗೆ ರೋಲ್ ಮಾಡೆಲ್ ಆಯಿತು ಅಂತ

0: அவங்க நல்லதுங்க நாங்கள் படி பாட்டிங்க அதங்கிற தலையில் தச்சு போகணும். சாலை நெக்ஸ்ட்டு அவுத்துற உம்மோ அப்போ அங்கே சுருகுட மாஸ்டமாரு சுருஜு சுருகுட உஸ்தாதமாரு அங்கே அத்திரு தப்பி இப்போ நோக்கிறோம். நாங்கள் செம்ம நோக்கட மக்க செம்ம மொபைல் கிட்டி பண்ணுட்டு உள்ள ஈ மொபைல் தாங்கள எங்கே படுத்து கொம்பாரா நாங்கள கையில் ஒரு விதானம் ஆயிக்கணும். நான் நண்ட அவுத்துலாக்கி ஒரு பிரயோகம் எந்திரிச்சேன்னு எங்க அவங்க நல்ல ஊக்கு கொடுக்கணும். நாங்கள் ஈ ஓதுரு சம்ஸ்கிருதி இப்போ நாஷாயின்ட்டுள்ள போல நக்காண்டு நல்ல ஊக்கு கொடுக்குறோம். அதுக்கப்புறம் மக்களை பலிக்குறோம். நீங்கள் நீங்களை பிரயோகத்தை 100 அம்ச சக்ஸஸ் ஆகலங்கோ கண்டித்தா நீங்கள் 75% சக்ஸஸ் ஆகிடாங்க. இது அந்த வைய்க்திக வாய்த்து நோக்கியது மக்கள் நாங்கள் ஊக்குடோ இப்போ நோக்குறோம். ஆனால் ஊக்குடோ பிறந்தே மக்கள் இல்லாத பலாயின்ட்டு நாங்கள் ஓதணும். நாங்கள் ஒரு ஊக்கு சென்னிங்கிறது ஒரு சாமானிய விஷயம் இல்லை. ஒரு சில்லார் ஒரு ஊக்குட கையில் எடுத்தோல்டோணும் ஆனும் ஒரு துணியாவிடமே கையில் எடுத்தோல்டவுல மக்கள் சாகித்யத்தை பற்றிய சம்ஸ்கிருதிக பற்றிய விஜானத்தை பற்றிய கலையட பற்றிய பாஷட பற்றிய செம்ம அவங்க பிடிச்சப்படணும் டைத்தேங்க அது பண்டது மூலத்தை ஒரு வாத்தாவரணத்தில் பின் அங்கே கிட்ட பூக்கு ஆ மக்கள் நாங்கள் நாங்கள் இந்த இப்போ ஒரு செம்மல் சென்னாரு பாஷட படுத்து பண்ணாருன்ட்டு ஆ பாஷட படிக்கிற போலத்தை வாத்தாவரணத்தை நாங்கள் அவுத்துல எங்கே நிர்மாணம் ஆக்கடா சாலையில் எங்கே நிர்மாணம் ஆக்கடா நீங்கள் அவுத்துல ஒரு லைப்ரரி ஆக்கணும். மக்கள் பூக்கடை ஓதி நோக்கி நோக்கிட்டு பின் ஓதுவாங்க மனசாகும். இது மக்கள் எல்லாம் பரிவர்த்தனை ஆகல கொஞ்சம் விதானங்க எப்போ நாங்கள் பதிலாகிடாமா அப்போ நாங்கள மக்கும் பதிலாகிடாது. ஈ வாத்தாவரணத்தை நல்லாக்கிட்டு வைக்கிறது நாங்கள் நாங்கள் அவுத்தலுக்கு நகை மாப்பிள்ளை வெஞ்சம் ஏந்தோ ஆக்கடாமா அதுர பரிதாமா மக்களை மேலே போகுது. மக்களை ஒரு நல்ல வாத்தாவரணத்தை வெளி வெளி பாட்டிட்டு மேல் கொண்டோ ஜவாப்தாரியிட நாங்கள் நாங்கள் கூறிய டைமுக்கு மக்களுக்கு வைக்கணும். நாங்கள் இப்போ ஆஃபீஸுக்கு போண்டா பிஸியாவிடா நகல சரத்தில் இருக்கிறா அப்போ உம்மா அத்தவா நாங்கள் ஜாவுக்கு அவுத்தின்னு ஒரு தெல்லு நேரம் மக்கள் பிஸி டைமில் மக்களுக்கு அவகாசத்தை நாங்கள் கொரடி ஆக்கிட்டோம்லாம் அங்கே நோக்கிடும் அங்கே கேட்கணும் அங்கே ஸ்கூலில் விசையை கேட்கணும் ஜெண்டா பார்த்தது இன்னும் பாரி இம்பார்ட்டன்ட் என்று சொன்னீங்க. ஈ சாலையில் நாங்கள் மாஸ்டர் மார்க்கத்துக்கு நாங்களை சம்பார்க்க நல்லா இருக்கணும். அங்கே சாலையை போண்டாக்கங்க படிக்கிறாங்க தத்திரிக்கை விட தீரம் நாங்களை டீச்சர்ஸ் கொடுத்துக்கு நாங்கள் ஒரு சம்பந்தம் நல்லா இருக்கணும். நாங்களை மக்கள் பற்றி நாங்களை நாங்கள் டீச்சர்ஸ் கொடுத்து கேட்டுட்டே இருக்கணும். எப்போ அங்கே எங்கே படிக்கிறாங்க அங்கே புத்தி எங்கனேன்ட்டு அதில் ஆகிட்டு நாங்கள் செம்ம மக்களை தித்தகு ஆகும். இது ஈ வாத்தாவரணத்தில் நாங்கள் எடுத்துக்கணும் ஒரு ஜவாப்தாரி. நான் யாரை பழக்கப்படி போண்டேன் நான் கெந்தி சேர்ந்தேங்க நான் செல்லதற்கான யாரை நக்கூட கேட்கக்கூடிய அவகாசத்தை நான் யாரை நிரீட்சாக்கிட்டுள்ள அதில் ஆகிட்டு அந்த பழக்கத்தை நான் இத்தர நிப்பாட்டுறேன் அவகாசத்துக்கு ஆயிட்டு நான் நன்றி செய்யணும் சொல்ல
1: நன்றி ரஹ்மான் குத்தேத்தூர் சார். நாங்களும் பரிவர்த்தனை ஆயிட்டே நாங்கள் மக்களுக்கு கூட பரிவர்த்தனைக்கு நாங்கள் காரணர் ஆகணும் சொல்ல ஒரு ஒட்டு சாராம்சத்திலையும் பழக்க பறிஞ்சோம் குத்தார் சார் குத்தேத்தூர் சார். இனி கனிசா ஃபாத்திமா மேம் நீங்கள் இதரை பற்றி
2: நக்கு செல்லோ செல்லோகுள்ள ஒரு இது எந்திரோ சனட்டா எங்கு மெயின் நாங்களோ டிஃப்ரென்சஸ் எந்திரோன்ட்டு நாங்கள் ஃபஸ்ட்டுக்கு பிடிக்கும். தாய்லீம் எந்திரோ தர்பியா எந்திரோன்ட்டு சந்த் தாய்லீம் சந்தன்ட்டா எங்கு மக்களுக்கு நாங்கள் இல்மு கொடுக்குறோம். இல்மு கொடுக்கறது பாரி சுலாபத்தை பணி ஒரு புக்கில் நாங்க புக்கிலும் நாங்க அங்கே புக்கில் த்ரூவில் நாங்கள் ஆக்கப்பாட்டா இல்லைன்ட்டா இங்கே நாங்கள் மக்களுக்கு சென்த்து கொடுக்க இல்லை எங்கள் ஸ்டோரி சென்த்து கொடுக்க இங்கேன்றதெல்லாம் நாங்கள் ஆக்கியோன்ட்டுக்கிறோம். தாய்லீம் சந்தன்ட்டா எங்கு மக்களுக்கு நாங்கள் இது தப்பு இது சமா செந்து நாங்கள் செந்து கொடுக்கறது மாத்திர ஐத்திக்கிறது இல்மு ஹாசில் ஆக்கிறது மாத்திர ஐத்திக்கிற மாத்திர தர்பியா செல்றது அது ட்ரெயினிங் ஐத்திக்கிற ட்ரெயினிங் சென்னன்டாங்கு அங்கு நல்லது எந்திரோ பெடுக்கு எந்திரோ நான் அதுக்கு போண்டில்லை நல்லதுக்கு மாத்திர நான் போண்ட பெடுக்குக்கு நான் போண்டில்லை செல்ற ஒரு ட்ரெயினிங் இதை திக்கிற ஒரு உம்மா அப்பரும் வெள்ளிய கடமை நண்ட ஒரு ஒப்பீனியன் எந்திக்கு சென்னைங்கு சாதாரண இப்போ நாங்கள் நோக்கிறேன் நான் கேட்குறோன்ட்டல்ல மாத்திர நாங்களோ கம்யூனிட்டியில் உள்ள ஃபேமிலிஸில் நான் எல்லாரும் சாதாரண ஒரு ஒரு ஒரு அவுத்துற உலகத்த மாஹோல் நாங்கள் இப்படி உண்டு நாங்களாக அவுத்துறோம் எலக்ட்ரிசிட்டி பில்லு நாங்கள் எப்போ கொடுக்குறோம் நாங்கள் அவுத்துறோம் பிளம்பர் மார் பந்தன்ட்டா இங்கே அங்கு நாங்கள் சம்பளம் கொடுக்குறோம் நாங்கள் எப்போ கொடுக்குறோம் இது நாங்களாம் மக்கள் நோக்கியோன்ட்டுள்ள இது இல்மை திக்கர் இது தாய்லீமை திக்கர் நாங்கள் தர்பியாக கொடுக்கறது நாங்கள் ஈ டைப்பில் கொடுக்கணும். ஆ டைமில் நண்ட கிடாவுக்கு நோக்கியோன்ட்டுள்ளான்னு நான் நண்ட அவுத்துற ஸ்கூல் ஃபீஸ் கிடாவுற ஸ்கூல் ஃபீஸ் நான் எப்போ கொடுக்குறோம் இதை திக்கிற தர்பியா இது நாங்கள் நோக்கியோன்ட்டில் நாங்கள் எந்திரம் வியாரிச்சோன்ட்டுல புக்கு ஓதி எங்கும் பின்ன இங்கே நான் ஐ ரெஸ்பெக்ட் நான் ரெஸ்பெக்ட் ஆக்கித்தே சொன்னோன்ட்டு பட் நாங்கள ப்ராக்டிக்கல் ஆயிட்டு நாங்கள் மார்க்கதர்ஷக ஆயிட்டு நாங்கள் எப்போ ஆயோன்ட்டில் நாங்கள் மக்கா சுதாரணை ஆகும் சாத்தியமே இல்லைன்ட்டு நண்ட ஒரு ஒப்பீனியன் ஆய் திக்கிறோம். ஜசாக்கல்லாம்
1: Thank you. ತರಬೇತಿ ಕೊಡ್ತೇ ಮಕ್ಕಗೆ ನಲ್ಲ ನಡವಡಿ ಎಲ್ಲ ಪಡಿಪಾಟು ಖಾಲಿ ಪಡಿಪಾಟಿತ ಮಾತ್ರ ಸಾಧ್ಯ ಇಲ್ಲ ನಲ್ಲ ಅಭಿಪ್ರಾಯ ಚೊನ್ನೋ ಖನಿಜ ಫಾತಿಮಾ ಮೇಡಮ್ಗೆ ನನ್ನಿ ಅದು ಬೋಲೆ ಇಪ್ಪ ಶಂಶುದ್ದೀನ್ ಮಡಿಕೇರಿ ನಿಂಗಲೋ ಈ ವಿಷಯದಲ್ಲಿ ನಿಂಗಲ ಅಭಿಪ್ರಾಯ
3: ಬರೀ ಖುಷಿ ಐತೆ ನಕ್ಕ ಇದವರು ವಿಶೇಷವಾಗಿ ಚರ್ಚೆ ಬಹುಶಃ ಈ ಒಂದು ಸಬ್ಜೆಕ್ಟ್ರ ಬಗ್ಗೆ ಇತ್ತರ ತೋಲು ಅವರು ಚರ್ಚೆ ಐಟ್ಲ್ಯಾಂಡ್ ನಂಡು ಬಿ ಆರ ನಂಡು ಪ್ರಶ್ನೆ ಇತ್ತರಮೆ ನಗಳೋ ಮಕ್ಕ ಎಂದ್ರ ಅವನು ಉಂಟು ನಗಳು ಬಿ ಆರ ನಂಗ ಮಕ್ಕಲ್ಲೇ ಪಡಿಪಟ್ರ ಎಂದಿರ್ತಿಗೆ ಡಾಕ್ಟರ್ ಅವನು ಇಂಜಿನಿಯರ್ ಅವನು ಲೆಕ್ಚರ್ ಅವನು ಪೈಸ ಹಾಕೋನು ಪೇರ್ ಹಾಕೋನು ಕರೆಕ್ಟಾ ಇದು ಸಮಮ ತಪ್ಪ ಇದು ನಂಡು ಪ್ರಶ್ನೆ ನಿಂಗಲುಟ್ಟ ನಿಂಗ ನಂಡು ಪ್ರಶ್ನೆ ಪಿನ್ನೆ ಕೇಕರು ಇಪ್ಪ ನಂಡು ಪ್ರಶ್ನೆ ನಿಂಗಲುಟ್ಟ ಇದು ಸಮಮ ತಪ್ಪ ಆ್ಯಕ್ಚುಲಿ ಮನುಷ್ಯ ಎಂದವನು ನಗಳ ಮಕ್ಕ ನಗಳ ಮಕ್ಕ ಒಂದು ನಲ್ಲ ಮನುಷ್ಯ ಅವನು ಅದು ಭಾರಿ ಮುಖ್ಯ ಅಲ್ಲೇ ನಗಳೋ ಮಕ್ಕ ನಲ್ಲೋ ಮನುಷ್ಯ ಅವನು ಇದೆಲ್ಲ ಪಿನ್ನೆ ಸೆಕೆಂಡ್ರಿ ಎಜುಕೇಷನ್ ಪಿನ್ನೆ ಬಾಕಿ ಇದೆಲ್ಲ ಉಂಡಲ್ಲ ಅದೆಲ್ಲ ಸೆಕೆಂಡ್ರಿ ಫಸ್ಟ್ ಅಂದ್ರೆ ಚೆನ್ನಾಗೆ ನಲ್ಲೋರು ಮನುಷ್ಯ ಇಟ್ಟೆ ನಂಡ ಮಕ್ಕ ಬರ್ನು ಸಡ್ಡ ಸೊ ಇದು ಅವತ್ತುಲೇ ಈ ವಾತಾವರಣ ನಿರ್ಮಾಣ ಎಂಟು ಬರ್ನು ಉಂಟು ನಿಂಕೊರು ಚರಿ ಉದಾಹರಣೆ ಸಡ್ಡ ನಾಳೆ ಅವತ್ತು ಅಪ್ಪಲ ನೀವು ಗೊಂತುಂಡು ಈ ಪಂಡ ತಂಗ ಪಲಯಂಕೆಲ್ಲ ಗೊಂತುಂಡು ಅವರು ವರ್ಣ ಭೇದ ಹೆಂಗಣಿ ಅಂತೇಂಟು ಪೊಲೆಯರು ಚಲು ತೀರ ನಾನು ಬಟ್ ನಾನು ಚೆಲ್ಡು ಅಂಗ್ಲಲ್ಲಿ ಇದಾಕಿದ್ದಾರೆ ಅಂತ ಸೊ ನಂಗಲೋತು ಹೊರತ ತಂಡಾಸ ಕ್ಲೀನ್ ಹಾಕೋ ಬಂದನ್ನ ಬಂದು ನನಗೆ ಚಾಯ್ ಕೊಡ್ಕೊಂಡು ಆಚೆ ನಂಡು ಪೆಂಜ ಹೊಟ್ಟೆ ಚಾಯ್ ಕೊಡು ಉಂಟು ಅವನು ಬಂದ ಅವ್ನು ಬರ್ತಾಯಿದ್ದೀನಿ ನಾವು ಉಳ್ಕೊ ಬಿಲ್ಚೆ ಉಳ್ಗ ಬಾ ಅಂಟ ಏ ಬೇಡ ಸರ್ ಬೇಡ ಸರ್ ಇಲ್ಲ ಒಳಗೆ ಬಾ ಚೆನ್ನೆ ದೇಪಾಟಿಯೇ ದೇಪಾಟಿ ಇಟ್ಟು ಚಾಯ್ ಕೊಡ್ತೆ ಇದ್ರೆ ನಂಡು ಮೌನ ಅಬ್ಸರ್ವ್ ಹಾಕ್ಯೋ ಇನ್ನ ಅವ್ನು ನಂಡು ಕಟ್ಟಿ ಇಂದ್ರ ಬಂದು ಇಂದ ಪೊಲೆಡ್ ದೀಪಾಟಿ ಇಟ್ಟು ಕೊಡ್ತಾಳೆ ನಾನು ಚೆನ್ನಾಗಿ ಇಲ್ಲೇ ಬಾ ಪೊಲೆ ಅಲ್ಲ ಒಂದು ಮನುಷ್ಯಮೆ ಅವನು ಹಾಕ್ಯೋ ಸ್ವರ ಅವರ ಡಾಕ್ಟ್ರ್ ಇಂದ್ರ ಸ್ವರ ಹಾಕಿಡ ಅದೇ ಪದ ಸ್ವರ ಅವನು ಹಾಕಿಡ ಅವಡೆ ಅವನು ಈ ಸ್ವರ ಹಾಕಿಟ್ಲಂಗೆ ನಂಗೆ ನೆಮ್ಮದಿಲಿಕ್ಕೂ ಸಾಧ್ಯ ಇಲ್ಲ ಎಲ್ಲ ಸ್ವರತಗೂ ಅವರು ಬೆಲೆ ಉಂಡು ಹಂಗಂಗೆ ಹಾಕಿಡೋ ಸ್ವರ ಅದು ಸ್ವರ ಅದು ಸ್ವರ ಬೇರೆ ನಾಳೋ ಮನುಷ್ಯತ್ವ ಬೇರೆ ಮನುಷ್ಯತ್ವ ಚೆಲ್ಲದಂದ್ರು ಎಲ್ಲರ ಸಮತ್ವ ನೋಕೋಣ ನಾನು ಆರೆ ಕೂಡ ಕೀಲಿಂಟು ನಂಗೆ ಬಿಯಾರಿಕೋತೀರಾ ಅದು ತಪ್ಪು ಸೊ ಹಿಂಗಂತ ಅವ್ರ ಪಡಿಪು ನಾಳೋ ಮಕ್ಕಗೂ ಕೊಡ್ತೇಂಗೆ ಆ ಮಕ್ಕ ನೆಕ್ಸ್ಟ್ ಮುನ್ನಲೋ ಪಡಿಕಟ್ಟು ಪಡಿಕಂಟಿ ಕಟ್ಟು ಅವರು ನಲ್ಲೋ ತನ್ನ ತಲಂಗ ಬೆಳೆಡಾರು ಹಂಗಲೋ ಜೀವನ ಅವರ ನೆಮ್ಮದಿರೋ ಜೀವನ ಐಟಿ ಕಡೆ ಚೆಲ್ಲದೆ ನನ್ನ ಅನುಭವದ ಹಿನ್ನೆಲೆಯಲ್ಲಿ ನಾನು ಚೆನ್ನಲ್ಲ ಪಿನ್ನನ್ನು ನಾಳೆ ಕುತ್ತೂರು ಸಾರ್ ಚೆನ್ನ ಪೋಲೆ ಮಕ್ಕಗೂ ಓದರೂ ಆದತ್ತೆ ಯಾರು ಹಾಕ್ಬಿಟ್ಟು ನಂಗೆ ಚೆರಿಯ ಕುಂಬ ಪೋಣೊಂದು ಮಕ್ಕ ನಂಗೆ ಪೋಣೊಂದು ಮಕ್ಕ ಹಸರಾಂಬು ಬಂದ್ಬಿಟ್ಟು ಕಲ್ಚಿಟ್ಟಲ್ಲಿ ಬಂದು ದೆಚ್ಚಿಟ್ಟು ಎಲ್ಲರ ಕೈಲೋರು ಅವ್ರ ಬುಕ್ಕು ನಂಗೆ ಎತ್ತರ ಇಂಟ್ರೆಸ್ಟ್ ಓದಿಯಿಂದ ಚೆನ್ನಾಗಿ ನಂಡು ಉಮ್ಮ ಸ್ಕೂಲಿಗೆ ಪೋಯ್ಟ್ಲೆ ಉಮ್ಮ ಓದಿಟ್ಲೆ ಉಮ್ಮ ಬಂದ್ಬಿಟ್ಟು ಅವ್ರ ಬುಕ್ ಬಿಡ್ಸ್ಕೊಂಡು ಇದಂದ್ರು ಇದಂದ್ರು ಕೇಟು ಕೇಟಿಟ್ಟು ಉಮ್ಮ ಓದಕ್ಕೂ ಪಡಿಸಿತ್ತು ಹತ್ತರವ್ರು ಓದ್ರು ಇದು ನಾಳೆ ಹೊತ್ತಲಿಂತು ಚೆನ್ನ ಚೆಲ್ಲ ಪಿನ್ನೊಂದೇನು ಚೆನ್ನಾಗೆ ನಂಡು ಪೆಂಗಮ್ಮರ್ ದೆಚ್ಚಿಟ್ಟು ಪಾಡು ಭದ್ರಮಾಲ ಮಾಪಳ ಪಾಡಂಗಲ್ಲಿ ಅಂತೆಲ್ಲ ಎತ್ತರ ಖುಷಿ ಅಂಟಿದ್ದು ಗೊತ್ತಂಡ ಅದು ಅಲ್ಲಂಟೆ ನಾವು ಕೆ ಎಸ್ ನರಸಿಂಹಸ್ವಾಮಿಯವರು ರಾಯರು ಬಂದರು ಮಾವನ ಮನೆಗೆ ಅಪ್ಪ ಅದು ಫೇಮಸ್ಸೇ ಅಲ್ಲ ಬಟ್ ಅಪ್ಪ ನಂಡು ದಾದ ಮಾರು ಪಾಡಿದ್ದಾರೆ ಅದು ದೆಚ್ಚಿಟ್ಟು ಹಿಂಗಂತವ್ರು ಅಟ್ಮಾಸ್ಫಿಯರ್ ಉಂಡಲ್ಲ ನಾಳೆ ಅವತ್ತಲ್ಲಿ ಇಂದಂಗೆ ಮಕ್ಕಳೆಲ್ಲರ ಒಟ್ಟಾಕಡು ಆ ಮನುಷ್ಯತ್ವ ಚೆಲ್ಲದ್ರೆ ಅಲ್ಲಿ ಮನಸ್ಸಲ್ಲಿ ಅದು ಏನಾರು ಗಟ್ಟಿಯಾಗಿ ನಿಕ್ಕುಂಪಲ್ಲಿ ಹಾಕಡು ಸೊ ಈ ವಾತಾವರಣ ನಾಳೆ ಅವತ್ತಲೂ ಬರ್ನು ಇಪ್ಪ ಅಂದ್ರೆ ಚೆನ್ನಾಗಿ ಕೂಟು ಕುಟುಂಬ ಇಲ್ಲ ಒಂದು ಜಂಡು ಮಕ್ಕ ಹಂಗೂ ಫ್ರೆಂಡ್ಸು ಇಲ್ಲ ಯಾರೂ ಇಲ್ಲ ಅವತ್ತಲೇ ಇಕ್ಕಡು ನೀವು ಚಂದ ಪಲ್ಲೆ ಮೊಬೈಲು ಟಿ ವಿ ಎಂದಾಕೋಲ್ಲ ನನಗೂ ಸೊ ಈ ಪರಿಸ್ಥಿತಿಲಿ ನಂಗೆ ನಂಗಳ ಮಕ್ಕಳೇ ಹೆಂಗೆ ಬೆಲೆ ಪಾಟನು ಹೆಂಗೆ ನೋಕೋನು ಇದು ನಂಗಳ ಮುಂದಲ್ಲಂಥ ಊರು ಎಂದ್ರೆ ಸವಾಲ್ ಚಾಲೆಂಜ್ ಸೊ ಇದ್ರೆ ನಂಗೆ ಹೆಂಗನೇ ಬಗೆ ಹರಿಕ ಚಳದ್ರ ಬಗ್ಗೆ ಬಹುಶಃ ಇಪ್ಪ ನಂಗೆ ಚರ್ಚೆ ಹಾಕಂಟು ನನ್ನ ಅನಿಸಿಕೆ
1: ನನ್ನಿ ಶಂಶುದ್ದೀನ್ ಸರ್ ಮಕ್ಕಳು ಡಾಕ್ಟರ್ ಇಂಜಿನಿಯರೇ ಹಾಕ್ಕೊಂಡು ಚೊಂತುಳ್ಳ ಕಿನಾವು ಅವರ ಆಸೆ ತಪ್ಪಲ್ಲ ಹೆಂಗಲ ಮನುಷ್ಯ ಚೊಳ್ಳದು ಎಂದ್ರೆ ಚೊಂದ್ರದೆ ಅಂಕೆ ಅರ್ಥ ಹಾಕಿ ಕೊಡ್ಕೊಣು ಅದು ಪ್ರಾಯೋಗಿಕವಾಗಿಟ್ಟು ಹಾಕಿತ್ತು ಕೊಡ್ಕೊಂಡು ಚೊಳ್ಳ ನಲ್ಲ ಅವ್ರ ಈ ಚರ್ಚೆಗೆ ಪೂರಕಮಾಯ ವಿಷಯ ನಂಗಲ ಮುಂದೆ ಬಿಚ್ಚೋ ಶಂಶುದ್ದೀನ್ ಸರ್ಗೆ ನನ್ನಿ ಇನ್ನಿ ನಂಗಲು ಶಮೀಮಾ ಕುತ್ತಾರ್ ಮ್ಯಾಮ್ ಇದರ ಬಗ್ಗೆ
4: ಪೇರೆಂಟ್ಸ್ ಪಿನ್ನೆ ಮಕ್ಕಳೇ ಆ ಸಂಬಂಧತೆ ಬಗ್ಗೆ ಪಲ್ಕಾರೆ ಅಲ್ಲೆಂಗೆ ಮಕ್ಕಳೇ ವಿದ್ಯಾಭ್ಯಾಸದಲ್ಲಿ ಪೇರೆಂಟ್ಸರ ಪಾತ್ರ ಇದು ಬೆಲಿಯೋರು ವೈಡ್ ಸಬ್ಜೆಕ್ಟ್ ಐಟಿ ಕಡು ಇತ್ರ ಟೈಮಲ್ಲಿ ತೀರ್ಕೋಗಾವಲ್ಲೇ ಹೆಂಗು ഒരു സ്റ്റഡീസിൽ മക്കൾക്ക് വേനായ ജണ്ട് വസ്തത് ഒന്നു ഇൻഹെറിറ്റഡ് അല്ലെങ്കിൽ വംശപാരമ്പരയായിട്ട് വന്നിട്ടിക്കിട് ഇന്നൊന്നും അങ്ങനെ സഹവാസ പിന്നെ അങ്ങ് വെളിഞ്ഞു പണ്ട വാതാവരണത്തിൽ നമുക്ക് കിട്ടരുത്. ഈ വംശപാരമ്പരയായിട്ട് പണ്ടിത്ര ഞങ്ങൾ എന്തും ആക്കാവില്ല, അത് അങ്ങനെ പണ്ട്. ബട്ട് ഞങ്ങളെ സഹവാസ വാതാവരണമല്ല ഖണ്ഡിത്ത നമുക്ക് നല്ലതാക്കിക്കൊണ്ട് പോവാം. ഇപ്പോൾ നല്ല എതിർ ചമ്മ യങ് പേരൻസ് ഇവിടെ ഉള്ളാറ് ഒട്ടിക്കുള്ളാറ് എത്ര ആൾമാർക്ക് ധൈര്യത്തിൽ ചൊല്ല നിങ്ങൾ കൈമേലാക്കറു നൻ്റെ മോൻ അല്ലെങ്കിൽ മോലു നൻ്റെ പോലെ മേ ആവട്ടെ. ആരും ഉദ്ദേക്കണ്ടേ ഇല്ല, എല്ലാവരും മനസ്സിലെന്താ ഇല്ല നന്നാൻ്റെ നല്ല ആവണു. പിന്നെ ഞങ്ങൾ എങ്ങനെ വിചാരിക്കട്ടെ ഞങ്ങൾ റോൾ മോഡൽ ആവണുണ്ട്. റോൾ മോഡലിന് ചൊല്ലത് ഞങ്ങൾ ഒരു ഭാഷണത്തിൽ ചൊല്ലേ പോലെ വലിയ വലിയ ബിസയ അത് കണ്ടിത്താല്ല. റോൾ മോഡൽ ചൊന്നേ ഞങ്ങൾ എങ്ങനെ ഇക്കട അതേപോലെ ഞങ്ങളെ മക്ക. അപ്പം പേരൻസ് ചൊല്ലത് ടാങ്കി പോലെ, മക്ക ചൊല്ലത് ടാപ്പ് പോലെ. ടാങ്കിൽ ഞങ്ങൾ എന്ത്ര നിറക്കട അതേ ടാപ്പിൽ വേണ്ടേ. ടാങ്കിൽ ഞങ്ങൾ കലങ്ക് തന്നെ നിറച്ചിട്ട് കൂടെ നല്ല മിനറൽ വാട്ടർ ബറൂൺ ചെന്നെങ്കിൽ അവിടെ ഇല്ല. ഞങ്ങൾ എങ്ങനെ ഇക്കട ഞങ്ങളെ പേരൻറ്റ് ഓബ്വിയസ്ലി അങ്ങനെ മക്ക ഞങ്ങളെ മക്ക അങ്ങനെ ബണ്ടാർ അങ്ങനെ പഠിപ്പും. പിന്നെ 0 to 5 ആ ഒരു ഏജിൽ ഞങ്ങൾ മക്കൾക്ക് എന്താക്കട എന്ത് പെണ്ണെങ്കിൽ കൊടുത്തിട്ട് അങ്ങനെ എങ്ങനെ പെണ്ണെങ്കിൽ വളർത്ത അത് ഒരു മാറ്ററും ആവില്ല. അപ്പം ഞങ്ങൾ പഠിക്കില്ല, മക്ക പഠിക്കില്ല. ബട്ട് 5 പഠിച്ചിട്ട് പോണഞ്ചി തോൽ ആ ഒരു 10 ടൈമിൽ മക്കൾക്ക് ഞങ്ങൾ ചമ്മ ഡിസിപ്ലിൻ പഠിപ്പാട്ടാണ് അവിടെ. അത് ഡിസിപ്ലിൻ പഠിപ്പാട്ട ടൈം. പിന്നെ അത് വിട്ടിട്ട് പിന്നെ ഞങ്ങൾ 15 കഴിഞ്ഞിട്ട് മക്കൾക്ക് അടിക്കൂ ചെന്നെങ്കിൽ ആവില്ലേ പറയോ ചെന്നെങ്കിൽ ആവില്ലേ. പിന്നത്തെ ടൈം ഞങ്ങൾ അങ്ങനെ ഫ്രണ്ട്സ് പോലെ നോക്കെടുത്തു. അപ്പം ആ ഇടയിൽ ആയസബലൂടെ സ്കൂളിൽ പോയിട്ട് പഠിക്കുക ടൈമും അതേ ഇട്ടിക്കിട് പേരൻസ് സൗത്ത് പഠിപ്പാട്ട ടൈമും ടീച്ചേഴ്സ് റംഗത്തിൽ കിട്ടുന്ന ടൈമിൽ അങ്ങനെ പോർഷൻസ് സിലബസ് കവർ ആക്കട ആ ധാവനത്തിൽ ഇക്കിടാറ്. ബട്ട് ഈ മോറൽ എഡ്യൂക്കേഷൻ എന്താ ഇക്കട് എഡ്യൂക്കേഷൻ ചെന്നെങ്കിൽ എന്താ ഫസ്റ്റ് ഓഫ് ഓൾ ഞാൻ സബ്ജക്ട് ഡിവിയേറ്റ് ആവിടെ വിചാരിക്കേണ്ട അത് ഇറ്റ് ഈസ് നത്തിങ് ബട്ട് ദ മോഡിഫിക്കേഷൻ ഓഫ് ബിഹേവിയർ. ഞങ്ങളെ സ്വഭാവത്തിൽ ചേഞ്ച് വന്നില്ലെങ്കിൽ ഞങ്ങളെ പെരുമാറ്റത്തിൽ എന്ത് വ്യത്യാസം വന്നില്ലെങ്കിൽ പിന്നെ ഞങ്ങളെ വിദ്യാഭ്യാസത്തിന് ഒരു റെലവൻസ് ഇക്കില്ല അവിടെ. അത് ഫസ്റ്റ് എയ്ഡ് മേൻ ആവും. ഞങ്ങൾ ഇത്രയുള്ള എഡ്യൂക്കേഷൻ എടുത്തിട്ട് ഞങ്ങൾ ഇണ്ട് ക്രൈം ആക്കിയോണ്ടുള്ള ഞങ്ങളെ പേരൻസിനെ ഞങ്ങൾ ഹരാസ് ആക്കിയോണ്ടുള്ള ഞങ്ങൾ ഉമ്മാബടെ ചന്ത നോക്കിയോണ്ട് ഇല്ലാണ്ടിന്നെങ്കിൽ പിന്നെ ആ എഡ്യൂക്കേഷനിക്ക് എന്തര ബല. അപ്പം ഞങ്ങൾ പേരൻസായിട്ട് ഫസ്റ്റ് മക്കൾക്ക് മോറൽ എത്തിക്സ് കൊടുക്കണം. ഔത്തുൽ ഞങ്ങൾ എങ്ങനെ അങ്ങലട്ടി വ്യവഹാരാക്കട മക്കൾ എതിർലു ബാരങ്ങ. ഇപ്പം സംശുദ്ധീൻ സാർ ചെന്ന പോലെ ഞങ്ങമ്മേ ഒരു റോൾ മോഡൽ. ഞങ്ങൾ ബാരങ്ങൾട്ടി എങ്ങനെ വ്യവഹരിച്ചാൽ മക്ക നോക്കട മക്ക നോക്കിയിട്ട് പഠിക്കണല്ലാണ്ട് കേട്ടിട്ട് പഠിക്കില്ല ഓതിട്ടും പഠിക്കില്ല. ഡെഫിനറ്റ്ലി റീഡിങ് ചൊണ്ട ഒരു ഹാബിറ്റ് എല്ലാവർക്കും നല്ലത്. നിങ്ങളെ ക്യാരക്ടർ ഷേപ്പാക്കിടും ഞങ്ങളെ റീഡിംഗ് ആയിട്ടിക്കിടും. ആയസ പോലെ ഡിസിപ്ലിൻ ഞങ്ങൾ മക്കൾക്ക് ഫസ്റ്റ് പഠിപ്പാട്ടി കൊടുക്കണം ഒരു ബിസി ആയിട്ടിക്കിടും. പിന്നെ ഈ ഓഫ്ലൈൻ ആയിട്ട് പഠിപ്പ് കിട്ടുന്ന കാലത്തിലും ചമ്മ ടൈപ്പിലു മക്കൾക്ക് നോട്ട്സും അത് ഇതുണ്ടല്ലോ മൊബൈലിൽ വേണ്ട അത് പേരൻസ്ക്ക് വലിയൊരു സവാലായിട്ടിക്കിട്. ഇടയ്ക്കിടയ്ക്ക് മക്ക നോട്ട്സ് ഒതുക്കി ഇത് കിണ്ടല്ലോ മൊബൈൽ കേൾക്കിടത്. ഇപ്പോൾ ഒരു വോയിസ് വൈറലായിട്ട് ഇന്ന് റബി ഉള്ള ടൈമിൽ ഒരു ഉസ്താദിക്ക് ഒരു അബ്ബ ഇടുന്ന വോയിസ് ചെന്നെങ്കിൽ ഉസ്താദ് നിങ്ങൾ ഒരു പാട്ട് ഒരു പ്രസംഗം കൊടുത്തെങ്കിൽ മെയ്യോ ചമ്മ കൊടുക്കണ്ട മക്ക മൊബൈലേക്ക് ആയിട്ടുണ്ട് ഇക്കിടാറ് ഞങ്ങൾക്ക് ഇടീനാൽ മക്കൾക്ക് മൊബൈൽ കൊടുക്കുക ആവില്ലേ. അപ്പോൾ അത് അതേപോലത്തെ ബിസേ പറഞ്ഞത് ഈ ഓഫ്ലൈൻ എഡ്യൂക്കേഷൻ ആയിട്ടും മക്ക മൊബൈൽ മേലെ ഡിപ്പെൻഡായിട്ട് ഇക്കിടാറല്ലേ. അപ്പോൾ ഈ പേരൻസും ടീച്ചേഴ്സും നല്ല ഒരു കമ്മ്യൂണിക്കേഷൻ അവിടെ ഏർപ്പെടണം. അങ്ങനെ ഉണ്ടെങ്കിൽ അത് എഡ്യൂക്കേഷനിൽ ഒരു ഇമ്പോർട്ടൻറ്റ് ബിസേ ആയിട്ടിക്കിട്. പിന്നെ പഠിക്കുന്ന ടൈമിൽ മക്കളെ ഐസൊലേറ്റ് അല്ലെങ്കിൽ ഒർത്തനെ ആക്കി വിട്ര നീ നല്ല പടി നീ തെച്ചിട്ട് പടി ചെന്നിട്ട് ഞങ്ങൾ റൂമിലിട്ര ഇല്ല അത് ഒർക്കും പോസിബിൾ ആവില്ല. ഞങ്ങൾ ദയിക്കോൺ ഞങ്ങൾ തെച്ചെങ്കിൽ മക്കളുടെ ഞങ്ങൾക്ക് ഗൊന്തി കടിച്ചു ചിലപ്പോൾ ഇപ്പം നക്ക് 10th മാത്സ് നല്ല മക്കളെ മുട്ട തെച്ചിട്ട് ആക്കോണ്ട് ചെന്നാൽ നക്ക് മണ്ണില്ലേ നക്കത് ചെമ്മ കഷ്ടപ്പെടണം. ബട്ട് ഞങ്ങൾ ദയിക്കുക ഞങ്ങളെ മക്കളെ മുട്ട. പിന്നെ മെയിനായിട്ട് ഞാൻ ഒരു വിസയെ കുറിച്ചൊന്നുണ്ടല്ലേ ഈ ഒരു ചർച്ച അല്ലെങ്കിൽ വിചാരഗോഷ്ഠിയുടെ ടോപ്പിക് ഉണ്ടുള്ളത് ഹെത്തവര പാത്ര. ഞാൻ ബാരി കമ്മ്യൂണിറ്റി ഇപ്പോൾ ഇവിടെ ഇന്ന് കുറേ എന്താ റെസ്പോൺസിബിൾ ഉള്ള അബ്ബന്മാരട്ടി മാഫ് കേട്ടോണ്ട് ഞാൻ ഒരു വിസയ ചെന്നോണ്ടല്ലേ ബാരി കമ്മ്യൂണിറ്റിയിൽ സ്പെഷ്യലി ഞാൻ കാണേണ്ട ഒരു വിസയം എന്താ ചെന്നെങ്കിൽ എഡ്യൂക്കേഷൻ മക്കൾ എഡ്യൂക്കേഷൻ ഉണ്ടുള്ളത് ഇവിടെ കാല് ഉമ്മമാരെ ഒരു കർത്തവ്യമാണ് വിചാരിക്കുന്നത് ചമ്മ അബ്ബന്മാരുള്ള അങ്ങ് മക്കളെ എന്ത്ര ഇത് അച്ചീവ്മെൻറ്റ്സ് ഇക്കിട് അങ്ങനെ റാങ്ക് അങ്ങനെ പ്രൈസ് വന്നതല്ല സ്റ്റേറ്റസ് ലീഡറല്ലാണ്ട് അങ്ങ് എത്ര ക്ലാസ്സിൽ പഠിച്ചുകൊണ്ടുള്ളാറെന്ന് കേട്ടെങ്കിൽ പോലും ഗൊന്തില്ലാത്ത അബ്ബന്മാർ ഞങ്ങളൊക്കെ ഉള്ളാറ്. അപ്പം ഞാൻ കുറേ വർക്കിംഗ് ഉമ്മമാരെ അബ്ബന്മാരെ ആഭിസയല്ല ചൊല്ലോന്നില്ല. ബട്ട് അറ്റ്ലീസ്റ്റ് ഞങ്ങൾ മക്കളെ പഠിപ്പുര വിഷയത്തിൽ അബ്ബന്മാർക്ക് നല്ല ഒരു റെസ്പോൺസിബിലിറ്റി ജവാബ്ദാരി വേണു. ജണ്ടാലും കൂട്ടിട്ടേ ഞങ്ങൾ ആ ഒരു പ്രയോഗത്തിൽ ഇല്ലെങ്കിൽ മാത്രം ഞങ്ങളെ മക്കളെ വിദ്യാഭ്യാസ സക്സസ് ആവും ചെന്നോണ്ടു. ഞാനിപ്പോൾ
1: മോറൽ എത്തിക്സ് അല്ലെങ്കിൽ ഡിസിപ്ലിൻ മക്കൾക്ക് പഠിപ്പാട്ടണോ. നല്ല മോനോ പ്രൈസ് എടുത്തതല്ല, പ്രാക്ടിക്കലി അവനക്ക് നങ്ങ ഏത് ആക്കം തീരാന്ന് ചൊല്ലമോ അതിനെ നങ്ങ ആക്കിയിട്ട് നെക്സ്റ്റ് നീ ആക്കം തീരാ ചൊല്ലത് അതുണ്ട്. പ്രാക്ടിക്കലി ആയോണ്ടുണ്ടത് ആവൻ തീരാ ചെന്നറോ അഭിപ്രായം നല്ല അഭിപ്രായം ചെന്നറ് മേമാ. ಕ್ಷಮೆ ಮಾಡುತ್ತಾರೆ ಅಮ್ಮಗೆ ನನ್ನಿ ಏನೇ ಸರ್ ಅಬ್ದುಲ್ ರಜಾಕ್ ಅನ್ನ ತಡಿ ಸರ್ ಇದರ ಬಗ್ಗೆ
5: ಅಸ್ಲಾಮ್ ಅಲೈಕುಂ ಪಿರ್ಸಪೆಟ್ಟ ಎಲ್ಲ ಮೇಲೆ ಗೋಷ್ಠಿರೇ ಸಹವರ್ತಿ ಮಾರೆ ಪಿನ್ನ ಉಡೆ ಸೇರಿ ಅನಿಕೆತ್ತೆಲ್ಲ ನಂಡೆ ಸಹೋದರ ಸಹೋದರಿ ಮಾರೆ ನಗಲೆ ಕೇಂದ್ರೀಯ ವಿಷಯ ಅಬ್ಬ ಉಮ್ಮ ಮಾರೆ ಜವಾಬ್ದಾರಿ ಎಂದ್ರೆ ಪಡಿಪುಲು ಚೊಂದಟ್ಟು ನಾನು ನಗಲೆ ಇಪ್ಪತ್ತೇವರು ಕೌಮುಲು ಎಲ್ಲ ಕೌಮುಲುಂಡು ನಗಲೆ ಕೌಮುಲುಂಡು ಎಲ್ಲ ಕೌಮುಲು ಉಳ್ಳೆ ಪೊಲೆಮೆ ಎಂದ್ರೆ ಅವನು ಕೇಟಂಗೆ ಇಂಜಿನಿಯರ್ ಡಾಕ್ಟರ್ ಜಂಡ ಶಬ್ದ ಇಲ್ಲಾತೆ ಅನಿಕೆತ್ತೆ ಬಿಸೆ ಇಲ್ಲೇ ಎಲ್ಲರೂ ಇಂಜಿನಿಯರ್ ಡಾಕ್ಟರ್ ಮರ ಅವಾಗ ಆವಲ್ಲೆ ಎಲ್ಲರೂ ಡಾಕ್ಟರ್ ಮರ ಹೆಂಗೂಡೆ ಪೇಷಂಟ್ ಆರು ಚುಳ್ಳೆ ಅನಿಕೈತೆ ಪ್ರಶ್ನೆ ಕೂಡ ನಂಗೆ ಬಂಡು ಪೇಷಂಟ್ ಅವಡೆ ಆರೆಂಟ್ ಅದು ಅವರು ಕಲ್ಪನೆ ತಪ್ಪು ಕಲ್ಪನೆ ಅಂತ ದಂಡೆ ಬಿ ಆರ್ ನಂಗಿಂಡು ಅವರು ನಲ್ಲ ಕಚ್ಚೋಡಕಾರಬೇನು ಇಜ್ಜತ್ರೆ ಕಚ್ಚೋಡಕಾರಬೇನು ಮೋಸ ಹಾಕತ್ತೆ ನಲ್ಲವರು ಆಟೋ ಡ್ರೈವರ್ ಬೇನು ನಲ್ಲದಾಯವರು ಟೀಚರ್ ಬೇನು ನಲ್ಲದಾಯವರು ವಕೀಲ ಬೇನು ನಲ್ಲದಾಯವರು ಮಾಸ್ಟರ್ ಬೇನು ನಲ್ಲದಾಯ ಇಂಜಿನಿಯರ್ ಬೇನು ನಲ್ಲ ಮಾನವೀಯತೆ ಉಲ್ಲನಿಕೆತ್ತೆ ಡಾಕ್ಟರ್ ಮಾರಬೇನು ನಲ್ಲ ಪ್ರಾಮಾಣಿಕ ರಾಜಕಾರಣಿ ಮಾರಬೇನು ನಲ್ಲ ಕಲಿಕಾರ ಬೇನು ನಲ್ಲ ವಾರ್ತೆ ಓದರಂಗ ಬೇನು ನಲ್ಲದಾಯ ಕೂಲಿ ಸ್ವರತ್ತವ ಬೇನು ಅದೇ ಪೋಲೆ ಕೂಲಿ ಸ್ವರತ್ತವಂಡೆ ನೈಪಾಟಿಟ್ಟು ಅಪ್ಪಮ್ಮೆ ಕೂಲಿ ಕೊಡುಕರೆ ಅನಿಕೆತ್ತೆ ನಲ್ಲ ಇಜ್ಜತ್ರೆ ಮಾಲೈಕಂ ಬೇನು ನಲ್ಲ ತೇಂಗೆಡಕ್ರವಣು ಬೇಣು ನಲ್ಲ ಬೊಂಡ ವಿಕ್ರವಣು ಬೇಣು ಇದೆಲ್ಲ ಅವನುಂಟು ಕಂಡೆ ಕೂಡ ಕೊರಾಲ್ ಮಾರು ಚೋಂದ್ರಾರ ಹಂಗಲ್ಲ ಎಲ್ಲರ ಪಲಕತ್ತಿಗೆ ನಾನು ಸಹಮತವಲ್ಲೆ ನಂಡರು ಜಂಡ ಪಲಕತ್ತೆ ಸೇರ್ಪಾಟ್ರದ ಹತ್ರ ನಂಡಿ ಸೊರವಡೆ ನಂಗ ಅಬ್ಬವಮ್ಮ ಟೀಚರ್ ಮಾರು ಮಾಸ್ಟರ್ ಮಾರು ಲೆಕ್ಚರರ್ ಮಾರು ಹಂಗಲ್ಲ ಸ್ವರ ಹಾಕ್ರಾರ ಅದಕ್ಕಿಂಟೆ ಹಂಗ ನೇಮಕ ಆಯ್ತಿಕ್ಕಾರ ಹಂಗಲ್ಲ ಜವಾಬ್ದಾರಿ ಆಯ್ತಿಕ್ಕರು ಅವನವನು ಆವದುಲ್ಲ ಅವನು ಅವಂಡೆ ಒಂಡೆ ತಾಕತ್ತಿಗೆ ತಕ್ಕ ಸ್ಕೂಲ್ಗೆ ಅವನು ಸೇರ್ಪಡೆ ಹಾಕ್ರ ಬಟ್ ಅಬ್ಬವಮ್ಮ ಇಟ್ಟು ನಾನೂರು ಮಾಸ್ಟರ್ ಆಯ್ತಿಂದೆಂಗೂ ಅವ್ರ ಅಬ್ಬಮಿ ಟೀಚರ್ ಆಯ್ತಿಂದೆಂಗೂ ನಾನೂರು ಉಮ್ಮಮಿ ನನಗೆ ಅಂಜಿ ಜವಾಬ್ದಾರಿ ಉಂಡು ಉಂಡು ನಾನು ಬೇರಿಕ್ರೆ ಅಂಜಿ ಆಯಾಮ ಉಂಡು ಅಬ್ಬ ಉಮ್ಮ ಮಾರಕ್ ಸುರೂತದಾಯ್ಟಿಕ್ರೆ ಅದು ಕೌಟುಂಬಿಕ ಜವಾಬ್ದಾರಿ ಕುಟುಂಬತ್ತಲ್ಲಿ ನಾನು ಅಬ್ಬ ಆಯ ಬರ್ತಗೆ ಅಥವಾ ಉಮ್ಮ ಆಯ ಬರ್ತಗೆ ನಾನು ಇಂಡೆಲ್ಲ ನಂಗಲ್ಲಿದ್ದು ಬಂದೋನುಂಡು ಮಾಮ್ ಟು ಬಿ ಮಾಮ್ ಟು ಬಿ ನಂಗಲ್ಲಿ ಇಲ್ಲಂತಿ ಮಾಮ್ ಟು ಬಿ ನಾನು ಮಾಮ್ ಆಯಂಡುಲ್ಲೇ ಉಮ್ಮ ಆಯಂಡುಲ್ಲೇ ಅದರೊಟ್ಟಿಗೆ ಅವನು ಸೈಡ್ಲಿ ನಿಂದಿಟ್ಟು ನಾನು ಅಬ್ಬ ಆಯಂಡುಲ್ಲೇ ಡ್ಯಾಡ್ ಟು ಬಿಂಟಿಟ್ರಾರು ಚೆನ್ನಾಗಿ ಅದರ ಅರ್ಥ ಅಂದರೆ ನಾನು ಉಮ್ಮ ಆಯಂಡುಲ್ಲದ ಅಬ್ಬ ಆಯಂಡುಲ್ಲದ ಭಯಂಕರ ಕೊಸಿ ಜೊಳ್ಳೆ ಅನಕೆತ್ತವರು ದುನಿಯಾಗು ನಂಗೆ ಕಾಟ್ಯಂಡುಲ್ಲ ಆ ಕೊಸಿ ಮಾತ್ರ ಹೆಂಗೆ ಮೈಯಾವಲ್ಲ ಆ ಪರನ್ನೇ ಕಿಡಾವಾಗ ನಾನು ಕೌಟುಂಬಿಕಮಾಯಿಟ್ಟು ನನ್ನ ಕುಟುಂಬದಲ್ಲಿ ನಿಟ್ಟು ಅಬ್ಬ ಉಮ್ಮ ಇಟ್ಟು ನಾನು ಹೆಂಗನ ನಲ್ಲೆ ಅಬ್ಬ ಅವರೇ ಹೆಂಗನ ನಲ್ಲೆ ಉಮ್ಮ ಅವರೇ ಜೊಳ್ಳೆದು ಅದು ಬೆಲೆಯ ಜವಾಬ್ದಾರಿ ಇಟ್ಟಿಕ್ಕೆ ಜಂಡ ಮತ್ತದು ಧಾರ್ಮಿಕಮಯ ಜವಾಬ್ದಾರಿ ಸ್ಪೆಷಲಿ ನಂಗೆ ಬ್ಯಾರೆ ಕೌಮುಗ ಇಸ್ಲಾಂ ದೀನ್ಡೆ ಅನುಸರಿಕರೆ ಅನಿಕೆತ್ತೆ ಅಲ ಎದ್ಕೊಂಡುಟ್ಟು ನಂಗಾಗಿ ನೆಬಿ ಚೊಂದ್ರದೆ ಅದೇ ನೀನು ನಿಂಡೆ ಮಕ್ಕಗೆ ಕೊಡುಕರೆ ಅನಿಕೆತ್ತೆ ಬೆಲೆಯ ಗಿಫ್ಟ್ ಆಯ್ತಿಕ್ಕರು ಅದು ನಿಂಡೆ ತರಬೇತು ಪಡಿ ಅದು ಬೆಲೆಯ ಗಿಫ್ಟ್ ಮಂಗಿಲಾಂಬ ಕಾರ್ ಕೊಡ್ತದೋ ಬಂಗಾರ ಕೊಡ್ತದೆ ಬೆಲೆ ಗಿಫ್ಟ್ ಅಲ್ಲ ನೀನು ಎಂದ್ರೆ ತರಬೇತಿ ಈ ಮಕ್ಕ ಕೊಡ್ತೆ ಅದಾಯ್ಟಿಕ್ರಿ ಈ ದುನಿಯಾವಲು ನೀನು ಕೊಡುಕರೆ ಅನಿಕೆತ್ತದೆ ಬೆಲೆಯದ ಗಿಫ್ಟ್ ಅಂತ ಅಪ್ಪ ನಂಗೆ ಅದರ ಬಗ್ಗೆ ನಾನು ಯಾರೇ ಚೊಲ್ಲೋನುಂಟಿಲ್ಲ ಮೂನಾಮತ್ತದಾಯ್ಟಿಕ್ರ ನೈತಿಕ ಜವಾಬ್ದಾರಿ ಕೌಟುಂಬಿಕ ಧಾರ್ಮಿಕ ನೈತಿಕ ಉಡವ್ರು ನನ್ನ ಸಹೋದರಿ ಚೊಂತು ನಾನು ನನ್ನ ಕಿಡಾವರೇಮೆ ಬಿಲ್ಚೊಂಡು ಪೋಯಿಟ್ಟು ಎಚ್ಚ ಮಡ್ಲು ಟೀಚರ್ ಮಾರಲು ನಾನು ಜೋರು ಟೇಬಲ್ ಕೂತಿಟ್ಟು ಕೇಕ್ರೆ ನಂದೆ ಫೀಸ್ ಎಂದೆ ನಾನು ನಿಂಗಲ್ಲಿ ಫೀಸ್ ತಿನ್ರೇಮ ನಂದೆ ಮೋಂಡೆ ನಿಂಗೆ ಕೆಟ್ಟಲ್ಲೇ ಪಿನ್ನೆ ಅವಡೆ ತಕರಾರಾಗಿ ಪಿನ್ನೆ ಆ ಕಿಡವರೆ ದರ ದರ ದರ ಬಲ್ಚೊಂಡು ಪೋಂಡೆ ಪಿನ್ ಅವ್ರ ಸ್ಕೂಲ್ಗೆ ತೇರ್ಪಡಾಕೆ ಅಪ್ಪ ನಕ್ಕವಡೆ ಫೀಸ್ ಕೆಟ್ಟರೆದು ರಿಯಾಯಿತಿ ಯಾವು ಅಥವಾ ನಂಡೆ ದರ್ದಿಗೆ ಪೇಡ್ಚಿಟ್ಟಂಗ ಬಿಟ್ಟು ಬಿಡುವಾರ ಬೆಂಡ ಬೋಂಡೆ ಬಟ್ ನಂಡೆ ಕಿಡಾವು ನಂಡೆ ಬಿಡಲ್ಲೇ ನಂಡೆ ಕಿಡಾವು ನಾಲೆ ಬೆಲೆಯಾಯ್ಟು ಆ ರಿಟರ್ನ್ಸ್ ಎಲ್ಲ ನಕ್ಕುತ್ತಾರು ಪಿನ್ನ ನಂಗೆ ಆ ನೈತಿಕಮಯ ಜವಾಬ್ದಾರಿ ಅಬ್ಬ ಉಮ್ಮಗೆ ಭಾರಿ ಇಂಪಾರ್ಟೆಂಟ್ ನೈತಿಕತೆ ಪೋಯೊಂಡುಂಡು ಮೊಬೈಲ್ ಲೈಟು ಸ್ಟೇಟಸ್ ಲೈಟ್ ಅದ್ರ ಬಗ್ಗೆ ನಾನು ಕೊಡಲೆ ನಾಲ ಮತ್ತದ ಐಟಿಕ್ರೆ ಅದು ಸಾಮಾಜಿಕಮಯ ಜವಾಬ್ದಾರಿ ಅಬ್ಬ ಉಮ್ಮಗೆ ಉಂಡ ಸಾಮಾಜಿಕ ಜವಾಬ್ದಾರಿ ಸಮಾಜತ್ತಿಗೆ ನಂಡೆ ಕಿಡಾವ್ರೆ ಹೆಂಗಣ ನಾನು ಕಡತ್ತು ಅನ್ನೋಂಟು ಚರೀ ಅಂಜಾನ್ ಕ್ಲಾಸ್ರೆ ಕಿಡಾವ್ರೆ ಎದುರು ಸ್ಕೂಟರ್ಲದೆ ಪಾಟಿಟ್ಟು ನಾನು ಹಬ್ಬ ಪೆರೋತಲ್ಲಿ ಹಿಂಗೆ ಪೋಯಿಂಡಿಂದ ಹೆಂಗೆ ಅದು ಸಮಾಜ ಒರು ವರ್ಗ ಒಪ್ಪು ಒರು ವರ್ಗ ಅದು ಒಪ್ಪಲ್ಲೆ ಮುಂಜಾಂಡ ನಾನು ಅವರು ಬ್ಯಾಂಕಲ್ಲಿ ಪೋಯಪ್ಪ ಅವರು ಗಲ್ಫ್ಡೆ ಬಂದವರು ಬ್ಯಾರಿ ನಗಲದೆ ಕೌಮರವರು ಬಾಲಕಾರ ಅವಂಡೆ ಮೋಣವ್ರು ಪಿ ಯು ಸಿರೆ ಅಂದಾಜಿರೆ ಮೋಣು ಹಬ್ಬ ಚಡ್ಡಿಟ್ಟುಟ್ಟಲ್ಲ ಮೋಣು ಪ್ಯಾಂಟ್ ಇಟ್ಟುಟ್ಟಲ್ಲ ನೈಟ್ ಪ್ಯಾಂಟ್ ಇಟ್ಟುಟ್ಟಲ್ಲ ನಕ್ಕ ಕಂಡ ಮೋಣಗು ನಾನು ಅವರು ಸಲ್ಯೂಟ್ ಅಡಿಕ್ರೆ ಎಂದೇ ಅಬ್ಬ ಅವರು ಪುದಿಯ ಯುರೋಪಿಯನ್ ಶೈಲಿ ಚಡ್ಡಿಟ್ಟಿಟ್ಟು ಪೌಲು ಬ್ಯಾಂಕಿಗೆ ಬಂದ್ರ ಅಬ್ಬರ ಅಣ್ಣ ಮೋನು ಬೆಟರ್ ನಂಡೆ ಕಣಕ್ಕಲ್ಲಿ അല്ലേ അക്ക? ഇത് വേറെ സംസ്കൃതിയും ഞങ്ങളുടെ ദീൻ്റെ സംസ്കൃതിയും ഞങ്ങൾ ഈ സാമാജികമായ ജവാബ്ദാരിയുണ്ട്. ഞങ്ങളെ മക്കരെ പുറത്ത് കടത്തുമ്പോൾ അങ്ങ് പുറത്ത് എങ്ങനെ ബിഹേവിയർ ആക്കറ അത് ഞങ്ങൾ തർബ്യത്താക്കും. ലാസ്റ്റ് ഇതായിട്ടേക്കറ് കാനൂനാത്മക ജവാബ്ദാരി വെക്കും. ഇവിടെ ഒരു കാനൂനുണ്ട്, അപ്പവും മകൊരു കാനൂനും ലാഗു ആവിടും. എന്ത് ചെന്നെങ്കിൽ ആറര പൗണാല് വർഷത്തോളത്തെ കിടവരെ ഒരു പേരൻറ്റ് ശാല കിടത്തരുത് കഡായിട്ടേക്ക്. 2002 ഞങ്ങൾ സംവിധാനത്തേക്ക് അമെൻമെൻറ്റ് കൊടുത്തിട്ട് കഡായ ശിക്ഷണ കായ്ത ആക്കിയിട്ട് 2009 ആർ ടി കൊടുത്തിട്ട് 2010 അതിൽ ജാരി ആക്കിയ ഇവിടെ ഒരു അപ്പവമ്മ ഒരു ആ ബയസര കിടവരെ ശാലയ്ക്ക് സേർസ്പാട്ടില്ലാണ്ട് കണ്ടെങ്കിൽ അകലെ മേലെ കാനൂന് ക്രമം എടുക്കാം. ആ കാനൂനുണ്ട്. അപ്പൊ ഇത്ര 5 ആയാമത്തിൽ അപ്പമ്മക്ക് ജവാബ്ദാരി ഉണ്ട്. ഈ ഇവിടെ ചൊന്നതും നല്ലതും അംശത്തിന് സേർപ്പാടാക്കി നല്ലൊരു സമാജത്തെ ഈ കൗമൽ ഞങ്ങൾ കാണുക ഭവിഷ്യത്തിൽ ആവുണ്ട് ചെന്നിട്ട് അവകാശത്തേക്ക് നന്ദി.
1: 5 ജവാബ്ദാരികളോ ഓരോരു സിംപിളായ ഉദാഹരണ സമയത്ത് ഞങ്ങൾക്ക് ചൊന്നോ നല്ലൊരു സന്ദേശം തന്ന അബ്ദുൾ റസാഖ് അനന്താടി സാർക്ക് നന്ദി. ഇപ്പം നമ്മൾ സഹോദരി റൈഹാന വി കെ സച്ചരിപ്പെട്ടീമ.
6: സമാജത്തിൽ കണ്ടതായ എല്ലാ സമസ്യകും ഇത് ഒരു പേരൻസ് ഏത് പോലെ പേരൻസിൻ്റെ പാത്ര ഭാര്യയുണ്ട്. സോഷ്യൽ മീഡിയ തുറന്നിട്ടായെങ്കിൽ അല്ല ഒരു മാൾ പോയിട്ടായെങ്കിൽ ഞങ്ങൾക്ക് കണ്ടതായോ സീനുങ്ങ ഓരോരോ ദൃശ്യം ഞങ്ങൾ കാണുമ്പോൾ നണ്ടോ

0: ಆಯ್ತು ಬಲಗು ಬೆಲೆಯಗು ಈ ಪೇರೆಂಟ್ಸ್ ಹೆಂಗನೆ ತರಬೇತಿ ಕೊಡ್ತಿರು ಅಂತ ನಂದು ಕ್ವಶನ್. ಫಸ್ಟ್ ಆಫ್ ಆಲ್ ಎಲ್ಲರೂ ಚಂದ ಫಲಮೇ ನಾನು ಎಂದ್ರಾಯಿರಮ್ಮ ಅದೇ ನಂಡ ಮಕ್ಕ ಉಂಟು ನಾನು ಒತ್ತು ವ್ಯಕ್ತಿ ಚೆಲ್ರೆ ನಾನು ಎತ್ತರ ತರಬೇತಿ ಕೊಡ್ತಿರಮ್ಮ ಅದೇ ಫಲವೇ ಖಂಡಿತ ಆಯ್ತು. ಅವರು ಮಲಯಾಳತ್ಲವ್ರು ಚೊಲ್ಲುಂಡು ಬಿತ್ತಿಯದೇ ಮೊಲಕ್ ಕೂಚಂತ ಖಂಡಿತ ಆಯ್ತು. ಅದು ಸಮಮಿ ಖಂಡಿತ ಆಯ್ತು. ನಂಗ ನಾನೋರು ನಾನು ನಂದ ಔತುಲು ನಂಡ ಮಾಪ್ಲರೊಟ್ಟಿಗೆ ನಾನು ಹೆಂಗನೆ ಪೆರ್ಮಾರ್ರೆ ನಂಡ ಮಾಮಿರೊಟ್ಟಿಗೆ ನಾನು ಹೆಂಗನೆ ಪೆರ್ಮಾರ್ರೆ ನಂಡ ನೇಬರ್ಸ್ರೊಟ್ಟಿಗೆ ನಾನು ಹೆಂಗನೆ ಪೆರ್ಮಾರ್ರೆ ಸಮಾಜ ಬಾಂಧವರೊಟ್ಟಿಗೆ ನಾನು ಹೆಂಗನೆ ಉಲ್ಲೆ ಅದೆಲ್ಲ ನೋಕಿತ್ತು ನಂಡ ಮಕ್ಕ ಬಲ್ಕರು ಐಸಬ್ಲು ನಂಗ ನಲ್ಲ ಅವನು ನಂಗ ಪೇರೆಂಟ್ಸ್ ಮಕ್ಕಳು ಮದೇ ಶಮಿ ಮಕ್ಕುತ್ತಾರೆ ಚಂದ ಫಲಮೇ ಕೇಟದ್ರ ಆಂಟಿ ಕಂಡಿತ ಮಕ್ಕ ಬಲ್ಕರು ನಂಗ ಎತ್ತರ ಚೆಲ್ರಮ್ಮ ಅದ್ರಂಟಿ ಮಕ್ಕ ಖಂಡಿತ ಆಯ್ತು. ನಂಗ ಕೇಟದ್ರು ಅಲ್ಲ ಫಾಲೋ ಹಾಕ್ರು ಹಂಗ ಮಕ್ಕ ಕಂಡದ್ರು ಫಾಲೋ ಹಾಕ್ರ ಹಂಗ ಇತಿಕ್ರಾರು. ನಾನು ರೀಸೆಂಟ್ಲಿ ಅವ್ರು ರೀಸೆಂಟ್ಲಿ ಕತಾರ್ ಪೋಯ ನಾನು ಅವರು ಪ್ರೋಗ್ರಾಮ ಹಾಕಿ ಅವರು ಪ್ರೋಗ್ರಾಮರ ಗೆಸ್ಟ್ ಆಯ್ತು ನಾನು ಭಾಗವಹಿಸಿತ್ತೀನಿ. ಅಪ್ಪ ಅವರು ಪೆಂಡಿಂಗ ಬಂತು ನಂಡಲ್ಲಿ ಅವರು ಭಾರಿ ಬೇಜಾರ್ಲು ಅವ್ರ ಕ್ವಶನ್ ಕೇಟಿತ್ತು ಅವರು ನಂಡು ಐಮರೋ ಸಮಸ್ಯೆದಗೆ ಅವರು ಪರಿಹಾರ ಕೇಟಿತ್ತು. ಐಮರ ಸಮಸ್ಯೆ ಅಂದ್ರೆ ಚೆಂದಂಟ ಹೆಂಗ ನಂಡ ಮೋಲು ಎಪ್ಪುಲು ನಂಡು ಕಂಪೇರ್ ಹಾಕ್ರಾಲು ಎಪ್ಪುಲು ಮೋಲ್ಗು ಇದೇ ಅವಳ್ರ ಉಮ್ಮ ಅವಳಿಗೂ ಪರಿಯಿಲ್ಲ ಅವಳು ಇಲ್ಲಿ ಪನಿ ಎಡ್ಪಾಟ್ಲ ಹಂಗಲೌತ್ಲ ಅದು ಉಂಡು ಇದು ಉಂಡು ಇದೇ ಕಂಪೇರ್ ಹಾಕ್ರು ನಕ್ಕ ಭಾರಿ ಬೇಜಾರ ಅವರು ಚೆಂತ. ಅಪ್ಪ ನಾನು ಐಮರಲ್ಲಿ ಕೇಟೆ ನಿಂಗ ಮೋಲ್ರ ಕಂಪೇರ್ ಹಾಕ್ರಾರ ಕೇಟೆ ನಿಂಗ ನಿಂಗಲ್ಲ ಮೋಲ್ರ ಬ್ಯಾರಂಕ ಕಂಪೇರ್ ಹಾಕಿತ್ತು ಪಲ್ಕ ಬರ್ರಾರ ಕೇಟೆ. ಅಪ್ಪ ಅಮ್ಮ ಚಲ್ರು ಒಕ್ಕು ಎಜುಕೇಷನ್ ರಬಿಸೇತ್ಲ ಹಾಕೋನಲ್ಲಿ ಹಂಗನ ಚೆಂದಂಗೆ ಅಲ್ಲಿ ಅವಳು ಎದುರು ಬಂಡು ಖಂಡಿತ ಆಯ್ತು ಮಲ್ಲ ಖಂಡಿತ ಆಯ್ತು ಎಜುಕೇಷನ್ ರಬಿಸೇತ್ಲ ಕಂಪ್ಯಾರಿಸಮ್ ಹಾಕೋಗಿಲ್ಲ ಹಾಕೋಗುತ್ತೀರಾ ಪಿನ್ನೆ ಉಮ್ಮ ಮಕ್ಕಳು ಸಂಬಂಧ ನಲ್ಲೇಲು ಫೋನ್ ಉಂಟಾಯಂಗ ಕಮ್ಯುನಿಕೇಷನ್ ಮೇನ್ ಮಕ್ಕಗ ಎಜುಕೇಷನ್ ಕೊಡ್ಕೊನು ಚಂತ ಮಕ್ಕಳು ಕಡ್ತಿ ಬಿಡ್ರಲ್ಲ ಕಾಲೇಜು ಕಡ್ತಿ ಬಿಟ್ಟೆಂಗ ನಾಂಗಲ ಜವಾಬ್ದಾರಿ ಖಂಡಿತ ತೀರ್ಲ ಡೈಲಿ ಡೇ ಟು ಡೇ ಲೈಫಲ್ಲಿ ಹಂಗ ಎಂದ್ರ ಹಾಕಿ ಉಂಟು ಉಲ್ಲಾರು ಚಂತ ಹಂಗಲ ಫಾಲೋ ಅಪ್ ಭಾರಿ ಅಗತ್ಯ. ಅದೇ ಫಲಮೇ ಎಲ್ಲ ತಾಂಟಿ ಫಸ್ಟ್ ಆಫ್ ಆಲ್ ನಾನು ಚಂದ ಉಂಟುಲ್ಲ ಅವರು ಅವರು ಡಾಕ್ಟರ್ ಆವಟ್ಟು ಅವರು ಇಂಜಿನಿಯರ್ ಆವಟ್ಟು ನಂಗಲೋ ಮಡಿ ನಂಗಲ ಬ್ರದರ್ ಚಂದ ಫಲ ಹಂಗಲ ಇಲ್ಲ ಅಲ್ಲಾಹುರ ಭಯ ಬೇನು ಅವಂಡ ಉಂಡಾಕ್ಯದಾಯ ರಬ್ಬರು ಭಯ ಇಟ್ಟು ಕೊಡ್ಕರದಾಯ್ತಿಕ್ರು ನಾ ಅವರು ಪೇರೆಂಟ್ಸ್ರು ಅವರು ಬೆಲ್ಯ ಕರ್ತವ್ಯ ಚಂತ
1: ಪೇರೆಂಟ್ಸ್ರು ಅಲ್ಲೆಂಗ್ಲೆ ಉಮ್ಮ ಅಬ್ಬರು ಬಗ್ಗೆಲಿ ಮುಂಡಿ ಉಂಡು ಕಂಪ್ಯಾರಿಸಮ್ ಅಲ್ಲಿಂಗ್ ಮಿಸ್ಕಮ್ಯುನಿಕೇಷನ್ ಚೊಲ್ಡು ಒರು ಕಾನ್ಸೆಪ್ಟ್ ಇಪ್ಪ ಎಂದ ಉಂಡು ಚೆನ್ನಂಗ್ಲಿ ಇನ್ನೂ ಅವ್ರ ಪೇರೆಂಟ್ಸ್ಗೆ ನೈಜಮಾಯ ಅವ್ರ ಬಿಸಯ ಮಕ್ಕಳೇ ಬಳತ್ನೇಲಿ ಪಡಿಪಾಟ್ರದಲ್ಲಿ ಇನ್ನೂ ಬಂತಿಲ್ಲ ಚೊಲ್ಡವರು ಜಾಗೃತಿರೆ ಅವ್ರ ಸಂದೇಶ ತಂದ್ರಿ ರೈಮಾನ ರೈಹಾನ ವಿ ಕೆ ಮೇಡಮ್ ನನ್ನಿ ಇನ್ನಂಗಲು ಏಕೆ ಕುಕ್ಕಿಲ್ಲ ಸರ್ ಇಯಾಲ್
2: ಅಸ್ಲಾಂ ಅಲೈಕು എൻ്റെ അടുക്കേരുന്ന് അനന്താടി സാർ ചെല്ലേണ്ടതെല്ലാം ചെല്ലി പിന്നെ ബാക്കിൻ്റെ ചെല്ലനാരി ഞാൻ ജസ്റ്റ് അല്ലെങ്കിൽ കുറച്ച് വരാത്ത ഒരു നാല് വിഷയം മാത്രം ചെല്ലേ ഒന്നാമത്തെ ഞങ്ങൾ പഠിപ്പെന്ന് ചെല്ലിയെങ്കിൽ സാലൻ്റെ പഠിപ്പ് സാധാരണ എല്ലാവർക്കും കിട്ടുന്നു സാലൻ്റെ പഠിപ്പിനും ഒരു ലിമിറ്റുണ്ട് അത് എന്തിൻ്റെ ചെല്ലിയെങ്കിൽ പഠിക്കണു ഔത്തുലി നോക്കുന്നാരി സാലല് നല്ല ഫസ്റ്റ് വരണു റാങ്ക് കിട്ടണു ഉദ്യോഗ ജോബ് കിട്ടണു ഇതൊരു ഗുരി എല്ലാവർക്കും ഇരിക്കുന്നു ആ ലെവലിൽ എല്ലാവരും പഠിപ്പിക്കുന്നാരി ബട്ട് സാലൻ്റെ പുറത്തുള്ള സുമാറ് വിഷയമുണ്ട് അതിനെ ഞങ്ങൾ എങ്ങനെ പഠിപ്പിക്കാന്നുള്ള വിഷയത്തിൽ മാത്രം ഞാൻ ഇരിക്കുന്നത് യാരെ ഒത്തുകൊടുക്കുക ഒന്ന് എൻ്റെ അനുഭവം എന്തെന്ന് വെച്ചില്ലെങ്കിൽ എൻ്റെ ബാപ്പ അടക്കി ഒരിച്ചവനുണ്ടായി ഒരു 60-70 അടക്കി ഒരിച്ചിന് ഞാൻ റജയിൽ എൻ്റെ ബാപ്പൻ്റെ ഒക്കത്തെ പോയോണ്ടേ ഭട്ടമാരോടൊക്കെ മാത്രം ഒരു 4 ഭട്ടമാരുള്ളവർ അവിടെ മാത്രം എൻ്റെ ബാപ്പ അടക്കി ഒരിക്കുന്നത് ആണിൽ ഇടീ പണിയുണ്ടേ അവിടെ അപ്പം ഈ ഭട്ടമാരെ ഞാനൊരു 10-12 ഒരു ഏതിനെ ക്ലാസ്സത്തോളം പോയോണ്ടേ ബാപ്പൻ്റെ ഒക്കത്തെ അപ്പം എൻ്റെതേ ക്ലാസ്സിൽ അപ്പം എല്ലാവരും ഗവൺമെൻറ് സ്കൂളിലെ പഠിക്കുന്നത് വട്ടമാരുടെ മക്കളും എല്ലാവരുടെ മക്കളും ഒരേ സ്കൂൾ പഠിക്കുന്നത് അപ്പം സമസ്യ എന്തിന് ചെന്നെങ്കിൽ എൻ്റെ പാപ്പ അടക്കി ഒരുക്കുമ്പോൾ ഭട്ടൻ്റെ മോമത്ത് വിളിക്കുന്നത് ഓ മൊമ്മതേ ഈ ബരോഡിഗേൻ ചെന്ന സാധാരണ അയാളെ ആ ചെക്കൻ്റെ അബ്ബ വിളിക്കുന്നു അയാളേക്ക് പോന്നു ബട്ട് എനിക്ക് ഭാര്യ നൊമ്പലായണ്ടേ അങ്ങനെ ബഹുശ ചെല്ലി ഞങ്ങൾ എങ്ങനെ പഠിപ്പിച്ചിനാന്നിട്ട് ഞാൻ ചെല്ലുന്നത് അവൻ്റെ അബ്ബ ഉണ്ടല്ലേ ആ കിടാവിൻ്റെ അബ്ബ എൻ്റെ അബ്ബനെ ഈ ഇന്നേ ചെല്ലുന്നത് അവൻ്റെ ഉമ്മയും ചെല്ലുന്ന ഈ ഇന്നേ ആ കിടവ് പഠിച്ചിനേതും ഈ ഇന്നേ ചെല്ലിയെങ്കിൽ ആ ഈ എൻ്റെ അബ്ബക്ക് 60 ആ കിടവ് അങ്ങനെ വിളിക്കുമ്പോൾ മോനെങ്ങനെ നിന്ന് സോ ഈ സൊസൈറ്റിയിൽ എൻ്റെ മോൻ എങ്ങനെ ഇരിക്കണു

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ
2: ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
3: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
4: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು.

0: ಭಿಜುಡೆ ಪೋಟ ಪೊಸ್ಕಾಟೆ ಅನಿ ಕಳಕಾಯಿ ಪೀಂದ್ ಆಂತ ಆಪೊಂತಾಂತ್ ಅಜೀರ್ಣ ಸ್ವಪ್ನ ಭುಸಾ ದಂಡಿಯೇರ್ ಗುಲಾಮಿ ಹಾತ್ ಪೆಂಗ್ಟಾ ಖಿಳೀರ್ ಭಗೋಡಿ ಪಾಯ ಹೊರಸ್ಲೆಲ್ಯಾ ಸೋಗುಣ ಪಮತಿಯ ಸೋಗುಣ ತೆ ಹಾವ ನೆಣ ತರಿ ಏಕ ದಿಸ ಉದೇತೋಲೋ ಬಹುಶಃ ರಸ್ನಾರಿ ಅಮ್ಕಾನೆ ಗಾರ್ತೋಲು
1: ಸೊ ಹಿತ್ನಿ ಏಕ ಗುಂಡಾ ಯಾಸ್ಚಿ ಜೈತೆ ನೋ ವೆಸ್ಸೊಬ್ದ ಶಿಕೋಂಗ್ ಮೇಳ
0: ಅಂತ್ಲೆ ಜೈತ ಸೊಬ್ದ ಆಮಿ ಅಮ್ಚ ದಿಸ್ಪೋಟ ತೆ ಜೀವನ ಅಂತ ವಾಪರ್ಲೆಲೆ ಅನಿ ಆತಂಜ ದಿಸಾನಿ ಆಮಿ ಕಿತಂಕ ತೆ ಏಕ ದಿವಂಚೆ ಏಕ ಆಶಾ ಆಸಿಲ್ಲಿ ಅನಿ ಏಕ ಈ ಕವಿತಾ ಬರೀತಾನ ಯಾಹಿಚ ದಿಸಾನಿ ಸಲ್ಚೆ ಏಕ ವಾಡಾವಳ ಮಳ್ಯಾರ ಜೀವ ಅಂಸೊ ಅವಯವ ಪೂರ ಅಂಚೆ ಪುನ ಅನಿ ಕೊನಚಾಗಿ ರಿಮೋಟ್ ಕಂಟ್ರೋಲ್ ಅನಿ ಕೊನಚಾಗಿ ಆತಂದ त्या अर्थान कशे आमच्या अवयव आणि एकल्याच्या हातात रिमोट कंट्रोलाचेर देऊन ते कसे निस्तेज झाल्या त्या एका पाठतळार ही कविता बरयली.
1: ओके हंगसर तुझे कडेन मस्तू उलयता आणखी हांव तुझी सांगता मस्त संगती जाणा जाता तर मग अशा लवी बाय हंगसर एक पद ऐकून या किराक मोग पेरा असो तड एक मोग राणा असो हे पद आता तुमच्या खातीर प्रसाद आता मग अच्छा ऐकत रेडिओ सारंगी 107.8 FM रंगरंगाळचे

0: ಕೇಳುಗ್ರೆ ಇದೀಗ ಧ್ವನಿ ಮುದ್ರಿತ ಪ್ರಸಾರ.
1: ಹಲೋ, ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರ್ ಎಂ 107.8 FM, ಬಣ್ಣ ಬಣ್ಣದ ಬದುಕು. ಹಲೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಾವಂತೂ ಸ್ನೇಹಿತರೆ ಹೊಸ ವಿಚಾರದ ಕುರಿತು ಮಾತಾಡ್ತಾ ಇದ್ದೇವೆ, ಹೊಸ ಒಂದು ವಿಷಯದ ಕುರಿತು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಡಾಕ್ಟರ್ ಕ್ಯಾರಲಿನ್ ಪಿ ಡಿಸೋಜರ್ ಅವರಿದ್ದಾರೆ. ಸೊ ಅವರು ಇವತ್ತಿನ ಒಂದು ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಒಂದು ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ಜೊತೆಗೆ ಮಾಹಿತಿಯನ್ನು ನೀಡಲು ಇದ್ದಾರೆ. ಸೊ ಡಾಕ್ಟರ್ ಕ್ಯಾರಲಿನ್ ಡಿಸೋಜರ್ ಅವರಿಗೆ ಪ್ರೀತಿಯ ಸ್ವಾಗತ, ಸುಸ್ವಾಗತ ಕಾರ್ಯಕ್ರಮಕ್ಕೆ.
2: ಧನ್ಯವಾದಗಳು ರೋಷನ್.
1: ಸೊ ಡಾಕ್ಟರ್, ಹೇಗಿದ್ದೀರಿ?
2: ಫೈನ್, ಫೈನ್ ರೋಷನ್.
1: ಓಕೆ. ಸೊ ಇವತ್ತು ನಾವು ಚರ್ಚಿಸುವ ವಿಷಯದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸಬೇಕಾದ್ರೆ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಡಾಕ್ಟರ್ ಕ್ಯಾರಲಿನ್ ಪಿ ಡಿಸೋಜರ್ ಅವರು ನಮಗೆ ಹೊಸಬರಲ್ಲ. ಸೊ ಅವರು ತುಂಬಾ ವರ್ಷದಿಂದ ಇಲ್ಲಿ ಬರ್ತಾ ಇದ್ದಾರೆ. ಸೊ ಅವರು ಸಾಕಷ್ಟು ಮಾಹಿತಿಯನ್ನು ಆರೋಗ್ಯದ ಬಗ್ಗೆ, ಅದರಲ್ಲೂ ಕೂಡ ಮಾನಸಿಕ ಆರೋಗ್ಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ಸೊ ನರ ಮನೋರೋಗ ತಜ್ಞರಾಗಿ ಕಳೆದ 20 ವರ್ಷಕ್ಕೂ ಅಧಿಕ ಸಮಯದಿಂದ ನಮ್ಮ ಮಂಗಳೂರಿನಲ್ಲಿ ಅವರು ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಸೊ ಹಾಗಾಗಿ ಅವರಿಗೆ ಹಲವಾರು ವಿಚಾರಗಳ ಕುರಿತು ಏನು ಮಾಹಿತಿ ಇದೆ, ಅದೇ ರೀತಿ ಅಭಿಪ್ರಾಯಗಳು ಕೂಡ ಇವೆ, ಅದೇ ರೀತಿ ಸಾಕಷ್ಟು ವಿಷಯಗಳು ಕೂಡ ಗೊತ್ತಿವೆ. ಸೊ ಆ ವಿಚಾರದ ಕುರಿತು ಅವರು ನಮಗಂತೂ ತಿಳಿಸಲಿಕ್ಕೆ ಇಲ್ಲಿ ಇಷ್ಟಪಡ್ತಾ ಇದ್ದಾರೆ. ಸೊ ವಿಶೇಷವಾಗಿ ಇವತ್ತು ಒತ್ತಡ ಕೂಡಿಸು ಆತ್ಮಹತ್ಯೆ ಇಸ್ ಈಕ್ವಲ್ ಟು ಶೂನ್ಯ ಎಂಬಂತ ನಾನು ವಿಚಾರ ಒಂದು ಫಾರ್ಮುಲಾ ಏನು ಒತ್ತಡದಿಂದ ಪ್ಲಸ್ ಆತ್ಮಹತ್ಯೆ ಎರಡೂ ವಿಚಾರಗಳನ್ನು ಸೇರಿಸಿದಾಗ ಏನು ನಮ್ಮ
2: ಕೊಳ್ತಿರಲ್ಲ. ಈಗ ನಿಮಗೂ ಈ ಕಾರ್ಯಕ್ರಮ ನಡೆಸಲಿಕ್ಕೆ ಒಂದು ಸ್ಟ್ರೆಸ್ ಇದ್ದಿರಬಹುದು ಇವತ್ತು, ನಿನ್ನೆಂದು ದಿನ ನೀವು ಪ್ಲಾನ್. ಸೊ ಇಟ್ ಇಸ್ ನಾಟ್ ಅ ಬ್ಯಾಡ್ ಸ್ಟ್ರೆಸ್, ಯೂ ಸ್ಟ್ರೆಸ್ ಅಂತ ಹೇಳ್ತೀವಿ. ಈಗ ನಾವು ಮಾತಾಡೋದು ಈ ಶೂನ್ಯ ವಿಷಯ ಇರಲಿ, ಸುಯಿಸೈಡ್ ವಿಷಯ ಇರಲಿ, ಸ್ಟ್ರೆಸ್ ಬಗ್ಗೆ, ಅದಕ್ಕೆ ಹೇಳೋದು ನಾವು ಡಿಸ್ಟ್ರೆಸ್ ಅಥವಾ ನೆಗೆಟಿವ್ ಸ್ಟ್ರೆಸ್. ಸೊ ಸಾಮಾನ್ಯವಾಗಿ ನಾವು ಎಲ್ಲರೂ ಫೋಕಸ್ ಮಾಡೋದು ಆ ನೆಗೆಟಿವ್ ಸ್ಟ್ರೆಸ್ ಬಗ್ಗೆ. ಅಂಡ್ ಸ್ಟ್ರೆಸ್ ಕೆಲವೊಮ್ಮೆ ಮೋಟಿವೇಟಿಂಗ್ ಇರುತ್ತೆ. ಈ ಸ್ಟ್ರೆಸ್ ಅಲ್ಲಿ ತುಂಬಾ ಜನರಿಗೆ ಒಳ್ಳೆ ಮಾಡಬೇಕು, ಎಕ್ಸಾಮ್ ಒಳ್ಳೆ ಫಲಿತಾಂಶ ತರಬೇಕು, ಹ್ಯಾವ್ ಟು ರೀಡ್ ಬೆಟರ್ ವಿತ್ ಸ್ಟ್ರೆಸ್, ಈ ತರ ಎಲ್ಲ ಬರುತ್ತೆ ಮನೋಭಾವನೆಗಳು. ಬಟ್ ಸುಮಾರು ಜನ ಲಾಸ್ಟ್ ಮಿನಿಟ್ ಪ್ರಾಕ್ಟಿಸ್ ಮಾಡ್ಕೊಂಡು ಲಾಸ್ಟ್ ಮಿನಿಟ್ ಇಟ್ಕೊಂಡು ಎಲ್ಲ ವಿಷಯಗಳು ಅದೇನಾಗುತ್ತೆ ಒಂಥರ ಚಲ್ಲಪಿಲ್ಲಿಯಾಗಿ ಒತ್ತಡಕ್ಕೆ ಜಾಸ್ತಿ ಪ್ರಭಾವ ಬಂದು ದೇ ಕ್ಯಾನ್ ಎಂಡ್ ಅಪ್ ವಿತ್ ಮೆಂಟಲ್ ಹೆಲ್ತ್ ಇಶ್ಯೂಸ್ ಅಥವಾ ಸುಯಿಸೈಡ್.
1: ಓಕೆ. ಸೊ ಸ್ಟ್ರೆಸ್ಸಿನ ಒಂದು ಫಲಿತಾಂಶ ಸುಸೈಡ್ ಅಲ್ಲಿ ಕೂಡ ಅಡಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ನೋಡಿರ್ಬೋದು ಇತ್ತೀಚೆಗಷ್ಟೇ ನೀಟ್ ಎಕ್ಸಾಮ್ ಏನು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು, ಇದರಿಂದಾಗಿ ಒಂದು ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಪ್ರಯತ್ನಿಸಿದ ಮತ್ತು ಆತ್ಮಹತ್ಯೆಗೆ ಹಿಡಿದಂತ ಘಟನೆಗಳಿವೆ. ಯಾಕೆಂದ್ರೆ ಭವಿಷ್ಯ ಇಲ್ಲಿ ಅಡಗಿತ್ತು, ಅಲ್ಲಿ ಭವಿಷ್ಯ ನಾವು ನೋಡಿರ್ಬೋದು ಝೀರೋ ಆಗಿಬಿಟ್ಟಿತ್ತು. ನಾನು ಅದಕ್ಕೆ ಆ ಒಂದು ಕೊಟೇಶನ್ ಹಾಕಿಬಿಟ್ಟೆ, ಯಾಕೆಂದ್ರೆ ಫಾರ್ಮುಲಾದಾಗಿ ಹಾಕಿಬಿಟ್ಟೆ. ಹೇಳಿ ಡಾಕ್ಟರ್, ಎಂಥದೊಂದು ರೀತಿ ಆದರೆ ಅಥವಾ ಯಾರ್ದೋ ಒಂದು ತಪ್ಪಿಗೆ ಯಾರೋ ಬಲಿಯಾಗುದು ಅಂದ್ರೆ ದೇಶಾದ್ಯಂತ ಒಂದು ಇಡೀ ದೇಶದ ಒಂದು ವಿದ್ಯಾರ್ಥಿಗಳು ಬಲಿಯಾದ್ರು ಇಲ್ಲಿ.
2: ಇದೇ ಹೇಳುದು ನಮ್ಗೆ ಈಗ ನೋಡಿ, ಕೆಲವರು ಅರ್ಥ ಮಾಡ್ಕೊಳ್ಳಲ್ಲ. ಈಗ ಸ್ಟ್ರೆಸ್ ಕೆಲವರಿಗೆ ಇರುತ್ತೆ ಎಕ್ಸಾಮ್, ಈಗ ಮಕ್ಕಳಿಗೆ ಎಷ್ಟೊಂದು ಸ್ಟ್ರೆಸ್, 2 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾರೆ, ಕೆಲವರು 8ನೇ ತರಗತಿಯಿಂದ ಕೋಚಿಂಗಿಗೆ ಸ್ಟಾರ್ಟ್ ಮಾಡ್ತಾರೆ. ದಿನನಿತ್ಯ ಎಲ್ಲ ಸ್ಯಾಕ್ರಿಫೈಸ್ ಮಾಡಿಕೊಂಡು ಅವ್ರದ್ದು ಮೂವೀಸ್ ಇರಲಿ, ಫೋನ್ ಇರಲಿ, ಫ್ಯಾಮಿಲಿ ಫಂಕ್ಷನ್ಸ್ ಇರಲಿ, ಎಲ್ಲ ಸ್ಯಾಕ್ರಿಫೈಸ್ ಮಾಡಿಕೊಂಡು ಆ ಡೈಲಿ 20 ಗಂಟೆ 18 ಗಂಟೆ 15 ಗಂಟೆ ಕೂತ್ಕೊಂಡು ಓದ್ತಾರೆ. ನಮ್ಗೆ ಏನಾದರೂ ಫಲಿತಾಂಶ ಬರಬೇಕು, ಫ್ರೀ ಸೀಟ್ ಸಿಗಬೇಕು, ಇಲ್ಲ ಒಂದು ಅಪ್ಪ ಅಮ್ಮನಿಗೆ ಗೌರವ ತರಬೇಕು, ನಾನು ಏನಾದರೂ ಪ್ರೂವ್ ಮಾಡಬೇಕು ಅಂತ ಒಂದು ಹೋರಾಟ ಮಾಡ್ತಾರೆ. ಆ ಎಕ್ಸಾಮ್ ದಿನ ಇದ್ದ ಸ್ಟ್ರೆಸ್ ನಮಗೆ ದಿನನಿತ್ಯದ ಎಕ್ಸಾಮೇ ನಮಗೆ ಟೆನ್ಷನ್ ಆಗುತ್ತೆ. ಈಗ ಒಂದು ರೋಡಲ್ಲಿ ನಾವು ಹೋಗ್ತೀವಿ, ಅದಕ್ಕೆ ಡ್ರೈವಿಂಗೇ ಒಂದು ಸ್ಟ್ರೆಸ್, ಒಪ್ಕೊಳ್ತೀರಾ ರೋಷನ್? ಸೊ ಅವರಿಗೆ ಒಂದು ಎಕ್ಸಾಮ್, 25 ಲಕ್ಷ ಮಕ್ಕಳೊಟ್ಟಿಗೆ ನಾವು ಅದು ಕಂಪೇರ್ ಕಾಂಪಿಟೇಟಿವ್ ಆಗಿ ಎಕ್ಸಾಮ್ ಕೊಡಬೇಕು, ಆ್ಯಂಡ್ ಅದರಲ್ಲಿ ಒಳ್ಳೆ ಫಲಿತಾಂಶ

ಹೋಗಬೇಕು ಅಂತ ಅವರು ಬರೀತಾರೆ. ಬರೆದು ಒಂದು ವಾರದ ಒಳಗಡೆ ನಾವೊಂದು ಆಸೆ ಇಟ್ಟಿರ್ತೀವಿ, ಎಕ್ಸಾಮ್ ಪೇಪರ್ ನೋಡಿರ್ತೀವಿ, ಅದರಲ್ಲಿ ಎಕ್ಸಾಮ್ ಓಕೆ ಇಷ್ಟಿಷ್ಟು ಬರುತ್ತೆ, ನಾನು ಬೆಟರ್ ರಿಸಲ್ಟ್ ಬರುತ್ತೆ ಅಂತ ಒಂದು ಖುಷಿಯಲ್ಲಿ ನೆಕ್ಸ್ಟ್ ಪ್ಲ್ಯಾನ್ ಮಾಡ್ತೀವಿ. ಏನಾದರೂ ಹೋಗಬೇಕು,

0: ಇದು ಜನರು ಮಾಡುವಂಥದ್ದು, ಕ್ರಿಯೇಟ್ ಮಾಡಿರುವಂಥದ್ದು. ಸೊ ವಿ ಹ್ಯಾವ್ ಟು ಬಿ ಕೇರ್ಫುಲ್ ರೋಡಲ್ಲಿ ಕೂಡ, ಎಕ್ಸಾಮ್ ಹಾಲಲ್ಲಿ ಕೂಡ, ಅಥವಾ ನಾವು ಯಾರ ಹತ್ರ ಮಾತಾಡಿದ್ರು ಕೂಡ ಥಿಂಕ್ ಮಾಡಬೇಕು, ನಮ್ಮ ಕೃತ್ಯದಿಂದ ನಮ್ಮ ಮಾತಿಂದ ಇನ್ನೊಬ್ಬರಿಗೆ ಎಷ್ಟು ಸ್ಟ್ರೆಸ್ ಆಗ್ಬೋದು, ನಮ್ಮ ಬಿಹೇವಿಯರಿಂದ ಎಷ್ಟು ಸ್ಟ್ರೆಸ್ ಆಗ್ಬೋದು, ನಮ್ಮ ಪೇರೆಂಟಿಂಗಿಂದ ನಮ್ಮ ಪೋಷಣೆಯಲ್ಲಿ ನಮ್ಮ ಮಕ್ಕಳಿಗೆ ಎಷ್ಟು ಸ್ಟ್ರೆಸ್ ಆಗ್ಬೋದು, ನಮ್ಮ ಫ್ರೆಂಡ್ಸಿಗೆ ನಮ್ಮ ಮಾತಿಂದ ನಮ್ಮ ಬಿಹೇವಿಯರಿಂದ ಅವರಿಗೆ ಇಗ್ನೋರ್ ಮಾಡುವಾಗ ಎಷ್ಟು ಸ್ಟ್ರೆಸ್ ಆಗ್ಬೋದು, ಎಲ್ಲ ನಾವು ಥಿಂಕ್ ಮಾಡುವಂಥದ್ದು.
1: ಓಕೆ, ಕವಿಯೊಬ್ಬರು ಬರೆದಂಥ ಕವಿವಾಣಿ ಅಂತೆ ನಾನು ಓದಿದ ಪ್ರಕಾರ, ಬೆಳಗ್ಗೆ 5 ಗಂಟೆಗೆ ಹೇಳುವುದೇ ಒಂದು ಸ್ಟ್ರೆಸ್ ಅಂತೆ. ಯಾಕೆಂದರೆ 5 ಗಂಟೆ ಆಯ್ತಾ ಆಯ್ತಾ ಆಯ್ತಾ ಅಂತ ಗರಿಗರಿ ಎದ್ದು ನೋಡುವವರು ಇದ್ದಾರೆ, ನೀರು ಕುಡಿದು ಆ ರೀತಿ ಇಲ್ಲ. ಸೊ ನಂತರ 6 ಗಂಟೆಗೆ ಪೂಜೆಗೆ ಹೋಗೋದು ಕೂಡ ಸ್ಟ್ರೆಸ್ ಅಂತೆ. ಸೊ ನಂತರ ನೀವು ಹೇಳಿದಾಗೆ ಡ್ಯೂಟಿಗೆ ಹೋಗೋದು ಕೂಡ ಸ್ಟ್ರೆಸ್, 8 ಗಂಟೆಗೆ ರೀಚ್ ಆಗುತ್ತಾ ಟ್ರಾಫಿಕ್ಕಲ್ಲಿ ಡ್ರೈವಿಂಗ್ ಮಾಡುವಾಗ. ನಂತರ ಸಂಜೆ 4 ಗಂಟೆ ಆಗ್ತದೆ ಆಗ್ತಾ ಆಗ್ತಾ ಆಗ್ತದೆ ಕೆಲವರು ಮನೆಗೆ ಹೋಗುವಂಥ ಸ್ಟ್ರೆಸ್ ಅಂತೆ. ಸೊ ಎಲ್ಲ ರೀತಿಯ ಒತ್ತಡದಲ್ಲಿ ಮನುಷ್ಯ ಇರುವಾಗ, ಸೊ ಒಂದಲ್ಲೊಂದಿನ ಆ ಒತ್ತಡದ ಗೂಡು ಅವನ ಮನುಷ್ಯನ ಮೆದುಳನ್ನು ಇಷ್ಟು ಬ್ಲಾಕ್ ಮಾಡುತ್ತಾ ಯಾವುದೇ ಒಂದು ಬೇರೆ ಆಲೋಚನೆಗಳಿಗೆ ಅವಕಾಶ ಇಲ್ಲದಂಥ ಸಂದರ್ಭದಲ್ಲಿ ಹೆಲ್ಪ್ ಲೈನ್ ಇದೆ ಅಂತ ಹೇಳ್ತೀರ ಡಾಕ್ಟ್ರೆ. ಸೊ ಹೆಲ್ಪ್ ಲೈನ್ ಇದೆ ಆದರೂ ಕೂಡ ಆ ಗಳಿಗೆಯಲ್ಲಿ ಹೆಲ್ಪ್ ಲೈನ್ ಅದು ಯಾವ ರೀತಿ ಆ್ಯಕ್ಟಿವ್ ಆಗಲ್ಲ, ಯಾಕೆಂದರೆ ನಾವು ನೋಡಿರ್ಬೋದು. ಎಕ್ಸಾಂಪಲ್ ನಾನು ಕೊಡ್ಬೋದು, ನಿನ್ನೆ ತಾನೇ ನಾನು ಒಂದು ಕೆಲಸಕ್ಕೆ ಹೋಗಿದ್ದೆ, ಬಿಂದರ್ವೆಲಲ್ಲಿ ಹೋಗೋಕ್ಕೆ ಟೈರ್ ಪಂಕ್ಚರ್ ಆಯಿತು. ಓಕೆ, ಟೈರ್ ಪಂಕ್ಚರ್ ಆಗಿ ಹೇಗೆಯೇ ಗಾಡಿ ಕೊಂಡೋಗಂದು ಪಂಪ್ ವೆಲ್ ಹತ್ರ ಇಟ್ಟುಬಿಟ್ಟೆ. ಇಟ್ಟುಬಿಡುವಾಗ ನಾನು ಹೇಳೋದು, ಒಬ್ಬ ಮೆಕ್ಯಾನಿಕ್ ನನ್ನನ್ನು ಕರೆದೆ. ಮೆಕ್ಯಾನಿಕ್ ನನ್ನ ಕರೆಯುವಾಗ ಅವನು ಬರುವಾಗ ಇಲ್ಲಿ ಮೊಬೈಲ್ ಸ್ವಿಚ್ ಆಫ್, ಮೊಬೈಲ್ ಎಲ್ಲ ಸ್ವಿಚ್ ಆಫ್ ಆಗಿ ಗೂಗಲ್ ಪೇ ವರ್ಕೌಟ್ ಆಗ್ತಾ ಇಲ್ಲ. ಗೂಗಲ್ ಪೇ ವರ್ಕೌಟ್ ಆಗೋ ಇವನು ಮೆಕ್ಯಾನಿಕ್ ಬಂದಿದ್ದ, ಅವನು ಹಣ ಕೊಡಬೇಕು ನೋಡಿ. ಹಣ ಕೊಡುವಾಗ ಹತ್ತಿರದಲ್ಲಿ ಏನು ಮೊಬೈಲ್ ಆನ್ ಇಲ್ಲ, ಒಂದು ಚಾರ್ಜರ್ ಕೂಡ ಇಲ್ಲ. ಲಾಸ್ಟಿಗೆ ಹೋಗಿ ಆ ಸ್ಟ್ರೆಸ್ಸಲ್ಲಿ ಕೆಲವು ಸಲ ಎಲ್ಲ ಗೊಂದಲ ಮಾಡ್ತಾರೆ. ನಾನು ಹತ್ತಿರದಲ್ಲಿ ಗೂಡಂಗಡಿಗೆ ಹೋಗಿ ಈಗ ಪರಿಚಯ ಮಾಡಿಕೊಟ್ಟು 500 ರೂಪಾಯಿ ಕೊಡ್ತೀರ ಮತ್ತೆ ತಂದು ಕೊಡ್ತೀನಿ ಅಂತ ನಂಬಿಕೆಯಿಂದ ಕೊಟ್ಟರು. ಅವರು ಯಾರಂತೂ ಗೊತ್ತಿಲ್ಲ ನೋಡಿ, ಕೆಲವರಿಗೆ ಅಷ್ಟೊಂದು ತಲೆ ಓಡಲ್ಲ ಏನು ಮಾಡಬೇಕು.
0: ಸೊ ಏನಾಗುತ್ತೆ ಅಂದ್ರೆ ರೋಷನ್, ಈಗ ನಮ್ಮ ಬ್ರೈನ್ ಅಲ್ಲಿ ಏನು ಒತ್ತಡ ಇದೆ ಅಲ್ಲ, ಅದು ಬಾಡಿಗೆ ಸಹ ಪರಿಣಾಮ ಬರುತ್ತೆ. ಅಂಡ್ ಮೋರ್ ಓವರ್ ಸ್ಟ್ರೆಸ್ ಅಂದ್ರೆ ನಾವು ಹೇಳ್ತೀವಲ್ವಾ, ಅದು ಒಂದು ಸುಲಭ ವರ್ಡ್, ಎಲ್ಲರೂ ಯೂಸ್ ಮಾಡ್ತಾರೆ. ಡಿಪ್ರೆಷನ್, ಸ್ಟ್ರೆಸ್ ಎಲ್ಲರೂ ಹೇಳುವಂಥದ್ದು. ಬಟ್ ಆಕ್ಚುಲಿ ಕೆಲವರಿಗೆ ಒಂದೊಂದು ಕ್ಷಮತೆ ಇದ್ದಾಗೆ, ಈಗ ನಿಮ್ಗೆ ಇದ್ದ ಕ್ಷಮತೆ ಇನ್ನೊಬ್ರಿಗೆ ಇರ್ಲಿಕ್ಕಿಲ್ಲ. ಆ ಮೂಮೆಂಟ್ ಅಲ್ಲಿ ಮೈಂಡ್ ವರ್ಕ್ ಆಗೋದು, ಪ್ರಿಪೇಷನ್ಸ್, ರೆಸಿಲಿಯನ್ಸ್, ನಿಂತ್ಕೊಳ್ಳೋದು, ಜಂಪ್,

0: ಮಿತ್ರ, ಎರಡು ದಿನ ಕಾಯಬೇಕು, ಅವನಿಗೆ ಹಿಸ್ಕೊಳ್ತೀವಿ, ಹೋಗುವ ಒಂದು ಪದೇ ಪದೇ ಹೋಗಿ ಕೇಳುವ, ಅವನಿಗೆ ಪ್ರೆಷರ್ ಹಾಕುವ, ಏನಾದರೂ ಬೇರೆ ಉಪಾಯ ಹಿಡುಕುವ, ಅದು ತಲೆಗೆ ಬರಲ್ಲ. ಫ್ರೆಂಡ್ಸ್ ಇದ್ದಾರೆ. ನನ್ನ ಒಂದು ಪೇಷಂಟ್ ಹೇಳೋದು, ನನ್ನ ಫ್ರೆಂಡ್ಸ್ ನನಗೆ ಬ್ಲಾಕ್ ಮಾಡಿದರು. ಐ ಹ್ಯಾಡ್ 3 ಫ್ರೆಂಡ್ಸ್, ನನಗೆ 3 ಫ್ರೆಂಡ್ಸ್ ಕೂಡ ನನಗೆ ನಿಗ್ಲೆಕ್ಟ್ ಮಾಡಿದ್ರು, ದೂರ ಇಟ್ಟರು, ನನಗೆ ಇನ್ವಾಲ್ವ್ ಮಾಡಲ್ಲ. ನನಗೆ ಫೋಮ್ ಆಯಿತು. ಫೋಮ್ ಅಂದರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ನನಗೆ ಹೇಳಿದೆ, ಇಷ್ಟೇನಾ ಜೀವನ ನಿಂದು? ಅಲ್ಲ, ನಾನು ಏನು ಮಾಡೋದು, ನನಗೆ ಆ ಥರ ಅನಿಸುತ್ತೆ. ಹೌದು, ನಾನು ಹೇಳಿದೆ ನಿನಗೆ ಇದು ಟೆಂಪರರಿ ಪ್ರಾಬ್ಲಮ್, ಈಗ ಒಂದು ಮೊಮೆಂಟಿಗೆ, ಗಳಿಗೆಗೆ ಮಾತ್ರ. ಬಟ್ ಆ ಟೈಮಲ್ಲಿ ನೀನು ತುಂಬ ಕೂತ್ಕೊಂಡು ಥಿಂಕ್ ಮಾಡೋಕ್ಕೆ ಇದೆ, ಮಾತಾಡಲಿಕ್ಕಿದೆ, ಸೊಲ್ಯೂಷನ್ ಹುಡುಕ್ಲಿಕ್ಕಿದೆ, ಅದಕ್ಕೆ ತಾಳ್ಮೆ ಬೇಕು. ಸೊ ತುಂಬ ಕಾರಣಗಳಿದೆ ನಮ್ಮ ಇತ್ತೀಚಿನ ದಿವಸದಲ್ಲಿ. ಮುಂಚಿನ ಥರ ಅಲ್ಲ ಜೀವನ, ಈಗ ತುಂಬ ಫಾಸ್ಟ್ ಫಾರ್ವರ್ಡ್.
1: ಹೌದು,
0: ತುಂಬಾ ಫಾಸ್ಟ್ ಫಾರ್ವರ್ಡ್. ನೀವು ನೋಡ್ತೀರಾ, ಎಲ್ಲರೂ ಒಂದು ಲಿಮಿಟ್ಗಿಂತ ಜಾಸ್ತಿ ಓಡಾಡ್ತಾ ಇದ್ದಾರೆ. ಮುಂಚೆ 50% ನಮಗೆ ಮುಟ್ಟಬೇಕು, ಇವಾಗ 250% ಮುಟ್ಟಬೇಕು. ಬಟ್ ಇಟ್ ಡಿಪೆಂಡ್ಸ್ ಆನ್ ಈಚ್ ಒನ್ಸ್ ಎಬಿಲಿಟಿ, ಕೆಪ್ಯಾಸಿಟಿ, ಸರೌಂಡಿಂಗ್ ಹೇಗಿದೆ, ಮನಸ್ಸಲ್ಲಿ ಕೆಪಾಸಿಟಿ ಹೇಗಿದೆ, ಕೈಯಲ್ಲಿ ಎಷ್ಟು ಸಾಧನೆ ಮಾಡೋಷ್ಟು ದುಡ್ಡಿದೆಯಾ, ಅದ ಪ್ರಕಾರ ನಾವು ಹೋಗ್ಬೋದಲ್ಲ. ನಾವು ಎಲ್ಲ ನೋಡ್ಬೇಕಾಗತ್ತೆ. ನನಗೆ ಅಲ್ಲಿ ಹೋಗ್ಬೇಕು, ಅಲ್ಲಿ ಮುಟ್ಟಬೇಕು, ಬಟ್ ಆಗಲ್ಲ. ಆಗತ್ತಾ? ಕೆಲವರು ಇದ್ದಾರೆ, ನನಗೆ ಎಷ್ಟು ಇದೆ ಮಾರ್ಕ್ಸ್ ನಿಂದು 35%, ಏನಾಗಬೇಕು, ಇಂಜಿನಿಯರ್ ಆಗಬೇಕು. ಇಂಜಿನಿಯರ್ ಆಗೋದಿಲ್ಲ ಅಂದರೆ ನನಗೆ ಮತ್ತೆ ನನ್ನ ಜೀವನ ನನಗೆ ಶೂನ್ಯ. ಸೊ ನಿನಗೆ ಆಗ್ತದಾ? ಸೈನ್ಸ್ ಕಷ್ಟನಾ? ಕಷ್ಟ. ಮ್ಯಾಥ್ಸ್ ಕಷ್ಟನಾ? ಹೌದು. ಏನು ಒಂದೇ ಎಕ್ಸಾಮ್ ಪಾಸ್ ಆಗಿತ್ತು 9th, ಮತ್ತೆ ಹೇಗೆ ಇಂಜಿನಿಯರ್ ಆಗ್ತೀವಿ? ನನಗೆ ಗೊತ್ತಿಲ್ಲ, ನನಗೆ ಇಂಜಿನಿಯರಿಂಗ್ ಮಾಡಲೇಬೇಕು. ಸೊ ನಾವು ಇಂಪ್ರಾಕ್ಟಿಕಲ್ ಆಗ್ತೀವಾ, ಅಥವಾ ನಮಗೆ ಅದೇ ಥರ ಕಲಿಸಿಕೊಡ್ತಾರ ಎಲ್ಲರೂ, ಮನೆಯಲ್ಲಿ ಇರಲಿ, ಸ್ಕೂಲಲ್ಲಿ ಇರಲಿ, ಎನ್ವೈರ್ಮೆಂಟಲ್ಲಿ ಇರಲಿ, ಬಿ ಕಾಂಪಿಟೇಟಿವ್, ಪ್ರೂವ್ ಯುವರ್ ಸೆಲ್ಫ್. ಮುಂಚೆ ಪ್ರೂವಿಂಗ್ ಇರಲಿಲ್ಲ, ನೀವು ಹೋಗ್ತಾ ಇರ್ತೀರಾ, ನೀವು ಅಚೀವ್ ಮಾಡ್ತೀರಾ, ಓಕೆ ಗುಡ್. ಇವಾಗ ಹಾಗಲ್ಲ, ಎವ್ರಿಬಡಿ ಇಸ್ ಆಸ್ಕಿಂಗ್ ವಾಟ್ ಹ್ಯಾವ್ ಯು ಪ್ರೂವ್ಡ್. ನೀವು ಎಷ್ಟು ಪ್ರೂವ್ ಮಾಡಿದ್ರೆ, ನಿಮ್ಮ ವಿಷಯದಲ್ಲಿ ಎಷ್ಟು ಪ್ರೂವ್ ಮಾಡಿದ್ದೀರಾ, ಎಷ್ಟು ಅಚೀವ್ ಮಾಡಿದ್ದೀರಾ, ನಿಮ್ದು ಕೆಪಾಸಿಟಿ ಎಷ್ಟಿದೆ ತೋರಿಸಿ ನಮಗೆ. ಏನಾದರೆ ವಾಟ್ ಯು ಹ್ಯಾವ್, ವಾಟ್ ಇಸ್ ಅಚೀವ್ಮೆಂಟ್, ಕೈಯಲ್ಲಿ ಎಷ್ಟಿದೆ, ವಾಟ್ ಆರ್ ಯು, ಇಂಥದ್ದೆಲ್ಲ ಪ್ರಶ್ನೆಗಳು. ಸೊ ಡೆಫಿನೆಟ್ಲಿ ನಮ್ಮ ಎನ್ವೈರನ್ಮೆಂಟ್ ಇಸ್ ಗಿವಿಂಗ್ ಅಸ್ ಲಾಟ್ ಆಫ್ ಸಿಚುವೇಶನ್ಸ್ ವಿಚ್ ಇಸ್ ಸ್ಟ್ರೆಸ್ಫುಲ್ ಆ್ಯಂಡ್ ಪೀಪಲ್ ಆರ್ ಬಿಕಮಿಂಗ್ ಮೋರ್ ಐಸೋಲೇಟೆಡ್. ಮುಂಚೆ ಫ್ರೆಂಡ್ಸ್ ಆಸ್ಪಾಸ್ ಇದ್ದದ್ದು ಮಾತಾಡ್ತಿದ್ವಿ, ಏ ತಲೆ ಬೆಚ್ಚ ಮಾರಯ್ಯ, ಆ ಥರ ಆಗ್ತದೆ, ಈ ಥರ ಆಗ್ತದೆ. ಸೊ ಏನಾಗ್ತಿತ್ತು, ಇಟ್ ಈಸ್ ಲೈಕ್ ಕಮ್ಯುನಿಕೇಷನ್. ಈಗ ಸ್ಟ್ರೆಸ್ ಆಯಿತು, ನಮ್ಮ ಕೈಯಲ್ಲಿ ಇದ್ದದ್ದು ಒಂದು ಸಾಮಾನು ತಗೊಳ್ತೀವಿ, ವಿ ಗೋ ಟು ದಟ್ ರೂಮ್ ಅಥವಾ ಟಾಯ್ಲೆಟಲ್ಲಿ ಕೆಲವರು ಕೂತ್ಕೊಳ್ತಾರೆ, ಒಂದು ಗುಡ್ಡೆಯಲ್ಲಿ ಹೋಗಿ ಫೋನ್ ಯೂಸ್ ಮಾಡಿಕೊಂಡು ಅದರಲ್ಲಿ. ಸೊ ಬಿಕಮ್ ಐಸೋಲೇಟೆಡ್, ಎಲ್ಲರೂ ಇದ್ದಾರೆ ಆದರೂ ನಾನು ಕನೆಕ್ಟೆಡ್ ಇಲ್ಲ, ಒಬ್ಬಂಟಿ.
1: ಓಕೆ, ಸೊ ಯಾವ ಸ್ಟ್ರೆಸ್ ಡೇಂಜರಸ್, ಯಾವ ಸ್ಟ್ರೆಸ್ ಡೇಂಜರಸ್ ಅಲ್ಲ, ಅಥವಾ ಸ್ಟ್ರೆಸ್ಸಿಗೆ ನಿಗದಿತವಾದ ಏಜ್ ಇದೆಯಾ? ಸೊ ಎಷ್ಟದೇ ಏಜಲ್ಲಿ ಒಬ್ಬ ಒಂದು ಒತ್ತಡಕ್ಕೆ ಬಲಿಯಾಗ್ತಾನ?
0: ಇಲ್ಲ. ಈಗ ನೀವು ನೋಡಿದರೆ ನಮ್ಮ ಎಷ್ಟೇ ನಿನ್ನೆ ನನ್ನ ಕ್ಲಿನಿಕಲ್ಲಿ 4-5 ಮಕ್ಕಳಿದ್ರು. ನನ್ನ ನಿನ್ನೆ ಅನಿಸಿದೆ ಮಕ್ಕಳ ದಿನಾಚರಣೆ ಮಾಡ್ಬೋದಿತ್ತಂತ. ಸಣ್ಣ ಸಣ್ಣ ಮಕ್ಕಳು, 7 ಇಯರ್ಸ್ ಓಲ್ಡ್, 9 ಇಯರ್ ಓಲ್ಡ್, 12 ವರ್ಷ, 16 ವರ್ಷ. ಒತ್ತಡ ಐದರ್ ಮನೆಯಿಂದ, ಒತ್ತಡ ಸ್ಕೂಲಿಂದ, ಕೆಲವರು ಮಕ್ಕಳಿಗೆ ಮನೆಯಲ್ಲಿ ಬುಲ್ಲಿಂಗ್ ಮಾಡೋದು, ಅಥವಾ ಹೊರಗಡೆ ಕಂಪ್ಯಾರಿಸನ್, ಟೀಚರ್ಸ್ ಕಂಪೇರ್ ಮಾಡೋದು, ಅಥವಾ ಮನೆಯವರೇ ಕಂಪೇರ್ ಮಾಡೋದು, ಕೆಲವರು ಕುಟುಂಬದವರು ಹೇಳೋದು, ಆ ದೊಡ್ಡವರದು ಹ್ಯಾಂಡ್ ರೈಟಿಂಗ್ ಬಜಿಬೂಸ್, ನೀನೇ ಸಣ್ಣ ಒಂದು ಎಷ್ಟು ಚೆನ್ನಾಗಿದೆ ಹ್ಯಾಂಡ್ ರೈಟಿಂಗ್, ಅವಳಿಗೆ ಏನು ಬರಲ್ಲ, ಇವನು ಎಷ್ಟು ಸ್ಮಾರ್ಟ್. ಅಲ್ಲೇ ಸ್ಟಾರ್ಟ್ ಆಗುತ್ತೆ ಕಂಪ್ಯಾರಿಸನ್. ಸ್ಕೂಲಲ್ಲಿ ಒಮ್ಮೊಮ್ಮೆ ಒಂದು ವಿಷಯ ಸಿಗಲಿ, ಇಡೀ ವರ್ಷ ಟೀಚರ್ ಅದೇ ರಿಪೀಟ್ ಮಾಡ್ತಾ ಇರೋದು, ನೀನಾವನಲ್ಲ ಆ ಥರ ಮನೆ ಪೋಕರಿ ಮಾಡಿ ಸಿಕ್ಕಿ ಬಿದ್ದಿದ್ದು. ಸೊ ಅದು ಒಂದು ವಿಷಯ. ಸ್ವಲ್ಪ ದೊಡ್ಡಾಗ್ತಾರೆ, ಅವರೇನಾದರೂ ಮನೆ ಕ್ಲಾಸಲ್ಲಿ ಏನೋ ಒಂದು ಸಣ್ಣ ಏನಾದರೂ ಮಾಡ್ತಾರೆ ಪೋಕರಿ, ಎಲ್ಲರೂ ಪ್ರಿನ್ಸಿಪಲ್ನಲ್ಲಿ ಹಿಡಿದು, ಟೀಚರ್ ಹಿಡಿದು, ಟೀಚರ್ಸ್ ಎಲ್ಲರೂ ಬುಲಿ. ಹೌದು, ನೋಟಡಾ, ನೀನು ವಾಂಟಡಾ, ಈ ಥರ ಮಾತುಗಳು. ಅವನ ಮನಸ್ಸಲ್ಲಿ ಏನು ಪ್ರಭಾವ, ಅವನಿಗೆ ಕಾನ್ಫಿಡೆನ್ಸ್ ಇದೆಯಾ ನಾಳೆ? ಇಲ್ಲ. ನೆಕ್ಸ್ಟ್ ಅವ್ನು ಪ್ರೂವ್ ಆಗಬೇಕು, 10th standard ಪಾಸ್ ಆಗಬೇಕು, ಆ ನಿನಗೆ ಆಗಲ್ಲ ಬಿಡು. ಸೊ ಎಗೇನ್ ಹಿಸ್ ಕಾನ್ಫಿಡೆನ್ಸ್ ಇಸ್ ಕಮ್ ಟು 0-. ನೆಕ್ಸ್ಟ್ ಕಾಲೇಜ್ ಹೋಗ್ತಾರೆ, ಅಲ್ಲಿ ಯಾರು ಫ್ರೆಂಡ್ಸ್ ಸಿಗಲ್ಲ, ಮತ್ತೆ ಕೆಲಸ ಸಿಗುತ್ತೆ, ಓ ಯು ಆರ್ ಜಸ್ಟ್ ಆವರೇಜ್ ಪರ್ಸನ್, ನೀನು ಏನು ಸಿಗುತ್ತೆ. ಮನೆಯಲ್ಲಿ ಸಹ ಹಾಗೆ, ನನ್ನ ದೊಡ್ಡ ಮಗ ಒಳ್ಳೆ ಸಂಪಾದನೆ ಮಾಡ್ತಾನೆ, ನಿನಗೇನು ಈ ಕೆಪಾಸಿಟಿ, ನೀ ನನಗೆ ಲೆಕ್ಕಕ್ಕೇನೆ ಇಲ್ಲ, ಈ ಥರ ಮಾತುಗಳು. ನೆಕ್ಸ್ಟ್ ಗರ್ಲ್ ಫ್ರೆಂಡ್ ಸಿಗ್ತಾರೆ ಅಥವಾ ಫಿಯಾನ್ಸೆ ಬರ್ತಾರೆ ಜೀವನದಲ್ಲಿ, ಓ ನನಗೆ ಬೇರೆ ಪ್ರಪೋಸಲ್ ಸಿಕ್ತಿತ್ತು, ನಿನ್ನ ಕೈಯಲ್ಲಿ ಏನಿಲ್ಲ, ಯು ಆರ್ ಗುಡ್ ಫಾರ್ ನಥಿಂಗ್, ಐ ಡೋಂಟ್ ಥಿಂಕ್ ನಿನಗೆ ಫಿಟ್, ನೀನು ಯಾರು ಹುಡುಗಿ ಸಿಗ್ಲಿಕ್ಕಿಲ್ಲ. ಮದುವೆ ಆಗ್ತಾರೆ, ಮದುವೆ ನಂತರ ಇದೇ ಕಾಂಪಿಟಿಷನ್, ನನಗೆ ಎಷ್ಟು ಸಂಬಳ, ಅವಳಿಗೆ ಎಷ್ಟು ಸಂಬಳ, ಮನೆಗೆ ಬಂದ ಸಂಬಳ ಕೈಯಲ್ಲಿ 2nd ಸಂಬಳ, 5th ಎಲ್ಲ ಕ್ಲಿಯರ್ ಔಟ್.
1: ಓಕೆ ಮ್ಯಾಮ್, ಇಲ್ಲಿ ಕೇಳಬೇಕು, ಇತ್ತೀಚಿನ ದಿನಗಳಲ್ಲಿ ಪಾಕೆಟ್ ಸೀರಿಯಲ್ಸ್ ಜಾಸ್ತಿ ಆಗಿಬಿಟ್ಟಿವೆ. ಸೊ ಈ ಪಾಕೆಟ್ ಸೀರಿಯಲ್ಸ್ ಒಂದು ಎಫೆಕ್ಟ್ ಅಂದ್ರೆ ಅದರಲ್ಲಿ ಬಳಸುವ ಒಂದು ಲ್ಯಾಂಗ್ವೇಜಸ್ ಆಗ್ಬೋದು. ಯಾಕೆ ನಾನು ಕೂಡ ಕೆಲವೊಂದು ಪಾಕೆಟ್ ಸೀರಿಯಲ್ಸ್ ನೋಡ್ತಾ ಇರ್ತೇನೆ, ಅಂದ್ರೆ ಏನು ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾದಲ್ಲಿ ಆಗಿರ್ಬೋದು, ಫೇಸ್ಬುಕ್ ಅಲ್ಲಿ, ಅದರ

0: ಒಂದು ಸಣ್ಣ ಸಣ್ಣ ಒಂದು ಕ್ಲಿಪ್ಪಿಂಗ್ಸ್ಗಳು ಆಲ್ಮೋಸ್ಟ್ 8-10-15 minutes ಪಾಸ್ ಔಟ್ ಆಗೋದು. ಅದರಲ್ಲಿ ಎಲ್ಲೂ ಕೂಡ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಇರುವಂಥ ಪಾಕೆಟ್ ಸೀರಿಯಲ್ ಇಲ್ಲವೆಲ್ಲ, ಅಲ್ಲಿ ಒಬ್ಬನನ್ನು ಇನ್ಸಲ್ಟ್ ಮಾಡೋದು. ಸೊ ಈ ಇಂಥ ರೀತಿ ಇನ್ಸಲ್ಟ್ ಮಾಡುವಾಗ ಅಂಥದ್ದೇ ಒಂದು ಸ್ವಭಾವವನ್ನು ಹೊಂದಿರುವಂಥ ವ್ಯಕ್ತಿ ಅಥವಾ ವ್ಯಕ್ತಿತ್ವ ಅದನ್ನು ಹೇಗೆ ಅಕ್ಸೆಪ್ಟ್ ಮಾಡಿಕೊಳ್ತಾನೆ? ಸೊ ಮೆನಿ ಆಫ್ ದೇಮ್ ಆರ್ ಬಿಕಾಸ್ ಪಾಕೆಟ್ ಸೀರಿಯಲ್ಸ್ ನಂತರ ಹೋಗಿ ಅದನ್ನು ಡೌನ್ಲೋಡ್ ಮಾಡ್ತಾರೆ ಅಥವಾ ಏನಾದರೂ ಮಾಡಿ ಅದನ್ನು ನೋಡ್ತಾರೆ, ವೇರಿಯಸ್ ಆ್ಯಪ್ಸ್ ಇವೆ. ಆದರೆ ನಾನು ಹೇಳೋದು ಇದು ಹೇಗೆ ಒತ್ತಡಕ್ಕೆ ಕಾರಣ ಆಗಿದೆ,
1: ಇಟ್ ಇಸ್ ರಿಲೇಟಬಲ್ ಇಶ್ಯೂಸ್ ಅಲ್ಲ. ಈಗ ನೋಡಿ, ಈಗ ಐ ಆಮ್ ಅ ಪರ್ಸನ್ ಹೂ ತುಂಬ ಫ್ರೆಂಡ್ಲಿ, ಫನ್ ಲವಿಂಗ್, ಇನ್ನೊಬ್ಬರಿಗೆ ನಾನು ತಮಾಷೆ ಮಾಡ್ತಾ ಇರ್ತೀನಿ ಅಂಥದ್ದು ಸೀರಿಯಸ್ ನೋಡುವಾಗ ಐ ಗೆಟ್ ಮೋರ್ ಮೋಟಿವೇಶನ್. ನಾನು ಈ ಥರ ಮಾಡಬೇಕು, ಓಕೆ ನೆಕ್ಸ್ಟ್ ನಾನು ಈ ಥರ ಉಪಯೋಗಿಸ್ಬೇಕು, ಒಡೆಯು ಡಾರ್ಕ್ ಜೋಕ್ಸ್ ಉಪಯೋಗಿಸ್ಬೇಕು, ಸೆಡ್ಯೂಸಿಂಗ್ ಸಮ್ಮನ್, ಟೀಸಿಂಗ್ ಸಮ್ಮನ್, ಬುಲ್ಲಿಂಗ್ ಸಮ್ಮನ್, ಓ ಐ ರಿಲೇಟ್ ಟು ಇಟ್, ಇಟ್ಸ್ ರೈಟ್ ಥಿಂಗ್ ಅಂತ. ಬಟ್ ಪಾಸಿಟಿವ್ ಮೆಸೇಜಸ್ ಎಷ್ಟು ಮಂದಿ ನೋಡ್ತಾರೆ? ವಿತ್ ವಿಚ್ ಏಜ್ ಗ್ರೂಪ್ ವಾಚ್ ಪಾಸಿಟಿವ್ ಮೆಸೇಜಸ್? ಫಾರ್ ಎಕ್ಸಾಂಪಲ್ ಎಲ್ಡರ್ಲಿ, ಮ್ಯಾರಿಡ್, ಹೈಯರ್, ಐ ಮೀನ್ ಮೀಡಿಯಂ ಏಜ್ ಗ್ರೂಪ್ಸ್, ಆರ್ ಪೀಪಲ್ ಆರ್ ವೆರಿ ಸೋಬರ್ ಇಂಟ್ರೋವರ್ಟ್ಸ್ ಅಂಥದ್ದೆಲ್ಲ ನೋಡ್ತಾರೆ. ಬಟ್ ವಾಟ್ ಈಸ್ ದ ಮ್ಯಾಕ್ಸಿಮಮ್ ಪೀಪಲ್ ಹೂ ಅಬ್ಸರ್ವ್ ಸಚ್ ಡಾರ್ಕ್ ಜೋಕ್ಸ್ ಅಥವಾ ಪಾಕೆಟ್ ಸೀರಿಯಲ್ಸ್? ಯಂಗ್ಸ್ಟರ್ಸ್. ಸೊ ದೇ ಆರ್ ಆಲ್ರೆಡಿ ಹ್ಯಾವ್ ವಾಟ್ ಸಿಗುತ್ತೆ ಬ್ರೈನಿಗೆ, ಆ್ಯಂಡ್ ದೇ ಇಂಪ್ಲೈಟ್ ಆನ್ ಅದರ್ಸ್, ಇನ್ನೊಬ್ಬರ ಮೇಲೆ ಉಪಯೋಗಿಸುವಂಥದ್ದು. ಸೊ ಅವರಿಗೆ ಹೇಗೆ ಫೀಲ್ ಆಗುತ್ತೆ? ಯು ಜಸ್ಟ್ ಸೇ ಇಟ್, ನೀವು ಸೈಲೆಂಟ್ ಆಗ್ತೀರಾ, ಆ್ಯಂಡ್ ದೆನ್ ಯು ವಿಲ್ ಸೇ ಏ ಬಿಡಿ ಬಿಡಿ, ಅದೆಲ್ಲ ಸಣ್ಣ ಪುಟ್ಟ ವಿಷಯ ತಗೊಳ್ಬಾರದು. ಬಟ್ ಅವರಿಗೆ ಅಷ್ಟು, ಸಮ್ ಪೀಪಲ್ ಹು ಡು ನಾಟ್ ಲೈಕ್ ಸಚ್ ಥಿಂಗ್ಸ್, ದೇ ವಾಂಟ್ ಟು ಸ್ಪ್ರೆಡ್ ಓನ್ಲಿ ನೆಗೆಟಿವಿಟಿ. ಅವ್ರೇನು ಹೇಳ್ತಾರೆ, ಓ ಇದೆಲ್ಲ ಪ್ರಪಗಾಂಡ, ದಿಸ್ ಇಸ್ ನಥಿಂಗ್ ರಿಯಲ್, ಇದೆಲ್ಲ ಸುಮ್ಮನೆ ಹಾಕೋದು, ಆ ಪೊಲಿಟಿಷಿಯನ್ ಹಾಕೋದು ಇವರು. ಸೊ ದೇ ಸಮ್ ಹೌ ಫೈಂಡ್ ನೆಗೆಟಿವಿಟಿ ಇನ್ ದ ಪಾಸಿಟಿವಿಟಿ ಆಲ್ಸೋ. ಸೊ ನಮ್ಮದು ಉದ್ದೇಶ ಏನು, ವೆನ್ ವಿ ಕ್ರಿಯೇಟ್ ಆರ್ಟ್, ನಾವು ಏನಾದರೂ ಕ್ರಿಯೇಟ್ ಮಾಡ್ತೀವಿ ಜೋಕ್ಸ್, ವಿ ಕ್ರಿಯೇಟ್ ಆರ್ಟ್, ವಿ ಕ್ರಿಯೇಟ್ ಎನಿ ಮೆಸೇಜ್, ಸಮ್ ಸ್ಟೇಟಸ್, ಎನಿಥಿಂಗ್, ಇಟ್ ಶುಡ್ ಕನ್ವೇ ಪಾಸಿಟಿವಿಟಿ. ಆದಷ್ಟು ನಮ್ಮ ಮಾತಲ್ಲಿ ಪಾಸಿಟಿವ್ ಇರಲಿ. ಡೋಂಟ್ ಡೂ ಬದಲಿಗೆ ವೈ ಯು ಆರ್ ಡೂಯಿಂಗ್ ಬದಲಿಗೆ ಡೂ ಇಟ್, ದಿಸ್ ಇಸ್ ಅ ಬೆಟರ್ ವೇ ಅಂತ ಹೇಳೋದು ಆಲ್ವೇಸ್ ಉತ್ತಮ.
0: ಓಕೆ. ಸೊ ಎನಿವೇಸ್, ತುಂಬ ವಿಚಾರಗಳನ್ನು ನಿಮ್ಮ ಜೊತೆಗೆ ಮಾತಾಡಲಿಕ್ಕೆ ಇದೆ. ನೀವು ಕೂಡ ಕರೆ ಮಾಡಿ ಮಾತಾಡಿ ಸ್ನೇಹಿತರೆ. ಡಾಕ್ಟರ್ ಕ್ಯಾರ್ಲಿನ್ ಅವರು ನಮ್ಮ ಜೊತೆಗಿದ್ದಾರೆ. ಒತ್ತಡ ಮತ್ತು ಆತ್ಮಹತ್ಯೆ ಕುರಿತು ಇವತ್ತಿನ ದಿನ ನಾನಂತೂ ಮಾತಾಡ್ತಿದ್ದೇನೆ. 6364204949 ಸಂಖ್ಯೆಗೆ ಕರೆ ಮಾಡಿ ಅಂತೂ ನೀವು ಮಾತಾಡ್ಬೋದು. ಇವತ್ತಿನ ಕಾರ್ಯಕ್ರಮದ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸ್ಬೋದು ಅಂತ ಹೇಳ್ತಾ. ಸೊ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ಬೋದು ಡಾಕ್ಟರ್, ಆತ್ಮಹತ್ಯೆಗಳ ಪ್ರಕರಣ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಕೂಡ ನಾವು ನೋಡಿರ್ಬೋದು, ಅಸಂಪ್ಷನ್ ಮಾಡಿ ನನಗೆ ಇಂಥ ರೀತಿ ಕಾಯಿಲೆ ಬಂದಿರ್ಬೋದು ಅಂತ. ಇತ್ತೀಚೆಗಷ್ಟೇ ಒಂದು ಘಟನೆ ನಡೆಯಿತು, ನಾನು ಎಲ್ಲಿ ಅಂತ ಉಲ್ಲೇಖಿಸಲಿಕ್ಕೆ ಇಷ್ಟಪಡಲ್ಲ. ಸ್ವಯಂ ಡಾಕ್ಟರ್ಸ್ ಆಗ್ತಾರೆ ಅವರು, ಇದರಿಂದ ನನಗೆ ಈ ರೀತಿ ಇದೆ. ರಾದರ್ ದೆನ್ ಗೋಯಿಂಗ್ ಫಾರ್ ಅ ಟ್ರೀಟ್ಮೆಂಟ್ ಆರ್ ಸಮಥಿಂಗ್ ಲೈಕ್ ದ್ಯಾಟ್, ವಿ ಆ ಸೆಲ್ಫ್ ಥಿಂಕ್ ದ್ಯಾಟ್ ವಿ ಆರ್ ಆನ್ ಅ ರಾಂಗರ್ ಸೈಡ್, ಆ ಹೆಲ್ತ್ ಇಸ್ ಡಿಕ್ಲೈನ್. ಸೊ ಹೆಲ್ತ್ ಡಿಕ್ಲೈನ್ ಆದರೂ ಕೂಡ ಸಾಕಷ್ಟು ದಿನ ಬದುಕ್ಬೋದಿತ್ತು, ಆದರೆ ಒಂದೇ ಕ್ಷಣದಲ್ಲಿ ಏನು ಮಾಡೋದು ಆಗಿರ್ಬೋದು. ಯಾಕೆ ಇಂಥ ಒಂದು ನೆಗೆಟಿವ್ ಆಲೋಚನೆಗಳು ಮನಸ್ಸಿಗೆ ಬರ್ತವೆ?
1: ಸಿ, ನೀವೊಂದು ಉಲ್ಲೇಖಿಸಿದ್ದೀರಾ ವಿಷಯ ವೆರಿ ಇಂಪಾರ್ಟೆಂಟ್. ಈಗ ನಮ್ಮ ಕ್ಲಿನಿಕಲ್ಲಿ ಒಂದು ಇನ್ ಕೇಸ್ ನಾನು ಫಾರ್ ಎಕ್ಸಾಂಪಲ್ 20-20 ನೋಡ್ತೀನಿ ಅಂದರೆ 20 ಒಂದು 7-8 ಇದೇ ಹೆಲ್ತ್ ಆಂಗ್ಸೈಟಿಯಲ್ಲಿ ಬರ್ತಾರೆ. ಈ ರಿಪೋರ್ಟ್ಸ್ ಒಂದು 1000 ರಿಪೋರ್ಟ್ಸ್ ತೊಗೊಂಡು ಬರ್ತಾರೆ. ಬಿಕಾಸ್ ಅವ್ರಿಗೆ ಏನನ್ಸುತ್ತೆ, ಎಲ್ಲ ಡಾಕ್ಟರ್ಸ್ ಹತ್ರ ಹೋಗಿದ್ದೀವಿ, ನಮ್ಮ ಸಮಸ್ಯೆಗೆ ಸಮಾಧಾನ ಸಿಗ್ತಾ ಇಲ್ಲ, ಎಲ್ಲ ಡಿಪಾರ್ಟ್ಮೆಂಟ್ಸ್ ಆಗಿದೆ. ಅಲ್ಟಿಮೇಟ್ಲಿ ಯಾರೊಬ್ಬರು ಹೇಳಿದ್ರು ಸೈಕ್ಯಾಟ್ರಿಸ್ಟ್ ಅಂತ ಬರಬೇಕು. ಬಟ್ ನನಗೆ ಮಾನಸಿಕವಾಗಿ ನಾನು ಚೆನ್ನಾಗಿದ್ದೀನಿ, ಬಟ್ ಈ ಹೆಲ್ತ್ ಪೇನ್ ಇದೆಯಲ್ಲ, ನನ್ನ ಎದೆ ಬಡಿತ ಜಾಸ್ತಿ, ನನ್ನ ಎದೆಯಲ್ಲಿ ನೋವು, ನನಗೆ ಈ ಥರ ತೇಗ ಬರೋದು, ಈ ಥರ ಗ್ಯಾಸ್ ತುಂಬೋದು, ಅದು ನಿಮ್ಮ ಹತ್ರ ಯಾಕೆ ಕಳಿಸಿರೋದು? ಮತ್ತೆ ನಾನು ಎಕ್ಸ್ಪ್ಲೇನ್ ಮಾಡೋದು, ನೋಡಪ್ಪ, ಈಗ ನಿಮ್ಮ ಮನಸ್ಸಿಗೆ ನಾನು ಹೇಳಿದ ಹಾಗೆ ಒತ್ತಡ ಅಂದರೆ ಮೈಂಡಿಗೆ ಒತ್ತಡ ಇದ್ದರೆ ಬಾಡಿ ಟಾಕ್ಸ್, ಬಾಡಿ ಟಾಕ್ಸ್ ಇನ್ ದಿಸ್ ಕೈಂಡ್ ಆಫ್ ಫಾರ್ಮ್ಸ್, ಪೇನ್, ಓಕೆ, ಪೇನ್ಗಳು, ಡ್ರೌಸಿನೆಸ್, ಮತ್ತೆ ಟಯರ್ಡ್, ಇರಿಟೆಬಿಲಿಟಿ, ಹೊಟ್ಟೆಯಲ್ಲಿ ಗುಳುಗುಳು ಆಗೋದು, ಕೈ ಕಾಲೆಲ್ಲ ಬೆವರುದು, ತಲೆ ನೋವುಗಳು ಬರೋದು, ಚೆಸ್ಟ್ ಪೇನ್ ಬರೋದು, ಅಥವಾ ಗ್ಯಾಸ್ಟ್ರಿಕ್ ಬರೋದು, ಕೈ ಕಾಲು ನೋವುಗಳು ಬರೋದು, ಸೊಂಟ ನೋವು ಬರೋದು, ಕುತ್ತಿಗೆ ನೋವು ಬರೋದು, ಇದೆಲ್ಲ ಬಿಕಾಸ್ ಆಫ್ ಸ್ಟ್ರೆಸ್, ಬಿಕಾಸ್ ಆಫ್ ಆಂಗ್ಸೈಟಿ, ಉದ್ವೇಗ. ಸೊ ಜನರಿಗೆ ಗೊತ್ತಿರಲ್ಲ ಎಲ್ಲಿ ಹೋಗೋದು. ಸೊ ತುಂಬ ಜನ ಆತ್ಮಹತ್ಯೆ ಪ್ರಯತ್ನ ಮಾಡ್ಕೊಂಡು ಬಂದಿರೋದಿದೆ, ತುಂಬ ಜನ ಆತ್ಮಹತ್ಯೆ ಮಾಡಿದ ಮೇಲೆ ನಮಗೆ ಸುದ್ದಿ ಬರೋದಿದೆ, ಇವರು ಈ ಥರ ಇತ್ತು, ಆವಾಗ ನಮಗೆ ಬೇಜಾರಾಗೋದು, ಶ್ಯಾ ಎಟ್ಲೀಸ್ಟ್ ಈ ಥರ ನಿಮ್ಮ ಕಾರ್ಯಕ್ರಮ ನೀವು ನಡೆಸ್ತಿರಲ್ಲ ಅಂಥದ್ದೇ ನಾವೊಂದು ಪದೇ ಪದೇ ಎಟ್ಲೀಸ್ಟ್ ಆ ಎಲ್ಲ ಮಾಧ್ಯಮಗಳಲ್ಲಿ ಬಂದರೆ ಈ ಜೀವ ಇದಕ್ಕೆ ಹೋಗೋದು ಎಟ್ಲೀಸ್ಟ್ ನಮಗೆ ಸ್ಟಾಪ್ ಮಾಡ್ಬೋದಿತ್ತಲ್ಲ ಅಂತ. ಸೊ ತುಂಬ ವಯಸ್ಸದವರು, ವಯಸ್ಕರು ಇರಲಿ ಅಥವಾ ಪ್ರೊಫೆಷ್ನಲ್ಸ್ ಇರಲಿ, ಈ ವೃತ್ತಿಯಲ್ಲಿದ್ದವರು, ಬಿಸ್ನೆಸ್ ಮೆನ್ಗಳು,

0: ಮೆನ್ಸ್ಟ್ರೇಷನ್ ಸೈಕಲ್ ಆಗಿಲ್ಲ. ಸೊ ಹಾಗಾಗಿ ನನಗೆ ಏನು ಮಾಡ್ತಿದ್ದೇನೆ ಎಲ್ಲ ಇರಿಟೇಷನ್. ಸೊ ಅದಕ್ಕಾಗಿ ಹೇಳಿದೆ, ಯಾರಾದರೂ ಮನೋರೋಗ ತಜ್ಞರನ್ನು ಭೇಟಿಯಾಗಿ ಅಂತ ಹೇಳಿದಾಕೆ. ಅವ್ರು ಹೇಳಿದ, ಯಾರು ಮೆಂಟಲಿ ಸರಿ ಇಲ್ಲೇ.
1: ಎಕ್ಸಾಕ್ಟ್ಲಿ.
0: ಸೊ ಇಲ್ಲಿ ಇದರ ಯಾಕೆ ಆಗ್ತಾ ಇಲ್ಲ, ಅಲ್ಲಿ ಸ್ಟ್ರೆಸ್ ಇರಬಹುದು ನನಗೆ ಗೊತ್ತಿಲ್ಲ. ಓಕೆ, ಒಬ್ರು ಕಾಲ್ ಅದಿದ್ದಾರೆ ನೋಡೋಣ. ಹಲೋ ನಮಸ್ತೆ.
2: ಹಲೋ ನಮಸ್ತೆ.
0: ನಮಸ್ತೆ,
2: ನಾನು ಗ್ರೇಸ್ ಮಿರಾಂದಾ.
0: ಹೇಳಿ ಗ್ರೇಸ್
2: ಮಿರಾಂದಾ. ನಾನು ಗ್ರೇಸ್ ಮಿರಾಂದಾ.
1: ಎಸ್ ನಮಸ್ತೆ ಗ್ರೇಸ್.
2: ಧನ್ಯವಾದ ಹೇಳ್ತೇನೆ. ಈಗ ನನ್ನ ರೋಗಕ್ಕೆ ನಿಮ್ಮ ಪ್ರಶ್ನೆ ಉತ್ತರ ಕೊಡಿ.
1: ಓಕೆ.
2: ನನಗೆ 12 ವರ್ಷದ ಹುಡುಗ ಎಲ್ಎಸ್ಎಸ್ ಶಾಲೆಯಿಂದ ಮನೆಗೆ ಬರುವಾಗ ಇಬ್ಬರು ಮಕ್ಕಳು ಲಾರಿ ಅಡಿಗೆ ಬಿದ್ದು ತೀರಿ ಹೋದ್ರು. ಅದು ನನ್ನ ಶಾಕ್ ಆಯ್ತು. ಒಮ್ಮೆಲೆ ಆಕಾಶ ತಲೆಯ ಮೇಲೆ ಬಿದ್ದಾಗ ಆಯ್ತು. ಅದರ ನಂತರ ನನ್ನ ಆರೋಗ್ಯ ಕೆಟ್ಟಿತ್ತು. ಅದರ ನಂತರ ನನಗೆ ಡಯಾಬಿಟಿಕ್ ಸ್ಟಾರ್ಟ್ ಆಯ್ತು. ಡಯಾಬಿಟಿಕ್ ಆದ ಮೇಲೆ ಅದರ ನಂತರ ಈಗ 6 ವರ್ಷ ಆಗ್ತದೆ ನನ್ನ ಗಂಡ ತೀರಿ ಹೋದ್ರು. ನನ್ನ ಗಂಡ ತೀರಿ ಹೋದ ಮೇಲೆ ಅದಕ್ಕಿಂತ ಮುಂಚೆ ನನ್ನ ಅತ್ತೆ ಇದ್ರು ಮನೆಯಲ್ಲಿ. ಅತ್ತೆ ತೀರಿ ಹೋದ್ರು, ಅವರ ಚಾಕರಿ ಮಾಡಿದೆ. ನನ್ನ ಗಂಡನ ಚಾಕರಿ ಮಾಡಿದೆ, ಅವರು ತೀರಿ ಹೋದ್ರು. ಅವರು ತೀರಿ ಹೋದದ್ದೇ ನನಗೆ ಇನ್ನೊಂದು ಶಾಕ್ ಶುರು ಆಯ್ತು. ತದರ ನಂತರ ನನಗೆ ಮನೆಯಲ್ಲಿ ಯಾರು ಇಲ್ಲ, ನಾನು ಒಬ್ಬಳೆ, ನಾನು ಯಾಕೆ ಬದುಕುವುದು ಅಂತ ನನಗೆ ಮನಸ್ಸಿಗೆ ಬಂತು. ದೇವರ ಹತ್ರ ಕೇಳಿದೆ, ದೇವರೇ ನೀವೆಲ್ಲರನ್ನು ಕೊಂಡೋಗಿದ್ದೀರಿ, ನನ್ನನ್ನು ಯಾಕೆ ಕೊಂಡೋಗುದಿಲ್ಲ? ಒಂದು ರಾತ್ರಿ ದಮ್ಮು ಕಟ್ಟದೆ ಮಲರ್ಲಿಕ್ಕೆ ಆಗುದಿಲ್ಲ, ಏಳ್ಲಿಕ್ಕೆ ಆಗುದಿಲ್ಲ,

ಕೆಲಸ ತೆಗಿಲಿಕ್ಕೆ ಆಗುದಿಲ್ಲ, ನಾನು ಏನ್ ಮಾಡ್ಬೇಕು, ಬೇಗ ಬರ್ತೀರಾ ಮಗ ಅಂತ ಬೀಗ ತಣ್ಣಿ, ಬೀಗ ತೆಗೀರಿ, ಇಲ್ಲದೆ ನಂಗೆ ಹೇಳಲಿಕ್ಕೆ ಆಗುದಿಲ್ಲ, ನೀವು ಎತ್ತಬೇಕು ಅಂತ ಹೇಳಿದೆ. ಅವರು ಬಂದು 5 ಗಂಟೆ ರಾತ್ರಿಗೆ ಗಂಡ ಹೆಂಡತಿ ಕಾರ್ ಹಿಡ್ಕೊಂಡು

0: ವಯಸ್ಸಲ್ಲಿ ಈ ತರ ಎಲ್ಲ ಆಯ್ತು ಅವ್ರ ಜೀವನದಲ್ಲಿ. ಬಟ್ ಅವ್ರ ರೆಸಿಲಿಯನ್ಸ್ ಅಂದ್ರೆ ಒಂದು ವಿಲ್ ಪವರ್ ತುಂಬಾ ಚೆನ್ನಾಗಿತ್ತು. ಸೊ ಆ ವಿಲ್ ಪವರ್ ಚೆನ್ನಾಗಿದ್ದ ಕಾರಣ ಅವರು ಇದಕ್ಕೆ ಅಂತ ಹೇಳಿ ಆಲ್ಟ್ರಿಸಮ್ ಅಂತ ಹೇಳುದು. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಸೋಲ್ಜರ್ಸ್ ಇದ್ದಾರೆ, ಕೆಲವರು ಇದಾರೆ ತುಂಬಾ ಅವರು ಕೆಲಸ ಮಾಡ್ತಾರೆ, ಬೇರೆಯವರಿಗೋಸ್ಕರ ಹೋರಾಟ ಮಾಡ್ತಾರೆ, ನಮ್ಮನ್ನು ಸ್ಯಾಕ್ರಿಫೈಸ್ ಮಾಡ್ಕೊಂಡು ಇನ್ನೊಬ್ಬರನ್ನು ನೋಡೋದು. ಸೊ ಅದೇ ಅದರಲ್ಲಿ ಏನಾಗುತ್ತೆ, ನಮ್ದು ಪೇನ್ ಕಮ್ಮಿ ಆಗ್ತಾ ಇರುತ್ತೆ. ಸೊ ಅವರು ಅವನ ಮಗಂದು ನೋವು ಬದಿಯಲ್ಲಿಟ್ಟು ಅವರ ಅತ್ತೆಂದು ಚಾಕರಿ ಮಾಡಿದ್ರು, ಗಂಡನ ಸೇವೆ ಮಾಡಿದ್ರು, ಬಟ್ ಲಾಸ್ಟಿಗೆ ಅವ್ರು ಒಬ್ಬಂಟಿ ಆದ್ರು. ಒಬ್ಬಂಟಿ ಆದ್ರೂ ಅವರು ಆಸೆ ಬಿಟ್ಟಿಲ್ಲ. ಸೊ ಏನಾಗುತ್ತೆ ಅಂದ್ರೆ ರೆಸಿಲಿಯನ್ಸ್, ವಿಲ್ ಪವರ್, ಎಷ್ಟು ಕೆಪಾಸಿಟಿ ಇದೆ ಅದು. ಒಬ್ಬೊಬ್ಬರು ತನ್ನ ಕೆಪಾಸಿಟಿ ಜಾಸ್ತಿ ಮಾಡುವಂಥದ್ದು, ಇಮಿಡಿಯೇಟ್ಲಿ ಗಿವ್ ಅಪ್ ಮಾಡುವಂಥದ್ದಲ್ಲ. ಸೊ ಗಿವ್ ಅಪ್ ಮಾಡಿದ್ರೆ ಏನಾಗುತ್ತೆ, ಅದೇ ಪೊಸಿಷನ್ ಅಲ್ಲಿ ಇನ್ನೊಬ್ರು ಇದ್ರೆ ಅವ್ರು ಏನ್ ಮಾಡ್ತಿದ್ರು, ಇಮಿಡಿಯೇಟ್ಲಿ ಮಗ ಈ ತರ ಆಯ್ತು ಅವ್ರು ಹೋಗಿ ಏನಾದ್ರು ಹಾರ್ತಿದ್ರು ಅಲ್ವಾ. ಒಂದು ಅಲ್ಲಿ ಏನಾದ್ರು ಹಾರ್ತಿದ್ರು, ಒಬ್ಬನೇ ಮಗ ಅವ್ರು ಹಾರ್ತಿದ್ರು, ಅಥವಾ ಯಾವ ಟ್ರೈನ್ ಅಡಿಯಲ್ಲಿ, ಅಥವಾ ಪಾಯ್ಸನ್ ತಗೊಂಡು, ಆ ತರ ಆಗ್ತಿತ್ತು. ಬಟ್ ಈಚ್ ಕೆಪಾಸಿಟಿ ಒಂದೊಂದು ಒಬ್ಬೊಬ್ಬರದ್ದು ಈಚ್ ಕೆಪಾಸಿಟಿ ಬೇರೆ ಬೇರೆ ಇರುತ್ತೆ. ಇಟ್ ಆಲ್ ಡಿಪೆಂಡ್ಸ್ ನಿಮ್ಮ ಜೆನೆಟಿಕ್ ಲೋಡಿಂಗ್ ಹೇಗಿದೆ, ನೀವು ಎಷ್ಟು ಕೆಪಾಸಿಟಿ ನಿಮ್ದು ವೆಲ್ ಬೀಯಿಂಗ್ ಅದು ಮುಂದೆ ತಗೊಂಡು ಹೋಗ್ಲಿಕ್ಕೆ, ರೆಸಿಲಿಯನ್ಸ್ ಎಷ್ಟಿದೆ, ವಿಲ್ ಪವರ್ ಎಷ್ಟಿದೆ, ಹೋರಾಟ ಮಾಡೋಷ್ಟು ಕೆಪಾಸಿಟಿ ಎಷ್ಟಿದೆ, ಅದ್ರ ಮೇಲೆ ಇದೆ. ಪ್ಲಸ್ ಪೇಷನ್ಸ್.
1: ಓಕೆ, ಸೊ ಇನ್ನಷ್ಟು ಮಾತಾಡೋಣ ಡಾಕ್ಟರ್ ನಿಮ್ಮ ಜೊತೆಗೆ. ಆದರೆ ಒಂದು ಚಿಕ್ಕ ವಿರಾಮ ತೆಗೆದುಕೊಳ್ತೇನೆ. ಅವ್ರು ಮಾತಾಡುವಾಗ ನನಗೆ ಒಂದು ಹಾಡ್ ನೆನಪಿಗೆ, ದಿನ ಹೀಗೆ ಜಾರಿ ಹೋಗಿದೆ ಅಂತ. ಸೊ ಅವರ ದಿನಗಳು ಜಾರಿ ಹೋಗಿವೆ ಯಾವ ರೀತಿಯಲ್ಲಿ ಅಂತ. ಸೊ ಅದೇ ಒಂದು ಭಾವಗೀತೆಯನ್ನು ಅವರಿಗೋಸ್ಕರ ಪುತ್ತೂರು ನರಸಿಂಹ ನಾಯಕ್ ಅವರ ಕಂಠ ಸೀರಿಯಲ್ ನಾನು ಪ್ಲೇ ಮಾಡ್ತಾ ಇದ್ದೇನೆ. ಕೇಳ್ತಾ ಬನ್ನಿ ರೇಡಿಯೋ ಸರಂಗ 107.8 FM ಬಣ್ಣ ಬಣ್ಣದ ಬದುಕು.

0: ಎಸ್, ಹಲೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ಡಾಕ್ಟರ್ ಕ್ಯಾರ್ಲಿನ್ ಪಿ ಡಿ ಸೋಜೆ ಅವರ ಜೊತೆಗೆ ಮತ್ತೊಮ್ಮೆ ಸ್ವಾಗತ. ಸಾಕಷ್ಟು ವಿಷಯಗಳನ್ನು ಒತ್ತಡ ಕುಡಿಸುವ ಆತ್ಮಹತ್ಯೆಯ ಬಗ್ಗೆ ನಾವು ಮಾತಾಡ್ತಿದ್ದೇವೆ. ಸೊ ಒತ್ತಡ ಮತ್ತು ಆತ್ಮಹತ್ಯೆ, ಸೊ ರಿಲೇಟೆಡ್ ಆದಂಥ ಸಬ್ಜೆಕ್ಟ್ಗಳು. ಒತ್ತಡ ಇದ್ದರೆ ಮಾತ್ರ ಆತ್ಮಹತ್ಯೆ ಮಾಡ್ತಾರೆ, ಅದು 100% ಸತ್ಯ. ಒತ್ತಡ ಇಲ್ಲದವನು ಆತ್ಮಹತ್ಯೆಗೆ ಯಾವತ್ತೂ ಹೋಗಲ್ಲ. ಮಗುವಿನ ಮುಗ್ಧ ಮಗುವಿನ ಮನಸ್ಸಿನಂತೆ ಇರಬೇಕು ಯಾವತ್ತೂ ಕೂಡ ಮನಸ್ಸು ಅಂತ ಹೇಳ್ತಾರೆ. ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಸ್ಟ್ರೆಸ್ಸಿಗೆ ಅಲ್ಲಿ ಅವಕಾಶನೇ ಇರಲ್ಲ. ಸೊ ಸ್ಟ್ರೆಸ್ಸಿಗೆ ಅವಕಾಶ ಇಲ್ಲದಿದ್ದಾಗ ಈ ರೀತಿಯ ಘಟನೆಗಳು ನಡೀತಿರ್ಬೋದು. ಎಲ್ಲಿ ಒತ್ತಡ ಆರಂಭವಾಗೋದು? ಮಗು ಒಂದು ಕದ್ದು ತಿಂದಾಗ ತಂದೆ ಬೈತಾರ ಎಂಬಂಥ ಒತ್ತಡ ಮಗುವಿನ ಮನಸ್ಸಲ್ಲಿ ಮನಸ್ಸನ್ನು ಒಂದು ಸ್ಟೋರ್ ಆಗುತ್ತೆ ಅಂತ ಕುವೆಂಪು ಬರೀತಾರೆ. ಸೊ ಆ ರೀತಿಯ ಒತ್ತಡಗಳು ಬಾಲ್ಯನಿಂದ ಆರಂಭವಾಗಿ ನಂತರ ಮುಂದಕ್ಕೆ ಹೋಗ್ತವೆ. ಸೊ ಒತ್ತಡದ ಸಿಚುವೇಶನ್ಸ್ಗಳನ್ನು ಡಾಕ್ಟ್ರೆ ನಾವು ಹೇಗೆ ಒಂದು ಎದುರಿಸ್ಬೋದು, ಅದರ ಜೊತೆಗೆ ಈ ಒತ್ತಡ ಇದೆ ಅಂತ ಹೇಗೆ ಸಿಂಪ್ಟಮ್ಸ್ಗಳ ಮೂಲಕ ಗೊತ್ತಾಗ್ತದೆ?
1: ಈಗ ನೋಡಿ, ಕೆಲವರು ಸೂಸೈಡ್ ನಾನು ಮಾಡ್ತೀನಿ ಅಂತ ಹೇಳಲ್ಲ. ಸಾಮಾನ್ಯವಾಗಿ ನಾವು ಮೆಜಾರಿಟಿ ನೋಡಿದರೆ ನಾನು ಸೂಸೈಡ್ ಮಾಡ್ತೀನಿ ಅಂತ ಯಾರು ಹೇಳಲ್ಲ. ಅದು ಸ್ಲೋ ಆಗಿ ನಾವು ಒಬ್ಸರ್ವ್ ಮಾಡುವಂಥದ್ದು. ಈಗ ನೀವು ಮನೆಯಲ್ಲಿ ಯಾರೊಬ್ಬರು ಇದ್ದಾರೆ, ಕೆಲವು ಹೇಳ್ತೀವಿ ಸ್ಟೂಡೆಂಟ್ಸ್ ಮಾತ್ರ, ಮಾಧ್ಯಮ ವಯಸ್ಸವರು ಮಾತ್ರ ಅಂತ ಹೇಳ್ತೀವಿ. ಇಲ್ಲ, ಇಟ್ ಇಸ್ ಆಲ್ಸೋ ವಯಸ್ಕರು ಕೂಡ ಸೂಸೈಡ್ಗೆ ತುಂಬ ಬಲಿ ಆಗ್ತಾರೆ. ಅಟೆಂಪ್ಟ್ ಮಾಡೋದು ಅವರು ಮಾಡಲ್ಲ, ಡೈರೆಕ್ಟ್ ಸೂಸೈಡ್ ಕಂಪ್ಲೀಟ್ ಮಾಡಿಬಿಡ್ತಾರೆ. ಬಟ್ ನಾವು ನೋಡ್ತೀವಿ ಹದಿಹರೆಯ ವಯಸ್ಸಿನ ಸ್ಟೂಡೆಂಟ್ಸ್ಗಳು ಅಥವಾ ಮಕ್ಕಳು ದೇ ಅಟೆಂಪ್ಟ್ ಸುಯಿಸೈಡ್ ಮಲ್ಟಿಪಲ್ ಟೈಮ್ಸ್ ಅವ್ರು ಥ್ರೆಟನ್ ಮಾಡ್ತಾ ಇರ್ತಾರೆ. ಅಥವಾ ಸುಯಿಸೈಡ್ ಸಣ್ಣ ಸಣ್ಣ ಟ್ಯಾಬ್ಲೆಟ್ಸ್ ತೊಗೊಂಡು ಕೆಲವು ಫಿನೈಲ್ಗಳು ಕುಡಿದು ರ್ಯಾಟ್ ಪಾಯ್ಸನ್ ತೊಗೊಂಡು ಅಟೆಂಪ್ಟ್ ಮಾಡ್ತಾರೆ ಚಿಕ್ಕ ಚಿಕ್ಕದು ಅಂಶ. ಯಾಕೆಂದರೆ ಅವರಿಗೆ ಒಂದು ಅಲ್ಲಿಂದ ಒಂದು ರಿಲೀಫ್ ಸಿಗಬೇಕು ಅಂತ ಹೇಳ್ತಾರೆ. ನಾನು ಕೇಳಿದ್ರೆ ಯಾಕೆ ನೀನು ಮಾಡಿದ್ದು, ಏನು ಸಿಗಬೇಕಿತ್ತು, ಏನಿಲ್ಲ, ನನಗೆ ಸ್ವಲ್ಪ ರಿಲೀಫ್ ಆಯಿತು, ಸ್ವಲ್ಪ ಭಾರ ಕಮ್ಮಿ ಆಯಿತು, ಯಾರು ನನ್ನ ಮಾತು ಕೇಳ್ತಿರಲಿಲ್ಲ, ಅಟ್ಲೀಸ್ಟ್ ಇವಾಗ ಅವ್ರಿಗೆ ಗೊತ್ತಾಯಿತು ನನ್ನ ಮನಸ್ಸು ಎಷ್ಟು ನೋವಿದೆ ಅಂತ. ಅದಕ್ಕೆ ನಾನು ಮುಂದೆ ಹೋದದ್ದು. ಬಟ್ ತುಂಬ ಜನ ಇದ್ದಾರೆ, ಅವರು ಪ್ಲ್ಯಾನ್ ಮಾಡಿರ್ತಾರೆ, ಅದಕ್ಕೆ ತುಂಬ ದಿವಸದಿಂದ ಪ್ಲ್ಯಾನಿಂಗ್ ಮಾಡಿ ಮಾಡಿ ಥಿಂಕ್ ಮಾಡಿ ಹೇಗೆ ಮಾಡೋದು, ಯಾವುದು ವರ್ಸ್ಟ್ ವೇ, ಯಾವುದು ಬೆಸ್ಟ್ ವೇ, ಯಾವುದರಲ್ಲಿ ನೋವು ಕಮ್ಮಿ, ಯಾವುದರಲ್ಲಿ ನೋವು ಇಸ್ ಥಿಂಗ್. ಅವ್ರದ್ದು ಹಿಸ್ಟ್ರಿ ನೋಡಿದೆ ನೀವು ಗೂಗಲ್ ಸರ್ಚ್ ಹಿಸ್ಟ್ರಿ, ಅದರಲ್ಲಿ ಗೊತ್ತಾಗುವಂಥದ್ದು. ಕೆಲವರು ವಯಸ್ಸವರು ಎಲ್ಲ ಏನು ಮಾಡ್ತಾರೆ, ಪ್ರಾಪರ್ಟಿ ಇಮಿಡಿಯೇಟ್ಲಿ ಕರೀತಾರೆ, ಎಲ್ಲರನ್ನ ಹಂಚಿಬಿಡ್ತಾರೆ, ಎಲ್ಲ ಬಿಲಾಂಗಿಂಗ್ಸ್ ಅವರ ಸೇವಿಂಗ್ಸ್ ಇರಲಿ, ಗೋಲ್ಡ್ ಇರಲಿ, ಎಲ್ಲ ಕೊಟ್ಬಿಡ್ತಾರೆ. ಎಫ್ ಟಿಗಳನ್ನು ಬ್ರೇಕ್ ಮಾಡಿ ಮಕ್ಕಳ ಹೆಸರಲ್ಲಿ ಹಾಕ್ತಾರೆ. ಸೊ ನಾವು ಥಿಂಕ್ ಮಾಡಬೇಕು, ಯಾಕೆ ಸಡನ್ ಅವ್ರು ಈ ಥರ ಮೂವ್ಮೆಂಟ್ ಮಾಡ್ತಾ ಇದ್ದಾರೆ. ತುಂಬ ಜನ ದೂರ ನಿಲ್ತಾರೆ, ಯು ಕ್ಯಾರಿ ಆನ್ ಅಂತ ಹೇಳ್ತಾರೆ, ಊಟ ಸರಿ ಮಾಡ್ತಾ ಇಲ್ಲ, ನೀವು ನೋಡಿದ್ರೆ ನಿದ್ದೆ ಸರಿ ಮಾಡ್ತಾ ಇಲ್ಲ, ಬೆಡ್ಡಲ್ಲಿ ಹೊರಳಾಗ್ತಾ ಇದ್ದಾರೆ, ಸ್ನಾನ ಮಾಡಲ್ಲ, ಬಟ್ಟೆ ಅದೇ ಹಾಕ್ತಾರೆ, ಶೇವಿಂಗ್ ಮಾಡಿರಲ್ಲ, ಬಾಚಲ್ಲ. ಸೊ ನೀವು ಒಬ್ಸರ್ವ್ ಮಾಡ್ತಾರೆ, ಏನೋ ಡಿಪ್ರೆಸ್ಡ್ ಇದ್ದಾನೆ, ಸರಿ ಇಲ್ಲ. ಕೆಲವರು ಡ್ರಗ್ಸ್ ಜಾಸ್ತಿ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಕುಡಿತಾರೆ ಜಾಸ್ತಿ, ಲೆಕ್ಕಕ್ಕಿಂತ ಜಾಸ್ತಿ. ಇನ್ನೇನಿದೆ, ಇಷ್ಟೇ ಜೀವನ, ಫಿನಿಶ್ಡ್, ಇನ್ನೆಲ್ಲ ಶೂನ್ಯ, ಇಂಥದ್ದೆಲ್ಲ ಮಾತುಗಳು. ಸೊ ಅವರಲ್ಲಿ ನಾವು ನೋಡಬೇಕು, ಒಬ್ಸರ್ವ್ ಮಾಡಬೇಕು, 24 hours ಜೊತೆಯಲ್ಲಿ ಕೂತ್ಕೊಳ್ಬೇಕು. ಪದೇ ಪದೇ ಪದೇ ಪದೇ ಕೇಳ್ತಾ ಇದ್ರೆ ಏನಾಯ್ತು ಏನಾಯ್ತು ಏನು, ಅವ್ರು ಹೇಳಲ್ಲ, ಜಸ್ಟ್ ಒಬ್ಸರ್ವ್ ಮಾಡೋದು ಇಂಪಾರ್ಟೆಂಟ್. ಸೊ ಬರೀ ಸಣ್ಣ ವಯಸ್ಸಲ್ಲಿ ಮಾತ್ರ ಅಲ್ಲದೆ ಮಿಡಲ್ ಏಜ್ಡ್, ಸೀನಿಯರ್ ಮಿಡಲ್ ಏಜ್ಡ್, ಎಲ್ಡರ್ಲಿ ಪಾಪ್ಯುಲೇಷನ್ ಅವರಲ್ಲಿ ಕೂಡ ನೋಡಬೇಕು. ಬಿಸ್ನೆಸ್ ಮೆನ್ಗಳು ತುಂಬ ಬಿಸ್ನೆಸ್ ಆಗಿ ಮಾಡ್ತಾರೆ, ಸಡನ್ ಲಾಸ್ ಆಯಿತು, ನಾನು ಇವಾಗ ಬರ್ತೀನಿ, ಈ

0: ಇವಾಗ ಹೋಗಿ ಬರ್ತೀನಿ, ಒಬ್ಬರೇ ಹೋಗ್ತಾರೆ, ನೆವರ್ ಲೀವ್ ದೆಮ್ ಅಲೋನ್. ಕೆಲವರು ಪ್ರೊಫೆಷನಲ್ಸ್, ಡಾಕ್ಟರ್ಸ್ ಇರಲಿ, ಇಂಜಿನಿಯರ್ಸ್ ಇರಲಿ, ಕೆಲಸ ಮಾಡ್ತಾರೆ, ರಾತ್ರಿ ಕೂತ್ಕೊಳ್ತಾರೆ, ನೀವು ನೋಡ್ತಾರೆ ಏನೋ ಸರಿ ಇಲ್ಲ, ಅವರ ಮುಖ ಬಾಡ ಸರಿ ಇಲ್ಲ, ಅವ್ರ ಮಾತಾಡೋ ಶೈಲಿ ಸರಿ ಇಲ್ಲ, ಅವರು ಸಡನ್ ಆಗಿ ಜಾಸ್ತಿ ಜಾಸ್ತಿ ಕೆಲಸಕ್ಕೆ ಹೋಗ್ತಾ ಇಲ್ಲ, ಒಬ್ಬರೇ ಇರ್ತಾರೆ, ಅವ್ರ ಜೊತೆ ಕೂತ್ಕೊಳ್ಬೇಕು. ಸೊ ಯಾವಾಗಲೂ ನಿಮ್ಗೆ ಯಾರ ಫ್ರೆಂಡ್ಸ್ ಇರಲಿ, ಅವರು ಚೆನ್ನಾಗಿರ್ಬೋದು, ಯಾವಾಗಲೂ ಅವ್ರಿಗೇನಾಗಿದೆ, ಅವರು ಎಲ್ಲ ಯಾವಾಗಲೂ ಸ್ಮೈಲ್ ಮಾಡ್ತಾರೆ, ಯಾವಾಗಲೂ ಅವ್ರು ಚೆನ್ನಾಗಿರ್ತಾರೆ. ಫಾರ್ ಎಕ್ಸಾಂಪಲ್ ಕಾರ್ಡ್ ಹಾರ್ಟ್ ಡಾಕ್ಟರ್, ಹಾರ್ಟ್ ಡಾಕ್ಟರ್ಗೆ ಹೇಗಪ್ಪ ಹಾರ್ಟ್ ಅಟ್ಯಾಕ್ ಆಗೋದು ಅಂತ ಕೆಲವರು
1: ಹೇಳ್ತಾರೆ.
0: ನಮಗೆ ಕೂಡ ಕೇಳ್ತಾರೆ, ನೀವು ಸೈಕಿಯಾಟ್ರಿಸ್ಟ್ ಆಗಿ ನಿಮಗೂ ಕೂಡ ಡಿಪ್ರೆಷನ್ ಆಗುತ್ತಾ, ನಿಮಗೂ ಕೂಡ ಹೆದರಿಕೆ ಆಗುತ್ತಾ? ಸೊ ಆ ಥರ ಕ್ವೆಶನ್ಗಳು, ಅಥವಾ ಮಕ್ಕಳಿಗೆ ಏನು ಟೆನ್ಷನ್ ಇದೆ, ಇವರಿಗೆ ಏನು ಪ್ರಾಬ್ಲಮ್ ಇದೆ, ಅವ್ರ ಮಕ್ಕಳು ಸೆಟ್ಲ್ ಆಗಿದ್ದಾರೆ, ಅವರಿಗೆ ಮಗಳು ಒಳ್ಳೆ ಇದ್ದಾರೆ, ಒಳ್ಳೆ ಮನೆಗೆ ಹೋಗಿದ್ದಾರೆ, ಇಬ್ಬರು ಹುಡುಗರು ಚೆನ್ನಾಗಿ ಸೆಟ್ಲ್ ಆಗಿದ್ದಾರೆ, ಇವ್ರಿಗೇನು ಟೆನ್ಷನ್? ಆ ಥರ ಮಾತಾಡುವ ಬದಲಿಗೆ ಜಸ್ಟ್ ಏನಾಗ್ತದೆ, ಅವ್ರೇನು ಮಾತಾಡ್ತಾರೆ ಅದು ಕೇಳೋದು ಇಂಪಾರ್ಟೆಂಟ್. ಅವ್ರೇನಾದರೂ ಹೇಳ್ತಾರಂದರೆ ನಾವು ಅವರಿಗೆ ಅದು ಕಮ್ಮಿಯಲ್ಲಿ ತೋರಿಸೋದಲ್ಲ, ಅಂದರೆ ಡೋಂಟ್ ವರಿ ಅಬೌಟ್ ಇಟ್, ಅದು ಏನಲ್ಲ ದೊಡ್ಡ ಪ್ರಾಬ್ಲಮ್, ನಿಮ್ಮ ಪ್ರಾಬ್ಲಮ್ಕ್ಕಿಂತ ನನ್ನ ಪ್ರಾಬ್ಲಮ್ ದೊಡ್ಡದಿದೆ, ಅಥವಾ ನಿಂದಕ್ಕಿಂತ ಅವ್ರದ್ದು ಸಮಸ್ಯೆ ಜಾಸ್ತಿ ಇದೆ ಅಂತ ಆ ಥರ ಇಮಿಡಿಯೇಟ್ಲಿ ಡಿಸ್ಮಿಸ್ ಮಾಡಬೇಡಿ. ಕೇಳಿ ಅವರ ಪ್ರಾಬ್ಲಮ್ಸ್ಗಳು, ಕಿವಿ ಕೊಟ್ಟು ಕೇಳಿ, ದೇ ನೀಡ್ ಲಿಸ್ನಿಂಗ್. ಆ ಸಮಯದಲ್ಲಿ ನೀವು ಯಾರಿಗಾದರೂ ಆ ಸಮಯದಲ್ಲಿ ನೀವು ಕಂಡಿರ್ತೀರಾ, ಅವರಿಗೆ ಸಮಸ್ಯೆ ಇದನ್ನು ಕಂಡಿರ್ತೀರಾ, ನಿಮ್ಮ ಎರಡು ಪ್ರೆಷಸ್ ಅಮೂಲ್ಯ ಕಿವಿಗಳನ್ನು ಕೊಡಿ, ಜಸ್ಟ್ ಅಷ್ಟೇ ಸಾಕು. ಡೋಂಟ್ ಡಿಸ್ಮಿಸ್ ದೆಮ್ ವಿತ್ ಸೇಯಿಂಗ್ ಅದೇನು ದೊಡ್ಡ ಸಮಸ್ಯೆ ಅಲ್ಲ. ಕೆಲವರು ತುಂಬ ಜನ ಮೂರು ಮಕ್ಕಳು ಕಳೆದು ಅವ್ರದ್ದು ತೀರೋಗಿದ್ದಾರೆ ಆಕ್ಸಿಡೆಂಟಲ್ಲಿ, ಅವರು ಇಬ್ಬರು ಮಕ್ಕಳು ಕಳೆದು ಹೋಗಿದ್ದಾರೆ. ಸೊ ನೀವು ಅದೆಲ್ಲ ಥಿಂಕ್ ಮಾಡಬಾರದು, ಆ ಥರ ಉಪದೇಶ ಬೇಡ, ಲೆಕ್ಚರಿಂಗ್ ಕೊಡೋದು ಬೇಡ.
1: ಸೊ ಈ ರೀತಿಯ ಒಂದು ಕಾರಣಗಳು ಅಥವಾ ಸಿಂಪ್ಟಮ್ಸ್ಗಳು ನಮಗೆ ಸಿಗ್ತವೆ ಒಂದು ವ್ಯಕ್ತಿ ಒತ್ತಡಕ್ಕೆ ಒಳಗಾಗಿದ್ದಾನೆ ಅಂತ. ಸೊ ಆತ್ಮಹತ್ಯೆ ಯಾವ ರೀತಿಯಲ್ಲೇ ಇದೆ ಎಂಬುದನ್ನು ನಾವು ನೋಡಲಿಕ್ಕೆ ಹೋಗಲ್ಲ, ಯಾಕೆಂದರೆ ಅದು ನಾವು ಪ್ರಚೋದಿಸಿದಂತಾಗ್ತದೆ. ಆದರೆ ಇಲ್ಲಿ ವ್ಯಕ್ತಿಯ ಬದುಕು ಅದನ್ನು ಹ್ಯಾಂಡಲ್ ಮಾಡುವುದು ಹೇಗೆ ಅಂತರ ಆ ಒಂದು ಸಿಚುವೇಶನ್ಗೆ ಹೋದರೆ ಅವನಲ್ಲಿ ಒಂದು ಮೊದಲನೇದಾಗಿ ತಾನು ಯಾರು ಎಂಬುದನ್ನು ಅರಿಬೇಕು. ತನ್ನ ಸುತ್ತಮುತ್ತಲು ಯಾರಿದ್ದಾರೆ ಅಥವಾ ತನ್ನನ್ನು ನಂಬಿಕೊಂಡು ಯಾರಿದ್ದಾರೆ ಅಂತ ಅರಿತರೆ ಮಾತ್ರ ಅವರು ಒಂದು ಅದರ ಸ್ಟೆಪ್ನಿಂದ ಹಿಂದೆ ಬರ್ಬೋದು ಅಂತ ಹೇಳ್ತಾರೆ. ಇತ್ತೀಚಿನ ದಿನಗಳಲ್ಲಿ ಒತ್ತಡದ ಕುರಿತು ಎಜುಕೇಷನ್ ಎಷ್ಟು ಅಗತ್ಯ ಶಾಲೆಗಳಲ್ಲಿ? ಸೊ ಎಲ್ಲ ಶಾಲೆಗಳಲ್ಲಿ ಇದರ ಕುರಿತು ಇದುವರೆಗೆ ನಾನು ಕೇಳಲಿಲ್ಲ. ಕೊಡ್ತಾರೆ ಅಂತ ಹೇಳ್ತಾರೆ, ಕೌನ್ಸಿಲಿಂಗ್ ಕೌನ್ಸಿಲಿಂಗ್ ಕೌನ್ಸಿಲಿಂಗ್ ಅಂತ ಒಂದು ಕೌನ್ಸಿಲಿಂಗ್ ಎಂಬ ಸಬ್ಜೆಕ್ಟ್ ಇದೆ. ಆದರೆ ಜನರಲಿ ಯಾವ ರೀತಿಯಲ್ಲಿ ಒಂದು ಕ್ಲಾಸನ್ನು ಎವ್ರಿ ವೀಕಲ್ಲಿ ಬೇರೆ ಕ್ಲಾಸ್ ತೆಗೆಯುವಾಗೆ ಇಂಥ ಕ್ಲಾಸ್ ಬರಬೇಕಾದ ಅವಶ್ಯಕತೆ ಇದೆಯಾ?
0: ವೆರಿ ಮಚ್. ಈಗ ಎಲ್ಲ ಸ್ಕೂಲಲ್ಲಿ ಕಡ್ಡಾಯವಾಗಿ ಕೌನ್ಸಿಲರ್ ಒಂದು ಇದ್ದಾರೆ, ಬಟ್ ಎಷ್ಟು ಆ್ಯಕ್ಟಿವ್ ಆಗಿ ಕೌನ್ಸಿಲರನ್ನು ಕೌನ್ಸಿಲಿಂಗ್ ಮಾಡ್ತಾರೆ, ಕಂಡುಹಿಡಿತಾರೆ. ಮತ್ತು ಆ ಶಾಲೆಯಲ್ಲಿ ನಾನು ಮಕ್ಕಳನ್ನು ಕೇಳಿದೆ, ನೀವು ಶಾಲೆ ಕೌನ್ಸಿಲರ್ ಹತ್ರ ಯಾಕೆ ಹೋಗಿಲ್ಲ? ಅಲ್ಲಿ ನಾನು ಹೋದರೆ ಬೇರೆ ಮಕ್ಕಳೆಲ್ಲ ತಮಾಷೆ ಮಾಡ್ತಾರೆ, ಟೀಚರ್ ಹೇಳ್ತಾರೆ ನೀನೊಂದು ಪೀಸೆ, ಒಂದು ಹುಡುಗ ಹೇಳೋದು ನೀನೊಂದು ಪೀಸ್ ಅಲ್ಲ, ನಿನಗೆ ಕೌನ್ಸಿಲಿಂಗ್ ಅಲ್ಲ, ನಿನಗೆ ಟ್ರೀಟ್ಮೆಂಟೇ ಬೇಕು. ಸೊ ಅದ ನಂತರ ನನಗೆ ಹೋಗ್ಲಿಕ್ಕೆ ಇಷ್ಟ ಆಗಲ್ಲ. ಆ ಟೀಚರ್ ನನಗೆ ನೋಡಿದರೆ ನನಗೆ ತುಂಬ ಹೆದರಿಕೆ ಆಗ್ತದೆ. ಟೀಚರಾಗಿ ನಾನು ಆ ಥರ ಮಾತಾಡೋದು, ನಾನು ಮುಂಚೆ ಬೆಂಗಳೂರಿರುವಾಗ ಆ ಮಿಸ್ ನನಗೆ ಎಷ್ಟೊಂದು ಅರ್ಥ ಮಾಡ್ಕೊಳ್ತಿದ್ರು. ಅವ್ರು ಹೇಳ್ತಿದ್ರು ಬಾ ಕೂತ್ಕೋ, ಸ್ಟಾಫ್ ರೂಮಲ್ಲಿ ನನಗೆ ಅರ್ಧ ಗಂಟೆ ಕೂರಿಸಿದ್ರು, ಕೇಳ್ತಿದ್ರು ಏನು ವಿಷಯ. ಈಗ ನನಗೆ ಮಾತಾಡಬೇಕಂದ್ರೆ ಯಾರು ಟೀಚರ್ ನನ್ನ ಹತ್ರ ಮಾತಾಡಲ್ಲ. ಸೊ ಈ ಮನೋಭಾವನೆ ಎಲ್ಲಿಂದ ಬರೋದು?
1: ಒಂದು ಮಗು ಸಬ್ಜೆಕ್ಟಲ್ಲಿ ಹಿನ್ನಡೆ ಆಗಬೇಕಾದ್ರೂ ಕೂಡ ಒಂದು ಸಬ್ಜೆಕ್ಟ್ ಈ ವರ್ಷ ಒಂದು ಸೈನ್ಸಲ್ಲಿ 100-100 ತೆಗೆಯುವಂಥ ವಿದ್ಯಾರ್ಥಿ ನೆಕ್ಸ್ಟ್ ಇಯರ್ ಬರುವಾಗ ಸೈನ್ಸಲ್ಲಿ ಗಣನೀಯವಾಗಿ ಇಳಿಕೆ ಆಗೋದಾದರೆ 50-60 ಬರೋದಾದರೆ ಇಲ್ಲಿ ಟೀಚರ್ನ ಮಾನಸಿಕ ಒತ್ತಡ ಕೂಡ ಕಾರಣ ಆಗ್ಬೋದು.
0: ಎಸ್ಪೆಷಲಿ ಈಗ ನೋಡಿ, ಎನ್ವೈರನ್ಮೆಂಟ್ ಪ್ಲೇಸ್ ಅ ಬಿಗ್ ರೋಲ್. ನಾವು ನಮ್ಮ ಆಸ್ಪಾಸ್ತು ಒಂದು ಹೇಗಿದೆ ವಾತಾವರಣ ಅದ್ರ ಮೇಲೆ ಡಿಪೆಂಡ್ ಇರೋದು. ಈಗ ನನಗೆ ಮುಂದೆ ಹೋಗಬೇಕಾದ್ರೆ ಪ್ರೋತ್ಸಾಹನೇ ಬೇಕು, ಯಾರಾದರೂ ಪುಷ್ ಮಾಡಬೇಕು, ಹೇಳಬೇಕು ನಿನಗೆ ಏನು ಪರವಾಗಿಲ್ಲ, ನೀನು ಮಾಡು, ನೀನು ಡೆಫಿನೆಟ್ಲಿ ಆಗ್ತದೆ ಅಂದರೆ ಅಟ್ಲೀಸ್ಟ್ ನಾನು 20% ಎಫೆಕ್ಟ್ ಹಾಕ್ಬೋದು. ನನಗೆ ಯಾರು ಪುಷ್ಷೆ ಮಾಡಲ್ಲ, ನಾನು ಯಾನ್ ಪ್ರಯೋಜನ ಇಲ್ಲ ಅಂದರೆ ಯಾರು ನನಗೆ ಹಿಂದೆ ಬೆಂಚಲ್ಲಿ ಕೂರಿಸ್ತಾರೆ, ನಾನು ಹೇಗೆ ಮುಂದೆ ಹೋಗ್ಬೋದು? ನಂದು ಆತ್ಮವಿಶ್ವಾಸನೇ ಇಲ್ಲ ಅಂದರೆ ಹೌ ಕೆನ್ ಐ ಟೇಕ್ ದ ನೆಕ್ಸ್ಟ್ ಸ್ಟೆಪ್? ಸೊ ಅದಕ್ಕೆ ಈಗ ಕೌನ್ಸಿಲಿಂಗ್ ಅಗತ್ಯ ಇದೆ. ವಾರ ವಾರ ಮೆಂಟಲ್ ಹೆಲ್ತ್ ಬಗ್ಗೆ ಅಷ್ಟೊಂದು ಪ್ರಚೋದನೆ ಮಾಡೋದು ಇಂಪಾರ್ಟೆಂಟ್ ಅಂತ ನಾನು ಹೇಳೋದು. ಅರಿವು ಕೊಡಬೇಕಾದ್ರೆ ರೋಲ್ ಪ್ಲೇಸ್, ಮೆಂಟಲ್ ಅಂತ ವರ್ಡ್ ಉಪಯೋಗಿಸೋದು ಕಮ್ಮಿ ಮಾಡುವಂಥದ್ದು. ಕೌನ್ಸಿಲಿಂಗ್ ಕೌನ್ಸಿಲಿಂಗ್ ಮಕ್ಕಳಿಗೆ ತುಂಬ ಹೆದರಿಕೆ ಆಗೋವಂಥದ್ದು. ಕೌನ್ಸಿಲಿಂಗ್ ವರ್ಡ್ ಉಪಯೋಗಿಸೋದೆ ಹಾಗೆ ಜಸ್ಟ್ ಒಂದು ಮಾತಾಡು, ಓಕೆ ಅವರು ಮೇಡಮ್ ಇದ್ದಾರೆ, ಮೆಂಟಲ್ ಹೆಲ್ತ್ ಬಗ್ಗೆ ಮಾತಾಡ್ತಾರೆ. ನಮಗೆ ಹೇಗೆ ಫಿಸಿಕಲ್ ಹೆಲ್ತ್, ದೈಹಿಕ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್, ಹಾಗೆ ಮೆಂಟಲ್ ಹೆಲ್ತ್ ಬಗ್ಗೆ ಮಾತಾಡ್ತಾರೆ, ಹೋಗಿ ಮಾತಾಡು. ಚಾರ್ಟ್ ಮೇಕಿಂಗ್ ಕಾಂಪಿಟಿಷನ್, ಪೋಯಿಟ್ರಿ, ಮತ್ತು ಡ್ರಾಯಿಂಗ್ ಕಾಂಪಿಟಿಷನ್, ಇಂಥದ್ದೆಲ್ಲ ಅದರ ಬಗ್ಗೆನೇ ನಾವು ಮಾತಾಡ್ತಾ ಇದ್ದೇವೆ. ಮಕ್ಕಳಿಗೆ ಅರಿವು ಬರುತ್ತೆ, ಮತ್ತು ಎರಡನೇದು, ಮಕ್ಕಳಿಗೆ ಎವ್ರಿ ಟೈಮ್ ವಿನ್ನಿಂಗ್ ಓನ್ಲಿ ಅಂತ ಮಾತಾಡಬಾರದು. ನೀನು ಫಸ್ಟ್ ಪ್ಲೇಸೇ ತೆಗಿಬೇಕು, ಯು ಶುಡ್ ಬಿ ದ ಫಸ್ಟ್ ಪ್ಲೇಸ್, ಯು ಶುಡ್ ಬಿ ಥರ್ಡ್ ಪ್ಲೇಸ್ ಅಟ್ಲೀಸ್ಟ್. ಕಾನ್ಸೊಲೇಷನ್ ಎಲ್ಲ ನಮಗೆ ಅಗತ್ಯ ಇಲ್ಲ. ತುಂಬ ಪೇರೆಂಟ್ಸ್ ಇದ್ದಾರೆ, ನೀನು ಪಾಸ್ ಆಗಿ ಬರೆದಿದ್ರೆ ಅಥವಾ ನಿನಗೆ 70% ಬರೆದಿದ್ರೆ ನೀನು ಮನೆಗೆ ಪ್ರವೇಶನ

0: ಬೇಡ, ನೀನ್ ಮನೆಗೆ ಒಳಗಡೆ ಬರುದೇ ಬೇಡ, ನೀನ್ ನನ್ ಮಗನೇ ಅಲ್ಲ. ನೀ ಕೆಲವು ಅಮ್ಮಂದವರಿದ್ದಾರೆ, ನಿನ್ಗೆ ಸಿಗುದಿಲ್ಲ ಅಂದ್ರೆ ಮತ್ತೆ ನನ್ನ ಮರ್ಯಾದೆನೆ ಹೋಯ್ತು. ನನ್ನ ಅಕ್ಕ ತಂಗಿಯರ ಮಕ್ಕಳೆಲ್ಲ ಇಂಜಿನಿಯರ್, ಡಾಕ್ಟರ್, ಆರ್ಕಿಟೆಕ್ಟ್, ನೀನ್ ದಡ್ಡ ಅಂತ ನನ್ಗೆ ಹೇಳಕ್ಕಾಗತ್ತಾ? ಅದಕ್ಕೆ ನೀನ್ ಏನಾದ್ರು ಮಾಡ್ಬೇಕು, ನಾನು ಡಾಕ್ಟರ್ ಕರ್ಕೊಂಡು ಹೋಗ್ತೀನಿ. ಸೊ ನನ್ನ ಮಗ ಕೇಳುವಾಗ, ಯಾಕೆ ಬಂದಿ, ಏನ್ ವಿಷಯ? ನಾನು ಇಂಜಿನಿಯರ್ ಆಗ್ಬೇಕು, ನನ್ನ ಅಮ್ಮ ಹೇಳಿದ್ದು. ಹೌದಾ, ನಿನ್ಗೆ ಏನಾಗ್ಬೇಕು? ನನ್ಗೆ ಪೊಲೀಸ್ ಆಗ್ಬೇಕು. ಯಾಕೆ ಇಂಜಿನಿಯರ್ ಆಗ್ಬೇಕು? ಅಮ್ಮ ಹೇಳಿದ್ದು ನಾನು ಇಂಜಿನಿಯರ್ ಮತ್ತೆ ಡಾಕ್ಟರ್ ಆಗಲ್ಲ ಅಂದ್ರೆ ನಾನು ದಡ್ಡ ಅಂತ. ಸೊ ಈ ರೀತಿ ಮಕ್ಕಳ ಮನಸ್ಸಲ್ಲಿ ನಾವು ಹಾಕ್ತೀವ? ಎಲ್ಲರೂ ಈ ರೀತಿನೇ ಬೆಳೆವ ಮಕ್ಕಳಿಗೆ ಈ ರೀತಿ ಹಾಕಿದ್ರೆ ಹೇಗೆ? ಮಾರ್ಕ್ಸ್ ಇಂಪಾರ್ಟೆಂಟ್, ಹೌದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಮಾರ್ಕ್ಸ್ ಇಸ್ ನಾಟ್ ದ ಮೋಸ್ಟ್ ಎಸೆನ್ಷಿಯಲ್ ಥಿಂಗ್ ಇನ್ ದಿಸ್ ವರ್ಲ್ಡ್. ನಾವು ಹ್ಯೂಮನ್ ವ್ಯಾಲ್ಯೂಸ್ ಕಳ್ಕೊಳ್ತಾ ಇದ್ದೀವಿ, ರೆಸಿಲಿಯನ್ಸ್ ಕಳ್ಕೊಳ್ತಾ ಇದ್ದೀವಿ. ಒಂದು ಸೋತಿದ್ರೆ ಹೇಗೆ ನಾವು ಎದುರಿಸ್ಬೇಕು ಅದು ಗೊತ್ತಿಲ್ಲ ಕೆಲವರಿಗೆ. ಬಿದ್ದ ಮೇಲೆ ಏಳ್ಬೇಕು ಅಂತ ಗೊತ್ತಿರಲ್ಲ. ಸೋತ್ರೆ ಫಿನಿಶ್ಡ್, ಜೀವನ ಫಿನಿಶ್ಡ್, ಅಂತ್ಯ. ಅದೇ ನಮ್ಮ ಮಕ್ಕಳಿಗೆ ಮನಸ್ಸಲ್ಲಿದೆ. ನಿನ್ನೆ ಒಂದು ಹುಡುಗ ಬಂದಿದ್ದು, 7 ವಯಸ್ಸದ ಹುಡುಗ ಮಂಜೇಶ್ವರ. ಅವರಮ್ಮ ಹೇಳೋದು, ಅಪ್ಪ ಮೇಡಮ್ ಅವರಿಗೆ ಒಂದು ಹೇಳಿ, ಯಾವಾಗಲೂ ಫಸ್ಟ್ ಬರುವ ಅಗತ್ಯ ಇಲ್ಲ ಅಂತ. ಅವನಿಗೆ ಒಂದು 40 ಅಲ್ಲಿ 39 ಬಂದರೆ ಟೀಚರ್ ಎದುರುಗಡೆನೆ ಅವನು ಪೇಪರನ್ನು ಹರಿದು ಹಾಕಿ ಬರ್ತಾನೆ ಅಂತ. ಸೊ ನಾನು ಹೇಳಿದೆ, ಎಷ್ಟು ಕ್ಲಾಸ್? 2nd ಸ್ಟ್ಯಾಂಡರ್ಡ್. 2nd ಸ್ಟ್ಯಾಂಡರ್ಡ್ ಹುಡುಗ 39 ಮಾರ್ಕ್ಸ್ ಸಿಕ್ಕಿದೆ ಅಂದರೆ ಪೇಪರ್ ಹರಿದಿ ಬೇಕಂದರೆ ಏನು ಕಾರಣ? ಅವನ ಮನಸ್ಸಲ್ಲಿ ಅಜ್ಜಿ ಅಜ್ಜ ಅವರ ಅಮ್ಮ ಅಪ್ಪ ಎಲ್ಲ ಹಾಕಿದ್ದಾರೆ, ನೀನು ಬೆಸ್ಟ್ ಔಟ್ ಆಫ್ ಔಟ್ ಬರಬೇಕು, ಆವಾಗ ನೀನು ಒಳ್ಳೆ ಹುಡುಗ, ನನ್ನ ಮಗ. ಇವಾಗ ಅಮ್ಮನಿಗೆ ಗೊತ್ತಾಗ್ತಾ ಇದೆ, ಅಮ್ಮ ಏನಾದರೂ ಅವನಿಗೆ ತಿದ್ದಿಸಲಿದ್ರೆ ಅಥವಾ ಏನೋ, ಇಲ್ಲ ನನಗೆ ಬೆಸ್ಟ್ ಆಗಬೇಕು, ಕಾಂಪಿಟೇಷನ್ ಹೋಗಲ್ಲ. ಅಲ್ಲಿ ಯಾರಿದ್ದಾರೆ ನೋಡ್ತಾರೆ, ಎಲ್ಲರೂ ಫಾಸ್ಟ್ ಓಡುವವರಿದ್ದರೆ ಅವರು ಪಾರ್ಟಿಸಿಪೇಟ್ ಮಾಡಲ್ಲ. ಯಾಕೆ? ನಾನು ಬರಲ್ಲ ಅಂದರೆ ನನ್ನ ಮರ್ಯಾದೆ ಹೋಗ್ತದೆ, ನನ್ನ ಅಮ್ಮ ಹೇಳ್ತಾರೆ ನಾನು ನಿನ್ನ ಮಗ ಅಲ್ಲ ಅಂತ. ಸೊ ಆಲ್ ದೀಸ್ ಥಿಂಗ್ಸ್ ಗೆಟ್ ಇನ್ ಟು ದ
1: ಚಿಲ್ಡ್ರನ್ಸ್,
0: ಕಮ್ಮಿ ಆಗ್ತಾ ಇದೆ. ಆ್ಯಂಡ್ ದೇ ಫೀಲ್ ಲೂಸಿಂಗ್ ಮೀನ್ಸ್ ಫಿನಿಶ್ಡ್, ಮರ್ಯಾದೆ ಹೋಯ್ತು. ಬಿಕಾಸ್ ಪೇರೆಂಟ್ಸ್ ಕೂಡ ಅದೇ ಉಪಯೋಗಿಸ್ತಾರೆ, ನಾನು ಫಾಸ್ಟ್ ಹೋಗ್ಬೇಕು ರೋಡಲ್ಲಿ, ನನಗಿಂತ ಮುಂದೆ ಯಾರಾದರೂ ಬೇರೆ ಹೋದರೆ ಒಪ್ಪ ಎಲ್ಲರೂ ನನಗೆ ನಗಾಡ್ತಾರೆ, ಮಕ್ಕಳು ಅಪ್ಪ ಸೋತ್ರು ಎಲ್ಲರೂ ನಗಾಡ್ತಾರೆ. ಸೊ ದ್ಯಾಟ್ ಬಿಕಮ್ಸ್ ಅ ಬಿಗ್ ಇಶ್ಯೂ. ಇಟ್ ಈಸ್ ವಾಟ್ ಇಸ್
1: ಸೆಲ್ಫ್ ಇನ್ಸಲ್ಟ್ ಅಂತ.
0: ಇಟ್ ಕಾಸಸ್ ದೇ ಫೀಲ್ ವೆರಿ ವೆರಿ ಡಿಮೀನಿಂಗ್. ಅದಕ್ಕೆ ವಿ ಹ್ಯಾವ್ ಟು ಪುಟ್ ಇಟ್ ಇನ್ ಚಿಲ್ಡ್ರನ್ಸ್ ಹೆಡ್. ಇಟ್ ಈಸ್ ಓನ್ಲಿ ಪಾರ್ಟಿಸಿಪೇಷನ್, ಇಟ್ ಈಸ್ ಅಬೌಟ್ ಯುವರ್ ಗ್ರೋತ್, ಇಟ್ ಈಸ್ ನಾಟ್ ದಟ್ ಮಾರ್ಕ್ಸ್ ಇಸ್ ಎವ್ರಿಥಿಂಗ್. ನೀನು ಒಳ್ಳೆ ಎವ್ರಿಥಿಂಗ್ ವ್ಯಾಲ್ಯೂಸ್ ಬರಬೇಕು, ಯು ಶುಡ್ ಲೂಸ್ ಫ್ರೆಂಡ್ಶಿಪ್ ಮಾಡಬೇಕು, ಎಲ್ಲರೊಟ್ಟಿಗೆ ಬೆಳಿಬೇಕು, ಯು ಶುಡ್ ಬಿ ಏಬಲ್ ಟು ಗ್ರೋ ವಿತ್ ಎವ್ರಿಬಡಿ, ಇನ್ಕ್ಲೂಸಿವ್ನೆಸ್, ಎಲ್ಲರ ಜೊತೆಯಲ್ಲಿ ಬೆಳಿಬೇಕು. ನೀ ಮಾತ್ರ ಮುಂದೆ ಹೋಗುದು, ದಟ್ ಇಸ್ ನಾಟ್ ಲೈಫ್.
1: ಒತ್ತಡಕ್ಕೆ ಕೇವಲ ಒಂದು ಕೌನ್ಸಿಲಿಂಗ್ ಮಾತ್ರ ಅಗತ್ಯವೋ ಡಾಕ್ಟರ್, ಅದರ ಜೊತೆಯಲ್ಲಿ ನಾವು ನೋಡಬೇಕು ಇದು ಕೂಡ ಅವಶ್ಯಕತೆ ಇದೆ, ಏನು ಮದ್ದು ಕೂಡ ಅವಶ್ಯಕತೆ ಇದೆಯಾ?
0: ಸಿ ಈಗ ಯಾವ ಹಂತದಲ್ಲಿದೆ? ಈಗ ಒಬ್ಬರಿಗೆ ಉದ್ವೇಗ ಇದೆ, ಅವರಿಗೆ ನಿದ್ದೆ ಬರ್ತಾ ಇಲ್ಲ, ಅವರಿಗೆ ನಿದ್ದೆ ಸರಿ ಆಗ್ತಾ ಇಲ್ಲ. ಬಿಕಾಸ್ ಒತ್ತಡ ಬರೋದು ನಮಗೆ, ಒತ್ತಡ ಬಂದು ಬಂದು ಬಂದು ನಂಗೆ ನಿದ್ರೆ ಕಮ್ಮಿ ಆಗ್ತಾ ಇದೆ, ನನಗೆ ಮನಸ್ಸಿಗೆ ಸಮಾಧಾನ ಇರ್ತಾ ಇಲ್ಲ, ನಾನು ಒಂಥರ ಪರ್ಫಾರ್ಮೆನ್ಸ್ ನಂದು ಕಮ್ಮಿ ಆಗ್ತಾ ಇದೆ. ಸೊ ವಾಟ್ ಹ್ಯಾಪನ್ಸ್ ಇಸ್ ಐ ಡೋಂಟ್ ಪರ್ಫಾರ್ಮ್ ವೆಲ್, ನನ್ನ ನಿದ್ರೆ ಕಮ್ಮಿ ಆಗ್ತಾ ಇದೆ. ನಿದ್ರೆ ಕಮ್ಮಿ ಆಗುತ್ತೆ ಅಂದರೆ ಐ ಲೂಸ್ ಔಟ್ ಸ್ಲೀಪ್ ಆ್ಯಂಡ್ ಐ ಫೀಲ್ ಪ್ಯೂಕಿಶ್, ಒಂಥರ ಆಸಿಡಿಟಿ ಬರುತ್ತೆ. ಸೊ ಆವಾಗ ನನ್ನ ನಿದ್ರೆ ಸರಿ ಬರಬೇಕು. ನಿದ್ರೆ ಎಸೆನ್ಷಿಯಲ್ ಒಬ್ಬರಿಗೆ. ಕೆಲವರು ಇಡೀ ರಾತ್ರಿ ಕೂತ್ಕೊಂಡು ಓದ್ತಾರೆ, ಇಡೀ ರಾತ್ರಿ ಕೂತ್ಕೊಂಡು ಡಬಲ್ ಡ್ಯೂಟಿ ಮಾಡ್ತಾರೆ. ಹೌದು, ಅವರಿಗೆ ಏನು ಬೇಕು? ನಿದ್ರೆ ಬೇಕು. ನಿದ್ದೆ ಬರಲ್ಲ ಡಾಕ್ಟರ್, ಏನು ಮಾಡೋದು? ಟ್ರೀಟ್ಮೆಂಟ್ ಅಗತ್ಯ ಇದೆ. ಕೆಲವರಿಗೆ ಸಿಕ್ಕಾಪಟ್ಟೆ ಕೋಪ, ಇರಿಟೆಬಿಲಿಟಿ, ಕೋಪ, ಒಂಥರ ಹಠ, ಎಗ್ರೆಷನ್, ಹೊಡೆಯುವುದೆ ತಮಗೆ ಅಥವಾ ಇನ್ನೊಬ್ಬರಿಗೆ, ಗೋಡೆ ಎಲ್ಲ ಕೈ ಹಾಕೋದು ಮತ್ತು ಬಿಸಾಡೋದು, ಕೆಲವೊಮ್ಮೆ ಸಾಮಾನ್ಯೆಲ್ಲ 2 ಪೀಸ್ ಆಗ್ತದೆ, ಮೊಬೈಲ್ ಎಷ್ಟು ಪುಡಿ ಪುಡಿ ಆಗಿದೆ. ಅದಕ್ಕೆ ಟ್ರೀಟ್ಮೆಂಟ್ ಬೇಕು. ಬರೀ ಕೌನ್ಸಿಲಿಂಗಲ್ಲಿ ಏನಾಗುತ್ತೆ, ಒಂದು ಲೆವೆಲ್ ಇರುತ್ತೆ, ನಾನು ಮಾತಾಡಿದ್ದು ಅವರಿಗೆ ಅರ್ಥ ಆಗುತ್ತೆ, ಇಟ್ಸ್ ಓಕೆ. ಬಟ್ ಅವರಿಗೆ ಅರ್ಥ ಆಗ್ತಾ ಇಲ್ಲ, ದೇ ನೀಡ್ ಟ್ರೀಟ್ಮೆಂಟ್ ಟು ಕಾಮ್ ಡೌನ್. ಕೆಮಿಕಲ್ಸ್ ಎಲ್ಲ ಸರಿಯಾದ ಮೇಲೆ ದೆನ್ ದಿ ಕೆನ್ ಒಡಿಸಿ ಅಟೆಂಡ್ ಕೌನ್ಸಿಲಿಂಗ್ ಸೆಷನ್ಸ್. ಸೊ ಟ್ರೀಟ್ಮೆಂಟ್ ನಾವು ಮದ್ದು ಕೊಡೋದು ಸ್ವಲ್ಪ ದಿನಕ್ಕೆ ಮಾತ್ರ, ಇಟ್ಸ್ ನಾಟ್ ಪರ್ಮನೆಂಟ್.
1: ಓಕೆ. ಸೊ ಇತ್ತೀಚಿನ ದಿನಗಳಲ್ಲಿ ಜನರಲ್ಲಿ ಇರುವಂತಹ ಒಂದು ಉದ್ವೇಗ, ಆತಂಕ ಆಗಿರ್ಬೋದು ಅಥವಾ ನಾವು ನೋಡ್ಬೋದು ಮನೋರೋಗ ಸಮಸ್ಯೆಗಳಾಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಒಂದು ಒತ್ತಡದ ಸಿಚುವೇಶನ್ ಅನ್ನು ಕ್ರಿಯೇಟ್ ಮಾಡಿವೆ, ಪ್ಯಾನಿಕ್ ವರ್ಲ್ಡ್ಗೆ ನಮ್ಮನ್ನು ಕರ್ಕೊಂಡು ಹೋಗಿವೆ. ಸೊ ಆತ್ಮಹತ್ಯೆ ಪ್ರಕರಣಗಳು ಕೂಡ ಹೆಚ್ಚಾಗ್ತವೆ. ಏನು ಸ್ಪೆಷಲಿ ನಾವು ನೋಡ್ತೇವೆ, ಆತ್ಮಹತ್ಯೆ ಪ್ರಕರಣಗಳ ಸೀಸನ್ ಅಂತ ಹೇಳ್ತಾರೆ, ಜನವರಿ ಟು ಜೂನ್ ಅಥವಾ ಜುಲೈ ನಂತರ ಸ್ವಲ್ಪ ಅದು ಕ್ಷೀಣಿಸುತ್ತೆ, ಯಾಕೆಂದರೆ ಮಳೆಗಾಲ ಬಂದಾಗ. ಸೊ ಪ್ರಕೃತಿ ಕೂಡ ಕೂಲ್ ಆಗಿರುತ್ತೆ ಮತ್ತು ಇರ್ತದಾದರೂ ಕೂಡ. ಆದರೆ ಇಲ್ಲಿ ನಿಮಗೆ ಸಮ್ಮರಲ್ಲಿ ಅಂದರೆ ಬೇರೆ ಬೇರೆ ಎಕ್ಸಾಮ್ಸ್ಗಳಾಗಿರ್ಬೋದು ಅಥವಾ ಫಿನಾನ್ಷಿಯಲ್ ಇಯರ್ ಎಂಡ್ ಆಗಿರ್ಬೋದು ಅಥವಾ ನಾವು ನೋಡಿರ್ಬೋದು ಬೇರೆ ಬೇರೆ ರೀತಿಯ ಒಂದು ಏನು ಬೆಲೆ ಹೈಕ್ ಆಗುವುದು ಅಥವಾ ನಾವು ನೋಡಿ ಈಗ ಗ್ಯಾಸ್ ಕೂಡ ಹೇಗೆ ಇಂಪ್ಯಾಕ್ಟ್ ಕೊಡ್ತಾ ಇದೆ ಅಂತ ಗೊತ್ತಿಲ್ಲ. ಆದರೂ ಕೂಡ ಏನು ಹೇಳ್ತೀರಾ ಡಾಕ್ಟರ್, ಯಾಕೆ ಈ ರೀತಿ ಒಂದು ಇನ್ನು ಈ 12 months, ಆ 12 months ಇನಿಷಿಯಲ್ ಫಸ್ಟ್ 6 months ಗ್ರಾಜುವಲಿ ನಾವು ಇಂಥದ್ದನ್ನೇ ನೋಡ್ತಾ ಇರ್ತೀವಿ.
0: ಹೌದು. ಸೊ ಯೂಶ್ವಲಿ ಏನಾಗುತ್ತೆ, ನೀವು ಹೇಳಿದ್ರೆ ರೈಟ್. ಫಾರ್ ಎಕ್ಸಾಂಪಲ್, ಏನೋ ಔಟ್ ಬ್ರೇಕ್ ಆಯಿತು, ಈಗ ಅನೌನ್ಸ್ಮೆಂಟ್ ಆಯಿತು, ನಾಳೆಯಿಂದ ನೋಟ್ ಬ್ಯಾನ್, ನಾಳೆಯಿಂದ ಹೈಕ್, ನಾಳೆಯಿಂದ ಇದು ಮಾಡಿ, ಆವಾಗಿನ ಜನರು ಸಡನ್ ಆಗಿ ಪ್ಯಾನಿಕ್ ಆಗ್ತಾರೆ, ಉದ್ವೇಗ ಉದ್ವಿಗ್ನ ಸ್ಥಿತಿ ಅಂತ ಹೇಳ್ತೀವಿ. ಸೊ ಇಟ್ ಇಸ್ ಅನ್ ಎಮರ್ಜೆನ್ಸಿ ಸಿಚುವೇಶನ್ ಇನ್ ದ ಮೈಂಡ್, ಐದರ್ ರನ್
1: ಆಯ್ತಾ,
0: ಎಸ್ಕೇಪ್ ಆರ್ ಫೇಸ್ ಇಟ್. ಸೊ ಫೇಸ್ ಇಟ್ ಎಷ್ಟು ಮಂದಿಗೆ ಆಗ್ತದೆ, ಎಷ್ಟು ಮಂದಿ ಫೇಸ್ ಮಾಡಲಿಕ್ಕೆ ರೆಡಿ ಇದ್ದಾರೆ? ಎಲ್ಲರೂ ಎಸ್ಕೇಪ್, ಐ ವಿಲ್ ರನ್ ಅವೇ, ನನಗೆ ಆಗಲ್ಲ, ಐ ಕ್ವಿಟ್. ಸೊ ಫ್ಲೈಟ್ ಆರ್ ಫ್ಲೈಟ್ ಸಿಚುವೇಶನ್, ಯು ಹ್ಯಾವ್ ಟು ಫೈಟ್ ಇಟ್ ಆರ್ ಫ್ಲೈಟ್. ಸೊ ಟೂ ಥಿಂಗ್ಸ್ ಫೇಸ್ ಮಾಡಬೇಕು. ಆ್ಯಂಡ್ ಯೂಶ್ವಲಿ ನಾವು ನೋಡ್ತೀವಿ ಜೂನ್, ಜುಲೈ, ಆಗಸ್ಟ್ ಕೆಲವು ಮಂದಲ್ಲಿ ಮದುವೆಗಳು ಸೀಸನ್, ತುಂಬ ಜನ ಬರ್ತಾರೆ, ಗೆಸ್ಟ್ ಇರ್ತಾರೆ ಮನೆಯಲ್ಲಿ, ಫುಲ್ ಮನೆ ಫುಲ್ ಇರ್ತದೆ, ಮಾತಾಡಲಿಕ್ಕೆಲ್ಲ ಜನ ಸಿಗ್ತಾರೆ. ಸೊ ಆ ಟೈಮಲ್ಲಿ ಕೂಡ ನೋಡ್ತೀವಿ ಇಟ್ ಇಸ್ ಲೆಸ್. ಡಿಸೆಂಬರ್ ಮಂತಲ್ಲಿ
1: ಸೆಲೆಬ್ರೇಷನ್
0: ಸೊ ಲೆಸ್, ರಜೆಗಳಲ್ಲಿ ಲೆಸ್, ಬಟ್ ಎಕ್ಸಾಮ್ ರಿಸಲ್ಟ್ ಅನೌನ್ಸ್ ಆಯಿತು, ಎಕ್ಸಾಮ್ ಬಂತು, ಮಾಡಕ್ ಆಗ್ತಾ ಇಲ್ಲ,
1: ಇಯರ್ ಎಂಡಿಂಗ್,
0: ಇಯರ್ ಎಂಡಿಂಗ್. ಬಟ್ ಈ ತರ ಸ್ಟೂಡೆಂಟ್ಸ್ ಅಲ್ಲಿ ನಾವು ಎಕ್ಸಾಮ್ ವಿಷಯದಲ್ಲಿ ನೋಡಿದ್ರೆ ಓಕೆ, ಬಟ್ ರಿಲೇಶನ್ಶಿಪ್ ಬ್ರೇಕ್ಅಪ್ಸ್ ಆಗ್ತಾ ಇರುತ್ತೆ, ಸೀಸನ್ ಇಲ್ಲ ಅದಕ್ಕೆ, ಫ್ಯಾಮಿಲಿ ಬ್ರೇಕ್ಅಪ್ಸ್ ಅದಕ್ಕೆ ಇದಿಲ್ಲ, ಫೈನಾನ್ಷಿಯಲ್ ಫ್ರಾಡ್ಸ್ ಆಗ್ತಾರೆ. ಈಗ ಇಟ್ ಇಸ್ ಅ ಇಂಟ್ರಾಡೇ ಅಥವಾ ಈ ಥರ ನಾವು ಡಿಜಿಟಲ್ ಗ್ಯಾಂಬ್ಲಿಂಗ್ ಹೇಳ್ತೀವಿ, ಅಥವಾ ಮಕ್ಕಳು ಆಟ ಆಡ್ತಾ ಇರ್ತಾರೆ ಆನ್ಲೈನ್ ಗ್ಯಾಂಬಲ್ಸ್, ಆನ್ಲೈನ್ ಬೆಟ್ಟಿಂಗ್, ಅದಕ್ಕೆ ಸೀಸನ್ ಇಲ್ಲ. IPL ಟೈಮಲ್ಲಿ ಕೂಡ ತುಂಬ ಗ್ಯಾಂಬಲ್ ಆಗ್ತಾ ಇದೆ. ಸೊ ಐ ಆಮ್ ಸೀಯಿಂಗ್ 3-4 ಕೇಸಸ್ ಆಫ್ ಫ್ರಾಡ್ಸ್ ಆ್ಯಂಡ್ ಸುಸೈಡ್ ಅಟೆಂಪ್ಟ್ಸ್ ಇತ್ತೀಚೆಗೆ. ಸೊ ಇಟ್ ಇಸ್ ಸೀಸನಲ್ ಅಂತ ಪ್ಯೂರ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಡೆಫಿನೆಟ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ, ಆ್ಯಂಡ್ ಆನಿಕ್ಡೋಟಲ್ ಕೇಸಸ್ ಕೂಡ ಬರ್ತಾ ಇರುತ್ತೆ.
1: ಸೊ ಇನ್ನಷ್ಟು ವಿಷಯಗಳನ್ನ ಇವತ್ತು ನಾನು ಮಾತಾಡುವಾಗ ವಿಶೇಷವಾಗಿ ನಾವು ನಮ್ಮನ್ನೇ ಹೇಗೆ ಸಾಂತ್ವನಗೊಳಿಸೋದು ಅತಿ ಅವಶ್ಯಕವಾದದ್ದು ಫಾರ್ ಎವ್ರಿ ಸಿಚುವೇಶನ್.
0: ಸೊ ಸೆಲ್ಫ್ ಹೆಲ್ಪ್, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸೆಲ್ಫ್ ಹೆಲ್ಪ್. ಡೋಂಟ್ ಗಿವ್ ಅಪ್. ನಾನು ಹೇಳಿದ ಹಾಗೆ ಈಗ ಸಿಚುವೇಶನ್ ಆ ಮೊಮೆಂಟಿಗೆ ಮಾತ್ರ, ನಿಮಗೆ ತುಂಬ ಸಿಚುವೇಶನ್ ಒಮ್ಮೊಮ್ಮೆ ಏನಾಗುತ್ತೆ, ಕೆಲವರಿಗೆ 100 ಪ್ರಾಬ್ಲಮ್ ಒಂದೇ ದಿನ ಬರುತ್ತೆ. ನೀವು ಹೇಳಿದ ಹಾಗೆ ನೆನ್ನೆ ಇದು ಪಂಚರ್ ಆಯಿತು, ಮಳೆ ಬಂತು, ಅಲ್ಲಿ ಅವನು ಬಂದರು, ಗೂಗಲ್ ಪೇ ವರ್ಕ್ ಆಗಿಲ್ಲ, ಮೊಬೈಲ್ ಬ್ರೇಕ್ ಡೌನ್ ಆಯಿತು, ಎಲ್ಲ ಒಟ್ಟಿಗೆ ಬಂತು.
1: ಒಬ್ಬರಿಗೆ ಮೆಸೇಜ್ ಮಾಡಿದ್ದೆ, ಅವರು ಕೂಡ ರಿಪ್ಲೈ ಇಲ್ಲ.
0: ಸೊ ಇಮ್ಯಾಜಿನ್, ಸೊ ಎಲ್ಲರ ಸಿಚುವೇಶನಲ್ಲಿ ಅದೇ ಥರ ಜಿಗುಪ್ಸೆ ಬರೋಕೆ ಎಲ್ಲ ಒಟ್ಟಿಗೆ ಬರುತ್ತೆ. ಬಟ್ ಇಟ್ ಈಸ್ ಮೊಮೆಂಟ್ರಿ, ಅದು ಪರ್ಮನೆಂಟ್ ಪ್ರಾಬ್ಲಮ್ ಅಲ್ಲ. ಒಂದು ಕೂತ್ಕೊಳ್ಳಿ,
1: ದೇರ್ ಇಸ್ ಅ ರೇ ಆಫ್ ಹೋಪ್.
0: ಯೆಸ್, ದೇರ್ ಇಸ್ ಅ ಸೊಲ್ಯೂಷನ್, ಯು ಹ್ಯಾವ್ ಟು ವೇಟ್ ಫಾರ್ ಇಟ್.
1: ಪಿಟಿ ಶಾಪ್ ವಾಸ್ ಅ ರೇ ಆಫ್ ಹೋಪ್.
0: ಈಗ ಡೋರ್ ಓಪನ್ ಆಗಿಲ್ಲ, ಡೋರ್ ಡಬಡಬಡಬ ಮಾಡಿ ಬ್ರೇಕ್ ಮಾಡೋ ಸೊಲ್ಯೂಷನ್ ಅಲ್ಲ. ಸ್ವಲ್ಪ ಕಾದಿರಿ, ಕೂತ್ಕೊಳ್ಳಿ, ಥಿಂಕ್ ಮಾಡಿ, ಒಂದು 5 minutes ಕೂತ್ಕೊಳ್ಳಿ, ಏನು ಮಾಡ್ಬೋದು? ಓಕೆ, ಕೀ ಶಾಪ್ ಹೋಗ್ತೀನಿ, ಸೋಪ್ ತೊಗೊಂಡು ಬರ್ತೀನಿ. ಅವರು ಸೋಪ್ ತೊಗೊಂಡು ಬರ್ತಾರೆ, ಕೀ ಹಾಕ್ತಾರೆ, ಚೆಕ್ ಮಾಡ್ತಾರೆ, ಇನ್ನೊಂದು ಕೀ ಮಾಡ್ತಾರೆ, ಓಪನ್ ಆಯಿತು. ಸೊ ಎಲ್ಲ ಬಾಗಿಲಲ್ಲಿ ಓಪನಿಂಗ್ ಇಲ್ಲ ಅಂದರೆ ಅಟ್ಲೀಸ್ಟ್ ಒಂದು ವಿಂಡೋ ಇದೆ ಓಪನಿಂಗ್ ಆಗುವಂಥದ್ದು. ಸೊ ಇಫ್ ನಾಟ್ ಅ ಡೋರ್, ದೆರ್ ಇಸ್ ಅ ವಿಂಡೋ, ವೇಟ್ ಫಾರ್ ಇಟ್. ದುಡುಕಬೇಡಿ, ಯಾವ ವಿಷಯಕ್ಕೆ ಡಬಲ್ ಆಗಿ ಜಂಪ್ ಮಾಡಬೇಡಿ. ನೆಗೆಟಿವ್ ಆಗಿ ತುಂಬ ಥಾಟ್ಸ್ ಬರ್ತಾ ಇತ್ತು ಆ ಮೊಮೆಂಟಲ್ಲಿ, ಎಲ್ಲ ನೆಗೆಟಿವ್ ಯೋಚನೆ ಯೋಚನೆ ಬರುವಾಗ ಆ ಮೊಮೆಂಟಲ್ಲಿ ಒಬ್ಬರೇ ನಿಲ್ಲಬೇಡಿ. ಎಲ್ಲಿ ಜನ ಇದೆ, ಪಾರ್ಕ್ ಇದೆ, ಮಾಲ್ ಇದೆ, ಒಂದು ಪ್ಲೇಸ್ ಇದೆ, ನಿಮಗೆ ಎಲ್ಲಿ ಸಮಾಧಾನ ಸಿಗುತ್ತೆ, ಲೈಬ್ರರಿ ಇದೆ, ದೇವಸ್ಥಾನ ಇದೆ, ಚರ್ಚ್ ಇದೆ, ಮಸೀದಿ ಇದೆ, ಹೋಗಿ ಕೂತ್ಕೊಳ್ಳಿ. ಸಿಟ್ ಸಮ್ವೇರ್ ವೇರ್ ಯು ಕ್ಯಾನ್ ಥಿಂಕ್ ಪ್ರಾಪರ್ಲಿ. ಒಂದು ಪೆನ್ ತೊಗೊಳ್ಳಿ, ಪೇಪರ್ ತೊಗೊಳ್ಳಿ, ಬರೀರಿ ಪ್ರಾಬ್ಲಮ್. ಪ್ರಾಬ್ಲಮ್ ಬರೆದು ಪ್ಲ್ಯಾನ್ ಮಾಡಿ, ಓಕೆ ಇದು ಪ್ರಾಬ್ಲಮ್ ಆಗ್ತಾ ಇದೆ, ಹೇಗೆ ನೆಕ್ಸ್ಟ್ ಸೊಲ್ಯೂಷನ್ ಏನು, ಪ್ಲ್ಯಾನ್ಸ್ ಮಾಡಿ, ABCD ಪ್ಲ್ಯಾನ್ಸ್ ಮಾಡಿ, ಮತ್ತು ಯಾರ ಹತ್ರ ಶೇರ್ ಮಾಡಿ. ಇತ್ತೀಚಿನ ದಿವಸದಲ್ಲಿ ಎಲ್ಲರಿಗೆ ಒಂದು ನಾನೇ ಗ್ರೇಟ್, ನಾನು ಒಂದು ಅಂತರ್ಯಾಮಿ, ಐ ಆಮ್ ಅ ವಿಶ್ವಗುರು ಥರ, ಐ ಕ್ಯಾನ್ ಮ್ಯಾನೇಜ್ ಎವ್ರಿ ಸೊಲ್ಯೂಷನ್. ಆಗಲ್ಲ, ನೀವು ಸೂಪರ್ಮ್ಯಾನ್ ಅಲ್ಲ, ಅದು TVಯಲ್ಲಿ ಮಾತ್ರ. ಇಟ್ ಈಸ್ ಅ ಫಿಕ್ಷನ್. ಇಟ್ ಈಸ್ ನಾಟ್ ದಟ್ ಯು ಕ್ಯಾನ್ ಮ್ಯಾನೇಜ್ ಎವ್ರಿಥಿಂಗ್. ಮಾತಾಡಬೇಕು,
1: ಯು ಆರ್ ಅ ಕಾಮನ್ ಮ್ಯಾನ್ ಲೈಕ್
0: ಎವ್ರಿವನ್. ಸೊ ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ ಅಂತ ಆಗಲ್ಲ. ಯು ನೀಡ್ ಟು ಟಾಕ್, ಯು ನೀಡ್ ಟು ಟಾಕ್ ಟು ಸಂಬಡಿ, ಯು ನೀಡ್ ಟು ಶೇರ್ ವಿತ್ ಸಂಬಡಿ. ಐ ಆಮ್ ಇಂಟೆಲಿಜೆಂಟ್, ಎಲ್ಲರಿಗೆ ನಾನು ಸಾಲ್ವ್ ಕೊಡೋದು ಪ್ರಾಬ್ಲಮ್, ಸೊಲ್ಯೂಷನ್ ಮಾಡೋದು, ನಾನು ಹೇಗೆ ಪ್ರಾಬ್ಲಮ್ ಮಾಡೋದು, ಜನರ ನಗಡ್ಬೋದು ಅಂತ ಥಿಂಕ್ ಮಾಡ್ತಾರೆ. ಸೊ ನೆವರ್ ಡೂ ದ್ಯಾಟ್. ಯು ಕ್ಯಾನ್ ಟಾಕ್ ಟು ಸಂಬಡಿ, ನೋಬಡಿ ವಿಲ್ ಥಿಂಕ್ ಅಬೌಟ್ ಯು ಜಜ್ಮೆಂಟಲ್. ಸೊ ಯು ಹ್ಯಾವ್ ಟು ಟಾಕ್ ಟು ಸಂಬಡಿ, ಶೇರ್ ಯುವರ್ ಪ್ರಾಬ್ಲಮ್ಸ್ ಔಟ್. ಅಥವಾ ಒಳ್ಳೆ ನಿದ್ರೆ ಬರಲ್ಲ, ಅದರ ಬಗ್ಗೆ ಮಾತಾಡಿ. ಸೊ ಟಾಕ್ ಟು ಸಂಬಡಿ ಅಬೌಟ್ ಯುವರ್ ಸ್ಲೀಪ್, ಡಾಕ್ಟರ್ ಹತ್ರ ಹೋಗಿ, ಆ್ಯಂಡ್ ಟಾಕ್ ಟು ದ ಡಾಕ್ಟರ್, ನನಗೆ ನಿದ್ರೆ ಬರ್ತಾ ಇಲ್ಲ ಡಾಕ್ಟರ್, ಏನಾದರೂ ಸಮಾಧಾನ ಕೊಡಿ. ಈಟ್ ಆನ್ ಟೈಮ್, ಒಂದು ರುಟೀನ್ ಸೆಟ್ ಮಾಡಿ, ದಿನನಿತ್ಯ ಅಂತ ವೇಳಾಪಟ್ಟಿ ಅಂತ ಹೇಳ್ತೀವಲ್ಲ, ಎಲ್ಲ ದಿನ ನಿಮ್ಮ ವೇಳಾಪಟ್ಟಿ ಇರಲಿ. ಬೆಳಿಗ್ಗೆ ಕ್ರಮದಲ್ಲಿ ಎಳೆದು ಸ್ನಾನ ತಿಂಡಿ ಮಾಡಿ, ಒತ್ತಡ ಇದೆ ಅಂತ ಎಲ್ಲ ನಾನು ಒಂದು ಒಟ್ಟರಾಸೆ ಬರೋದು, ಇಟ್ ಈಸ್ ಆಲ್ಸೋ ಕಾಸಿಂಗ್ ನೆಗೆಟಿವಿಟಿ. ನಮ್ಮ ಒಳಗಡೆ ನೆಗೆಟಿವಿಟಿ ಇದ್ರೆ ಅದು ಹೊರಗಡೆ ಪ್ರದರ್ಶಿಸ್ತದೆ, ಹೊರಗಡೆ ನೆಗೆಟಿವಿಟಿ ಒಳಗಡೆ ಅದು ತಗೊಂಡೋಗ್ತೀವಿ. ಸೊ ಮೋಸ್ಟ್ ಆಫ್ ದ

ಟೈಮ್ ವಾಚ್ ಗುಡ್ ಸ್ಟಫ್. ಕೆಲವರು ನೆಗೆಟಿವೇ ನೋಡ್ತಾರೆ, ಆಕ್ಸಿಡೆಂಟ್, ಹೆಲ್ತ್, ಚಾಟ್ ಜಿಪಿಟಿ ಅಥವಾ ಆರೋಗ್ಯ ಬಗ್ಗೆ ತುಂಬ ವಾಟ್ಸ್ಆ್ಯಪ್ ಅಥವಾ ಯೂಟ್ಯೂಬ್ ಅದೇ ನೋಡೋದು. ಅದು ನೋಡಬೇಡಿ, ಒಳ್ಳೆ ಕಾಮಿಡಿಗಳನ್ನು ನೋಡಿ, ತಮಾಷೆಗಳನ್ನು ನೋಡಿ, ನೇಚರ್ ಬಗ್ಗೆ ನೋಡಿ. ಯೆಸ್, ಐ ವಾಚ್ ಕ್ರಿಯೇಟಿವ್ ಸ್ಟಫ್. ಕ್ರಿಯೇಟಿವಿಟಿ ಏನೆಲ್ಲ ಮಾಡ್ಬೋದು, ಆರ್ಟ್ ಆ್ಯಂಡ್ ಕ್ರಾಫ್ಟ್, ಕ್ರಿಯೇಟಿವ್ಸ್, ಮತ್ತು ಏನಾದರೂ ಆ್ಯನಿಮಲ್ಸ್ ಬಗ್ಗೆ, ನೇಚರ್ ಬಗ್ಗೆ, ಗಾರ್ಡನಿಂಗ್ ಮಾಡಿ. ಕೆಲವರಿಗೆ ಗಾರ್ಡನಿಂಗ್ ಇಷ್ಟ, ಅದು ಮಾಡಿ. ಲರ್ನ್ ನ್ಯೂ ಲ್ಯಾಂಗ್ವೇಜಸ್.

0: ಫಾರ್ ಎಕ್ಸಾಂಪಲ್, ನಾನು ಒಂದು ಮಾತಾಡ್ತೀನಿ, ಯಾರೊಬ್ರು ಹೇಳ್ತಾರೆ ನೀವು ಮಾತಾಡುವಾಗ ತುಂಬ ಫಾಸ್ಟ್ ಹೋಗ್ತಾರೆ ಸ್ಲೋ, ಓಕೆ ತಗೊಳ್ಳೋದು. ಅವ್ರಿಗೆ ಯಾಕೆ ಹೇಳಬೇಕು, ಅವ್ರು ಯಾಕೆ ತಿದ್ದಿಸ್ಬೇಕು ನನ್ನನ್ನು ಅಂತ ಹೇಳೋದು ಬದಲಿಗೆ ಲೆಟ್ ಅಸ್ ಟೇಕ್ ಇಟ್ ಪಾಸಿಟಿವ್ಲಿ ಆ್ಯಂಡ್ ಲರ್ನ್ ಟು ಲಿವ್ ಇನ್ ದ ಮೊಮೆಂಟ್. ಇವತ್ತಿಂದ ವಿಷಯ ಇವತ್ತು ಥಿಂಕ್ ಮಾಡುವ, ನಾಳೆ ಪ್ರಾಬ್ಲಮ್ ಎದುರಿಸ್ಬೇಕಾದ್ರೆ ನಾಳೆ ನಮಗೆ ಐಡಿಯಾಸ್ ಬರುತ್ತೆ. ಇವತ್ತಿಂದು ಥಿಂಕಿಂಗ್ ನಾಳೆವರೆಗೆ 2027, 2028, 2030 ತಗೊಂಡು ಹೋಗೋದು ಬೇಡ. ನಮ್ಮ ಬ್ರೈನ್ ವಿಲ್ ಥಿಂಕ್ ಅಬೌಟ್ ಟುಡೇ, ವಿ ವಿಲ್ ಲಿವ್ ಇನ್ ದ ಮೊಮೆಂಟ್, ಲೆಟ್ ಇಸ್ ಎಂಜಾಯ್ ದ ಮೊಮೆಂಟ್. ಲೆಟ್ ಇಸ್ ನಾಟ್ ಥಿಂಕ್ ಅಬೌಟ್ ಟುಡೇ ಆ್ಯಂಡ್ ಸ್ಪಾಯ್ಲ್ ಅವರ್ ಟುಮಾರೋ. ಲೆಟ್ ಇಸ್ ಪ್ಲಾನ್ ಅವರ್ ಡೇಸ್. ಪಾಸ್ಟ್ ಬರುತ್ತೆ, ಬಟ್ ಲೆಟ್ ಇಸ್ ಲರ್ನ್ ಫ್ರಮ್ ದ ಪಾಸ್ಟ್ ಆ್ಯಂಡ್ ಟೇಕ್ ಇಟ್ ದ ಫ್ಯೂಚರ್ ಆ್ಯಂಡ್ ಮೇಕ್ ದರ್ಶಿಸ್ತದೆ ಅದು. ಹೌ ರೆಸ್ಪಾನ್ಸಿಬಲಿ ಮೀಡಿಯಾ ಇಸ್ ಟೇಕಿಂಗ್ ದ ಸುಯಿಸೈಡ್ ವರ್ಡ್, ದಟ್ ಇಸ್ ಇಸ್ ಇಂಪಾರ್ಟೆಂಟ್. ಆ್ಯಂಡ್ ವಾಟ್ ನಾವು ಏನು ಲರ್ನ್ ಮಾಡ್ತೀವಿ, ಏನು ಕಲ್ತೀವಿ ಆ ಸುಯಿಸೈಡಿಂದ ಅಥವಾ ಸ್ಟ್ರೆಸ್ಸಿಂದ, ಅದು ಕೂಡ ಇಂಪಾರ್ಟೆಂಟ್. ಸೊ ಪ್ರಾಬ್ಲಮ್ ಇದೆ ಎದುರಿಸುವ, ನಾವು ಇವತ್ತು ಬಿದ್ದಿದ್ದೀವಿ ಫೇಲ್ ಆಗಿದ್ದೀವಿ, ಲೆಟ್ ಇಟ್ ಟೇಕ್ ಇಟ್ ದಟ್ ಓಕೆ ಫೇಲಿಯರ್ ಇಸ್ ನಾಟ್ ದಟ್ ಮುಗೀತು, ಇಟ್ ಈಸ್ ಅ ಸ್ಟೆಪ್ಪಿಂಗ್ ಸ್ಟೋನ್. ಇದರಿಂದ ನಾನು ಕಲಿತೀನಿ, ಐ ಹ್ಯಾವ್ ಟು ಡೂ ಮೈ ಸೆಲ್ಫ್ ಬೆಟರ್, ಐ ಹ್ಯಾವ್ ಟು ಲರ್ನ್ ಬೆಟರ್, ಐ ಹ್ಯಾವ್ ಟು ಫೇಸ್ ಇಟ್, ಐ ಹ್ಯಾವ್ ಟು ಶೇರ್ ಮೈ ಪ್ರಾಬ್ಲಮ್ ವಿತ್ ಅದರ್ಸ್, ಐ ಹ್ಯಾವ್ ಟು ಟಾಕ್ ಅಬೌಟ್ ಇಟ್. ನಾನು ಇನ್ನೊಬ್ಬರು ಬೀಳ್ತಾರಂತ ನಾನು ಹೇಳಲ್ಲ ಬಿ ಸ್ಟ್ರಾಂಗ್ ಅಂತ ಹೇಳಬಾರದು, ಇಟ್ ಈಸ್ ಓಕೆ ಅಂತ ಹೇಳಬಾರದು. ಐ ಹ್ಯಾವ್ ಟು ಸಿಟ್ ವಿತ್ ಹಿಮ್ ಆ್ಯಂಡ್ ಲಿಸನ್ ಟು ಹಿಮ್, ಐ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಪ್ರಾಬ್ಲಮ್ ಈಸ್ ಬಿಗ್. ಅವ್ರದ್ದು ಪ್ರಾಬ್ಲಮ್ ಕೂಡ ದೊಡ್ಡದು ಅವರಿಗೆ, ನಂದೇ ದೊಡ್ಡದು ಅಥವಾ ಅವ್ರದ್ದು ದೊಡ್ಡದು ಅಂತ ಹೇಳಬಾರದು. ಐ ಹ್ಯಾವ್ ಟು ಲಿಸನ್ ಟು ದ ಪ್ರಾಬ್ಲಮ್ ಆ್ಯಂಡ್ ಎಂಪತೈಸ್ ಆ್ಯಂಡ್ ಟೆಲ್ ದೆಮ್ ದ್ಯಾಟ್ ಯೋರ್ಸ್ ಇಸ್ ಅ ಬಿಗ್ ಪ್ರಾಬ್ಲಮ್, ಐ ಅಂಡರ್ಸ್ಟ್ಯಾಂಡ್, ಬಟ್ ದೇರ್ ಇಸ್ ಅ ವೇ, ವಿ ವಿಲ್ ಹ್ಯಾಂಡಲ್ ಇಟ್ ಟುಗೆದರ್. ನಮ್ಮ ಮಕ್ಕಳು ನಮ್ಮ ಹತ್ರ ಹೇಳ್ತಾರೆ, ನನಗೆ ಕಷ್ಟ ಆಗ್ತಾ ಇದೆ ಅಮ್ಮ, ಕಷ್ಟ ಆಗ್ತಾ ಇದೆ ಅಪ್ಪ, ನನಗೆ ಆಗಲ್ಲ. ಅದೇನು ದೊಡ್ಡ ಪ್ರಾಬ್ಲಮ್, ನಿನಗೆ ಆಗಲ್ಲ ಅಂದರೆ ಪರ್ಚ ನಾವು ಅಂತ ಹೇಳೋದಲ್ಲ. ಲೆಟ್ ಇಸ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಇಟ್ ಈಸ್ ಅ ಬಿಗ್ ಪ್ರಾಬ್ಲಮ್ ಫಾರ್ ದ ಚೈಲ್ಡ್. ಅದು ಸಸಾರ್ ಮಾಡಿ ಅವರಿಗೆ ಶೂನ್ಯ ಮಾಡೋದಲ್ಲ,
1: ಡೌನ್ ಮಾಡೋದಲ್ಲ.
0: ವಿ ಹ್ಯಾವ್ ಟು ಸೇ ದ್ಯಾಟ್ ಇಟ್ ಈಸ್ ಅ ಪ್ರಾಬ್ಲಮ್ ಅಲ್ವಾ, ನಿನಗೆ ಆಗ್ತಾ ಇಲ್ವಾ, ಗುಡ್, ನೀನು ನನ್ನ ಹತ್ರ ಬಂದು ಹೇಳಿದೆಯಲ್ಲ, ಅವಕಾಶ ನಾನು ಮಾಡಿದ್ದೀನಿ, ಅದು ನನಗೆ ಹೆಮ್ಮೆ ವಿಷಯ. ನನಗೆ ನನ್ನ ಮಗು ನನ್ನ ಹತ್ರ ಬಂದು ಮಾತಾಡಿದ್ದೆ, ಅದಕ್ಕೆ ಐ ಆಮ್ ಅ ಗುಡ್ ಪೇರೆಂಟ್. ಲೆಟ್ ಮೀ ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ ಆ್ಯಂಡ್ ಲೆಟ್ ಮೀ ಸೇ ದಟ್ ನಾವು ಇಬ್ಬರು ಹೋರಾಟ ಮಾಡುವ, ವಿ ವಿಲ್ ವರ್ಕ್ ಔಟ್ ಟುಗೆದರ್ ಆ್ಯಂಡ್ ವಿ ವಿಲ್ ಸೆಟಲ್ ಇಟ್. ಐ ಆಮ್ ಯುವರ್ ಫ್ರೆಂಡ್, ವಿ ವಿಲ್ ವರ್ಕ್ ಔಟ್ ಟುಗೆದರ್. ಸೊ ಲೆಟ್ ಇಸ್ ಮೇಕ್ ಅವಕಾಶಗಳು ಜಾಸ್ತಿ ಮಾಡುವ, ದಟ್ ಪೀಪಲ್ ಕ್ಯಾನ್ ಕಮ್ ಟು ಮೀ ಆ್ಯಂಡ್ ಟಾಕ್ ಟು ಮೀ ಅಬೌಟ್ ಇಟ್. ನನ್ನ ಹತ್ರ ಯಾರಾದರೂ ಬಂದು ಮಾತಾಡ್ತಾರಂದರೆ ನನಗೆ ಅದು ಇಟ್ಸ್ ಅ ಬಿಗ್ ಪ್ರಿವಿಲೇಜ್ಡ್ ವಿಷಯ, ಬಿಕಾಸ್ ಎಲ್ಲರಿಗೆ ಅವಕಾಶ ಇರಲ್ಲ ಟು ಲಿಸನ್ ಟು ಸಮ್ ಒನ್ ಸ್ಯಾಡ್ ಫೀಲಿಂಗ್ಸ್.
1: ಓಕೆ ಸರಿ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ವಿವರಾತ್ಮಕವಾಗಿ ತಿಳಿಸಿದ್ದೀರಾ. ನಿಮಗೆ ಮತ್ತೊಮ್ಮೆ ನಾನು ರೇಡಿಯೋ ಸಾರಂಗ್ ಪರವಾಗಿ ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳಿ.
0: ಥ್ಯಾಂಕ್ ಯು ರೋಷನ್, ಆ್ಯಂಡ್ ಧನ್ಯವಾದಗ. ಆ್ಯಂಡ್ ಎಲ್ಲರೂ ಒಂದು ಕಿವಿ ಮಾತನ್ನು ಅದು ಪಾಲನೆ ಮಾಡಬೇಕು, ಇನ್ನೊಬ್ಬರಿಗೆ ಅದು ಹೇಳಬೇಕು ಅಂತ ನಾನು ಇಷ್ಟಪಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.
1: ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ವಿಶೇಷವಾದ ನಮ್ಮ ಹಲೋ ಡಾಕ್ಟರ್ ಕಾರ್ಯಕ್ರಮ. ಮುಂದಿನ ವಾರ ಮತ್ತೆ ನಾವು ಸಿಗ್ತಾ ಇದ್ದೇವೆ ಇನ್ನೊಂದು ಡಾಕ್ಟರ್ ಜೊತೆಗೆ. ಸೊ ಅದುವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.
2: ಕೇಳುಗರೆ, ಇದುವರೆಗೆ ಧ್ವನಿಮುದ್ರಿತ ಪ್ರಸಾರ ಕೇಳ್ತಾ ಬಂದ್ರಿ, ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

ಕೇಳುಗರೆ, ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ನಾನಿದ್ದೀನಿ ಆರ್ ಜೆ ಎಡವಡ. ಹೃದಯ ರಾಗ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಒಬ್ಬರು ಅತಿಥಿಯಾಗಿ ಕೂಡ ಈ ಸ್ಟುಡಿಯೋದಲ್ಲಿ ಈಗ ಹಾಜರಿದ್ದಾರೆ. ಇವರು ಯು ಲಕ್ಷ್ಮಣ್ ಭಟ್ ಅಂತ, ಬಹುಮುಖ ಪ್ರತಿಭೆ, ದೃಷ್ಟಿಮಾಂದ್ಯ ಇವರು ಕಲಾವಿದರು ಕೂಡ. ಹಾಗೆ 8ನೇ ತರಗತಿಯ ನಂತರ ಇವರಿಗೆ ದೃಷ್ಟಿಹೀನತೆ ಉಂಟಾಗುತ್ತೆ. ನಂತರ ಇವರು ಪಟ್ಟಂಥ ಕಷ್ಟ, ಅನುಭವಿಸಿದ ಯಾತನೆ, ಜೊತೆಗೆ ಬಡತನದ ಬೇಗೆ, ಇವರು ನರಳಿದ್ದು, ಕಷ್ಟಪಟ್ಟದ್ದು, ನಂತರ ಇವರು ಅರಳಿದ್ದು ಇತಿಹಾಸ. ಬೆಂಗಳೂರಿನಲ್ಲಿ ಮೊಬಿಲಿಟಿ ಸೆಂಟರ್ ಒಂದರಲ್ಲಿ ಬ್ರೈಲ್ ಲಿಪಿ ಕಲಿತಾರೆ, ಪ್ಲಾಸ್ಟಿಕ್ ವೈರ್ ಕುರ್ಚಿ ಹೆಣಿಗೆ ಮಾಡೋದಕ್ಕೆ ಕಲಿತಾರೆ, ಚೆಸ್ ಆಟದಲ್ಲಿ ಕೂಡ ಪರಿಣಿತರಾಗ್ತಾರೆ. ನಂತರ ಇವರಿಗೆ ಸಂಗೀತ ಆಸಕ್ತಿ ಬರುತ್ತೆ. ಉಚಿತವಾಗಿ ಅವರು ಸಂಗೀತದ ಬಗ್ಗೆ ಒಲವು ತೋರಿಸ್ತಾರೆ. ತಬ್ಲಾ ನುಡಿಸಲು ಕಲಿತಾರೆ. ಮೊದಲಿಗೆ ಇವರಿಗೆ ತಬ್ಲಾ ನುಡಿಸಲಿಕ್ಕೆ ಪ್ರೇರಣೆ ನೀಡಿದವರು ಹಲವಾರು ಜನ, ಹಾಗೆ ಸುಶೀಲಾ ಬಾಯ್ ಇವರು, ಹಾಗೆ ಸತ್ಯ ವಿಜಯನಾಥ್, ಹಾಗೆ ಮೌನೇಶ್ ಕುಮಾರ್ ಚಾವಣಿ ಇವರಲ್ಲಿ ಕೂಡ ಇವರು ಸಂಗೀತ ಒಂದಷ್ಟು ತಬ್ಲಾ ನುಡಿಸೋಕ್ಕೆ ಕಲಿತಾರೆ. ಹಾಗೆ ವಿಶ್ವನಾಥ್ ನಾಕೋಡು ಸರ್ ಅವರಲ್ಲಿ ಕೂಡ ತಬ್ಲದಲ್ಲಿ ಹೆಚ್ಚಿನ ತರಬೇತಿ ಪಡೆದು ಹಲವಾರು

0: ನಿಮಗೆ ಮತ್ತೆ ಕೇಳಿಸ್ತೇನೆ. ಹಾಗೆ ಹಲವಾರು ಪ್ರತಿಭೆಯ ಗಣಿಯಾದಂಥ ಯು ಲಕ್ಷ್ಮಣ್ ಭಟ್ ಬಂಟ್ವಾಳ, ಬಹುಮುಖ ಪ್ರತಿಭೆ, ದೃಷ್ಟಿಮಾಂದ್ಯರು ನಮ್ಮ ಜೊತೆ ಇದ್ದಾರೆ. ಕೇಳಿದ್ರೆ ಇವರ ಜೊತೆ ಮಾತಾಡೋಣ, ಇವರ ಜೀವನದ ಕಥೆಯನ್ನು ಕೇಳೋಣ. ಯು ಲಕ್ಷ್ಮಣ್ ಭಟ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹೇಳಿ ಲಕ್ಷ್ಮಣ್ ಭಟ್ ಅವರೇ, ಹೇಗಿತ್ತು ನಿಮ್ಮ ಜೀವನ, ಹೇಗಾಯಿತು, ಅದರ ಹಿಂದೆ ನೋವು ನಲಿವು ಸ್ವಲ್ಪ ಏನು ಒಂದಷ್ಟು ಸಿಹಿ ಕಹಿ ಎಲ್ಲ ಇದೆ, ಹೇಗೆ ಉಂಟಾಯಿತು ಈ ದೃಷ್ಟಿಹೀನತೆ, ಕತ್ತಲ ಬದುಕು ನಿಮ್ಮದು, ಹೇಗೆ ಪ್ರವೇಶಿಸಿದ್ದೀರಿ? ಮುಂಚೆ ಒಂದು ಬೆಳಕನ್ನು ಕಂಡವರು 8ನೇ ತರಗತಿವರೆಗೆ, ನಿಮ್ಮ ಜೀವನ ಸುಖಮಯ ಸುಭದ್ರವಾಗಿತ್ತು, ಬಡತನ ಇತ್ತು ಆದರೆ ಕಣ್ಣಲ್ಲಿ ಬೆಳಕಿತ್ತು, ಈಗ ಕತ್ತಲೆ ಆದರೂ ಕೂಡ ಕತ್ತಲ ಬದುಕಲ್ಲಿ ಕೂಡ ನೀವು ಒಂದು ಶಾಂತಿಯನ್ನು ಅರಸ್ತಾ ನೆಮ್ಮದಿಯ ಜೀವನ ಸಾಗಿಸ್ತಾ ಇದ್ದೀರಿ, ಹೇಗಾಯಿತು ಇದರ ಒಂದಷ್ಟು ಹಿನ್ನೆಲೆ ಕಥೆಯನ್ನು ಹೇಳೋದಾದರೆ ಏನು ಹೇಳ್ತೀರಿ, ಹೇಗೆ ಉಂಟಾಯಿತು ನಿಮ್ಮ ಬಡತನದ ದಿನಗಳು ಹೇಗಿದ್ವು?
1: ಅದೇ ನಾನು 8ನೇ ಕ್ಲಾಸ್ ತನಕ ನನ್ನ ಇಷ್ಟೇ ಎಲ್ಲ ಅಂದರೆ ಸ್ವಲ್ಪ ತೊಂದರೆ ಇತ್ತು, ಆದರೂ 8ನೇ ಕ್ಲಾಸ್ ತನಕ ಕಲಿತೆ. 8ನೇ ಕ್ಲಾಸಲ್ಲಿ 8ನೇ ಕ್ಲಾಸ್ ರಜೆ ಮುಗಿದು 9ನೇ ಕ್ಲಾಸ್ ಸ್ಟಾರ್ಟ್ ಆಗಬೇಕಾದ್ರೆ ನನಗೆ ಅಕಸ್ಮಾತಾಗಿ ದೃಷ್ಟಿ ಹೋಯಿತು, ರೆಟಿನಾ ಡಿಟ್ಯಾಚ್ಮೆಂಟ್ ಆಗಿ. ಅದರ ನಂತರ ಹೋಯಿತು, ದೃಷ್ಟಿಯೇ ಹೋಯಿತು. ಮತ್ತೆ ಒಂದು 4 ವರ್ಷ ನಾನು ಮನೆಯಲ್ಲೇ ಕೂತ್ಕೊಂಡಿದ್ದೆ. ಪರಿಸ್ಥಿತಿ ತುಂಬ ಅಂದರೆ ಇದು ಮಾಡುವ ಆಗುವಂತದ್ದಲ್ಲ ಅದು, ಮನೆಯಲ್ಲಿ ಸಹ ಸ್ವಲ್ಪ ಬಡತನ ಇತ್ತು,
0: ಅನಿರೀಕ್ಷಿತವಾಗಿ ಎನಿಸಲಾರದಂತ.
1: ಹೌದು,
0: ಏನೋ ನಿಮಗೆ ಅದರ ಬಗ್ಗೆ ಹೀಗಾಗುತ್ತೆ ಅಂತ ಗೊತ್ತಿರಲಿಲ್ಲ.
1: ಇನ್ನೊಂದು ಏನಂತ ಹೇಳಿದ್ರೆ ಹೆದರಿಕೆ ಇತ್ತು ಸ್ವಲ್ಪ, ಅಂದ್ರೆ ಹೊರಗೆ ಹೋಗುವಾಗ ನನಗೆ ಕಾಣೋದಿಲ್ಲ, ಯಾರಾದ್ರೂ ಏನು ಹೇಳ್ತಾರೆ ಹಾಗೆ ಹೀಗೆ. ಹಾಗೆ ಒಂದು 4 ವರ್ಷ ನಾನು ಮನೆಯ 4 ಕೋಣೆ ಒಳಗೆ ಕೂತ್ಕೊಂಡೆ. ಒಂದು ದಿನ ಏನಾಯ್ತು ಅಂತ ಹೇಳಿದ್ರೆ ಪಾಂಡುರಂಗ್ ಶಾನ್ಭಾಗ್ ಅಂತೇಳಿ ಅವರು ನನ್ನ ತಂದೆಯ ಪರಿಚಯರಸ್ತರು, ಅವರು ಸಹ ದೃಷ್ಟಿ ಇಲ್ಲದವರೇ. ಅವರು 2 ವರ್ಷ ಮುಂಚೆ ಅಯೋಧ್ಯೆ ರಾಮ ಮಂದಿರದಲ್ಲಿ ಪ್ರಾಣ ಬಿಟ್ಟವರು, ಹುತಾತ್ಮರವರು. ಹಾಗೆ ಅವರು ಮನೆಗೆ ಬಂದಿದ್ರು, ಬಂದು ನನಗೆ ಹೇಳಿದ್ರು ಅವರು, ಹೀಗೆ ಕೂತ್ಕೊಳ್ಬೇಡ ಮಾರಾಯ, ಹೀಗೆ ಕೂತ್ಕೊಂಡ್ರೆ ನಿನ್ನ ಜೀವನ ಪರ್ಯಂತ ಏನು ಮಾಡಲಿಕ್ಕಿಲ್ಲ,
0: ಸಾಧನೆ ಮಾಡಲಿಕ್ಕಿಲ್ಲ.
1: ಏನಾದರೂ ಜೀವನದಲ್ಲಿ ಸಾಧನೆ ಮಾಡುವ, ಕಣ್ಣು ಹೋಯ್ತು ಅಂತ ಹೇಳಿದ್ರೆ ಕೂಡಲೇ ಎಲ್ಲ ಹೋದಾಗೆ ಅಲ್ಲ, ಏನಾದರೂ ಮಾಡ. ಆಮೇಲೆ ಬೆಂಗಳೂರಿಗೆ ನಾನು ರಿಹಾಬಿಲಿಟೇಷನ್ ಸೆಂಟರ್ಗೆ ಹೋದೆ. ಅಲ್ಲಿ ಹೋದ ನಂತರ ಸ್ವಲ್ಪ ಧೈರ್ಯ ಜಾಸ್ತಿ ಬಂತು ನನಗೆ. ಅದೇ ಸಮಯದಲ್ಲಿ ಏನಾಯ್ತಂದ್ರೆ ನಮ್ಮ ನೇಬರ್ ಒಬ್ರು ವಿಠಲ್ ಭಟ್ ಅಂತೇಳಿ, ಅವ್ರು ನನಗೆ ಅಲ್ಲಿ ತಬಲಾ ಕಲಿಸ್ಲಿಕ್ಕೆ ಅವರೇ ತಗೊಂಡೋಗ್ತಿದ್ರು, ಅವ್ರಿಗೆ ಮನಸ್ಸಿರಲಿಲ್ಲ, ಆದ್ರೂ ಅವ್ರು ನನ್ನ ಜೊತೆ ಬರ್ತಿದ್ರು. ಅವ್ರ ಹತ್ರ ಸ್ವಲ್ಪ ನನಗೆ ಹೋಗಿ ಬರುವ ಧೈರ್ಯ ಬಂತಂತ ಹೇಳುವಾಗ ಅವ್ರು ಬಿಟ್ರು. ಮತ್ತೆ ನಾನು ಹೋಗ್ತಾ ಇದ್ದೆ, ಅಲ್ಲಿ ತಬಲಾದಲ್ಲಿ ಸ್ವಲ್ಪ ಇದಾಯ್ತು, ಅದರಲ್ಲಿ ಸ್ವಲ್ಪ ಜೋರು ಇಂಟ್ರೆಸ್ಟ್ ಬಂತು, ಒಂದು ಅದರಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕಂತೇಳಿ. ಏನೋ ಒಂದೆರಡು ಘಟನೆಗಳಾಯ್ತು, ತಬಲಾದಲ್ಲಿ ಏನಾದ್ರೂ ಒಳ್ಳೊಳ್ಳೆ ಗುರುಗಳ ಹತ್ರ ಹೋಗ್ಬೇಕಂತಾಯ್ತು. ಅದಾದ ನಂತರ ನಮ್ಮ ಉಡುಪಿಯಲ್ಲಿ ಸತ್ಯವಿಜಯ ಭಟ್ ಅವರ ಹತ್ರ ಹೋದೆ, ಅವರು ಒಳ್ಳೆ ನನಗೆ ಅಭ್ಯಾಸ ಮಾಡಿಸಿದ್ರು. ಅದರ ನಂತರ ನಾನು ಈ ಟ್ರೈನಿಂಗ್ಗೋಸ್ಕರ ಈ ಕುರ್ಚಿ ಹೆಣೆಯೋದು ಅದೆಲ್ಲ ಇದು ಮಾಡ್ಲಿಕ್ಕೋಸ್ಕರ ಬೆಂಗಳೂರಿಗೆ ಹೋಗಿದ್ದೆ. ಆವಾಗ ವಿಶ್ವನಾಥ್ ನಾಕೋಡ್ ಸರ್ ಹತ್ರ ಪರಿಚಯ ಆಯಿತು, ಅವ್ರ ಹತ್ರ ಒಂದು 2 ವರ್ಷ ಕಲಿತೆ. ತಬಲಾದಲ್ಲಿ ನನ್ನಿಂದ ಆಗುವಷ್ಟು ಸಾಧನೆ ಮಾಡಿದ್ದೇನೆ, ಆದರೆ ಪರಿಸ್ಥಿತಿ ಆಗಿತ್ತು ನನಗೆ ಅಂಥದ್ದು ಸಾಧನೆ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ನನ್ನ ಮಟ್ಟಿಗೆ ನಾನು ಮಾಡಿದ್ದೆ, ನನ್ನ ಅಂದರೆ ನಾನು ಪ್ರೊಫೆಷನ್ ಅಲ್ಲ, ನನ್ನ ಆತ್ಮ ತೃಪ್ತಿಗೋಸ್ಕರ ನಾನು ಸಂಗೀತ ಹಿಡಿದಿದ್ದೇನೆ.
0: ಆದರೂ ಒಂದು ಕಾಲದಲ್ಲಿ ಆಕಾಶವಾಣಿ ಬಿ ಗ್ರೇಡ್ ಕಲಾವಿದ,
1: ಅದೊಂದು ಲೈಟ್ ಮ್ಯೂಸಿಕ್ ಅಲ್ಲಿ ಒಂದು 5 ವರ್ಷ ನನಗೆ ಬಿ ಗ್ರೇಡ್ ಇದು ಸಿಕ್ಕಿತ್ತು. ಅದು
0: ಮಾಡಿದ್ದೇನೆ.
1: ಮತ್ತೆ ಹೌದು, ಮತ್ತೆ ಈ ಸಂಗೀತದಲ್ಲಿ ಸಹ ತುಂಬಾ ಅಭಿರುಚಿ ಇತ್ತು. ಯಾಕಂತೇಳಿ ನನ್ನ ಅಕ್ಕ ಒಬ್ರು ಒಳ್ಳೆ ಹಾಡ್ತಿದ್ರು, ಅವ್ರ ಮನೆಯಲ್ಲಿ ಅಭ್ಯಾಸ ಮಾಡುವಾಗ ನಮ್ಗೆಲ್ಲ ಅದು ಸ್ವಲ್ಪ ಬಾಯ್ಪಾಠನೆ ಬಂದಿತ್ತು ಕಲಿಯೋದೆ. ಹಾಗೆ ಮತ್ತೆ ನಮ್ಗೆ ಅದ್ರಲ್ಲಿ ಸಹ ಸ್ವಲ್ಪ ಅಭಿರುಚಿ ಬಂತು. ಹಾಗೆ ಮೌನೇಶ್ ಕುಮಾರ್ ಸರ್ ಹತ್ರ, ಅವ್ರ ಹತ್ರ ಸ್ವಲ್ಪ ಅಂದ್ರೆ ನನ್ನ ಅಳಿಯ ಹಾರ್ಮೋನಿಯಂ ನಡೆಸ್ತಾನೆ ಅವನಿಗೆ ನಾನು ಅಲ್ಲಿ ಹಾರ್ಮೋನಿಯಂ ಅವ್ರ ಹತ್ರ ಕಲಿಸುವಾಗ ಅಲ್ಲಿ ಸ್ವಲ್ಪ ಅಭ್ಯಾಸ ಮಾಡಿದ್ದೆ,
0: ಅದರ ಸ್ವಲ್ಪ ಟಚ್ ಬಂತು.
1: ಹೌದು, ಮತ್ತೆ ಇಲ್ದಿದ್ರು ನನ್ಗೆ ಸಂಗೀತದ ಮೇಲೆ ಮುಂಚಿನಿಂದ ಒಲವಿದೆ ನನಗೆ, ಅದರಲ್ಲೂ ಶಾಸ್ತ್ರೀಯ ಸಂಗೀತ. ಮತ್ತೆ ಫಿಲ್ಮ್ ಇದೆಲ್ಲ ನನಗೇನು ಇದಿಲ್ಲ.
0: ಒಂದು ಏನು ಈಗ ನಮ್ಮ ಕೇಳುಗರಿಗಾಗಿ ಒಂದು ಭಕ್ತಿ ಗೀತೆಯನ್ನು ಹಾಡೋದಾದರೆ ಯಾವ ಗೀತೆಯನ್ನು ಹಾಡ್ತೀರಿ?
1: ಭಕ್ತಿ ಗೀತೆ ಅಂತ ಹೇಳಿದ್ರೆ ಮರಾಠಿ ಆಗ್ಬೋದಾ?
0: ಯಾವುದು?
1: ದೇವಾಚಿಯೇ ದ್ವಾರಿ ಉಭಾ

0: ಪ್ಲಾಸ್ಟಿಕ್ ವೈರ್ ಏನು ಚೇರಿದ್ದು ಏನು ಮಾಡೋದು, ಹೆಣಿಗೆ ಮಾಡೋದೆಲ್ಲ, ಕುರ್ಚಿದ್ದು ಹೆಣೆಯೋದೆಲ್ಲ ಅದನ್ನೆಲ್ಲ ಎಷ್ಟು ವರ್ಷದ ಮಾಡಿದ್ರಿ? ಏನಾದರೂ
1: ಮಾಡಿದೆ ನಾನು. ಅದು ಅಲ್ಲಿಂದ ಟ್ರೈನಿಂಗ್ ಆಗಿ ಬಂದ ಮೇಲೆ ಒಂದು 4-5 ವರ್ಷ ಜಾಸ್ತಿ ಮಾಡಿದ್ದೇನೆ ನಾನು.
0: ಹೌದಾ? ಇಲ್ಲಿ ಮನೆಯಲ್ಲಿ
1: ಮನೆಯಲ್ಲೇ ಮಾಡ್ತಿದ್ದೆ
0: ನಾನು. ಅವಾಗ ಅಲ್ಲ
1: ಹೌದು ಅಂದ್ರೆ ತುಂಬಾ ಜೀವನ ಹೋಗುವಷ್ಟೆಲ್ಲ ಸಿಕ್ತಿರ್ಲಿಲ್ಲ ಅಲ್ಲಿ ಇಲ್ಲಿ ಅಂದ್ರೆ ಆ ಕೆಲಸ ಮಾಡೋರು ಇರ್ಲಿಲ್ಲ ಅಲ್ಲ. ಆ ಬ್ಯಾಂಕ್ ಅಲ್ಲಿ ಬೇರೆ ಆದ್ರೆ ಆಫೀಸ್ಗಳಲ್ಲಿ ಅವರೆಲ್ಲ ನನಗೆ ಕರೆದು ಕೊಡ್ತಿದ್ರು.
0: ಬೆಂಗಳೂರಿಗೆ ಹೋಗಬೇಕಾದ್ರೆ ಮನೆಯವರೆಲ್ಲ ಕರ್ಕೊಂಡು ಹೋಗಿದ್ರಾ ಹೇಗೆ?
1: ಹೌದು, ಫಸ್ಟಿಗೆ ಹೋಗುವಾಗ ನನ್ನ ಅಣ್ಣ ನನಗೆ ಕರ್ಕೊಂಡು ಹೋಗಿದ್ರು. ಅವರು ಸಹ ಈಗ ಬ್ಲೈಂಡೇ ಅವರು, ಪಾಪ ಅವರಿಗೆ ಸಹ ದೃಷ್ಟಿ ಹೋಗಿದೆ.
0: ಹೌದಾ?
1: ಹೌದು, ಅದೇ ಆವಾಗ ಸರಿ ಇದ್ರು, ಅವ್ರು ನನ್ನ ಕರ್ಕೊಂಡು ಹೋಗಿದ್ರು. ಅಲ್ಲಿ ಅದೇ ನಾನು ಬ್ರೈಲ್, ಕುರ್ಚಿ ಹೆಣೆಯೋದು, ಚೆಸ್ ಅಲ್ಲಿ ಕಲಿತೆ ನಾನು.
0: ಏನು ಪಂದ್ಯಾಟದಲ್ಲಿ ಭಾಗವಹಿಸಿದ್ದೀರಾ? ಇಲ್ಲ
1: ಇಲ್ಲ, ಹೀಗೆ ನಾನು ಈಗ ನನ್ನ ಅಳಿಯಂದ್ರಿದ್ದಾರೆ ಅವ್ರ ಹತ್ರ ಆಡ್ತಿದ್ದೆ, ಫ್ರೆಂಡ್ಸ್ಗಳ ಹತ್ರ ಆಡ್ತಿದ್ದೆ.
0: ಈಗ ನಾವು ನೋಡ್ತಾ ಇದೀವಿ ಕೆಲವು ಕಡೆ ಕ್ರಿಕೆಟ್ ಕೂಡ ಆಡ್ತಾರೆ, ಅಂದರೆ ಕ್ರಿಕೆಟ್ ಎಲ್ಲ ಇದೆ, ಒಲಿಂಪಿಕ್ಸ್ ಇದೆ.
1: ಅಲ್ಲ ಅದಕ್ಕೆಲ್ಲ ನಾನು ಹೋಗ್ಲಿಲ್ಲ, ನನಗೆ ಅಂದ್ರೆ ಆ ಅವಕಾಶ ಸಿಗ್ಲಿಲ್ಲ. ಇಂಟ್ರೆಸ್ಟ್ ಇತ್ತು ನನಗೆ, ಆದ್ರೆ ಸಿಗ್ಲಿಲ್ಲ, ಅವಕಾಶ ಸಿಗ್ಲಿಲ್ಲ ನನಗೆ.
0: ಹಲವಾರು ಕಡೆ ಇಂಥ ಒಂದು ಹಾಡುಗಾರಿಕೆ ಸ್ಪರ್ಧೆಗಳು, ತಬ್ಲಾ ನುಡಿಸಿದೆಲ್ಲ ಸ್ಪರ್ಧೆಗಳು ಇರುತ್ತದೆ.
1: ತಬ್ಲಾ ಸ್ಪರ್ಧೆಗೆ ಹೋಗಿದ್ದೆ ನಾನು ಕಾರ್ಕಳದಲ್ಲಿ, ಶಾಸ್ತ್ರೀಯ ಸಂಗೀತ ಸಭಾದವರು ಮಾಡಿದ ಇದರಲ್ಲಿ 95, 96, 97 3 ವರ್ಷ ನಾನು ಪ್ರೈಸ್ ತಗೊಂಡಿದ್ದೇನೆ.
0: ಈಗ ಕಚೇರಿಗೆಲ್ಲ ಹೋಗ್ತೀರಾ? ತಬ್ಲಾ ಎಲ್ಲ ನುಡಿಸ್ತಾರೆ ಎಲ್ಲಿಯಾದ್ರೂ?
1: ಈಗ ಅಂದ್ರೆ
0: ಸ್ವಲ್ಪ ಕಡಿಮೆ ಮಾಡಿದೆ, ಈಗ ಕೆಲಸ ಕೆಲಸ ಅದರ ನಂತರ ಕಡಿಮೆ ಆಯ್ತಾ?
1: ಅಲ್ಲ ಅಂದ್ರೆ ನನಗೆ ಒಂದು 4 ವರ್ಷ ಮುಂಚೆ ಸ್ವಲ್ಪ ಹೃದಯ ಸಂಬಂಧಿ ಇದಾಯ್ತು, ಅದರ ನಂತರ
0: ಸ್ವಲ್ಪ
1: ಹಾಗಾಗಿ ನಾನೀಗ ಪ್ರಾಕ್ಟೀಸ್ ಮಾಡೋದು ಸ್ವಲ್ಪ ಕಮ್ಮಿ
0: ಕಡಿಮೆ ಮಾಡಿದೆ.
1: ಮತ್ತೆ ಅವಕಾಶ ಸಿಕ್ಕಿದ್ರೆ ನುಡಿಸ್ತೇನೆ ಅಷ್ಟೇ.
0: ಅದೇ ಹಲವಾರು ಕಚೇರಿಗಳಲ್ಲಿ ಎಲ್ಲ ಏನು ಸಂಗೀತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರ ಯಾವ್ದೆಲ್ಲ ಅಂತ ಹೇಳ್ಬೋದು, ಎಲ್ಲೆಲ್ಲ ಹೋಗಿದ್ದೀರಿ ಅಂತ ಹೇಳ್ಬೋದು?
1: ನಮ್ಮ ಮೌನೇಶ್ ಸರ್ ಒಟ್ಟಿಗೆ ತಬಲ ನಡೆಸ್ಲಿಕ್ಕೆ ಹೋಗಿದ್ದೇನೆ, ಮತ್ತೆ ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಅವರ ಸತ್ಸಂಗದಲ್ಲಿ ತುಂಬಾ ಕಡೆ ಹೋಗಿದ್ದೇನೆ. ಅವರು ಸ್ವಾಮಿ ಸೂರ್ಯಪಾದ ಅಂತೇಳಿ ಈಗ ಇದ್ದಾರೆ, ಅವರು ಮುಂಚೆ ಛಾಯಾಪತಿ ಅಂತ ಹೇಳ್ತಿದ್ರು ಅವರನ್ನ, ಅವರೊಟ್ಟಿಗೆ ಸತ್ಸಂಗಕ್ಕೆ ತುಂಬಾ ಕಡೆ ಹೋಗಿದ್ದೇನೆ ನಾನು. ಮತ್ತೆ ಬೇರೆ ಬೇರೆ ನಮ್ಮ ಕೆಲವರೆಲ್ಲ ಕರಿತಿದ್ರು ಭಜನೆಗೆ ಅಥವಾ ಶಾಸ್ತ್ರೀಯ ಸಂಗೀತಕ್ಕೆ. ನಮ್ಮ ಇನ್ನೊಬ್ರು ಪರಿಚಯದವರು ಇದ್ರು, ಮೊಹಮ್ಮದ್ ಪದವನ್ ಅವರು, ರಾಮರಾವ್ ನಾಯ್ಕ್ ಅಂತೇಳಿ, ಅವರೊಟ್ಟಿಗೆ ತುಂಬಾ ಕಡೆ ಹೋಗಿದ್ದೇನೆ. ಕೆಲವು ಕಡೆ ಹೋಗಿದ್ದೇನೆ ನಾನು, ತುಂಬಾ ಕಡೆ ಹೋಗಿದ್ದೇನೆ.
0: ಹೇಗಿತ್ತು ಎಲ್ಲ ಸಹಕಾರ ಜನರ ಎಲ್ಲ? ನಿಮ್ಮ
1: ಇಲ್ಲ ಏನ್ ತೊಂದರೆ ಇಲ್ಲ, ಒಳ್ಳೆ ರೀತಿಯಲ್ಲಿ ಇದ್ ಮಾಡ್ತಿದ್ರು. ನನ್ನ ಏನು ಈ ಅಂಗವೈಕಲ್ಯತೆಯನ್ನು ಯಾರು ಇದ್ ಮಾಡ್ತಿರ್ಲಿಲ್ಲ, ಒಳ್ಳೆಯದಾಗಿ ಒಳ್ಳೆದಾಗಿ ನನಗೆ
0: ಟ್ರೀಟ್
1: ಮಾಡ್ತಿದ್ರು, ಅದರಲ್ಲಿ ಏನ್ ತೊಂದರೆ ಇಲ್ಲ.
0: ಹಾಗೆ ಮತ್ತೆ ಹೆಚ್ಚಿನ ಮಟ್ಟಕ್ಕೆ ಏನು ಪ್ರಯತ್ನ ಮಾಡಿ,
1: ಪರಿಸ್ಥಿತಿ
0: ಮತ್ತೆ ಜವಾಬ್ದಾರಿ.
1: ಹೌದು.
0: ಒಬ್ಬನೇ ಮನೆಯಲ್ಲಿ ಇದ್ದೀರಾ? ಹೇಗೆ ಮನೆಯವರೆಲ್ಲ ಸಹಕಾರ?
1: ಇದ್ದಾರೆ ನನಗೆ, ಅಕ್ಕ ಅಣ್ಣ ತಂಗಿ ಎಲ್ಲ ಇದ್ದಾರೆ, ಅವರೆಲ್ಲ ಅವರಷ್ಟಕ್ಕೆ ಇದ್ದಾರೆ, ನಾನು ಒಬ್ಬನೇ ನನ್ನ ಮನೆಯಲ್ಲೇ ಇದ್ದೇನೆ.
0: ಹಾಗೆ ಹೇಗೆ ನಿಮ್ಮ ದಿನಚರಣೆಯನ್ನು ನೀವು ನಿಭಾಯಿಸ್ತೀರಿ? ಬೆಳಗ್ಗಿಂದ ನಿಮ್ಮ ಇಡೀ ದಿನವನ್ನು ಕಳೆಯುವುದು?
1: ಇಲ್ಲ, ಬೆಳಿಗ್ಗೆ ಅಂದ್ರೆ ಬೆಳಿಗ್ಗೆ ನಾನು ಡೈಲಿ ಒಂದು 4:00 ಹೇಳ್ತೇನೆ ನಾನು.
0: ಅದೇ
1: ಯೋಗಾಭ್ಯಾಸ, ಪ್ರಾಣಾಯಾಮ, ಮೆಡಿಟೇಷನ್ ಮಾಡ್ತೇನೆ. 6:30 ಒಳಗೆ ನಾನು ಆಫೀಸಿಗೆ ಹೋಗ್ತೇನೆ. ಮತ್ತೆ ಸಂಜೆ ನಂತರ ಬಂದು ಸಂಜೆ ಸಹ ಹಾಗೆ ಏನು ಏನಾದ್ರೂ ಸ್ವಲ್ಪ ಅಂದ್ರೆ ಮನಸ್ಸು ಇದ್ರೆ ಸ್ವಲ್ಪ ಧ್ಯಾನಕ್ಕೆ ಏನಾದ್ರೂ ಕೂತ್ಕೊಳ್ತೇನೆ.
0: ಸರಿ,
1: ಇಲ್ಲದಿದ್ರೆ ದೇವಸ್ಥಾನಕ್ಕೆ ಹೋಗಿ ಅದು ನಮ್ಮ ನನ್ನ ದಿನಚರ್ಯ ಹಾಗೆ ಹೋಗ್ತಾ ಇದೆ.
0: ನಿಮ್ಮ ಒಂದು ಇಷ್ಟದ ಹಾಡು ದೀಪವು ನಿನ್ನದೆ ಗಾಳಿಯು ನಿನ್ನದೆ, ಈ ಹಾಡು ನಿಮಗೆ ತುಂಬಾ ಇಷ್ಟ, ಹಾಗಾಗಿ ಏನು ದೀಪದ ಬೆಳಕಿನ ಒಂದು ಅಷ್ಟೊಂದು ಆಕರ್ಷಣೆ ಕೂಡ ಇದೆ. ಆ ದೀಪ ಅನ್ನೋದು ಕೂಡ ಒಂದು ಭಗವಂತನ ಸಾನ್ನಿಧ್ಯವನ್ನು ಕೂಡ ನಮಗೆ ತಂದುಕೊಡುತ್ತೆ, ಅಷ್ಟೊಂದು ಶಾಂತಿಯನ್ನು ಕೂಡ ತಂದುಕೊಡುವಂಥದ್ದು. ಈ ದೀಪವು ನಿನ್ನದೆ ಹಾಡು ಯಾಕೆ ಇಷ್ಟ ಆಗುತ್ತೆ ನಿಮಗೆ?
1: ಅದು ದೀಪವು ನಿನ್ನದೆ ಗಾಳಿಯು ನಿನ್ನದೆ ಅಂದ್ರೆ ಪ್ರತಿಯೊಬ್ಬರ ಜೀವನದಲ್ಲಿ ದೀಪ ಸಹ ಬರ್ತದೆ, ಗಾಳಿ ಸಹ ಬರ್ತದೆ. ದೀಪವನ್ನು ನಾವು ನೋಡ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ನಮ್ಗೆ

0: ದೀಪ ಸಿಗ್ತದೆ.
1: ಗಾಳಿಯ
0: ನಿರೀಕ್ಷೆಯನ್ನೇ ಮಾಡಿದರೆ ಅದು ಯಾವಾಗಲೂ ಗಾಳಿಯೇ ಬರ್ತದೆ.
1: ಸರಿ, ಓಕೆ. ಹಾಂ, ಒಂದು ಒಂದಷ್ಟು ಲೈನ್ಗಳು ಹಾಡಬಹುದಾ? ಅಂದರೆ ಒಂದಷ್ಟು ಸಾಲುಗಳನ್ನು ಹಾಡೋದಾದರೆ ನಿಮ್ಮದೇ ಧ್ವನಿಯಲ್ಲಿ.
0: ದೀಪವು ನಿನ್ನದೇ, ಗಾಳಿಯು ನಿನ್ನದೇ,

0: ಅದೇ
1: ಭಾಳ ಚೆನ್ನಾಗಿ ಹಾಡಿದ್ರಿ. ಈ ಹಾಡನ್ನು ಈಗ ಕೇಳ್ಕೊಂಡು ಬರೋಣ. ಕೇಳಿದ್ರೆ ಯು ಲಕ್ಷ್ಮಣ್ ಭಟ್ ಬಂಟ್ವಾಳ ಇವರು ನಮ್ಮ ಜೊತೆ ಇದ್ದಾರೆ. ಈಗ ಅವರ ಒಂದು

0: 107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ಹೃದಯ ರಾಗ ಹೃದಯ ರಾಗ ಹೃದಯ ರಾಗ ಹೃದಯ ರಾಗ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು ಕೆಳಗರೆ ಹೃದಯ ರಾಗ ಕಾರ್ಯಕ್ರಮದಲ್ಲಿ ನಾನಿದ್ದೀನಿ ಆರ್ ಜೇಡಗೌಡ. ಹಾಗೆ ನಮ್ಮ ಜೊತೆ ಬಹುಮುಖ ಪ್ರತಿಭೆ ದೃಷ್ಟಿಮಾಂದ್ಯರವಾದಂಥ ಯು ಲಕ್ಷ್ಮಣ ಭಟ್ ಬಂಟ್ವಾಳ ಅವರು ಕೂಡ ಇದ್ದಾರೆ. ನೀವು ಕೂಡ ಇವರ ಜೊತೆ ಮಾತಾಡಬಹುದು. ಕರೆ ಮಾಡಿ 6364249949 ಈ ಸಂಖ್ಯೆಗೆ ಕರೆ ಮಾಡಿ ಮಾತನಾಡಿ. ಹಾಗೆ ಲಕ್ಷ್ಮಣ ಭಟ್ ಅವರೇ, ನೀವು ಬಂಟ್ವಾಳದಿಂದ ನಿಟ್ಟೆಗೆ ಬರ್ತೀರಾ? ನಿಟ್ಟೆ ಏನು ಫಾರ್ಮಸ್ಯೂಟಿಕಲ್ ಏನು ಕಾಲೇಜಿಗೆ, ಅಲ್ಲಿ ಟೆಲಿಫೋನ್ ಆಪರೇಟರ್ ಆಗಿ ಹೇಗೆ ಬರ್ತೀರಿ, ಹೇಗೆ ಮತ್ತು ಈ ಕೆಲಸ ಸಿಗಬೇಕಾದ್ರೆ ನೀವು ಪಟ್ಟಂಥ ಕಷ್ಟ ಹೇಗೆ ಆ ಕೆಲಸ ದೊರಕಲು ಸಾಧ್ಯ ಆಯಿತು ನಿಮಗೆ?
3: ನಾನು 1992 ಕೆಲಸ ಅಂತೇಳಿ ಇಲ್ಲಿ ತುಂಬ ಕಡೆ ಹೋದೆ. ಆದರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಅಂದರೆ ಕಣ್ಣು ಕಾಣೋದಿಲ್ಲ ಅಂತ ಹೇಳಿದರೆ ನಮ್ಮಿಂದ ಏನು ಆಗೋದಿಲ್ಲ ಅಂತ ಹೇಳುವಂತಹ ಒಂದು
2: ಭಾವನೆ
3: ಅಭಿಪ್ರಾಯ ಹಾಗೆ ತುಂಬ ಕಡೆ ಆವಾಗ ಕೆಲಸ ಅಂತೇಳಿ ಹೋಗಿದೆ. ಅದರಲ್ಲಿ ಒಂದು ಸಣ್ಣ ಅನುಭವ ಹೇಳ್ತೇನೆ. ಒಂದು ಕಡೆ ಹೋಗಿದ್ದೆ ನಾನು, ಹೋಗಿ ನಾನು ಅಪ್ಲಿಕೇಶನ್ ತಗೊಂಡು ಹೋಗಿದ್ದೆ. ಹೀಗೆ ಕೋಲ್ ಹಿಡ್ಕೊಂಡು ಹೋಗುವಾಗ ಅವರು ಅವರಷ್ಟಕ್ಕೆ ಮಾತಾಡ್ತಾ ಇದ್ದಾರೆ, ನೋಡ ಅವರಿಗೆ ಏನ ಕಣ್ಣು ಕಾಣೋದಿಲ್ಲ ಇರಬೇಕು, ಏನ ಇಲ್ಲಿ ಭಿಕ್ಷೆ ಬೇಡಲಿಕ್ಕೆ ಬಂದಿರಬಹುದು, ಅವರಿಗೆ ದನ ಇಲ್ಲ ಅಂತೇಳಿ ಅಲ್ಲಿಂದಲೇ ಕಳಿಸಿ ಅಂತೇಳಿ. ನನಗೆ ಅದು ಭಾಷೆ ಅರ್ಥ ಆಯಿತು. ನಾನು ಅವ್ರ ಹತ್ರ, ಅವ್ರು ಬಂದರು, ದನ ಇಲ್ಲ. ನಾನು ಹೇಳಿದೆ ನಾನು ಭಿಕ್ಷೆ ಬೇಡಲಿಕ್ಕೆ ಬಂದದ್ದಲ್ಲ, ನೀವು ಧರ್ಮಕ್ಕೆ ಹಣ ಕೊಟ್ಟರು ಬೇಡ ನನಗೆ, ನಾನು ಕೆಲಸ ಕೇಳಿ ಬಂದದ್ದು ಇಲ್ಲಿ.
2: ಸರಿ, ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.

0: ಸಪೋರ್ಟ್ ಮಾಡುವಂಥದ್ದು. ಕರೆ ಮಾಡಿ ಕೂಡ ಅವರ ಜೊತೆ ಮಾತಾಡಬಹುದು. ಹಾಗೆ ಅಲ್ಲಿಂದ ನೀವು ಕೆಲಸ ಏನು ಹೇಳ್ತಾರೆ, ನೀವು ಅಲ್ಲಿ ಅವರನ್ನು ಮಾತಾಡಿದ್ರಿ
1: ಅಲ್ಲಿ ಹಾಗೆ ಹೇಳಿದ್ರ? ನಾನು ಹೇಳಿದೆ ಅವರಿಗೆ ಗೊತ್ತಾಯ್ತಲ್ಲ ಅಷ್ಟೇ, ಅಂದ್ರೆ ನಾನು ನಮ್ದೇ ಭಾಷೆ ಅಂತ ಗೊತ್ತಾಯ್ತು ಅವರಿಗೆ, ಸ್ವಲ್ಪ ಮುಜುಗರ ಆಯ್ತು, ತೊಂದ್ರೆ ಇಲ್ಲ ಅಂತ ನಾನು ಚಿಂತೆ ಬಂದೆ. ಮತ್ತೆ ಒಂದು ಕಡೆ ಸುರತ್ಕಲ್ ಹತ್ರ ಯಾವ್ದೋ ಒಂದು ಟೂರಿಸಂ ಇದರದ್ದು ಹೋಟೆಲ್ ಅದು, ಅಲ್ಲಿ ಆ ಟೈಮಲ್ಲಿ ಟೆಲಿಫೋನ್ ಆಪರೇಟರ್ ಅಂದ್ರೆ ಕಾರ್ಡ್ ಬೋರ್ಡ್ ಇತ್ತಲ್ಲ, ಕಾರ್ಡ್ ಬೋರ್ಡ್ ಆ ಸಿಸ್ಟಮ್ ಅಲ್ಲಿ ಇತ್ತು ಅದು. ಅದಕ್ಕೆ ಅಂತೇಳಿ ನಾನು ಹೋಗಿದ್ದೆ. ಅಲ್ಲೂ ಹಾಗೆ ನಾನು ಬರುವಾಗ್ಲೇ ಈರಡ್ ದಾಲ ಪೂಜೆ ಮಾಡಿದೆ, ಆಗ ಬೊಕ್ಕಡೆ ಜನ ಉಪದ್ರ
0: ಮಾಡ್ಬೋದು. ಮತ್ತೊಂದು ಕರೆ ಬರ್ತಾ ಇದೆ. ಹಲೋ ನಮಸ್ತೆ.
2: ಹಲೋ ನಮಸ್ತೆ ಸರ್.
0: ನಮಸ್ತೆ ನಮಸ್ತೆ, ಯಾರು ಮಾತಾಡೋದು?
1: ನಮಸ್ತೆ.
2: ನಮಸ್ತೆ ಇಬ್ಬರಿಗೂ. ನಾನು ನೀರಜ, ಕಿನಿಗುಳಿಯಿಂದ.
0: ಕಿನಿಗುಳಿಯಿಂದ ನೀರಜ್ ಅವರು ಕರೆ ಮಾಡ್ತಾರೆ. ಅವರು ಕೂಡ
2: ನನ್ನ ಫ್ರೆಂಡ್ ರೇಡಿಯೋ ಕೇಳಿಸಿದ್ರು. ಹಾಗೆ ಮತ್ತೆ ಅವರು ವರದರಾಜ್ ನಮ್ಗೆ ಸುದ್ದಿ ಮುಟ್ಟಿಸಿದ್ರು ನಿನ್ನೆ.
0: ಹೌದಾ?
2: ಎಂತ ಪ್ರೋಗ್ರಾಮ್ ಉಂಟು ಕೇಳಿ ಅಂತ. ಹಾಗೆ ಮತ್ತೆ ನನ್ನ ಫ್ರೆಂಡ್ ಅವರು ಸುದ್ದಿ ರೇಡಿಯೋ ಕೇಳಿಸಿದ್ರು. ಇವರ ಇದು ಎಲ್ಲ ಕೇಳಿ ತುಂಬಾ ಖುಷಿ
0: ಆಯ್ತು.
2: ಸಾಧನೆ ಎಲ್ಲ ಕೇಳಿ ಕೇಳಿದೆ.
0: ಸರಿ ಸರಿ. ನೀರಜ್ ಅವರು ಕೂಡ ನೋಡಿ, ಅವರು ಕೂಡ ಬ್ಲೈಂಡ್ ಅಂದ್ರೆ ಕೂಡ ಕಿನಿಗುಳಿಯಿಂದ.
2: ಓಕೆ, ತುಂಬಾ ಚೆನ್ನಾಗಿ ಹಾಡು ಹಾಡಿದ್ರು.
0: ಚೆನ್ನಾಗಿ ಹಾಡಿದ್ರು,
2: ಕೇಳಿಗೆ ತುಂಬಾ ಖುಷಿ ಆಯ್ತು.
1: ಧನ್ಯವಾದ.
2: ಹೌದು, ಹೀಗೆ ಮುಂದುವರೆದುಕೊಂಡು ಹೋಗ್ಲಿ ಹೋಗಿ ಅಂತ ನಾನು ದೇವರಲ್ಲಿ.
0: ಓಕೆ, ಧನ್ಯವಾದ. ಓಕೆ, ಮತ್ತೊಂದು ಕಡೆ ಕೆಲಸಕ್ಕೆ ಟ್ರೈ ಮಾಡಿದ್ರಿ, ಅಲ್ಲಿ ಕೂಡ ನಿಮ್ಗೆ ಆ ತರ ಒಂದು ಅನುಭವ ಇತ್ತು. ಈ ನೀವು ಕಾಮಿಡಿ ಪ್ರೀಮಿಯರ್ ಲೀಗ್ ಅಲ್ಲಿ ಏನೋ ಒಂದು ಸ್ಕಿಟ್ ಮಾಡಿದ್ರಿ, ಅದು ತುಂಬಾ ಮನ್ನಣೆ ಪಡೆಯಿತು. ನಮ್ಮ ಎಲಿಶಸ್ ಅಲ್ಲಿ ಯಾರು ಕೂಡ ಒಮ್ಮೆ ಪ್ರದರ್ಶನ ಆಗಿತ್ತು. ಜೆ ಪಿ ಎಕ್ಕೂರು, ಜಯಪ್ರಕಾಶ್ ಎಕ್ಕೂರು ಅವರು ಅದನ್ನು ಪ್ರದರ್ಶನ ಮಾಡಿದ್ರು. ಆ ಸ್ಕಿಟ್ ಅನ್ನು ಏನು, ಆ ಸ್ಕಿಟ್ ಅದರಲ್ಲಿ ಏನು ಸಂದೇಶ ಇದೆ ರಕ್ತದಾನದ ಬಗ್ಗೆ, ಅದನ್ನು ಕೇಳ್ಕೊಂಡು ಬರೋಣ. ನಂತರ ನಿಮ್ಮ ಕೆಲಸದ ಒಂದಷ್ಟು ಸಂಗತಿಗಳನ್ನು ಹಂಚಿಕೊಳ್ಳೋಣ. ಈ ಸ್ಕಿಟ್ಟಿನ ಬಗ್ಗೆ ಏನು ಹೇಳ್ತೀರಿ? ಈ ಸ್ಕಿಟ್ಟಿನ ಬಗ್ಗೆ ಒಂದಷ್ಟು ಏನಿದೆ ಇದರಲ್ಲಿ ಸಂದೇಶ ಅನ್ನೋದನ್ನು ಕೇಳ್ಕೊಂಡು ಬರೋಣ.
3: ನಾನೊಂಜಿ ನೆತ್ತೆರೆ ಕೊರಕ ಪಂಡ್ದು ಬತ್ತೀನಿ
4: ಪಂಡೆ ಬಂದು ಬೇಜಾರ ನಂಬೊಚ್ಚಿ
3: ಇಜ್ಜಿ ಸರ್ ಪಂಡ್ಲಿ
4: ಐಟು ಕೋಲ ಪತ್ತೊಂದು ಬೈದಾರ ದಾದ ವಿಷಯ
3: ಎಂಕ ಪಂಡ ರಡ್ ಕಣ್ಣಲ ತೋಜ್ಜಿ
4: ಕಣ್ಣು ತೋಜ್ಜಿ ಅಂಡಲ ನೆತ್ತೆರೆ ಕೊಡೊಂದು ಬತ್ತಾರ
3: ಅಂದ್ ಸರ್ ಅಂದ್.
5: ಓ ದೇವೇರೆ, ಅಂಚಿನ ಒಂಜಿ ಅವಸ್ಥೆ ಅರೆ ಅಲ್ತಿಡ್ಜಿಡೆ ಬರ್ರೆನೆ ತೋಜಿ ಕೋಲ್ ಬರೋಡು ಇರೇಗೆ ಒಂದು ಪೂರ ನೆತ್ತಿರ್ ಕೊರ್ಪಿನ ಬೆಲೆ ದೇಗೆ ಮನೆ ಬಂದ ಇಲ್ಲಲ್ ಕೊಲ್ಲಾರ ಬಜೆ ಇಲ್ಲಲ್ ಕೊಲ್ಲಾರ ಬಜೆ ಇರೇಗೆ
3: ಅಂದ ಸರ್ ಇರ್ ಪಣ್ಪುನ ವಿಷಯ ಸತ್ಯ ಅಂಡ ನಟ್ಟು ನಾಯಿ ದೇವರಿಗೆ ಕಾಣಿಕೆ ಪಾಡ್ಯರ ಬಲ್ಲಿ ಪಣದಿಜ್ಜತೆ ಆ ದೇವರು ಕಣ್ಣು ಪಣ್ಪಿನ ಪ್ರಧಾನ ಎನ್ನ ಅಂಗನೆ ದೆಂಗಾವದೇವ್ ಈನು ಮುಟ್ಟ ಕೊರ್ತಿಜರ್ ಅಂಡ ಎನ್ನ ಜೀವೋಡ ನೆತ್ತೆರೆ ಕೊರ್ತೇರ್ ಆ ನೆತ್ತೆರನ್ನ ಯಾನ್ ನಾಲ್ ಜನಕ್ಕೆ ದಾನ ಮಾಡ್ತದೆ ನಾಲ್ ಇಲ್ಲದ ಸಂತೋಷನ ತೂವಲೇತೆ ಲೋಕದ ಈ ಸುಂದರ ಪ್ರಪಂಚನ ತೂವೇರ ಆ ಒಂದಿನ ಎನ್ನಂಚಿನ ಮಸ್ತ್ ಜನಕ್ಕಳುಳ್ಳೆ ಅಕ್ಲೆಗೆ ನಿಕ್ಲ ನೇತ್ರದಾನ ಮಾಡ್ತದೆ ದಾಯಗೆ ಬಳಪಾವ ಜಾರ ಸರ್
0: ಲಕ್ಷ್ಮಣ ಭಟ್ ಅವರೇ, ಬಹಳ ಚೆನ್ನಾಗಿ ಡೈಲಾಗ್ ಹೇಳಿದ್ರಿ. ನಿಮ್ಮ ಮಾತುಗಳನ್ನು ಕೇಳಿದಾಗ ಒಂದಷ್ಟು ಚಪ್ಪಾಳೆ ಅಲ್ಲ ವೇದಿಕೆಯಲ್ಲಿ ಇದ್ದ ಏನೋ ಅಲ್ಲಿ ಪ್ರೇಕ್ಷಕರೆಲ್ಲ ದೊಡ್ಡ ಮಟ್ಟಿನ ಚಪ್ಪಾಳೆಯನ್ನು ಗಳಿಸಿದ್ರಿ. ನಿಮ್ಮ ಡೈಲಾಗ್ ಹೇಳಿದಂತ ಏನು ರೀತಿ ಜನರಿಗೆ ತಟ್ಟಿದೆ. ಭಿಕ್ಷುಕರು ಕೂಡ ದೇವರಿಗೆ ಕಾಣಿಕೆ ಹಾಕಬಹುದಲ್ಲ ಅಂತ ಬಹಳ ಚೆನ್ನಾಗಿತ್ತು. ಒಬ್ರು ಕಾಲರ್ ಇದ್ದಾರೆ. ಹಲೋ
6: ನಮಸ್ತೆ.
0: ನಮಸ್ತೆ ನಮಸ್ತೆ, ಹೇಳಿ.
6: ರತ್ನ ಶೆಟ್ಟಿ.
0: ರತ್ನ ಶೆಟ್ಟಿ ಅವ್ರೆ, ಕೇಳಿದ್ರ?
1: ನಮಸ್ತೆ ನಮಸ್ತೆ ರತ್ನಮ್ಮ, ನಮಸ್ತೆ.
6: ಅಲ್ಲ ನಿಮ್ ಸ್ಕಿಟ್ ತುಂಬಾ ಚೆನ್ನಾಗಿತ್ತಪ್ಪ, ತುಂಬಾ ಒಳ್ಳೆ ಚೆನ್ನಾಗಿ ನಿಮ್ದೆಲ್ಲ ಮಾತೆಲ್ಲ ಕೇಳ್ತೀವಿ. ಅದೇ ಸ್ಕಿಟ್ ಇವಾಗ ಕೇಳಿ ಏನೋ ಒಂಥರ ನಾವು ಅಲ್ಲ ಮನುಷ್ಯರಲ್ಲಿ ಎಂತೆಲ್ಲ ಅವಿವೇಕಿಯವರು ಇರ್ತಾರಲ್ಲ, ನಿಮ್ದು ಇದು ಸ್ಕಿಟ್

0: ತುಂಬಾ ಖುಷಿ ಆಯ್ತು. ಆಮೇಲೆ ಅವಾಗ ಹಾಡ್ಸ ಆಡಿದ್ದೀರಲ್ಲ, ಹಾಡ್ಸ ಕೇಳಿ ತುಂಬಾ ಖುಷಿ ಆಯ್ತು.
1: ಧನ್ಯವಾದ, ಧನ್ಯವಾದ.
0: ಆಯ್ತು, ನಮ್ಮ ಸ್ಟುಡಿಯೋಗೆ ಬಂದು ನಿಮ್ಮ ಅನುಭವನ ಎಲ್ಲ ಹಂಚಿಕೊಂಡದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು ಸರ್.
1: ಧನ್ಯವಾದ, ಧನ್ಯವಾದ.
0: ಆಯ್ತಾಯ್ತು,
2: ಓಕೆ, ಧನ್ಯವಾದಗಳು. ರತ್ನಾ ಶೆಟ್ಟಿ ಅವರು ಕೂಡ ಕರೆ ಮಾಡಿ ಮಾತಾಡಿದ್ರು. ನಿಮ್ಮ ಏನು ಸ್ಕಿಟ್ ಏನು ಅದರಲ್ಲಿ ನೀವು ಮಾಡಿದಂಥ ಅಭಿನಯ ಹೇಗೆ ಅವರ ಪರಿಚಯ ಆಯಿತು? ವೈಷ್ಣವಿ ಕಲಾವಿದರು ಹೇಗೆ ಸಂಪರ್ಕಿಸಿ?
1: ಅಂದರೆ ನಿಜವಾಗಿ ನಾನು ಆ ಪಿಕ್ಚರಲ್ಲೇ ಇರಲಿಲ್ಲ. ಅವರು ಕಾಮಿಡಿ ಪ್ರೀಮಿಯರ್ ಶೋ ಅದಕ್ಕೆ ಒಂದು ಸ್ಕಿಟ್ ತಯಾರು ಮಾಡಿದ್ರು. ಅದರಲ್ಲಿ ಒಬ್ಬರಿಗೆ ಬಂತಂತೆ ಇದು ಲಾಸ್ಟ್ಗೆ ಬರುವ ಬರ್ಬೋದಾ ಅಂತೇಳಿ. ಅದಕ್ಕೆ ನಾನು ಹೇಳಿದೆ, ನೋಡಿ ಮಾರೆ, ನಾನು ಇಷ್ಟ ತನಕ ವೇದಿಕೆಗೆ ಹೋಗಿ ಆಕ್ಟಿಂಗ್ ಮಾಡಿದವಲ್ಲ, ನನ್ಗೆ ಗೊತ್ತಿಲ್ಲ. ತಬ್ಲ ಎಲ್ಲ ನುಡಿಸಿದ್ದೇನೆ, ಬೇರೆ ಎಲ್ಲ ಮಾಡಿದ್ದೇನೆ, ಆದರೆ ಇದೆಲ್ಲ ನನ್ಗೆ ಗೊತ್ತಿಲ್ಲ. ಮತ್ತೆ ನೀವು ಕಾಂಪಿಟೇಷನ್ಗೆ ಅಂತ ಹೇಳ್ತಾ ಇದ್ದೀರಿ, ಪಕ್ಕನೆ ನನ್ನಿಂದ ಹಾಳಾಗಿ ಮತ್ತೆ ನಿಮ್ಗೆ ಇದಾಗದು ಅಂತ ಕೇಳಿದ್ರು. ಇದು ಸರ್ ಇರು ಒಂಜೆ ಮಿನಿಟ್ ಇರಾಗಿ ಇರು ಎಂಚ ಮಾಡಂಡ ಅಚ್ಚ ಮಾಡ್ಕೊಳ್ಳೆ ಅಂದ್ರೆ ಇದೆ ಅಂತ ಹೇಳಿದ್ರು. ಹಾಗೆ ಮತ್ತೆ ನಾನು ನೋಡ ಇದು ಸಹ ಒಂದು ನಾನು
2: ಆಗ್ಲಿ ಎಲ್ಲ ತಬಲ ಎಲ್ಲ ನುಡಿಸಿದ್ರಿ, ಚೆಸ್ ಆಡಿದ್ರಿ, ಇದೊಂದು ನೋಡೋಣ
1: ಒಂದು ನೋಡಿದ್ದೆ. ಹಾಗೆ ಅವರಿಗೆ ಖುಷಿ ಆಯ್ತು, ಪ್ರೈಸ್ ಸಿಕ್ಕಿದ ಅವರಿಗೆ.
2: ಹೌದಾ, ಪ್ರೈಸ್ ಸಿಕ್ಕಿದ?
1: ಹಾಗೆ ಅದು ಮತ್ತೆ ಯೂಟ್ಯೂಬ್ ಅಲ್ಲಿ ತುಂಬಾ ಜನ ನೋಡಿದ್ದಾರೆ.
2: ಕೊನೆಗೆ ಹೇಳುವಂತ ಒಂದು ಡೈಲಾಗ್, ಭಿಕ್ಷುಕರು ಕೂಡ ದೇವರಿಗೆ ಕಾಣಿಕೆ ಹಾಕಬಹುದಲ್ಲ ಅಂತ ಹೇಳುವಾಗ ಅದು ಆ ಮಾತು ನಮಗಂತೂ ಕೇಳಿದಾಗ ತುಂಬಾ ಹೃದಯ ತಟ್ಟುತ್ತೆ. ನಂತರ ಕೊನೆಗೊಂದು ಮೆಸೇಜ್ ಕೊಡ್ತೀರಿ, ನಮ್ಮಂತವ್ರಿಗೆ ನೀವು ಕೂಡ ನೇತ್ರದಾನ ಮಾಡಬಹುದಲ್ವಾ ಅಂತ ಎರಡು ಮೆಸೇಜ್ ಕೊಡ್ತೀರಿ. ಒಂದು ರಕ್ತದಾನ, ಜೊತೆಗೆ ನೇತ್ರದಾನದ ಬಗ್ಗೆ ಕೂಡ ಹೇಳುವಂತ ಮಾತುಗಳು ತುಂಬಾ ಅಂತೂ
1: ಅಲ್ಲ. ಮತ್ತೆ ನಾನು ಸ್ವತಃ ನಾನು ನನ್ನ ದೇಹವನ್ನು ಸಹ ಮೆಡಿಕಲ್ ಕಾಲೇಜಿಗೆ ಬರ್ತಿದ್ದೇನೆ.
2: ದಾನ ಮಾಡಿದಿರಿ? ಈಗ
1: ಮಾಡಿದ್ದೀನಿ.
2: ಬರೆದು ಕೊಟ್ಟಿದ್ದೀರಿ?
1: ಹೌದೌದು.
2: ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಸೊ ಒಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ತೆ.
3: ಹಲೋ, ನಮಸ್ತೆ.
2: ನಮಸ್ತೆ, ಯಾರು ಮಾತಾಡೋದು?
3: ಸುನಂದ
2: ಕಯ್ಯರಿಂದ. ಸುನಂದ ಅವರೇ ಮಾತಾಡಿ.
1: ನಮಸ್ತೆ.
3: ನಮಸ್ತೆ,
2: ಹೇಳಿ.
3: ಏನ ಪದ್ಯ ಇತ್ತು ಬಂದದ? ಮಸ್ತ್ ಖುಷಿ ಆಗ್ತೀನಿ.
2: ಖುಷಿ ಅಂದ
3: ಎಡ್ಡೆ ಖುಷಿ ಆಗ್ತೀನಿ. ಸಣ್ಣ ನಮ್ಮ ಅಂಚಿನಂತೂ ಉಪ್ಪುಡ್ಕೊಂಡ್ರಿ. ಕೆಲವ್ರೆ
1: ಗೆಣಪರೆ ಬರ್ಲಿ ನಮ್ಮ
3: ಎಂಕೆ
1: ಬೇರೆ ಇಂಚಿನ ಉಂಡ ಮಳತ ಒಂದು ಪೋಡು
3: ಪಣಪಣಕ್ಕೆ
1: ಪಣ ಒಂದು ಪೇರ್
3: ಮಚ್ಚಿ
1: ಪಕ್ಕ ಉಂತಾವೆ
3: ಪಂಡರ್ ಬಂದು ನಮ್ಮ ಸೀದಾ ನಮ್ಮ ಬರ್ತದ ನಮ್ಮ ಕೂಡ ಅಲ್ಲ ಇಂಚಿನ ನಾವು ಉಡತ್ತೆ ನಮ್ಮ ಬಂತಾರೆ.
2: ಆಕ್ಟಿಂಗ್ಲ ಬಾರಿ ಸುಖ ಆತಂದು ಅನ್ನ ಡೈಲಾಗ್ ಡೈಲಾಗ್ಲ ಬಾರಿ ಎಡ್ಡೆ ಆತಂದು. ಸಲ್ಮೇಲ್
1: ಧನ್ಯವಾದ.
2: ಸಲ್ಮೇಲ್ ಓಕೆ. ನಮ್ಮ ಸುನಂದ ಕಯ್ಯಾರ ಅವರು ಕೂಡ ಬೈ ಬರ್ತ್ ಬ್ಲೈಂಡ್. ಅವರು ಕೂಡ ಅವರ ಜೀವನದಲ್ಲಿ ತುಂಬ ಕಷ್ಟವನ್ನು ಅನುಭವಿಸಿದ್ರು. ನಮ್ಮ ಸಾರಂಗನಲ್ಲಿ ಕೂಡ ಅವರ ಮನೆಗೆ ಹೋಗಿ ಅವರ ಸಂದರ್ಶನ ಮಾಡಿದ್ದೇವೆ. ಸೊ ಓಕೆ ಅಂತೆ. ಹಾಗೆ ಅಲ್ಲಿಂದ ಎರಡನೇ ಬಾರಿ ಪ್ರಯತ್ನ ಕೆಲಸಕ್ಕಾಗಿ ಅಲ್ಲಿ ಕೂಡ ಹೋಗಿ ಏನಾಯ್ತು?
1: ಕೆಲಸ ಅಲ್ಲಿ ಸಹ ಹಾಗೆ ಎಲ್ಲಿ ಎಲ್ಲಿಯೂ ಇದ್ದಾಗ್ತಿರ್ಲಿಲ್ಲ. ಮತ್ತೆ ಲಾಸ್ಟಿಗೆ ನನಗೆ ದೇವರ ಹಾಗೆ ಸಿಕ್ಕಿದ್ದು ನಮ್ಮ ದಿವಂಗತ MD ಅವರು, ವಿನಯ್ ಹೆಗ್ಡೆ ಅವರು.
2: ವಿನಯ್ ಹೆಗ್ಡೆ ಅವರು ಅವರು ನಮ್ಮನ್ನು ಅಗಲಿದ್ದಾರೆ ಈಗ.
1: ಹೌದು ಹೌದು. ಹಾಗೆ ಅವರೊಂದು ನನಗೆ ಅವಕಾಶ ಮಾಡಿಕೊಟ್ರು ಜೀವನದಲ್ಲಿ. ಅವರೊಂದು ಅವಕಾಶ ಮಾಡಿದ ನಂತರ ನಾನು ಜೀವನದಲ್ಲಿ ತುಂಬಾ ಸಾಧನೆ ಮಾಡಿದ್ದೆ. ಅಂದ್ರೆ ನನ್ನ ಮಟ್ಟಿಗೆ ನಾನು ಸಾಧನೆ ಮಾಡಿದ್ದೆ. ಒಂದು ಮನೆ ಕಟ್ಟಿಸಿದೆ, ಜಾಗ ತಗೊಂಡೆ.
2: ಹೌದಾ?
1: ಹೌದು. ಅದೆಲ್ಲ ಧೈರ್ಯ ಬಂದದ ಅವರ ಒಂದು ಕೆಲಸದ
2: ಅವರ ಕೆಲಸ. ಅವರು
1: ಅವರೊಂದು ನನ್ಗೆ ಅನ್ನದಾತರೆ ಅಂತ ಹೇಳ್ಬೋದು. ನನ್ಗೆ ದೇವರು, ಕುಲದೇವರು, ಅದರ ನಂತರ ನಮ್ಮ ವಿನಯ ಹೆಗ್ಡೆ ಅವರು ಅಂತ ಅಂದ್ರೆ ಅಂತ ವ್ಯಕ್ತಿಗಳವರು. ನಮ್ಮಂತ ತುಂಬಾ ಜನರಿಗೆ ಅವರು ಬೆಳಕಾಗಿದ್ದಾರೆ. ಹಾಗಾಗಿ ಅವರನ್ನ ನಾವು ಜೀವನ ಪರ್ಯಂತ ಮರೀಲಿಕ್ಕಿಲ್ಲ.
2: 18 ವರ್ಷ ಕೆಲಸದ ಅನುಭವ ಹೇಗಿದೆ? ಮತ್ತೆ ಜೀವನ ನೀವು ಹೇಳಿದ್ರಿ ಬದಲಾವಣೆ ಆಗಿದೆ ಒಂದಷ್ಟು.

0: ಕೆಲವೊಂದು ಆಸಕ್ತಿಗಳು ಬೇರೆ ಬೇರೆ ವಿಷಯಗಳತ್ತ ನೀವು ಇದ್ದೀರಿ, ಹೇಗೆ ನಿಮಗೆ ನೀವು ಧೈರ್ಯವನ್ನು ತಂದುಕೊಳ್ಳೋದು ಹೇಗೆ? ಏಕೆಂದರೆ ಕೆಲವು ಸರ್ತಿ ನಿಮಗೆ ಬೇಜಾರಾಗ್ತದೆ, ಒಬ್ಬಂಟಿಯಾಗಿದ್ದೇನೆ, ಏಕಾಂಗಿ, ಮನೆಯವರು ಹೇಗೆ ಕುಟುಂಬದವರು ಇದ್ದಾರೆ, ಆದರೂ ಕೂಡ ಒಂಥರ ಮನಸ್ಸಿಗೆ ಒಂದಷ್ಟು ಬೇಜಾರು ಆಗುವಂಥದ್ದು ಸಂದರ್ಭವನ್ನು ಹೇಗೆ ಎದುರಿಸ್ತೀರಿ? ಯಾವ ರೀತಿಯಿಂದ? ಹಿಂದೆ ಚೆಸ್ ಆಡಿದ್ರಿ, ಅದೆಲ್ಲ ಆಗಿತ್ತು, ಹೇಗೂ ಟೈಮ್ ಪಾಸ್ ಆಗ್ತಿತ್ತು. ಆದರೆ ಈಗ ಕೆಲಸದ ನಡುವೆ ಕೆಲಸ ಬಿಟ್ಟ ನಂತರ ನಿಮ್ಮ ಜೀವನ ಹೇಗೆ? ಒಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
1: ಹಲೋ
0: ಹಲೋ, ನಮಸ್ತೆ ನಮಸ್ತೆ ನಮಸ್ತೆ. ಅಮ್ಮನ್ನಿ
2: ನಮಸ್ತೆ.
1: ನಮಸ್ತೆ ಸರ್, ಕಾರ್ಯಕ್ರಮ ಕೇಳ್ತಾ ಇದ್ದೇನೆ.
0: ಹೇಳಿ, ಮಾತಾಡಿ
1: ಸರ್. ನಿಮ್ಗೆ ವಿಶೇಷವಾಗಿ ನಮಸ್ತೆ ಸರ್. ಯಾಕಂದ್ರೆ ಒಂದು ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನೇ ನೀವು ಕಲ್ತಿದ್ದೀರಾ ಅಂತ ಹೇಳುವಾಗ ಸೊ ಗ್ರೇಟ್ ಸರ್, ತುಂಬಾನೇ ಗ್ರೇಟ್. ಮತ್ತು ನೀವು ಮೃದಂಗವನ್ನು ಕೂಡ ಕಲ್ತಿದ್ದೀರಂತ
0: ಹೇಳಿದ್ದಾರೆ.
1: ಹೌದು, ಸಂಗೀತದಲ್ಲಿ ತಬಲವನ್ನು ಕಲಿತಿದ್ದೀರಂದ್ರೆ ಅದು ನಿಜಕ್ಕೂ ಶ್ಲಾಘನೀಯ ಸರ್.
2: ಧನ್ಯವಾದ, ಧನ್ಯವಾದ.
1: ಹೌದು ಸರ್. ಮತ್ತೆ ಈಗ ನಮ್ಗೆ ಕರ್ನಾಟಕ ಶಾಸ್ತ್ರೀಯ ಅಂತ ಹೇಳುವಾಗ ನೀವು ನಮ್ಗೊಂದು ಈಗ ಯಾವ ಹಾಡನ್ನಾದ್ರೂ ತುಣುಕು
0: ಹಾಡಿದ್ದೀರ ಅಂತ
1: ಹೇಳ್ತಾ ಇದ್ದೇನೆ. ಮತ್ತೆ ಅಭಿನಂದನೆಗಳು ಸರ್ ನಿಮಗೆ. ಸರ್, ನಿಮ್ಗೂ ಅಭಿನಂದನೆ ಸರ್. ಎಡ್ವರ್ಡ್ ಸರ್,
0: ಧನ್ಯವಾದ.
2: ಕರ್ನಾಟಕ ಸಂಗೀತ,
0: ಕರ್ನಾಟಕ ಸಂಗೀತದಲ್ಲಿ ಯಾವ್ದು ಹಾಡ್ಬೇಕು? ಓಕೆ ಸರಿ,
1: ನಾನು ರೇಡಿಯೋದಲ್ಲಿ ಕೇಳ್ತೇನೆ.
0: ಓಕೆ, ಧನ್ಯವಾದಗಳು. ಓಕೆ ಓಕೆ, ಓಕೆ. ಕರ್ನಾಟಕ ಸಂಗೀತದಲ್ಲಿ ಯಾವುದು ನಿಮಗೆ ಇಷ್ಟದ ಹಾಡು ಯಾವುದಿದೆ?
2: ಕಂಡೇನ ಗೋವಿಂದನ, ಗೋವಿಂದನ ಪುಂಡರೀಕಾಕ್ಷ ಪಾಂಡವ

0: वासुदेव अच्युता अनंतना, वासुदेव अच्युता अनंतना, सासिर नामद श्री ऋषिकेश।
1: ऑपरेटिंग हेगे ಟೆಲಿಫೋನ್ ಆಪರೇಟಿಂಗ್ ಫಸ್ಟ್ ಮೊದಮೊದಲಿಗೆ ಕಷ್ಟ ಅನಿಸಲಿಲ್ವ? ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ.
2: ನಮಸ್ತೆ ಸರ್, ಜಯಪ್ರಕಾಶ್ ಇತ್ಕುರ್ ಮಾತಾಡ.
0: ನಮಸ್ತೆ ನಮಸ್ತೆ ಜಯಪ್ರಕಾಶ್, ನಮಸ್ತೆ
2: ಸರ್. ಗೊತ್ತಾಯ್ತು ಸರ್ ನಿಮ್ಗೆ?
0: ಗೊತ್ತಾಯ್ತು ಗೊತ್ತಾಯ್ತು.
2: ಅದೇ ಸ್ಕಿಟ್ ನ ಬಗ್ಗೆ ಮಾತಾಡುವಾಗ ನಾನು ಕೂಡ ಆ ಸ್ಕಿಟ್ ನಿಂದ ಸ್ಫೂರ್ತಿಯಾಗಿ ನಿಮ್ಮನ್ನು ಕರೆದದ್ದು. ಅದೇ ಸಮಯಕ್ಕೆ ಹೆಚ್ಚು ಕಡಿಮೆ ನನ್ನ ಅಮ್ಮನ ಮರಣ ಕೂಡ ಆಯ್ತು. ಅವರು ನೇತ್ರದಾನ ಮಾಡಿದ್ರು, ಆಗ ನೀವು ಬಂದಿದ್ದೀರಿ ಸರ್. ಅಲೋಶಿಯಸ್ ಅಲ್ಲಿ ನಾವು ಕಾರ್ಯಕ್ರಮ ಮಾಡಿದ್ವಿ ನೇತ್ರದಾನ ಸಂಕಲ್ಪ ದಿನ. ಅದೆಲ್ಲ ನೆನಪು ಬಂತು. ಹೌದೌದು, ಅದೇ ನೆನಪು ಬಂತು ನನ್ಗೂ ಕೂಡ. ತುಂಬಾ ಚೆನ್ನಾಗಿ ಹಾಡಿದ್ದೀರಿ ಸರ್. ಮತ್ತೆ ವಿಶೇಷ ಏನಂತ ಹೇಳಿದ್ರೆ, ಈ ಚರ್ಮದಾನದ ಬಗ್ಗೆ ನೀವು ನನ್ನ ಹತ್ರ ಆ ದಿವಸ ಮಾತಾಡಿದ್ದೀರಿ. ಈ ಕಣ್ಣುದಾನ ರಕ್ತದಾನ ಸಾಮಾನ್ಯ ಎಲ್ಲರಿಗೂ ಗೊತ್ತು, ಆದ್ರೆ ಈ ಚರ್ಮದಾನದ ಬಗ್ಗೆ ತುಂಬಾ ಮಂದಿಗೆ ಗೊತ್ತಿಲ್ಲ. ನೀವು ಚರ್ಮದಾನ ಯಾಕೆ ಮಾಡ್ಬೇಕು ಅಂತ ಹೇಳಿ ನೀವು ಹೇಳಿ ಸರ್. ನಾನು ರೇಡಿಯೋದಲ್ಲಿ ಕೇಳ್ತೇನೆ, ಅದರ ಬಗ್ಗೆ ಹೇಳಿ ಸರ್.
0: ಅದು ನಾನು ಕೇಳಿದ್ದೆ, ಈ ಬೆಂಕಿ ಅವಘಡ ಆಗಿ ಚರ್ಮ ಎಲ್ಲ ಸುಟ್ಟು ಹೋಗ್ತಾವಲ್ಲ, ಅವರಿಗೆ ಚರ್ಮ ಬರೋದಿಲ್ಲ ಮತ್ತೆ?
1: ಹೌದಾ?
0: ಬರೋದಿಲ್ಲ ಅದು, ಅದು ಸುಟ್ಟು ಕಂಪ್ಲೀಟ್ ಆದರೆ ಬರೋದಿಲ್ಲ ಅಂತೆ ಅದು. ಅವರಿಗೆ ನಾವು ಈ ಇದು ಟಿಶ್ಯೂ ನೋಡಿ ಮೇಲಿಂದ ಇದು ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಆಗ್ತದೆ ಅಂತ ಕೇಳಿದ್ದೆ ನಾನು. ಹಾಗೆ ಅದು ನಿಜವಾಗಿ ಅವರಿಗೆ ಸಕ್ಸಸ್ ಆದ್ರೆ ದೊಡ್ಡ ವಿಷಯ ಅಲ್ವಾ ಸರ್? ಅದು
1: ಈಗ ನಮ್ಗೆ ಚರ್ಮ ತೆಗೆದ್ರು ಮತ್ತೆ ಬರ್ತದೆ?
0: ಇಲ್ಲ, ಸತ್ತ ನಂತರ.
1: ಸತ್ತ ನಂತರ ಹೇಳಿದ? ದೇಹದಾನ ಚರ್ಮದಾನ ಕೂಡ
0: ನಾನು ಕೇಳಿದ್ದೆ ಮೊನ್ನೆ, ಯಾರ ಒಂದು ಹೇಳಿದ್ ನನಗೆ. ಹೀಗೆ
1: ಕರೆ ಬರ್ತಾ ಇದೆ. ಹಲೋ, ನಮಸ್ತೆ.
3: ನಮಸ್ತೆ ಸರ್.
1: ನಮಸ್ತೆ, ಯಾರು ಹೇಳಿ?
3: ನೋಡಿ, ನಮ್ಮ ಲಕ್ಷ್ಮಣ್ ಭಟ್ರ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು.
1: ಮಾತಾಡಿ.
0: ನಮಸ್ತೆ ವಿವೇಕ್ ಸರ್, ನಮಸ್ತೆ.
3: ಅರೆ,
1: ನಿಮ್ಮ ವಾಯ್ಸ್
3: ನೋಡಿ, ಆಡು ಮೊಟ್ಟೆದ ಸೊಪ್ಪಿಲ್ಲ, ಅರಿವೆಯವನು ಅರಿಯದ ಶಾಸ್ತ್ರವಿಲ್ಲ ಅಂತ ಹೇಳ್ತಾರೆ.
1: ಹೌದು,
3: ಈ ನಮ್ಮ ಭಟ್ರು ಸಾಧಾರಣದವರಲ್ಲ.
1: ಸಾಧಾರಣದವರಲ್ಲ ಅಂದ್ರೆ?
3: ಬಿಲ್ಕುಲ್ ಅಲ್ಲ ಅಂದ್ರೆ, ಪ್ರತಿ ದಿನ ಬೆಳಿಗ್ಗೆ ಬಂಟ್ವಾಳದಿಂದ ನಮ್ಮ ದೇರಳಕಟ್ಟೆವರೆಗೆ ಮತ್ತೆ ಪುನಃ ಹಿಂದೆ ಹೋಗುದು ರಾತ್ರಿ, ಇದು ಸಾಧಾರಣದ ಮನುಷ್ಯರಿಗೆ ಕಷ್ಟ ಆಗ್ತದೆ.
1: ಹೌದು.
3: ಈ ಪುಣ್ಯಾತ್ಮ ಯಾವ ತರ ಮಾಡ್ತಾನೆ ನನಗೆ ಗೊತ್ತಿಲ್ಲ. ಒಂದು

0: ಎರಡನೇ, ನಾನು ಅವರ ಕೊಲೀಗ್.
1: ಹೌದಾ?
0: ನಾನು ಅವರ ಕೊಲೀಗ್. ಮತ್ತೆ ಅವರ ಬಗ್ಗೆ, ಅವರ ಬಗ್ಗೆ ನಾನು ಜಾಸ್ತಿ ಮಾತಾಡಲಿಕ್ಕೆ ಇದು ಮಾಡಿದಲ್ಲ, ಒಂದೆರಡು ಮಾತಾಡುದೆ ಅಂತ ಹೇಳಿದ್ರೆ, ಈ ಮನುಷ್ಯನಿಗೆ ಸಾಮಾನ್ಯ ಕಣ್ಣಿದ್ದವರಿಗೆ ಆಗದಿರುವಂತ ಕೆಲಸ ಈ ಪುಣ್ಯಾತ್ಮ ಮಾಡ್ತಾನೆ.
1: ಹೌದಾ?
0: ನಾನು ಏಕವಚನದಲ್ಲಿ ಮಾತಾಡ್ತಾ ಇದ್ದೇನೆ. ಅವರು ಇವಂತ ಹೇಳಿದಲ್ಲ, ಯಾಕಂದ್ರೆ ಅಷ್ಟು ಅದು ಪ್ರೀತಿ ಇದ್ದವರಿಗೆ ಹಾಗೆಲ್ಲ ಹೇಳುದು.
2: ನಮ್ಮ ಪ್ರೀತಿ ಅಷ್ಟುಂಟು
1: ಪ್ರೀತಿಯಿಂದ ಹೇಳ್ತಾ ಇರೋದು
0: ಆ ತರ ಬಟ್ ಮಾಮ್ ನಮ್ದು ಹಾಗೆ. ಮತ್ತೆ ಯಾರು ಕೂಡ ಹೆದರ್ಬಹುದು ಎಲ್ಲಿಗಾದ್ರೂ. ಈಗ ಈ ಮೊನ್ನೆ ಇದಕ್ಕೆ ಅಯೋಧ್ಯಕ್ಕೆ ಹೋಗಿ ಬಂದ್ರು.
1: ಹೌದಾ?
0: ಇಂತ ಜನ ಯಾವ್ದಕ್ಕೂ ಹೇಸೋ ವಿಷಯವೇ ಇಲ್ಲ, ಎಲ್ಲದಕ್ಕೂ ಸೈ. ಮತ್ತೆ ನನಗೆ ಆಶ್ಚರ್ಯ ಆಗೋದು, ಈ ನೋಡಿ ಈಗ ಕಣ್ಣು ಮುಚ್ಚಿ ನಾವೇ ಪ್ರಯತ್ನ ಪಟ್ಟರು ಕೂಡ ನಮ್ಗೆ ಅಲ್ಲಿಂದ ಇಲ್ಲಿಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ, ಅಷ್ಟು ಕಣ್ಣಿದ್ದು ಕೂಡ. ಇವರು ಡೈಲಿ ಒಂದ್ ಸ್ವಲ್ಪ, ನಾನು ಇಷ್ಟೇ ಕೇಳಿದವ್ರಿಗೆ, ಅತ್ಮಾರ ಇರು ಪಂಪ್ ವೆಲ್ದವ್ರು ಒಂದೆ ಡೈರೆಕ್ಷನ್ ಚೇಂಜ್ ಅಂಡ ವಾ ದಿಕ್ಕಿಗೆ ಓಲ್ ಫೋರ್ಡ್ ಅತ್ತ ಇರು ಎಂಚ ಬಾಬಾರ ಮಾರ ಕರೆಕ್ಟ್ ಬಂದು ಅವ್ ಮತ ಎಂಚ ಮಾಡಿ ಅಂತ ಜನ ಇವರು. ಆಯ್ತಾ? ಹಾಗೆ ಇದ್ರ ಬಗ್ಗೆ ಮತ್ತೆ ಬಾಕಿ ಸುಮಾರು ಉಂಟು ಇವರ ಬಗ್ಗೆ ಹೇಳಿಕ್ಕೆ, ಆದ್ರೆ ಇನ್ನೊಂದ್ ದಿವಸ ನೋಡ್ಬೇಕು. ಮತ್ತೆ ಸ್ವತಃ ಇವರು ಕುಕ್ ಮಾಡಿ ಊಟ ರೆಡಿ ಎಲ್ಲ ಮಾಡಿ
1: ಅಡಿಗೆ ಇವರದೇ,
0: ಅಡಿಗೆ ಇವರದೇ ಮನೆಯಲ್ಲಿ ಇವರಷ್ಟಕ್ಕೆ ಒಬ್ರೆ
1: ಅಡಿಗೆ ರುಚಿ
0: ಭಯಂಕರ ಭಯಂಕರ ಪಂಡಿತರು ಇವರು.
1: ಹೌದಾ? ಹಾಗಾದ್ರೆ ಅಡಿಗೆ ರುಚಿ ಸವಿದಿದ್ದೀರಿ ನೀವು.
0: ಹಾ ಮತ್ತೆ ನೋಡಿ, ಬುಧವಾರ ನಮ್ಗೆ ಇದು ಯೂನಿಫಾರ್ಮ್ ಹಾಕ್ಬೇಕು. ನಾನು ಅವ್ರಿಗೆ ಕೇಳುದು, ಅತ್ತು ಮಾರ ಇರು ಯೂನಿಫಾರ್ಮ್ ಪಾಡೋಣ ಈರಗೆ ಇಂಚ ಗೊತ್ತೋಣ ಯೂನಿಫಾರ್ಮ್ ಹೋಗು ಬಾಕಿ ಪಾಡ್ನ ಅವು ಮತ್ತೆ ಇಂಚ ಒಂದು ಅವು ಮತ್ತೆ ಇಂಕಲ್ ನ ಟ್ರೇಡ್ ಸೀಕ್ರೆಟ್ ಮತ್ತೆ ಕಂಡ್ರ ಒಂದು ಅಂತ.
1: ಹೌದಾ? ಡ್ರೆಸ್ ಹೇಗೆ ಚೇಂಜ್ ಮಾಡ್ತಾರೆ ಹೇಗೆ ಆ ದಿನ?
0: ಈಗ ಸಣ್ಣ ಸಣ್ಣ ವಿಷಯಗಳನ್ನ ನೋಡಿದ್ರು ಕೂಡ ನಾವು ಸೂಕ್ಷ್ಮಕ್ಕೆ ಹೋದ್ರೆ ಬಹಳ ಕಷ್ಟ ಅಲ್ವಾ? ಅಂತ ವಿಷಯ ಆಯ್ತು ಅಷ್ಟೇ, ಬೇರೆ ಮಾತಾಡಲಿಕ್ಕಿಲ್ಲ. ಧನ್ಯವಾದ. ಇವರ ಬಗ್ಗೆ ಒಂದೆರಡು ಮಾತು ಹೇಳುವ ಅಂತ ಆಯ್ತು ನನಗೆ.
1: ಒಳ್ಳೆ ಮಾತನ್ನ ಹೇಳಿದಿರಿ.
2: ಧನ್ಯವಾದ.
0: ಧನ್ಯವಾದ ಭಟ್ರ, ಒಳ್ಳೇದಾಗ್ಲಿ ಭಟ್ರಿಗೆ.
1: ಓಕೆ, ಬಹಳ ಚೆನ್ನಾಗಿ ಮಾತಾಡಿದ್ರು, ಒಳ್ಳೆ ಅಭಿಪ್ರಾಯವನ್ನು ಹೇಳಿದ್ರು. ಈಗ ನಾವು ಮಾತಾಡ್ತಾ ಇದ್ದು ಟೆಲಿಫೋನ್ ಆಪರೇಟಿಂಗ್ ಎಲ್ಲ ಮೊದಲು ಹೇಗಿತ್ತು ನಿಮ್ದು?
2: ಅದಂದ್ರೆ ನನ್ಗೆ
1: ಕಲಿಯಲಿಕ್ಕೆ ಕಷ್ಟ ಅನಿಸ್ತ?
2: ಇಲ್ಲ ಇಲ್ಲ, ಫಸ್ಟ್ ಗೆ ನನ್ಗೆ ನನ್ನ ಮನಸ್ಸಲ್ಲಿ ಏನಿತ್ತು ಅಂದ್ರೆ ಆ ಕಾರ್ಡ್ ಬೋರ್ಡ್ ಸಿಸ್ಟಮ್ ಹಾಗೆ ಅಂತ ನೆನೆಸಿದೆ. ಇಲ್ಲಿ ಬರುವಾಗ ಬಟನ್ ಸಿಸ್ಟಮ್ ಇತ್ತು, ತುಂಬಾ ಈಸಿ ಇತ್ತು. ಮತ್ತೆ ನನ್ಗೆ ಅಲ್ಲಿ ಫಸ್ಟ್ ಗೆ ಕೆಲಸಕ್ಕೆ ಸಿಗುವಾಗ ಅಲ್ಲಿ ನಮ್ಮ ಒಬ್ರು ಆರ್ಥಿಕ ರೈ ಅಂತೇಳಿ ಒಬ್ರು ಮೇಡಮ್ ಇದ್ರು, ಅವ್ರು ತುಂಬಾ ನನ್ಗೆ
1: ಟ್ರೈನಿಂಗ್ ಮಾಡಿ
2: ಕಲಿಸಿದ್ರು. ತುಂಬಾ ಅಂದ್ರೆ ಅವರ ಒಂದು ಪೇಷನ್ಸ್ ನಾವು ಮೆಚ್ಚುವಂತದ್ದೇ, ಎಷ್ಟು ಸಾರಿ ಇದ್ ಮಾಡಿದ್ರು ಹೇಳ್ತಿದ್ರು ಅವರು. ಮತ್ತೆ ನನ್ಗೆ ಕಾನ್ಫಿಡೆನ್ಸ್ ಬಂತು. ಮತ್ತೆ ನನ್ಗೆ ಬೇಕಾದದ್ದು ಫಸ್ಟ್ ಏನಂದ್ರೆ ಅಂದ್ರೆ ಈಗ ನೀವು ನಂಬರ್ ಎಲ್ಲ ಬೇಕಿದ್ರೆ ಬುಕ್ಸ್ ರೆಫರ್ ಮಾಡ್ಬೇಕಾಗ್ತಲ್ಲ, ನನ್ಗೆ ಮೆಮೊರಿಯಲ್ಲೇ, ನನ್ಗೆ ಈಗ ಮೆಮೊರಿಯಲ್ಲೇ ಸಾಧಾರಣ ಬೇಕಿದ್ರೆ ಒಂದು 300 ನಂಬರ್ ಹೇಳ್ತೇನೆ ನಾನು.
1: ಹೌದಾ?
2: ನನ್ಗೆ ಮೆಮೊರಿಯಲ್ಲೇ ಇರ್ತದೆ, ಹಾಗಾಗಿ ನನ್ಗೆ ಅದು ಕಷ್ಟ ಅಂತ ಆಗ್ಲಿಲ್ಲ, ಆ ಕೆಲಸ ಕಷ್ಟ ಅಂತ ಆಗ್ಲಿಲ್ಲ.
1: ಈಗಲೂ ಎಲ್ಲ 300 ನಂಬರ್ಗಳು ನಿಮ್ಗೆ?
2: 300 ಅಂತಲ್ಲ, ನನ್ಗೆ ನಾನು ಹೀಗೆ ಅಂದಾಜು ಹೇಳಿ
1: ಅಂದಾಜು ಹೇಳಿದ್ದು, ಅದಕ್ಕಿಂತ ಜಾಸ್ತಿ.
2: ಈಗ ನನ್ನ ಫ್ರೆಂಡ್ಸ್, ನಮ್ಮ ಕೊಲೀಗ್ಸ್, ಲೆಕ್ಚರರ್ಸ್, ಪ್ರಿನ್ಸಿಪಾಲ್, ಹಾಗೆ ಅದು ನನ್ನ ಹತ್ರ ಅಂದ್ರೆ ಇದ್ರೆ ಏನು ಮಾತಾಡಿ ಎಲ್ಲ ಇದ್ರೆ ಅದು ನಂಬರ್ ನನ್ನ ಹತ್ರ ಇರ್ತದೆ, ನನ್ಗೆ ನೆನಪಲ್ಲಿ ಇರ್ತದೆ ಅದು.
1: ಓಕೆ,
2: ಹಾಗಾಗಿ ನನ್ಗೆ ಅದು ಕಷ್ಟ ಆಗ್ಲಿಲ್ಲ.
1: ಒಮ್ಮೊಮ್ಮೆ ನಿಮ್ಗೆ ನೀವು ಎದೆ ತುಂಬಿ ಹಾಡ್ತೀರಂತೆ, ಯಾಕೆ ಎದೆ ತುಂಬಿ ಹಾಡೋದು? ಏನು ಬೇಜಾರಾದಾಗನಾ ಖುಷಿಯಾದಾಗ?
2: ಅಲ್ಲ, ಮನುಷ್ಯ ಅಂತ ಹೇಳುವಾಗ ನಿಮ್ಗೆ ಸಮಯ ಒಂದೇ ರೀತಿ ಇರುದಿಲ್ಲ ಅಲ್ಲ ಅಲ್ವಾ. ಈಗ ನಮ್ಮ ದಿನದ ಇದರಲ್ಲಿ ಸಹ ಕಫ ವಾತ ಪಿತ್ತ ಅಂತ ಆಯುರ್ವೇದದ ಪ್ರಕಾರ ಹೇಳ್ತಾರಲ್ಲ, ನಿಮ್ಗೆ ಕಫದ ಟೈಮ್ ಅಲ್ಲಿ ಕಫದ
1: ಸಂಗೀತ ಕೂಡ ಔಷಧ ಅಲ್ವಾ?
2: ಹೌದು, ಸಂಗೀತದಿಂದ ತುಂಬಾ ಮನಃಶಾಂತಿ ಬರ್ತದೆ, ಏಕಾಗ್ರತೆ ಬರ್ತದೆ. ಮತ್ತೆ ಒಂದು ಏನಂತ ಹೇಳಿದ್ರೆ ಪರಮಾತ್ಮನಿಗೆ ಹತ್ತಿರ ಇರುವಂತ ಒಂದು
1: ಸಂಗೀತ
2: ನಾದೋಪಾಸನೆ, ನಾದೋಪಾಸನೆಯಿಂದ ನಿಮ್ಗೆ ತುಂಬಾ ಉಪಯೋಗ ಆಗ್ತದೆ. ಅಂದ್ರೆ ನೀವು ಅಂದ್ರೆ ಮನಸ್ಪೂರ್ವಕವಾಗಿ ಮಾಡಿದ್ರೆ.
1: ಓಕೆ, ಸಂಗೀತಗಳ ಸಾಹಸದಿಂದ ಏನಾದ್ರೂ ತೊಂದರೆ ಆಗಿಲ್ಲ ನಿಮ್ಗೆ?
2: ಯಾವ್ದಾಗ್ಲಿ ಒಳ್ಳೇದೇ ಆಗಿದೆ, ಕೆಟ್ಟದಾಗ್ಲಿಲ್ಲ.
1: ಸಂಗೀತವು ನಮಗೆ ತುಂಬಾ ತೃಪ್ತಿಯನ್ನು, ಮನಸ್ಸಿಗೆ ಶಾಂತಿಯನ್ನು ಕೂಡ

0: ಕೊಡ್ತದೆ. ಆದರೆ ಎದೆ ತುಂಬಿ ಹಾಡಿದ್ದೇನು. ಈ ಹಾಡು ನಿಮಗೆ ತುಂಬ ಇಷ್ಟ ಆಗುತ್ತೆ, ನಿಮ್ಮ ಮನಸ್ಸಿಗೆ ಹೃದಯಕ್ಕೆ ತುಂಬ ಹತ್ತಿರ, ಯಾಕೆ?
1: ಅದರಲ್ಲಿ ಭಾವನೆ ಹಾಗೆ ಉಂಟಲ್ಲ ಸರ್, ಎದೆ ತುಂಬಿ ಹಾಡಿದೇನು ಅಂದು ನಾನು ಮನವಿಟ್ಟು ಕೇಳಿದಿರಿ.
0: ಈಗ ಎದೆ ತುಂಬಿ ಹಾಡ್ತೀರಾ?
1: ಪ್ರಯತ್ನ ಮಾಡ್ತೇನೆ.
0: ಸರಿ.
1: ಎದೆ ತುಂಬಿ ಹಾಡಿದೇನು

ಕೇಳುಗರೇ, ನಾನಿದ್ದೀನಿ ಆರ್ ಜೆ ಎಡವಡ. ಇವತ್ತಿನ ಹೃದಯ ರಾಗ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಯು ಲಕ್ಷ್ಮಣ್ ಭಟ್ ಅವರು ಇದ್ದಾರೆ, ಬಹುಮುಖ ಪ್ರತಿಭೆ, ದೃಷ್ಟಿಮಾಂದಿರು. ಇವರು ಹಲವಾರು ಸಾಧನೆಗಳನ್ನು ಮಾಡಿದ್ದಾರೆ ಜೀವನದಲ್ಲಿ, ಒಂದಷ್ಟು ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ, ಅವರ ಜೀವನದ ಕಥೆಯನ್ನು ನಮ್ಮ ಜೊತೆ ಹಚ್ಚಿಕೊಡ್ತಾ ಇದ್ದಾರೆ. ಹಾಗೆ ಹಲವಾರು ಸಾಧನೆ ಅಂದರೆ ತಬಲ ಹಾಗೆ ಇನ್ನಿತರ ಏನು ಸಾಧನೆ ಮಾಡಿದಂಥ ಇವರು, ಹಾಗೆ ಹಲವಾರು ರೀತಿಯಲ್ಲಿ ಇವರ ದೇಹದಾನ ಕೂಡ ಮಾಡಿದ್ದಾರೆ. ಅಂದರೆ ಜೀವನದಲ್ಲಿ ಈಗ ಅವರ ಜೀವನೋಪಾಯಕ್ಕೆ ಒಂದು ಟೆಲಿಫೋನ್ ಆಪರೇಟರ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ನೀವು ಕೂಡ ಇವ್ರ ಜೊತೆ ಮಾತಾಡ್ಬೋದು. ಕರೆ ಮಾಡಿ 6364240949 ಸಂಖ್ಯೆಗೆ. ಕೆಲವೇ ನಿಮಿಷಗಳು ಮಾತ್ರ, ಇನ್ನಷ್ಟು ಮಾತುಕತೆಗೆ ಬಾಕಿ ಇದೆ.

0: ಏನು ಹೇಳ್ತೀರಿ? ಹಲವೊಂದು ಕಡೆ ನಿಮಗೆ ಸನ್ಮಾನ, ನಿಮ್ಮನ್ನು ಗುರುತಿಸಿದ್ದು ಇದೆ, ಏನು ಹೇಳ್ತೀರಿ ಬಗ್ಗೆ? ಎಲ್ಲೆಲ್ಲ ನಿಮ್ಮನ್ನು ಗುರುತಿಸಿದ್ದಾರೆ?
1: 2001 ನಮ್ಮ ಬಿ ಸಿ ರೋಡ್ ಜೆಎಸ್ಎಸ್ ಕ್ಲಬ್ನವರು, ಅದರಲ್ಲೊಬ್ಬರು ನಮ್ಮ ಫ್ರೆಂಡ್ ಇದ್ರು, ಅವರು ನನಗೆ ತಬಲಾ ಕಲಿಯುವಾಗಲೂ, ಆವಾಗ ಸತ್ಯವಿಜಯ ಭಟ್ ಸರ್ ಹತ್ರ ಹೋಗುವಾಗಲೂ ತುಂಬ ಗುರುದತ್ ಬಾಳಿಗ ಅಂತೇಳಿ ಅವರು ಕರ್ಕೊಂಡೋಗಿ ಅಲ್ಲಿ ಜೆಎಸ್ಎಸ್ ಕ್ಲಬ್ಬಲ್ಲಿ ಒಮ್ಮೆ ಸನ್ಮಾನ ಮಾಡಿಸಿದ್ರು. ಆಮೇಲೆ ಅದೇ ವರ್ಷ ಅವರು ರಾಜ್ಯೋತ್ಸವ ಪ್ರಶಸ್ತಿಗೆ ತಾಲೂಕು ಲೆವೆಲ್ ಇದ್ದು ಜೆಎಸ್ಎಸ್ ಕ್ಲಬ್ಬಿಂದ ರೆಕಮೆಂಡ್ ಮಾಡಿದ್ರು. ಹಾಗೆ 2001 ರಾಜ್ಯೋತ್ಸವ ಪ್ರಶಸ್ತಿ ತಾಲೂಕು ಮಟ್ಟದ ಕೊಟ್ಟಿದ್ದರು. ಮತ್ತೆ ನಾನು ಪ್ರಶಸ್ತಿ ಅಂತೇಳಿ ಅಲ್ಲಿ ಇದ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ,
0: ಅದರ ಹಿಂದೆ ಓಡ್ಲಿಲ್ಲ, ಅದರ ಹಿಂದೆ ಪ್ರಶಸ್ತಿಗಾಗಿ ಏನು
1: ಮಾಡಿದ್ದಲ್ಲ, ನಾನು ನನ್ನ ಆತ್ಮತೃಪ್ತಿಗೋಸ್ಕರ ಮಾಡಿದ್ದಷ್ಟೇ. ನನಗೆ ಪ್ರತಿಯೊಂದು ವಿಷಯ, ಯಾವುದೇ ವಿಷಯ ಇರಲಿ,

0: ಹೇಗೆ ಮಾಡಬೇಕು, ಅಭ್ಯಾಸ ಹೇಗೆ ಮಾಡಬಹುದು?
1: ಒಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ. ಹಲೋ ನಮಸ್ತೆ.
2: ನಮಸ್ತೆ ಸರ್.
1: ಹೇಳಿ.
2: ನಾನು ಪೂರ್ಣಿಮಾ ಸಾಲಿತರು.
1: ಪೂರ್ಣಿಮಾ ಸಾಲಿತರು.
0: ನಮಸ್ತೆ.
2: ನಮಸ್ತೆ ಲಕ್ಷ್ಮಣ್ ಸರ್.
0: ನಮಸ್ತೆ. ಹೇಳಿ.
2: ನಿಮ್ಮ ಆತ್ಮವಿಶ್ವಾಸದ ಮಾತುಗಳೇ ನಮಗೆಲ್ಲ ಸ್ಫೂರ್ತಿ ಸರ್.
0: ಧನ್ಯವಾದ.
2: ಅಂದ್ರೆ ನೀವು ತಬಲ ಕಲ್ತದೆಲ್ಲ ಕೇಳಿ ತುಂಬಾ ಖುಷಿ ಆಯ್ತು. ಅದು ನಾವು ಕಲೀಲಿಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ರು ಅದು ನಮ್ಮಿಂದ ಆಗ್ತಾ ಇಲ್ಲ ಕಲೀಲಿಕ್ಕೆ. ಮತ್ತೆ ಹಾಡು ಸಹ ತುಂಬಾ ಚೆನ್ನಾಗಿ ಹಾಡಿದ್ರಿ.
0: ಧನ್ಯವಾದ.
2: ಸಮಯ ಸಿಕ್ಕಿದ್ರೆ ಇನ್ನೊಂದು ಹಾಡು ಸರ್.
1: ಖಂಡಿತ ಖಂಡಿತ ಹಾಡ್ತಾರೆ ಅವರು. ಒಂದು ಹಾಡಕ್ಕೆ ಅವರು ರೆಡಿ ಆಗಿದ್ದಾರೆ ಈಗ. ಧನ್ಯವಾದಗಳು. ಓಕೆ, ಒಂದು ಹಾಡಬೇಕು ಅಂತ ಹೇಳಿದ್ರು, ಹಾಗೆ ಯಾವ ಹಾಡು ಹಾಡ್ತೀರಿ?
0: ವೆಂಕಟೇಶ್ ಕುಮಾರ್ ಅವರು ಹಾಡಿದ ಒಂದು ತೊರೆದು ಜೀವಿಸಬಹುದೇ.
1: ತೊರೆದು ಜೀವಿಸಬಹುದೇ
0: ಕೇಳಿದ್ರಲ್ಲ.
1: ಕೇಳಿದ್ರೆ ಹೇಳಿ.

0: ನನಗೆ ನೀವು ಇಂಥದ್ದೇ ಅಂದ್ರೆ ನಾನು ಅಂತ ಹೇಳ್ತಾ ಇಲ್ಲ, ಜೀವನದಲ್ಲಿ ಕಷ್ಟಪಟ್ಟವ್ರು, ನನಗಿಂತ ತುಂಬಾ ಕಷ್ಟಪಟ್ಟವ್ರು ತುಂಬಾ ಜನ ಇದ್ದಾರೆ. ಅಂಥವ್ರದ್ದೆಲ್ಲ ಅನುಭವ ಜನಸಾಮಾನ್ಯರಿಗೆ ಕೊಡುವಂತ ಇದು ಮಾಡಿ, ಪ್ರಯತ್ನ ಮಾಡಿ, ಜನಸಾಮಾನ್ಯರು ಇಂಥದ್ರಿಂದ ಇಂಪ್ರೆಸ್ ಆಗಲಿ, ಅದರಿಂದ ಅವರು ಸ್ಫೂರ್ತಿ ಪಡೆಯಲಿ ಅಂತೇಳಿ ಹೇಳ್ತೇನೆ ನಾನು.
1: ಒಂದು ರೀತಿಯಲ್ಲಿ ಒಂದು ಸಮಯದಲ್ಲಿ ನೀವು ಕೂಡ ಅಂತ ಒಂದು ಪರಿಸ್ಥಿತಿಯಲ್ಲಿ ಇದ್ದವರು.
0: ಹೌದು,
1: ಡಿಪ್ರೆಷನ್ಗೆ ಖಂಡಿತ
0: ಡಿಪ್ರೆಷನ್ಗೆ ಹೋದವರು. ಆ ಟೈಮಲ್ಲಿ ನನಗೆ ಆರ್ಟ್ ಆಫ್ ಲಿವಿಂಗ್ ಇಂದ ಒಂದು ಇದು ಬಂತು, ಅದರಿಂದ ನಾನು ಜೀವನದಲ್ಲಿ ಇಷ್ಟು
1: ನಿಮ್ಮ
0: ಆತ್ಮಸ್ಥೈರ್ಯ ಬಂದ
1: ಜೀವನದ ಚಿತ್ರಣವೇ ಬದಲಾಯಿತು.
0: ಹೌದು,
1: ಆರ್ಟ್ ಆಫ್ ಲಿವಿಂಗ್. ಓಕೆ, ಹಾಗೆ ಖಂಡಿತ ಡಿಪ್ರೆಷನ್ಗೆ ಹೋಗಬೇಡಿ ಅಂತ ಹೇಳ್ತಾರೆ.
0: ಇಲ್ಲ, ಈಗ ಆ ಪರಿಸ್ಥಿತಿ ಇಲ್ಲವೇ ಇಲ್ಲ.
1: ಅಲ್ಲ ಅಲ್ಲ, ನಿಮಗೆ ಅಲ್ಲ, ಬೇರೆಯವರಿಗೆ. ಓಕೆ ಓಕೆ. ಕೇಳುಗ್ರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಲಕ್ಷ್ಮಣ್ ಭಟ್ ಅವರು ಭಾಳ ಚೆನ್ನಾಗಿ ಅವರ ಏನು ಬಹುಮುಖ ಪ್ರತಿಭೆಯನ್ನು ಒಂದಷ್ಟು ನಮಗೆ ಹಾಡಿನ ಮೂಲಕ, ಇನ್ನಷ್ಟು ಅವರ ಏನು ಒಂದು ಸ್ಕಿಟ್ಟನ್ನು ಕೂಡ ನಾವು ನಿಮಗೆ ಪ್ರಸಾರ ಮಾಡಿ ಅವರ ಪ್ರತಿಭೆಯ ಒಂದಷ್ಟು ಪ್ರದರ್ಶನ, ಅಂದರೆ ಅವರ ಯಾವ ರೀತಿ ಪ್ರತಿಭೆ ಇದೆ, ಅವರ ಬಹುಮುಖ ಪ್ರತಿಭೆಯನ್ನು ನಮಗೆ ನಾವು ನಿಮಗೆ ಪರಿಚಯಿಸಿದ್ದೀವಿ ಈ ಕಾರ್ಯಕ್ರಮದಲ್ಲಿ. ಲಕ್ಷ್ಮಣ್ ಭಟ್ ಅವರೇ, ಇದುವರೆಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನಿಮಗೆ ಎಲ್ಲ ಸಾರಂಗ್ ಕೇಳುಗ ಬಾಂಧವರ ಪರವಾಗಿ, ನಮ್ಮ ನಿರ್ದೇಶಕರ ಪರವಾಗಿ ಹೃದಯ ತುಂಬಿದ ಧನ್ಯವಾದಗಳು.
0: ಧನ್ಯವಾದಗಳು.
1: ನಮಸ್ತೆ.

0: ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು. ಈ ವಾರದ ಮಕ್ಕಳೆಡೆಗೆ ಸಾರಂಗಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ.
1: ಅರ್ಧ ಬೆಳಕು ಅರ್ಧ ನೆರಳು. ಅಕ್ಬರ್ ಮತ್ತು ಬೀರ್ಬಲ್ ಆಪ್ತ ಸ್ನೇಹಿತರಾಗಿದ್ದರು, ಹಾಗೆಯೇ ಅವರೊಳಗೆ ವಾಗ್ವಾದಗಳು ನಡೆಯುತ್ತಿತ್ತು. ಅಕ್ಬರನ ಕೋಪಕ್ಕೆ ಗುರಿಯಾದ ಬೀರ್ಬಲ್ ಅನೇಕ ಬಾರಿ ಆಸ್ಥಾನದಿಂದ ಹೊರಹಾಕಲ್ಪಡುತ್ತಿದ್ದನು. ಆದರೆ ಸ್ವಲ್ಪ ದಿನಗಳಲ್ಲಿಯೇ ಅಕ್ಬರ್ ಬೀರ್ಬಲ್ನನ್ನು ಹುಡುಕಿಸಿ ಸಮಾಧಾನಪಡಿಸಿ ಮತ್ತೆ ಆಸ್ಥಾನಕ್ಕೆ ಕರೆತರುತ್ತಿದ್ದನು. ಹೀಗೆ ಒಮ್ಮೆ ಬೀರ್ಬಲ್ನನ್ನು ಆಸ್ಥಾನದಿಂದ ಹೊರಹಾಕಲಾಗಿತ್ತು.
2: ಏನಿದು, ಅನೇಕ ದಿನಗಳಿಂದ ಬೀರ್ಬಲ್ ಕಾಣುತ್ತಿಲ್ಲವಲ್ಲ. ಸೈನಿಕರೇ, ಅವನಿಗಾಗಿ ಎಲ್ಲ ಮೂಲೆ ಮೂಲೆಗಳಲ್ಲೂ ಹುಡುಕಿರಿ.
1: ಸೈನಿಕರು ಹಿಂದಿರುಗುತ್ತಾರೆ ಮತ್ತು ಬೀರ್ಬಲ್ ಸಿಕ್ಕಿಲ್ಲವೆಂದು ಹೇಳುತ್ತಾರೆ. ಇದನ್ನು ಕೇಳಿ ಅಕ್ಬರ್ ಒಂದು ಉಪಾಯ ಹುಡುಕುತ್ತಾನೆ.
2: ಇದು ರಾಜಾಜ್ಞೆ. ನಾಳೆಯ ದಿನ ಪ್ರತಿಯೊಬ್ಬನು ಅರ್ಧ ಬೆಳಕು ಮತ್ತು ಅರ್ಧ ನೆರಳಲ್ಲಿ ಅರಮನೆಗೆ ಬರಬೇಕು.
1: ಇದನ್ನು ಕೇಳಿ ಎಲ್ಲರಿಗೂ ಹೆದರಿಕೆಯಾಯಿತು. ಮರುದಿನ ಅರಮನೆಗೆ ಯಾರೂ ಬರಲೇ ಇಲ್ಲ. ಅರಮನೆಯಲ್ಲಿ ಕುಳಿತಿದ್ದ ಅಕ್ಬರನಿಗೆ ಒಂದು ಧ್ವನಿ ಕೇಳಿಸಿತು.
3: ಮಹಾಪ್ರಭು, ನಿಮ್ಮ ಆಜ್ಞೆಯಂತೆ ನಾನು

0: ಕುರುಡರು. ಒಂದು ದಿನ ಅಕ್ಬರ್ ಮತ್ತು ಬೀರ್ಬಲ್ ಜೊತೆಯಲ್ಲಿ ವಾಯುವಿಹಾರಕ್ಕೆ ಹೋದರು. ಆಗ
1: ಬೀರ್ಬಲ್, ಪ್ರಪಂಚದಲ್ಲಿ ಕಣ್ಣಿರುವರು ಹೆಚ್ಚೆ ಅಥವಾ ಕುರುಡರು ಹೆಚ್ಚೆ?
2: ಹೌದು, ಕುರುಡರು ಹೆಚ್ಚಾಗಿದ್ದಾರೆ ಮಹಾಪ್ರಭು, ಇದರಲ್ಲಿ ಯಾವ ಸಂಶಯವೂ ಇಲ್ಲ.
1: ಹೇಗೆ ಹೇಳುವೆ ನೀನು? ನಾಳೆ ಅದನ್ನು ಸಾಧಿಸಬಲ್ಲೆಯೇ?
2: ಓಹೋ, ನಾನು ಅದನ್ನು ನಾಳೆ ಸಾಧಿಸಿ ತೋರಿಸುತ್ತೇನೆ.
0: ಮರುದಿನ ಬೀರ್ಬಲ್ ಅರಮನೆಯ ಮುಂದೆ ಒಂದು ಮುರುಕಲು ಮಂಚವನ್ನಿಟ್ಟುಕೊಂಡು ಕುಳಿತನು.

0: ಸಿಯರ್ಸ್
1: ಹಲೋ ಫ್ರೆಂಡ್ಸ್, ನಾನಂದು ಇವತ್ತು ತುಂಬ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪ್ನಿಯಲ್ಲಿ ಜಾಬ್ ಆಗಿದೆ. ಬನ್ನಿ, ಈ ಖುಷಿಗೆ ನಾವೊಂದೊಂದು ಲಾಂಗ್ ಡ್ರೈವ್ ಹೋಗೋಣ.
2: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನಂಗೆ ಭಯ ಆಗ್ತಿದೆ.
3: ಅಯ್ಯೋ, ಇವಳುಗಳು ಅಂಜು ಬುರ್ಕಿ.
4: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯ ವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
5: ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 ಎಫ್ಎಂ.
6: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ, ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
7: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
6: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 ಎಫ್ಎಂ.
8: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
9: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 ಎಫ್ಎಂ. ಇದು ಬಣ್ಣ ಬಣ್ಣದ ಬದುಕು. ಇದು ರೇಡಿಯೋ ಸಾರಂಗ್ನ ವಿಶೇಷ ಸರಣಿ ಕಾರ್ಯಕ್ರಮ ನಮ್ಮ ಸಂವಿಧಾನ. ಪ್ರಸ್ತುತಪಡಿಸುವವರು ಡಾಕ್ಟರ್ ರೋಜ್.

5 ಅನುಚ್ಛೇದಗಳಲ್ಲಿ ಸೂಚಿಸಲಾಗಿದೆ. ಈ 5 ಅನುಚ್ಛೇದಗಳಲ್ಲಿ ಸಮಾನತೆಯ ಹಕ್ಕನ್ನು ಕಲ್ಪಿಸಿ ವಿವಿಧ ಷರತ್ತುಗಳನ್ನು ನಮ್ಮ ಸಂವಿಧಾನ ನಮಗೆ ನೀಡಿದೆ. ಈ ಹಕ್ಕುಗಳಲ್ಲಿ ನಿರ್ಬಂಧವನ್ನು ಹೇರುವ ಹಕ್ಕುಗಳು ಅಂದರೆ ನಕಾರಾತ್ಮಕ ಮೂಲಭೂತ ಹಕ್ಕುಗಳನ್ನು ವಿಧಿಸುವ ಅನುಚ್ಛೇದಗಳು ಇವಾಗಿವೆ. ಅನುಚ್ಛೇದ

ಒಂದು ಸಕಾರಾತ್ಮಕ ಕಲ್ಪನೆಯಲ್ಲವೇ? ಇದರರ್ಥ ಸಮಾನರೊಳಗೆ ಕಾನೂನನ್ನು ಸಮಾನವಾಗಿ ನಿರ್ವಹಣೆ ಮಾಡಬೇಕೆಂದು, ಸಮಾನರೊಳಗೆ ಭೇದ ಮಾಡಬಾರದೆಂದು ಇದು ಸೂಚಿಸುತ್ತದೆ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, ವ್ಯಕ್ತಿಗಳು ಸಮಾನ ಸನ್ನಿವೇಶದಲ್ಲಿರುವಾಗ ಅವರನ್ನು ಸಮಾನ ತಾರತಮ್ಯ ಅಥವಾ ಭೇದಭಾವದ ವಿರುದ್ಧ ರಕ್ಷಿಸುವುದೇ ಆಗಿದೆ. ಇದಕ್ಕಾಗಿಯೇ ನಮ್ಮ ಶಾಸಕಾಂಗವು ಈ ಸಮಾನತಾ ಧ್ಯೇಯಕ್ಕೆ ಅನುಗುಣವಾಗಿ ಯುಕ್ತವಾದ ವರ್ಗೀಕರಣ ಮಾಡಬಹುದು. ಆದರೆ ಈ ವರ್ಗೀಕರಣವು ಸ್ವೇಚ್ಛಾನುಸಾರವಾಗಿ ಆಗದೆ ಸಮಾನತಾ ಹಕ್ಕನ್ನು ಪ್ರತಿನಿಧಿಸಿ ಅದಕ್ಕೆ ಪೂರಕವಾಗಿ ಕೆಲಸ ಮಾಡಬೇಕು. ಅಂತೆಯೇ ಸಂವಿಧಾನ ಈ 14ನೆಯ ಅನುಚ್ಛೇದ ಎಲ್ಲ ವ್ಯಕ್ತಿಗಳಿಗೆ, ಕಂಪನಿಗಳಿಗೆ, ವ್ಯಕ್ತಿ ಸಮುದಾಯಗಳಿಗೆ, ನಾಗರಿಕರಲ್ಲದವರಿಗೂ ಕೂಡ ಅನ್ವಯಿಸುತ್ತದೆ. ಸಮಾನತೆಯ ಈ ಹಕ್ಕಿನ ನಿಟ್ಟಿನಲ್ಲಿ ನ್ಯಾಯಾಂಗದ ವಿವಿಧ ತೀರ್ಪುಗಳು ಕಾಲಕಾಲಕ್ಕೆ ಈ ಸಾಂವಿಧಾನಿಕ ಸಮಾನತೆಯನ್ನು ಎತ್ತಿ ಹಿಡಿದಿವೆ. ಉದಾಹರಣೆಗೆ, ಪಶ್ಚಿಮ ಬಂಗಾಳ ರಾಜ್ಯ ವರ್ಸಸ್ ಅನ್ವರ್ ಆಲಿ ಸರ್ಕಾರ್. ಇದು ಒಂದೇ ಸನ್ನಿವೇಶದಲ್ಲಿ ಎಲ್ಲರಿಗೂ ಸಮಾನ ಕಾನೂನು ಅನ್ವಯವಾಗಬೇಕು, ಒಬ್ಬ ವ್ಯಕ್ತಿ ಮತ್ತು ಇನ್ನೊಬ್ಬ ವ್ಯಕ್ತಿಯ ನಡುವೆ ತಾರತಮ್ಯವಿರಬಾರದು, ಶಾಸನದ ವಿಷಯಕ್ಕೆ ಸಂಬಂಧಿಸಿದಂತೆ ಅವರ ಸ್ಥಿತಿ ಒಂದೇ ಎಂದು ಸೂಚಿಸಿದೆ. ಅಂತೆಯೇ ಚರಣ್ಜಿತ್ ಲಾಲ್ ವರ್ಸಸ್ ಭಾರತದ ಒಕ್ಕೂಟ, ಸಮಾನವಲ್ಲದ ಸನ್ನಿವೇಶಗಳಲ್ಲಿ ತದ್ರೂಪದ ಪರಿಗಣನೆ ಕೊಡುವುದು ಅಸಮಾನತೆಯಾಗುತ್ತದೆ ಮತ್ತು ಅನುಚ್ಛೇದ 14ರ ಉಲ್ಲಂಘನೆಯಾಗುತ್ತದೆ ಎಂಬುದನ್ನು ದೃಢವಾಗಿ ಸೂಚಿಸಿದೆ. ಇನ್ನೊಂದು ನ್ಯಾಯಾಲಯದ ತೀರ್ಪು ಚರಣ್ಲಾಲ್ ಸಾಹು ವರ್ಸಸ್ ಭಾರತದ ಒಕ್ಕೂಟ. 14ನೆಯ ಅನುಚ್ಛೇದ ತಾರತಮ್ಯವನ್ನು ಒಂದು ಗಣನಾರ್ಹ ಕಾನೂನಿನಿಂದ ಮಾತ್ರವಲ್ಲದೆ ಒಂದು ಪ್ರಕ್ರಿಯೆಯ ಕಾನೂನಿನಿಂದಲೂ ನಿಷೇಧಿಸುತ್ತದೆ ಎಂದು ಸೂಚಿಸುತ್ತದೆ. ಅಂತೆಯೇ ಇಂದಿರಾ ಸಹಾನಿ ವರ್ಸಸ್ ಭಾರತ ಒಕ್ಕೂಟ ಸಮಾನತೆಯ ತತ್ವವನ್ನು ಎತ್ತಿ ಹಿಡಿಯುತ್ತದೆ. ದೇಶದ ಸಂಸತ್ತು ಮತ್ತು ವಿಧಾನಮಂಡಲಗಳು ಸಂವಿಧಾನದ ಮೂಲ ಲಕ್ಷಣವಾದ ಅನುಚ್ಛೇದ 14 ಮತ್ತು ಇದರದೇ ಇನ್ನೊಂದು ಮುಖವಾದ ಅನುಚ್ಛೇದ 14ರ 1ನೇ ಷರತ್ತಿನಲ್ಲಿ ಸ್ಥಾಪಿತವಾಗಿರುವ ಸಮಾನತೆಯ ತತ್ವವನ್ನು ಉಲ್ಲಂಘಿಸಬಾರದು ಎಂದು ಸೂಚಿಸುತ್ತದೆ. ನಾಗಪುರ ಇಂಪ್ರೂವ್ಮೆಂಟ್ ಟ್ರಸ್ಟ್ ವರ್ಸಸ್ ಲೂಥರ್ ಯುಕ್ತವಲ್ಲದ ವರ್ಗೀಕರಣ ಪ್ರಶ್ನಾರ್ಹವಾಗಿದ್ದು ನ್ಯಾಯಿಕ ಪುನರಾವಲೋಕನೆ, ಅಂದರೆ ನ್ಯಾಯಾಂಗ ಇದನ್ನು ಪ್ರಶ್ನಿಸಿ ಇಂಥ ವರ್ಗೀಕರಣವನ್ನು ನಿಷೇಧಿಸಬಹುದು ಎಂದು ಸೂಚಿಸುತ್ತದೆ. ಸಮಾನತಾ ಹಕ್ಕಿನಲ್ಲಿ ಅಡಕವಾದ ಇದು 14ನೇ ಅನುಚ್ಛೇದ ಬಗ್ಗೆ ನಿಮಗೆ ಕೆಲವೊಂದು ವಿಷಯಗಳು ಗಮನಕ್ಕೆ ಬಂದಿರಬಹುದು ಎಂದು ನಂಬುತ್ತೇನೆ. ಈ ಸಮಾನತಾ ಮೂಲಭೂತ ಹಕ್ಕಿನಲ್ಲಿ ಇನ್ನೂ 4 ಅನುಚ್ಛೇದಗಳಿವೆ, ಅಂದರೆ ಅನುಚ್ಛೇದ 15, 16, 17, 18. ಇದನ್ನು ನಾವು ಹಂತ ಹಂತದಲ್ಲಿ ಮುಂದಿನ ಸರಣಿಯಲ್ಲಿ ಅರ್ಥ ಮಾಡಿಕೊಳ್ಳೋಣ. ಸಮಾನತೆ ಹಕ್ಕು ತನ್ನ ಅನುಚ್ಛೇದ 14ರಲ್ಲಿ ನಮಗಿತ್ತ ಸಮಾನತೆ ಹಕ್ಕನ್ನು ಸಂರಕ್ಷಿಸುವುದು ನಮ್ಮೆಲ್ಲ ಕರ್ತವ್ಯ. ಈ ಹಕ್ಕು ಉಳಿದೆಲ್ಲ ಮೂಲಭೂತ ಹಕ್ಕುಗಳಂತೆ ಸಂವಿಧಾನದ ರಕ್ಷಣೆ ಪಡೆದಿದೆ. ಇದರ ಉಲ್ಲಂಘನೆಯಾದಾಗ ಇದು ಸಂವಿಧಾನಾತ್ಮಕ ನ್ಯಾಯಾಲಯಗಳಿಂದ, ಅಂದರೆ ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯಗಳಿಂದ ಜಾರಿಗೊಳಿಸಲ್ಪಡುತ್ತದೆ ಎಂಬುದನ್ನು ನಾವು ಮನಸ್ಸಲ್ಲಿ ಇಡೋಣ. ಇದರಲ್ಲಿ ವ್ಯಕ್ತವಾದ ಈ ಅನುಚ್ಛೇದ ಮಾತ್ರವಲ್ಲ, ಉಳಿದ ಎಲ್ಲ ಮೂಲಭೂತ ಹಕ್ಕುಗಳು ನ್ಯಾಯರಕ್ಷಿತವಾದ ಮೂಲಭೂತ ಹಕ್ಕುಗಳು, ಅಂದರೆ ನ್ಯಾಯಾಲಯಗಳ ವಿಚಾರಣೆಗೆ ಒಳಪಡುವ ಹಕ್ಕುಗಳು. ಈ ಹಕ್ಕುಗಳ ಉಲ್ಲಂಘನೆಯಾದಾಗ ಬಾಧಿತರು ಆದ ಯಾವುದೇ ವ್ಯಕ್ತಿ ಪರಿಹಾರಕ್ಕಾಗಿ ನ್ಯಾಯಾಲಯದ ನೆರವು ಕೋರಬಹುದು. ಅಂದರೆ ಯಾವುದೇ ಬಾಧಿತ ವ್ಯಕ್ತಿ ಅನುಚ್ಛೇದ 32ರ ಅಡಿ ಸರ್ವೋಚ್ಚ ನ್ಯಾಯಾಲಯದ ಅಥವಾ ಅನುಚ್ಛೇದ 226ರ ಅಡಿ ಉಚ್ಚ ನ್ಯಾಯಾಲಯಕ್ಕೆ ಮೊರೆ ಹೋಗಬಹುದು. ಮೂಲಭೂತ ಹಕ್ಕುಗಳು ನೀಡಿರುವ ಹಕ್ಕುಗಳಿಗೆ ಅನುಗುಣವಾಗಿಲ್ಲದ ಶಾಸಕಾಂಗ ಅಂಗೀಕರಿಸಿದ ಯಾವುದೇ ಕಾನೂನು, ಕಾರ್ಯಾಂಗ ಪ್ರಾಧಿಕಾರ ಅಂಗೀಕರಿಸಿದ ಯಾವುದೇ ಆದೇಶವನ್ನು ನ್ಯಾಯಾಲಯಗಳು ಅಕೃತ ಮತ್ತು ಶೂನ್ಯ ಎಂದು ಘೋಷಿಸಬಹುದು. ಅಂದರೆ ಅಂಥ ಕಾನೂನುಗಳು ನ್ಯಾಯಾಂಗ ನಿಷೇಧಿಸುತ್ತದೆ ಎಂಬುದು ಇದರ ಅರ್ಥ. ಪ್ರಿಯ ಕೇಳುಗರೆ, ಅನುಚ್ಛೇದ 14ನೇ ವ್ಯಾಪ್ತಿ ಹಾಗೂ ಅದು ಸಮಾನತೆಯ ಬಗ್ಗೆ ನೀಡಿದ ನಮ್ಮ ಹಕ್ಕನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಇನ್ನೊಂದು ಸರಣಿಯಲ್ಲಿ ಅನುಚ್ಛೇದ 15 ಮತ್ತು 16ರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಧನ್ಯವಾದಗಳು.

ಇಷ್ಟವರೆಗೆ ನಮ್ಮ ಸಂವಿಧಾನ ಡಾಕ್ಟರ್ ರೋಸ್ವೀರಾ ಡಿಸೋಜಾ ಇವರ ಪ್ರಸ್ತುತಿಯನ್ನ ಕೇಳಿದ್ರಿ. ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ?
2: ಅವಿರಾಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯುಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರ್ದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ಇದು ಬಣ್ಣ ಬಣ್ಣದ ಬದುಕು. ಇದೀಗ ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಮಂಗಳ ಗಂಗೋತ್ರಿಯ ಡಾಕ್ಟರ್ ಯು ಆರ್ ರಾವ್ ಸಭಾಂಗಣದಲ್ಲಿ ನಡೆದ ಪ್ರೊಫೆಸರ್ ಬಿ ಎ ವಿವೇಕರೈ 80ರ ಸಂಭ್ರಮದ ಕಲಾಭಿವಂದನೆ ಕಾರ್ಯಕ್ರಮದಲ್ಲಿ ಅವರ ಶಿಷ್ಯವೃಂದ ನಡೆಸಿಕೊಟ್ಟ ಯಕ್ಷಗಾನ ತಾಳಮದ್ದಲೆ ಪ್ರಸಂಗ ಭೀಷ್ಮಾರ್ಜುನ ಕಾಳಗ. ಹಿಮ್ಮೇಳದಲ್ಲಿ ಭಾಗವತರು ಶ್ರೀ ಸುಬ್ರಾಯ ಸಂಪಾಜೆ, ಚೆಂಡೆ ಮದ್ದಳೆ ಶ್ರೀ ಪದ್ಯಾಣ ಶಂಕರನಾರಾಯಣ ಭಟ್ ಮತ್ತು ಮುರಳೀಧರ ಕಲ್ಲೂರಾಯ. ಪಾತ್ರವರ್ಗದಲ್ಲಿ ಶ್ರೀಕೃಷ್ಣ ಶ್ರೀ ಗಣರಾಜ ಕುಂಬ್ಳೆ, ಭೀಷ್ಮ ಶ್ರೀ ರಾಧಾಕೃಷ್ಣ ಕಲ್ಚಾರ್, ಅರ್ಜುನ ಡಾಕ್ಟರ್ ನಾಗವೇಣಿ ಮಂಚಿ. ಇದೀಗ ಭೀಷ್ಮಾರ್ಜುನ ಕಾಳಗ ಯಕ್ಷಗಾನ ತಾಳಮದ್ದಲೆಯ ಮೂರನೆಯ ಕಂತು.
1: ಆಮೇಲೆ ಮಹಾವಿಷ್ಣು ಅಂತ ಅನಿಸಿಕೊಂಡ ನೀನು, ಬ್ರಹ್ಮಾಂಡೋದರನಾದಂತಹ ನೀನು, ನೀನು ಈ ನರನ ಸಾರಥಿ
2: ಅಲ್ವಾ?
1: ನರನ ಸ್ವಲ್ಪ ಅವಧಾರಣೆ ಇದ್ದ ಹಾಗೆ ಕಂಡಿದೆ.
2: ಮನುಷ್ಯ
1: ಅಲ್ವಾ, ಒಂದು ಒತ್ತಿ ಹೇಳಿದ ಹಾಗೆ ಸಾಮಾನ್ಯ ಮನುಷ್ಯ
2: ಹಾಗೆ
1: ಅಲ್ಲ. ನೀವೇ ಅನೇಕ ಬಾರಿ ಆಡಿದ್ದುಂಟು ನರಗೆ ಸರಿ ಇಲ್ಲ ಅಂತ.
2: ಹೌದು
1: ಅಲ್ವಾ? ನರಗೆ ಸರಿ ಸರಿ ಇಲ್ಲ ಅಂದ್ರೆ
2: ಸರಿ ಸಮಾನರಾದವರಿಲ್ಲ ಅಂತ. ಅವನಿಗೆ ತಲೆ ಸರಿ ಇಲ್ಲ ಅಂತ.
1: ಅಂತಹ ಒಬ್ಬ ಪರಾಕ್ರಮಿ ಯೋಧ ಅವನನ್ನು ಗೆಲ್ಲಬೇಕಾದ್ರೂ ತುಂಬಾ ಯೋಚನೆ ಮಾಡಿ

0: ಅಂತ ನಿಮ್ಮಂಥವರು ಕೆಲವರು ಭಾಗವತೋತ್ತಮರು ಹೇಳಿ.
1: ಹೌದೌದು,
0: ನಾರಾಯಣನು ಒಂದು ಅಂಶ, ಅವನಿಗೆ ನಾನು ಸಾರಥಿಯಾಗುವುದು ಅಂದ್ರೆ ಎರಡು ಬೇರೆ ಬೇರೆ ಇದ್ದದ್ದು ಒಂದಾಗುವುದು ಎಂಬ ಅರ್ಥ. ಅಂದ್ರೆ ಸಂಕಲ್ಪವನ್ನು ಮಾಡಿಯೇ ನಾನು ಇದನ್ನು ಸ್ವೀಕಾರ ಮಾಡಿದ್ದೆ, ಅವನಲ್ಲಿ ಹೇಳಿದ್ದೆ.

0: ಬುದ್ಧಿಸ್ತು ಸಾರಥಿಂ ವಿದ್ಯೆ ಅಂತ. ಆದ್ದರಿಂದ ಬುದ್ಧಿಯ ಸ್ಥಾನದಲ್ಲಿದ್ದುಕೊಂಡು ಸಾರಥಿಯಾದವನು ರಥಿಕನಿಗೆ ಹೇಳಬಹುದು, ಹೇಳಬಾರದು
1: ಹೇಳಬಹುದು ಹೇಳಬಹುದು.
0: ಹಾಗಾಗಿ ಅದೊಂದು ಸಲಹೆಯಾಗಿ ಸ್ವೀಕರಿಸೋದು ಬಿಡುವುದು ಅವನಿಗೆ ಬಿಟ್ಟದ್ದು. ಈಗ ನಾನು ಹಣ್ಣು ಮತ್ತು ಕತ್ತಿ ಎರಡು ಅವನ ಕೈಯಲ್ಲಿ ಕೊಟ್ಟು, ನೀನು ಉದ್ದಕ್ಕೆ ಬೇಕಾದ್ರೂ ಕೊಯ್ದುಕೊ, ಅಡ್ಡಕ್ಕೆ ಬೇಕಾದ್ರೂ
1: ಕೊಯ್ದುಕೊಯ್ಯಲಿಕ್ಕೆ
0: ಕತ್ತಿ ಅಂತ ನೆನಪಿರಲಿ,
1: ಅಲ್ಲ ಕೊಯ್ಯದೇ ಇರ್ಲಿಕ್ಕಿಲ್ಲ,
0: ಅದೇ ಅದೇ ಹಣ್ಣು ಮತ್ತು ಕತ್ತಿ ಅಂತ ನೆನಪಿರಲಿ ಅಂತ ಹೇಳಿದ್ದೆ. ಆಮೇಲೆ ಅವ ಹೇಳಿದ, ನೀನು ಹೇಳಿದ್ದರಲ್ಲಿರುವ ಸತ್ಯಾಂಶ ನನಗೆ ಗೊತ್ತಾಯ್ತು, ನಾನು ಎಣಿಸಿದ ಮಿಥ್ಯಾಂಶಗಳೆಲ್ಲ ನನಗೆ ಗೊತ್ತಾಯ್ತು, ಹಾಗಾಗಿ ನಾನು ಮಾಡಬೇಕಾದದ್ದನ್ನು ಮಾಡುತ್ತೇನೆ ಅಂತ. ಹಾಯನ್ನು ತಿರುಗಿಸುವಾಗ ಹಗ್ಗ ಇದ್ದ ಹಾಗೆ ಕೆಲವರು ಬುಗುರಿಯನ್ನು ಹೀಗೆ ತಿರುಗಿಸ್ತಾರೆ, ಸುತ್ತಿ ಬಿಟ್ಟು ತಿರುಗಿಸಿ ಬಿಡ್ತಾರೆ.
1: ಅಂಥದ್ದೆಲ್ಲ ನೀನು ತುಂಬಾ ಮಾಡಿದ ಕಾರಣ.
0: ಹೌದೌದು, ನಿದರ್ಶನವನ್ನೆಲ್ಲ ಲೋಕ ಸಂಗ್ರಹದಿಂದಲೂ ಎಲ್ಲ ಪಡೆಯುವುದು.
1: ಹೌದು,
0: ಲೋಕಾನುಭವ ಲೋಕ ಸಂಗ್ರಹ ಅಂದ್ರೆ ಅದು ಲೋಕದಲ್ಲಿ ಅನುಭವಕ್ಕೆ ಬರುವಂತದ್ದೇ. ಆದ್ದರಿಂದ ಇಂತಹ ಅನುಭವಗಳಿಂದ ಇದನ್ನು ನಾವು ತಿಳಿದುಕೊಳ್ಳುವುದಕ್ಕೆ ಬರ್ತದೆ. ಹಾಗಾಗಿ ಇಲ್ಲಿ ನಾನು ಕೂತದ್ದು ಅದೇ ಉದ್ದೇಶದಿಂದ.
1: ಅಂದ್ರೆ ನೀನು ಯಾವುದಕ್ಕೂ
0: ಬದ್ಧತೆ ಉಂಟು,
1: ಅಧೀನನಾಗಿ ವ್ಯವಹರಿಸುವುದಲ್ಲ,
0: ಅಲ್ಲ
1: ಸ್ವತಂತ್ರನಾಗಿ.
0: ಅಂದ್ರೆ ನನ್ನದು ಇದು, ನನ್ನದು ಸ್ವೇಚ್ಛೆ. ಆಗ ಹೇಳಿದಾಗೆ ನೀರಿಗೆ ಬಿದ್ದವನ ಹಾಗೆ ನೀರಿಗೆ ಬೀಳುವುದು ಸ್ವೇಚ್ಛೆ. ಕೆಲವರಿಗೆ ಅದು ಗೊತ್ತಿಲ್ಲ, ಕೆಲವರು ಪರೇಚ್ಛ ಆಗ ಹೇಳಿದಾಗೆ.
1: ಹೌದು,
0: ಇನ್ನೊಬ್ಬರ ಇಚ್ಛೆ ಅಂತ ನಡೆದುಕೊಳ್ಳುವರು, ಕೆಲವರು ಇನ್ನೊಬ್ಬರು ಕೂತ್ಕೊಳಿಸಿದ್ದಾರೆ ಅಂತ ಅಲ್ವ ಕೂತ್ಕೊಳ್ಳುವುದು.
1: ಹೌದಪ್ಪ, ತುಂಬಾ ಜನ ಕೂತ್ಕೊಂಡದ್ದೇ ಬೇರೆಯವರು ಕೂತ್ಕೊಳಿಸಿದ ಕಾರಣ
0: ಅಲ್ವಾ.
1: ಇಳಿಲಿಕ್ಕೆ ಉಪಾಯ ಇಲ್ಲ,
0: ಬರ್ಬೇಕಲ್ಲ. ಹಾಗಾಗಿ ಇದು ಸ್ವೇಚ್ಛಾ,
1: ಇಳಿಸ್ತೇನೆ ಅಂತ ಇಳಿಸ್ತೇನೆ ಅಂತ ಹೇಳಿದವನು ಇಳಿಸಲಿಕ್ಕೆ ಬರುವುದಿಲ್ಲ,
0: ಅದು ಇಳಿಲಿಕ್ಕೆ ಕಾಯ್ತಾನೆ
1: ಅಲ್ವಾ. ಕೂರಿಸಿದವನು ಇಳಿಸಬೇಕು, ಹಾಗೆ ಅವನ ಮುಖ ನೋಡುದು ಇವನು ನಮ್ಮ ಇಳಿಸು ಅಂತ.
0: ಅದೇ ಸ್ವೇಚ್ಛಾ ಪರೇಚ್ಛಾ ಪ್ರಾರಬ್ಧಗಳು. ಹಾಗಾಗಿ ಇದು ಕೇವಲ ಯಾವುದೇ ಕರ್ಮದ ಬಂಧಕ್ಕೊಳಗಾಗಿ ಮಾಡುವ ಕೆಲಸಗಳಲ್ಲ,
1: ನಮ್ಮ ಹಾಗೆ ನೀವಲ್ಲ.
0: ಮತ್ತೆ ಲೀಲೆ ಅಂತ ಒಂದು ಶಬ್ದ ಉಂಟು, ಅಥವಾ ಲಾಲಿಸುವುದು, ಅದನ್ನೇ ತೆಗೆದುಕೊಳ್ಳುವ, ಲಾಲಿಸುವುದು ಅಂತ ಹೇಳ್ತೀವಿ. ಅನೇಕರು ಭಕ್ತರಾದವರು, ಈ ಪ್ರಪಂಚದಲ್ಲಿ ಜ್ಞಾನಿಗಳಾದವರು ಇದು ಭಗವಲ್ಲೀಲೆ ಅಂತ ಕೊಂಡಾಡ್ತಾರೆ. ಭಗವಲ್ಲೀಲೆ ಅಂದ್ರೆ ಏನು? ಶಿಷ್ಟ ರಕ್ಷಣ ದುಷ್ಟ ಶಿಕ್ಷಣ. ಶಿಷ್ಟರಾದವರು ಈ ಪ್ರಪಂಚದಲ್ಲಿ ಬದುಕು ಬದುಕಲು ಬಿಡು ಎನ್ನುವ ಸಿದ್ಧಾಂತದಲ್ಲಿ ತಾನು ಬದುಕುತ್ತಾ ಇನ್ನೊಂದು ಜೀವಿಗೂ

0: ಒಂದು ಹೇಳಿದ್ದಾನೆ, ಬುದ್ಧಿವಂತ ಅವನು, ನಿಮ್ಮ ನಿಮ್ಮ ಮೊಮ್ಮಗ ಬಹಳ ದೊಡ್ಡ,
1: ಅಲ್ಲ ಅದ ನಿನ್ನ ರಥದಲ್ಲಿರುವವನು ನನ್ನ ಮೊಮ್ಮಗನೇ.
0: ಅಲ್ಲಲ್ಲ ಅಲ್ಲಲ್ಲ, ಯಾಕೆ ಹೇಳಿದೆ, ಯಾಕೆ ಹೇಳಿದೆ, ಅವನು ಹೇಳ್ತಾನೆ ನೀನು ಯುದ್ಧಕ್ಕೆ ಬೇಕಾಗಿ ಪಾಂಡವರನ್ನೆಲ್ಲ ಕರೆದುಕೊಂಡು ಕುರುಕ್ಷೇತ್ರಕ್ಕೆ ಬಾ,
1: ಹೌದು
0: ತಲೆಯ ನೈದೆ ಸಮರ್ಪಿಸುವೆ.
1: ಹೌದೌದು,
0: ಮಾತನಾಡಿದ್ದರಲ್ಲಿ ಒಂದು ಸಣ್ಣ ಒಗಟುಂಟು, ಆದ್ರೆ ಒಗಟನ್ನು ಆಡಬೇಕಾದ್ರೂ ಜಾಣ್ಮೆ ಬೇಕು, ಒಂದು ಆಲೋಚನೆ ಬೇಕು, ಅಷ್ಟಾಲೋಚನೆ ಅವನಿಗೆ ಉಂಟು ಅಂತ ಅರ್ಥ. ಹಾಗಾದ್ರೆ ಗೊತ್ತಿದ್ದು ಗೊತ್ತಿದ್ದು ಇದನ್ನು ಯಾಕೆ ವಿರೋಧಿಸ್ತಾನೆ? ದೊಡ್ಡ ದೊಡ್ಡ ಆದರ್ಶ ಎಲ್ಲ ಹೇಳ್ತಾನೆ ಅವನು, ಹಿಂದೆ ರಾವಣ ಕಂಸ ಮುಖ್ಯರ ಕೊಂದು ನೀನು ಅವರಿಗೆ ಅನುಗ್ರಹ ಮಾಡಿದ್ದಿ, ಮೋಕ್ಷದ ದಾರಿ ಹೀಗುಂಟು ಅಂತ ನನಗೆ ಗೊತ್ತುಂಟು. ವಿರೋಧವು ಕೂಡ ಒಂದು ಭಕ್ತಿಯೇ ಅಲ್ವಾ? ಹಾಗಾದ್ರೆ ವಿರೋಧ ಭಕ್ತಿಯನ್ನೇ ಸ್ಥಾಪಿಸ್ತೇನೆ ಅಂತ ಈ ದುಷ್ಟರೆಲ್ಲ ಹೊರಟ್ರೆ ನಾಳೆ ದಿವಸ ಈ ಪ್ರಪಂಚದಲ್ಲಿ ಏನಾದೀತು? ಅನ್ಯಾಯ ಮಾಡಿದವನ ಅನ್ನದಿಂದ ಅನ್ನಂತಲೇ ಕಾಣುವುದು ನೋಡಿ ಅಲ್ವಾ? ಸತ್ಯ ಹೇಳಿದವ ಸತ್ಯ ಹೌದ? ಈ ನ್ಯಾಯ ಪ್ರಪಂಚದಲ್ಲಿ ಉಳಿಬಾರದು. ಸತ್ಯಮೇವ ಜಯತೆ ನ ಅನೃತಂ, ಇದು ನಡಿಬೇಕು. ಹಾಗಾಗಿ ಈ ರೀತಿಯಾದಂತಹ ಅವತಾರಗಳನ್ನು ತಾಳುವುದೆಲ್ಲ ಈ ಉದ್ದೇಶದಿಂದಲೇ ಹೊರತು ಇದು ಯಾವ ಪ್ರಾರಬ್ಧವೂ ಅಲ್ಲ, ಕಟ್ಟಿಕೊಂಡ ಕರ್ಮವೂ ಅಲ್ಲ.
1: ಒಂದು ಸ್ಪಷ್ಟ ಆಯ್ತು, ನಾವು ಸ್ವತಂತ್ರರಲ್ಲ, ನಾವು ಕರ್ಮಾಧೀನರು. ನೀನು ಸ್ವತಂತ್ರನು, ಕರ್ಮಾಧೀನನಲ್ಲ. ಆದ್ರೂ ಕರ್ಮಾಧೀನನತೆ ಹೀಗೆಲ್ಲ ಮಾಡ್ತೀಯಾಕೆ ಅಂತ ಕೇಳಿದ್ರೆ ಅದಕ್ಕಿರುವ ಒಂದು ಉತ್ತರ, ಶರಣರನ್ನು

0: ಸ್ಪರ್ಧೆಗಿಳಿಸ್ತೀವ ಅಂತ ಕಾಣುವುದು
1: ಇಲ್ಲಿ. ಯಾವಾಗ
0: ನಿನಗೆ ಹೇಳಿದ್ರಿಂದ ನಮಗೂ ಒಂದು ಪ್ರಶ್ನೆ ಬಂತಲ್ಲ.
1: ಏನು ಪ್ರಶ್ನೆ?
0: ದುರಿತಗಳೊದಗದ ತೆರದಲ್ಲಿ ಶರಣರ ಪೊರೆವುದೇ ಬಿರುದೇನು?
1: ಹೌದು, ಹಾಗೆ ಹೇಳ್ತಾರೆ, ಎಲ್ಲರೂ ಕೊಂಡಾಡ್ತಾರೆ.
0: ಆ ಬಿರುದಿಗೆ ಆತಂಕ ಉಂಟಾಗುವ ಹಾಗೆ ನಮಗೆ ಕಾಣ್ತದಲ್ಲ.
1: ಏನು ಆತಂಕ?
0: ಭೇದ ಮಾಡ್ತೀಯ
1: ನಾನು
0: ಭಕ್ತರಲ್ಲಿ.
1: ಎಲ್ಲಿ ಭೇದ?
0: ಈಗ ಈಜು ಬರುವ ಎತ್ತುವುದಾದ್ರೆ ಬಿದ್ದ ಎಲ್ಲರನ್ನು ಎತ್ತಬೇಡುವ,
1: ಎತ್ತಬೇಕು.
0: ಇದು ಸ್ವಲ್ಪ ಹತ್ತಿರದ ಜನ ನನಗೆ ಅದಲ್ಲ ಅಂತ ಉಂಟ. ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿರುವ ಎಲ್ಲರೂ ಅವನಿಗೆ ಬಂಧುಗಳಂತೆ ಕಾಣಬೇಡುವ,
1: ಕಾಣಬೇಕು ಲೋಕ ಬಂಧು.
0: ಆದ್ರೆ ಕೆಲವರನ್ನ ಎತ್ತುವುದು, ಕೆಲವರತ್ಲಾಗಿ ಮುಳುಗಿ ಸಾಯಿಲಿ ಅಂತ ಬಿಡುವುದ? ಕಿಂಕರನಲ್ಲವೇ ನಾನು. ಈಗ ಭೀಷ್ಮ ನಿನ್ನ ಶರಣ ಹೌದಾ ಅಲ್ವೋ? ನನಗದು ಸ್ಪರ್ಧೆಗೆ ವಿಷಯ ಮಾಡಿ ಬಿಟ್ಟಿಯಲ್ಲ. ನಿನಗ ಅರ್ಜುನನನ್ನು ರಕ್ಷಿಸ್ತೇನೆ, ಅರ್ಜುನ

0: ನಿಮ್ಮಂತ ಭಕ್ತರೇ ಇದನ್ನು ಪ್ರಚಾರ ಮಾಡಿ.
1: ಹೌದೌದು,
0: ಯಾಕೆ
1: ಸ್ವಲ್ಪ ಭಕ್ತಿ ಭಕ್ತಿ ಅಲ್ಲ ಹೆಚ್ಚಾಗಲಿ
0: ಹೆಚ್ಚಾಗಲಿ ಅಂತ ದೇವರ ಹೆಸರನ್ನು ಒಂದು ಸಲ ಹೇಳಿದ್ರು, ತುಂಬಾ ಪ್ರಯೋಜನ ಉಂಟು ಮಕ್ಕಳೇ. ಹಾಗಾಗಿ ದೇವರ ಹೆಸರು ಹೇಳಿ
1: ಒಂದು ಸಲ ಆದ್ರೂ ಹೇಳಿ ಅಂತ,
0: ಒಂದ್ ಸಲ ಆದ್ರೆ ಹೇಳಿ. ಅದಕ್ಕೋಸ್ಕರವಾಗಿ ಮನೆಯಲ್ಲಿರುವ ಹುಟ್ಟಿದ ಮಕ್ಕಳಿಗೆಲ್ಲ ದೇವರ ಹೆಸರು ಹೇಳಿ.
1: ಹೌದು, ಶಂಕರನಾರಾಯಣ ಅಂತ ಎರಡರ ದೇವರ ಹೆಸರು ಇಡ್ತಾರೆ.
0: ಇಡಬಹುದು.

ಆಶ್ರಯ ಕೊಡಬೇಕಾದ್ದು ಯಾರಿಗೆ? ಬೀದಿ ನಡೆಯುವಾಗ ಕೈ ಹಿಡಿಬೇಕಾದದ್ದು ಯಾರನ್ನು? ದೊಡ್ಡವರದ್ದು ಸಣ್ಣವರದ್ದು? ಒಂದು ಲೋಕರ್ ಹುಡುಗಿ ಆದ್ರೂ ಹೇಳುದಾದ್ರೆ ಬೇಡ. ನಮ್ಮಮ್ಮ ಯಶೋದೆ ನಮ್ಮನ್ನು ಗೋಕುಲದಲ್ಲಿ ಪಾಲಿಸುತ್ತಿದ್ದಾಗ ಮಾಡಿದ ಘಟನೆ ನೆನಪುಂಟು. ನಾನು ಎಳೆಯವನಿದ್ದಾಗ ಅಮ್ಮ ಹಾಲು ಕೊಡು.

0: ತೆಕ್ಕೊಂಡು ಹೋಗ್ತದೆ.
1: ಕೆಲವು ಸಲ ಮನೆಯವರ ಬಗ್ಗೆ ಭರವಸೆ ಇಲ್ಲದೆ ನಾವು ಯಾರಿಗೊತ್ತು,
0: ಏನೋ ನಮ್ಮ ತುಂಟ ಇರ್ಬೋದು, ನಾನು ನಂಬುತ್ತೇನೆ ಅದು. ಬೆಕ್ಕಿನ ಮರಿ ಸಿಕ್ಕಿದ್ರೆ ಮುದ್ದಾಡದೆ ಇದ್ದವ ನಾನೇನು ಅಲ್ಲ.
1: ಮತ್ತೆ ಗೊಲ್ಲರ ಯಾವ ಮನೆ ಆದ್ರೇನು ಬೆಕ್ಕಿಗೆ, ಅದಕ್ಕೆ ಹಾಲು ಸಿಕ್ಕಿದ್ರೆ
0: ಅಲ್ವಾ. ಮರಿಯ ರಕ್ಷಣೆ ಮುಖ್ಯ, ಹಾಗಾಗಿ ಆ ಮರಿಯ ರಕ್ಷಣೆಯನ್ನು ಮಾಡ್ಲಿಕ್ಕೆ ಮರಿಯೇ ನೀನು ಹೋಗುವ ಆಚೆ ಮನೆಗೆ ಅಂತ ಹೇಳಿದ್ದಲ್ಲ,
1: ಇದೇ ತಕ್ಕೊಂಡು
0: ಹೋಗಿ ಅದನ್ನು ರಕ್ಷಣೆ ಮಾಡುವುದು. ಇನ್ನೊಂದು ನ್ಯಾಯ ಉಂಟು ನಮ್ಮ ಬೃಂದಾವನದಲ್ಲಿ, ಮಂಗಗಳು
1: ಗೊತ್ತಾಯ್ತು,
0: ಬೃಂದಾವನದಲ್ಲಿ ಇರುವವರು ಎಲ್ಲರೂ
1: ಮಂಗಗಳು.
0: ತೋಟದಲ್ಲಿದ್ದ ಮಂಗಗಳು ತಮ್ಮ ಮರಿಗಳನ್ನು ಹೇಗೆ ನೋಡಿಕೊಳ್ಳುತ್ತವೆ ಅನ್ನೋದಕ್ಕೂ ನಿದರ್ಶನ ಉಂಟು. ಅದು ಮನುಷ್ಯನಿಗೆ ಅಂಥದ್ದೆಲ್ಲ ಕೆಲವು ಮಾದರಿಗಳು ಬೇಕಾಗ್ತವೆ. ಅಲ್ಲಿ ಯಾವ ಮಂಗನೂ ಕೂಡ ತನ್ನ ಮರಿಯನ್ನು ತಾನೇ ಕಚ್ಚಿಕೊಂಡು ತಕೊಂಡು ಹೋಗುದಾಗಲಿ, ಕೈಯಲ್ಲಿ
1: ಬೃಂದಾವನದ ಮಂಗ ಅಂತಲ್ಲ,
0: ಅಲ್ಲಲ್ಲ ಯಾವ ಊರಿನಲ್ಲಿ ಇಲ್ಲ,
1: ಮಂಗನು
0: ಉದಾಹರಣೆ ಹೇಳಿದ್ದು ನಾನು ನೋಡಿದ್ದೇನೆ. ಅದೇನು ಮಾಡ್ತದೆ, ಮರಿಯೇ ತಾಯಿ ಮಂಗನನ್ನು
1: ಹಿಡ್ಕೊಳ್ತದೆ.
0: ಅದು ಶಾಖೆಯಿಂದ ಶಾಖೆಗೆ, ಗೆಲ್ಲಿನಿಂದ ಗೆಲ್ಲಿಗೆ ಹಾರುತ್ತಾ ಹೋಗುವಾಗಲೂ ಕೂಡ ಬೇಡದೆ ಅಷ್ಟು ದೃಢವಾಗಿ ಹಿಡ್ಕೊಳ್ತದೆ. ತಾಯಿ ಮಂಗ ಇದನ್ನು ಈ ರೀತಿಯಲ್ಲಿ ಬಿಟ್ಟು ಬಿಟ್ಟಿದೆ.
1: ಇದರಲ್ಲಿ ಮಗು ತಾಯಿಯನ್ನು ಹಿಡ್ಕೊಳ್ಳೋದು, ಅದರಲ್ಲಿ ತಾಯಿ ಮಗುವನ್ನು ಹಿಡ್ಕೊಳ್ಳೋದು.
0: ದೇವರು ಭಕ್ತನಿಗಿರುವ ಸಂಬಂಧ ಹೇಗೆ ಅನ್ನೋದಕ್ಕೆ ನಾನು ನಿದರ್ಶನ ಹೇಳಿದ್ದೀನಿ. ಹಾಗಾಗಿ ಇವ ಮಾರ್ಜಾಲಾರ್ಭಕದಂತೆ, ಬೆಕ್ಕಿನ ಮರಿಯಂತೆ ಇರುವವರು ನೀವು, ಅದು ಎರಡನೇದು.
1: ನಾನು ಹಿಡ್ಕೊಳ್ಬೇಕು
0: ಎರಡನೇದು ಮರ್ಕಟಾರ್ಭಕ ನ್ಯಾಯ.
1: ಹೌದು, ಮತ್ತೆ ಬೇರೆ
0: ಮರೆತಿರ್ತಾರೆ, ಕೆಳಗಿರ್ತದೆ.
1: ತೋರಿಸುವುದಾಗೆ ತೋರಿಸ್ಬೇಕಷ್ಟು, ಈಗಲೂ
0: ಹೀಗೆ ತೋರಿಸಲಿಕ್ಕೆ
1: ಅಲ್ಲ, ತೋರು ಬೆರಳು ಅಂತ ಒಂದಿಲ್ವಾ,
0: ಅದು
1: ಅದಕ್ಕೆ ಅಂತಲ್ಲ
0: ಅಲ್ಲ. ಹಾಗಾಗಿಯೇ ಹೇಳಿದ್ದು, ಈ ನಿದರ್ಶನವನ್ನು ತಗೊಳ್ಳುವ. ಈಗ ನಿಮ್ಮ ಬಗ್ಗೆ ಹೇಳುದಾದ್ರೆ, ಈಗ ಮೂರು ಬೆರಳು ನಿಮ್ಮ ಕಡೆಗೆ ಉಂಟು ಅಂತ, ಈಗ ನೀವು ಧರ್ಮರಾಯನಿಗೆ ಅಷ್ಟೆಲ್ಲ ಕೃಷ್ಣನ ಬಗ್ಗೆ ಹೇಳ್ತೀರಿ, ಪಾಂಡವರ ಬಗ್ಗೆ ಹೇಳ್ತೀರಿ,
1: ಹೌದು
0: ಅವರದ್ದೆಲ್ಲ ಅಜ್ಞಾತವಾಸ ಮುಗಿದಿದೆ ಅಂತ ಹೇಳ್ತೀರಿ,
1: ಹೌದು
0: ಪಾಂಡವರ ಪಕ್ಷವೇ ನೀವು ಅಂತ ನಿಮ್ಮವರಲ್ಲೆಲ್ಲ ಪ್ರಚಾರ ಉಂಟು.
1: ನಮ್ಮ ಪಕ್ಷದಲ್ಲಿ ನೀವು, ನಮ್ಮ ಪಕ್ಷದಲ್ಲಿ ಆಗೋದು ಪ್ರಚಾರ
0: ಇಲ್ವಾ ಇಲ್ವಾ. ಆದ್ರೆ ನಿಮಗೆ ಒಂದು ದಿವಸ ಆದ್ರೂ ಬರುವ ಇಲ್ಲಿಗೆ ಅಂತ ಮನಸ್ಸಾಗಿದೆ, ಅದು ನಿಮ್ಮಲ್ಲಿ ಕೇಳುದು ಅಲ್ಲ, ರೂಢಿಯ ಮಾತಿಗೆ ಕೇಳಿ. ನಿಮಗೇನಾದ್ರೂ ಮಾಟ ಮಾಡಿದ್ದಾನ ಧರ್ಮರಾಯ?
1: ಧರ್ಮರಾಯನ ಮಾಟವ
0: ಅಲ್ಲಲ್ಲ ಧರ್ಮರಾಯ.
1: ಹೌದು,
0: ಮಾಡ್ಲಿಕ್ಕಿಲ್ಲ,
1: ಅದಕ್ಕೆ
0: ಮಾಡಿದ್ದಾನೆ ಅಂತ ನಿಮಗೆ ನಂಬಿಕೆ?
1: ಧರ್ಮರಾಯ ಮಾಟ ಮಾಡಿದ್ದ ಅಂತ ಕೇಳಿದ್ದು ನಾನು.
0: ಹೌದೌದು ಅಲ್ಲ, ಮಾಡಿದ್ದಾನೆ,
1: ಮಾಡಿದ್ರು ನೀನು ಮಾಡ್ಬೋದು ಹೊರತು ಧರ್ಮರಾಯ ಮಾಡಿಯಾನ.
0: ಅದೇ ಧರ್ಮರಾಯ ಮಾಡಿಯಾನು ಅಂತ ಇದ್ದ ಕಾರಣ ಅಲ್ಲ ನೀವು ಬರೋದು. ನೀವು ಹೋಗಿ ಹೋಗಿ ಈ ದುರ್ಯೋಧನ ಇವ ಬಾರಿ ಒಳ್ಳೆಯವನ, ಬಾರಿ ಸೊಬಗನ
1: ಅಲ್ಲ ಅಂತ ನೀನೇ ಅಪ್ಪಣೆ ಕೊಡಿಸಿದ್ದೆ.
0: ಅಲ್ಲ ಅಲ್ಲ, ನನ್ನ ಪ್ರಶ್ನೆಯಲ್ಲಿ ಇರುವುದು ಇಂಗಿತ ಅದುವೇ.
1: ಹಾಗಾಗಿ
0: ಭೇದ ನನ್ನಲ್ಲಿರುವುದಲ್ಲ, ನಿಮ್ಮಲ್ಲಿ.
1: ಈಗ ಅದೊಂದು ವಿಷಯ. ಹೌದು,
0: ಇಲ್ಲಿ ಬನ್ನಿ ಒಂದು ನಾಲ್ಕು ದಿವಸ. ಈಗ ನೀವು ಈ ದಿನಕ್ಕೆ ಎಷ್ಟೆಷ್ಟು ತೆಗಿತಾ ಇದ್ದೀರಿ ಸ್ವಾಮಿ?
1: ಅಲ್ಲ ಅಲ್ಲ, ನಾನು ಬರಬಹುದು,
0: ಹತ್ತು ಸಾವಿರ ತೆಗಿತಾ ಇದ್ದೀನಿ, ಸ್ವಲ್ಪ ಉಪಕಾರ ಆಗ್ಲಿ.
1: ನಾನು ಬರಬಹುದು,
0: ಇಲ್ಲಿ ಇರುವುದು ಏಳೇ ಅಕ್ಷೋಹಿಣಿ,
1: ಅದು ಹೌದು,
0: 11 ಅಕ್ಷೋಹಿಣಿ ಉಂಟು.
1: ಹೌದು, ಏಳು ಪೂರ ಇಲ್ಲ ಈಗ.
0: ಅದೇ ನಿಮ್ಮಿಂದಾಗಿ ಕೆಲವು ತೆಗೆದಿದೆ.
1: ಹೌದು,
0: ಅಲ್ಲಿ ಹೆಚ್ಚು ಉಳಿತದಲ್ಲ.
1: ಹೌದು,
0: ಹಾಗಾಗಿ ಇಲ್ಲಿ ಇದ್ದುಕೊಂಡು ಸ್ವಲ್ಪ ಅದನ್ನು ಮುಗಿಸಿ.
1: ಈಗ ನಾನು ಅಲ್ಲಿಗೆ ಬಂದ್ರೆ ಅಲ್ಲಿ ಇದ್ದದ್ದನ್ನು ಎಂತ ಮಾಡ್ತಿ?
0: ಅದೇ ಇದೆ ಅಲ್ಲ, ಅಲ್ಲಿದ್ದದ್ದಲ್ಲ ಧರ್ಮರಾಯನಿಗಾಗಿ.
1: ಅಲ್ಲ, ನಾನು ಹೇಳಿದ್ದು ಅದನ್ನಲ್ಲ, ನಾನೀಗ ಅಲ್ಲಿಗೆ ಬಂದ್ರೆ ಅಲ್ಲಿ ಒಂದು ಉಂಟಲ್ಲ ನಿನ್ನ ಜನ.
0: ಹೌದೌದು,
1: ಅದನ್ನೆಂತ ಮಾಡ್ತಿ?
0: ಅದಿರ್ತದೆ,
1: ಅದು ಇರ್ತದೆ, ಇದು
0: ಬೇಕು. ನೀವು ಹೇಳಿದ್ದೆ ಅದನ್ನೇ ಅಲ್ವಾ?
1: ಏನು
0: ಈಗ ತಾರತಮ್ಯ ಬೇಡ, ನಾನೇನು ಕಡಿಮೆಯೋ?
1: ಹೌದು,
0: ನೀವು ಅರ್ಜುನನ್ನ ನೋಡ್ತೀರಿ, ನಿಮ್ಮನ್ನು ನೋಡಿಕೊಳ್ಳುವ.
1: ಬನ್ನಿ, ನೀನು ಇಲ್ಲಿಗೆ ಬರುವುದಿಲ್ಲ,
0: ನೀವು ಬನ್ನಿ.
1: ಅಲ್ಲ, ನೀನು ಬರುವುದಿಲ್ಲ,
0: ನಾನು ಬರುವ ವಿಷಯ ಅಲ್ಲ ಈಗ ಇರುವುದು.
1: ಈಗ ನಾನು ಕೇಳಿದ್ ಯಾಕೆ, ಭಕ್ತನಾದವರು ಸಮಾನ ಹೌದಾದ್ರೆ ಅಲ್ಲಿ ಮಾತ್ರ ಏನು ಇಲ್ಲಿಗೆ ಬರಬಾರದು ಎಂಬ ಧ್ವನಿಯಿಂದ.
0: ಅಲ್ಲ, ನಾನು ಯಾವ ಭಕ್ತ ಅಂತ ಹೇಳಿದ್ದೇನೆ.
1: ಈಗ ನೀನು ಒಳ್ಳೆ ರಾಜಕಾರಣದ ಭಾಷೆ ಮಾತಾಡ್ಲಿಕ್ಕೆ ತೊಡಗಿದ್ಯೋ ಅಂತ.
0: ಅಲ್ಲ, ನಮ್ಮದು ಶುದ್ಧ ರಾಜಕಾರಣ.
1: ಗೊತ್ತಾಯ್ತು, ರಾಜಕಾರಣದಲ್ಲಿ ಒಂದು ಶುದ್ಧ ಅಂತ ಇದ್ರೆ
0: ಉಂಟು,
1: ಅದು ನಿನ್ನಲ್ಲೇ.
0: ಅದು ಶುದ್ಧ ಮಾಡುವ ರಾಜಕಾರಣ.
1: ನಾವು ನೋಡ್ಲಿಲ್ಲ ನಿನ್ನ ರಾಜಕಾರಣ, ಅದು ವಿಷಯ ಬಿಡು.
0: ಏನಾಯ್ತು
1: ಅದಲ್ಲ, ಈಗ ನನ್ನಲ್ಲಿ ಭೇದ ಉಂಟು, ಆದ ಕಾರಣ ನಾನಲ್ಲಿಗೆ ಬರುವುದಿಲ್ಲ. ಕೌರವರನ್ನೇ ಪಾಲಿಸ್ತಾ ಇದ್ದೇನೆ, ಇಲ್ಲಿ ಹಾಕಿದ್ದೇನೆ ಅಂತಲ್ವಾ?
0: ಅಲ್ವಾ,
1: ನನಗೂ ನಿನಗೂ ಒಂದೇ

ಹಲವಾರು ದಶಕಗಳ ಆಳ್ವಿಕೆಗೆ ವಿದಾಯ ಹೇಳಿ ಬೆರ್ಮಾಳ್ವರು ಈ ಲೋಕವನ್ನು ತ್ಯಜಿಸಿದರು. ಗಂಡು ಮಕ್ಕಳು ವೀಡಿನಲ್ಲಿ ಇರದ ಕಾರಣ ಸಿರಿಯು ತನ್ನ ಗಂಡ ಕಾಂತಪೂಂಜನಿಗೆ

있어요.

0: PSR 107.8 FM. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

Isolation too.

ನಮಸ್ಕಾರ, ಯಾನೆ ರಂಗಭೂಮಿ ಕಲಾವಿದೆ ಸತೀಶ್ ಮುಂದಲ್ಲಿ ಬಾತೀರ್ನ ನಿಗಳು ಕೇಳಿ 107.8 FM ಬಣ್ಣ ಬಣ್ಣದ ಬದುಕು ಕೇನೊಂದು ಪಡು ರಂಗ ರಂಗಿದ ಬದುಕು ಕೇಳೊಂದು ಪಿಲವೇ.

ನಮಸ್ಕಾರ, ಯಾನೆ ರಂಗಭೂಮಿ ಕಲಾವಿದೆ ಸತೀಶ್ ಮುಂದಲೆ ಬಾತೇರ್ನ ಈಗಲೂ ಕೇಳೋಂದಿಲ್ಲಾರೆ 107.8 FM ಬಣ್ಣ ಬಣ್ಣದ ಬದುಕು ಕೇಳೊಂದು ಪಡು ರಂಗ ರಂಗಿದ ಬದುಕು ಕೇಳೋಂದು ಪಿಲ್ಲವೇ.

ನಮಸ್ಕಾರ, ಯಾನ್ ಸಾಯಿಕೃಷ್ಣ ಕುಡ್ಲಪಾತ್ರನಲ್ಲ. ನಿಖಿಲ್ ಕೇನೊಂದಲ್ಲರು 107.8 FM ಸಾರಂಗ್, ಒಂದು ರಂಗರಂಗದ ಬದುಕು.

ಒಂಚೂರು ಇಂಚಿಗೆನ್ ಲೇಗೆ ಯಾರು ನಿಖಿಲ ಹಾಸ್ಯ ಕಲಾವಿದೆ ಅರವಿಂದ್ ಬೋಲ್ನಾಥ್ ಪಾತ್ರವೃಂದಲೇ 107.8 ಇನ್ಮಾ ಎಫ್ ಎಂ ಸಾರಂಗ್ ನಿಖಿಲ್ ಮಾತಾಡ್ಲಿಕ್ಕೆ ಏನೊಂದು ಎಪ್ಪಡು ಇದು ಸಾರಂಗದ ರಂಗ್ ರಂಗದ ಬದುಕು ಯಾಪಲ್ಲ ಪ್ರೀತಿ ಉಪ್ಪಡು.

ಒಂಚೂರು ಹಿಂಚಿಕೆನ್ಲೆಗೆ ಕ್ಯಾನ್ ನಿಕ್ಲ ಹಾಸ್ಯ ಕಲಾವಿದೆ ಅರವಿಂದ್ ಬೋಲಾ ಪಾತ್ರದಲ್ಲೇ 107.8 ಇನ್ಮ FM ಸಾರಂಗ್ ನಿಕ್ಲ ಮಾತಾಡ್ಲಿಕ್ಕೆ ಏನೊಂದು ಎಪ್ಪಡು ಇಂದು ಸಾರಂಗದ ರಂಗ್ ರಂಗದ ಬದುಕು ಯಾಪಲ್ಲ ಪ್ರೀತಿ ಉಪ್ಪಡು.